ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಶ್ರೋತೃಗಳೆಲ್ಲರಿಗೂ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ, ಜ್ಯೇಷ್ಠ ಮಾಸದ 23ನೇ ದಿನ ಅಂದರೆ 2026 ಇಸವಿ ಜೂನ್ ತಿಂಗಳ 13ನೇ ತಾರೀಕು ಶನಿವಾರ. ಈಗ ಸಮಯ ಸರಿಯಾಗಿ 5:58:60. ಪ್ರಿಯ ಶ್ರೋತೃಗಳೇ, ಬಾಳುವಷ್ಟ ಕಾಲವು ಕಲಿಯುತ್ತಲೇ ಇರಬೇಕು. ಕಲಿಕೆಯು ನಿರಂತರ ಪ್ರಕ್ರಿಯೆಯಾಗಿದೆ. ಈ ಶುಭ ನುಡಿಯೊಂದಿಗೆ ಮುಂಜಾನೆಯ ಶುಭೋದಯ ಹಾಗೂ ನಮಸ್ಕಾರಗಳನ್ನು ಹೇಳ್ತಾ ಇರೋದು ನಾನು ಚೈತ್ರ ಕೆ ವಿಜಯ್.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಎಫ್ಎಸ್ ಕಲ್ಲಪ್ಪಣ್ಣ ಮಠ ಅವರಿಂದ. 6:35 ದೇಶಭಕ್ತಿಗೀತೆಯೊಂದು ಮೂಡಿಬರಲಿದೆ. 6:40 ರೈತರಿಗೆ ಸಲಹೆ. 6:50 ಆರೋಗ್ಯ ಬಿಂದು. ವಿಷಯ ಲವಂಗದ ವಿಶೇಷ ಔಷಧೀಯ ಗುಣಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಟಿಆರ್ ದತ್ತಾತ್ರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 7:35 ಸೇವಾ ಮಾಹಿತಿ. 7:45 ಆಯುರ್ಧಾರ ಸರಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಚಿತ್ರಗೀತೆಗಳು. 8:30 ಬಾನುಲಿ ನೆನಪಿನಂಗಳ. ಆಕಾಶವಾಣಿಗೆ 90ರ ಸಂಭ್ರಮ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಶಶಿಧರ್ ಅವರಿಂದ. 9:10 ಕಾಮನಬಿಲ್ಲು. 9:30 ಬಹುಮುಖ ಪ್ರತಿಭೆಯ ಜಾನಪದ ಕಲಾವಿದ ದಾವಣಗೆರೆ ತಾಲೂಕಿನ ನೀರ್ಥಡಿ ಗ್ರಾಮದ ಮಹಾಂತೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿವಪ್ರಕಾಶ ಡಿಆರ್. 10:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯವರೇ ಆದ ನಾಡಿನ ಹೆಸರಾಂತ ಕವಿ ಸಾಹಿತಿ ಎಚ್ಎಸ್ ವೆಂಕಟೇಶ್ಮೂರ್ತಿ ಅವರೊಡನೆ ನಡೆಸಿದ ಮಾತುಕತೆಯ ಧ್ವನಿ ಮುದ್ರಣ ಮರುಪ್ರಸಾರವಾಗಲಿದೆ. ಇವರೊಂದಿಗೆ ವಿಜಯಕಲಾ ಜಗಳೂರ್. 11:00 ಅಡುಗೆ ಅರಮನೆ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಕ್ರೀಡೆಗಳ ಪರಿಚಯ ಮಾಡಿಕೊಳ್ಳುವಿರಿ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರದ ಅಳಿವು ಉಳಿವು ಈ ಕುರಿತು ಭೂದೃಶ್ಯ ವಿನ್ಯಾಸಕಿ ಶ್ರೀ ಯಶವಂತಿ ವೈಎ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ್. 12:35 ಆರೋಗ್ಯ ಕಾರ್ಯಕ್ರಮ. ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದದ ಪರಿಹಾರಗಳ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಡಿ ಬರುವ ರಾಷ್ಟೀಯ ಜಾನುವಾರು ಮಿಷನ್ ಯೋಜನೆಯ ಕುರಿತು ಮಾಹಿತಿ ಪಡೆಯಲಿದ್ದೀರಿ. 1:20 ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:30 ಕತೆ ಕೇಳಿ ಕತೆ ಮುಂದುವರೆಸಿ ಮಕ್ಕಳಿಗಾಗಿ ನೇರ ಫೋನ್ಇನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಮರಡಿಕೆರೆ ಗ್ರಾಮದ ರುದ್ರಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಹಳವುದರ ಲಂಬಾಣಿಹಟ್ಟಿಯ ಕೃಷಿಕ ಜೆ ಲಚ್ಚಾನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ದರ್ಶನ. 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದ ವಿಶೇಷ ಸಂದರ್ಭದಲ್ಲಿ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. 8:35 ಚಿತ್ರಗೀತೆಗಳು. 8:45 ವಚನಗಳು. 9:15

ಅವಗೀತೆ 9:30 ಯುವವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದುವರೆಗೂ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದೀಗ

ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 6:23 ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದೊಂದಿಗೆ ಒಂದು ದೇವಸ್ಥಾನವನ್ನು ಪರಿಚಯವನ್ನು ಮಾಡಿಕೊಳ್ಳುವುದರ ಮೂಲಕ ಜೊತೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಕ್ತೇವೆ. ಈ ದೇವಸ್ಥಾನದಲ್ಲಿ ದೀಪವಿಲ್ಲ, ಧೂಪವಿಲ್ಲ, ಅಗರಬತ್ತಿ ಕರ್ಪೂರದ ಆರತಿಗಳಿಲ್ಲ, ಹೋಮ ಹವನಗಳಂತೂ ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಕೃತಕ ವಿದ್ಯುತ್ ದೀಪಗಳು ಬೆಳಗುವುದಿಲ್ಲ. ಬೇಡಿದ್ದನ್ನು ಕರುಣಿಸುವ ಅಗೋಚರ ಶಕ್ತಿ ಎಂಬುದು ಭಕ್ತರ ನಂಬಿಕೆ. ಇದು ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜ ದೇವಸ್ಥಾನದ ವಿಶೇಷತೆ. ಕೇಳುಗರೆ, ಕೊರಗಜ್ಜ ದೈವದ ಬಗ್ಗೆ ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕಿರು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ಕೇಳೋಣ ಒಂದು ಭಕ್ತಿಗೀತೆಯನ್ನು. ಹಾಡಿದ್ದಾರೆ ಮುದ್ದು ಮೋಹನ್. ಶ್ರೀ ಲಿಂಗುಳ ಪೀಠಪುರೆ ತ್ರಿಪುರ ಸುಂದರಿ ಗೌರಿ ನಾರಿ, ಏಳು ಬೆಳಗಾಯಿತು ಶಂಕರಿ.

ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಕೊರಗಜ್ಜ ದೇವಸ್ಥಾನದ ವಿಶೇಷದ ಬಗ್ಗೆ ಕಿರು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಕೊರಗಜ್ಜನ ಮೂಲ ಹೆಸರು ಕೊರಗತನೀಯ. ಕೊರಗಜ್ಜ ಎಂದು ಹೆಸರು ಬರಲು ಕಾರಣ ತುಳುನಾಡಿನ ಮಂಗಳೂರು, ಕಂಕನಾಡಿ, ಬಜಪೆ, ಉಡುಪಿ, ಕುಂದಾಪುರ ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದವರಲ್ಲಿ ಕೊರಗ ಎಂಬುದು ಸಮುದಾಯದ ಹೆಸರು ಮತ್ತು ಅಜ್ಜ ಎಂಬುದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ವೃದ್ಧರಿಗೆ ಬಳಸುವ ಪದ. ಕೊರಗತನಿಯನು ತನ್ನ ಕುಲದೈವವೆಂದೇ ಪರಿಗಣಿಸಲ್ಪಡ್ತಾರೆ ಅಲ್ಲಿನ ಸಮುದಾಯವು. ತನ್ನ ಮಧ್ಯವಯಸ್ಸಿನಲ್ಲೇ ದೈವತ್ವವನ್ನು ಪಡೆದುಕೊಂಡಿದ್ದರೂ ಅಜ್ಜನ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಜನರು ಕೊರಗಜ್ಜ ಎಂದೇ ಕರೀತಾರೆ. ಕೊರಗಜ್ಜ ದೈವದ ಕುರಿತಾಗಿ ಕೆಲವು ದಂತಕಥೆಗಳನ್ನು ಸಹ ಕೇಳಬಹುದು. ಭಕ್ತರು ಅರಕೆ ತೀರಿಸಲು ಹಾಗೂ ಕೊರಗಜ್ಜನಿಗೆ ನೈವೇದ್ಯಕ್ಕೆಂದೇ ಎಲೆ, ಅಡಿಕೆ, ತಂಬಾಕು, ಮದ್ಯ, ಚಕ್ಕುಲಿ ಇತ್ಯಾದಿಗಳನ್ನು ಬಳಸ್ತಾರೆ. ಕೊರಗತನಿಯನು ಐತಿಹಾಸಿಕ ವ್ಯಕ್ತಿಯೇ ಹೊರತು ಪೌರಾಣಿಕ ಸೃಷ್ಟಿಯಲ್ಲ. ಕೇಳುಗರೆ, ಮಾಹಿತಿಯನ್ನು ಮುಂದುವರೆಸ್ತೇನೆ. ಮತ್ತೊಂದು ಭಾವಗೀತೆ, ಭಕ್ತಿಗೀತೆಯ ನಂತರ ಕೇಳಿ. ಕನಕದಾಸರ ರಚನೆಯಲ್ಲಿ ಈ ಒಂದು ಭಕ್ತಿಗೀತೆಯನ್ನು, ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹ ಸುಖ ದುಃಖ ನಿನ್ನದಯ್ಯ

ಮಂಗಳೂರು ಬಳಿಯ ಕುತ್ತಾರು ಈ ಪ್ರದೇಶದ ಸುತ್ತಮುತ್ತ ಕೊರಗಜ್ಜನ ಏಳು ಆದಿ ಸ್ಥಳಗಳನ್ನು ಕಾಣಬಹುದು. ಇಲ್ಲಿ ಎಲ್ಲಿಯೂ ಗುಡಿ ನಿರ್ಮಾಣಗಳಿಲ್ಲ, ಮೂರ್ತಿಯ ಆರಾಧನೆಯೂ ಸಹ ಇಲ್ಲ. ಅಲ್ಲಿ ಇರುವುದು ಕಟ್ಟೆ ಆಕಾರದ ಆಕೃತಿ ಮಾತ್ರ.

ಕೊರಗಜ್ಜ ದೈವದ 7 ಆದಿ ಸ್ಥಳಗಳನ್ನು ನೋಡಬಹುದು. ದೆಕ್ಕಾಡು, ಸೋಮೇಶ್ವರ, ಬೋಳ್ಯ, ಮಿತ್ತ ಅಗೇಲ, ಉಚಿಲ, ತಳ, ದೇರಳಕಟ್ಟೆ, ಹೀಗೆ ಈ 7 ಸ್ಥಳಗಳು ಕೊರಗಜ್ಜರ ಆದಿ ಸ್ಥಳಗಳು. ಇವೆಲ್ಲವೂ ಒಂದೇ ಆಡಳಿತ ಮಂಡಳಿಯ ಉಸ್ತುವಾರಿಯಲ್ಲಿವೆ. ಈ 7 ಕ್ಷೇತ್ರಗಳಲ್ಲಿ ಸರದಿಯಂತೆ ಕೋಲ ನಡೆಸಲಾಗುತ್ತೆ. ಮೊದಲೆಲ್ಲ 2 ಕೋಲ ಸೇವೆ ಆಗುತ್ತಿದ್ದು, ಇದೀಗ ಭಕ್ತರ ಸಂಖ್ಯೆ ಹೆಚ್ಚಿದ್ದರಿಂದ ದಿನನಿತ್ಯ 9 ಕೋಲ ಸೇವೆ ನಡೆಸುತ್ತೆ. ಆಷಾಢ ಮಾಸದಲ್ಲಿ ಮಾತ್ರ ಕೋಲ ಸೇವೆ ಇರುವುದಿಲ್ಲ. ಕೋಲ ಸೇವೆಗೆ 3 ವರ್ಷಗಳ ಮುಂಗಡ ಬುಕ್ಕಿಂಗ್ ಇರುತ್ತದೆ ಎಂದು ಕ್ಷೇತ್ರಗಳ ಆಡಳಿತ ಮಂಡಳಿ ಸದಸ್ಯರು ತಿಳಿಸಿದ್ದಾರೆ. ಬೆಳಿಗ್ಗೆ 6:30 ಸಂಜೆ 6:30 ಮಾತ್ರ ಎಲ್ಲರಿಗೂ ಪ್ರವೇಶವಿರುತ್ತೆ. ಇಲ್ಲಿ ಕತ್ತಲೆಯಾದ ನಂತರ ಕೋಲ ಸೇವೆ ಆರಂಭಗೊಳ್ಳುತ್ತೆ. ಕೋಲ ಸೇವೆ ನಡೆಯುವಾಗ ಎಲ್ಲ ಕಡೆ ಕೃತಕ ಬೆಳಕು ನಿಷಿದ್ಧ. ಕೋಲ ಸೇವೆ ಹರಕೆ ಹೊತ್ತ ಕುಟುಂಬಸ್ಥರು ಆಚರಿದ್ದು ಮಹಿಳೆಯರಿಗೆ ಮಾತ್ರ ಅವಕಾಶವಿರುವುದಿಲ್ಲ. ಈಗ ಕೇಳಿ ಪುರಂದರ ದಾಸರು ಅವರ ರಚನೆಯಲ್ಲಿ ಒಂದು ಭಕ್ತಿಗೀತೆಯನ್ನ ಹಾಡಿದ್ದಾರೆ ಪುಷ್ಪ ಜಗದೀಶ್. ತೂಗೀರೆ ರಂಗನ, ತೂಗೀರೆ ಕೃಷ್ಣನ, ತೂಗೀರೆ ಅಚ್ಯುತಾನಂದನ, ತೂಗೀರೆ ಗಿರಿಯಪ್ಪನ ತಿಮ್ಮಪ್ಪನ.

ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೊರಕಜ್ಜ ದೈವದ ಬಗ್ಗೆ ಕಿರು ಮಾಹಿತಿಯನ್ನು ಕೇಳ್ತಾ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ.
1: ಮಾನವರಲ್ಲಿ ಪರಸ್ಪರ ಪ್ರೀತಿ ಸಹಜ ಧರ್ಮವಾಗಿದೆ, ದ್ವೇಷ ಆಕಸ್ಮಿಕವಾಗಿದೆ. ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರೆದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ ಅಸೂಯೆ ಅವಳಿ ಜವಳಿಗಳು ಇದ್ದಂತೆ ಅದು ಕಾಮಾಲೆ ರೋಗವಾಗಿದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ, ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿವರೆಗೆ ಯಾರೂ ಗೆದ್ದಿಲ್ಲ, ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ, ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ ಮಹಾಯುದ್ಧದಲ್ಲಿ ಜನಾಂಗೀಯ ದ್ವೇಷದಿಂದ ಲಕ್ಷ ಲಕ್ಷ ಜನ ಸತ್ತರು ಎಂದು ಇತಿಹಾಸ ಹೇಳುತ್ತದೆ. ಸಕ್ಕರೆ ಬೇಡವಾದವರು ಸಕ್ಕರೆ ಬಿಡಲಿ, ಸಕ್ಕರೆ ಉತ್ಪಾದನೆ ಮೇಲೆ ದ್ವೇಷ ಮಾಡಿದರೆ ಹೇಗೆ? ಭೀಮ ದುರ್ಯೋಧನರ ಮಧ್ಯೆ ಬೀಜವಾಗಿ ಕಂಡ ದ್ವೇಷ ಮರವಾಗಿ ಹೆಮ್ಮರವಾಗಿ ಕೌರವ ವಂಶವನ್ನೇ ನಾಶ ಮಾಡಿದ ಕಥೆ ಇದೆ. ದ್ವೇಷಕ್ಕೆ ಅಹಂಕಾರ ಬುದ್ಧಿಯೇ ಪ್ರಮುಖ ಕಾರಣವಾಗಿದೆ. ನಾನು ನೀನು ಎಂಬ ಅಹಂ ತಲೆ ಎತ್ತಿದಾಗ ಮಾನವ ವಿವೇಕ ಕಳೆದುಕೊಂಡು ಅವಿವೇಕಿಯಾಗುತ್ತಾನೆ. ನಾನೀನೆಂಬ ಅಹಂಕಾರ ತಲೆದೂರಿದಲ್ಲಿ ಆಟ ಮಠ ಕುಟಿಲ ಕುಹಕು ಎಂಬ ಬಿರುಗಾಳಿ ಬಿಟ್ಟಿತ್ತು. ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ನಾಬಲ್ಲೆ ಬಲ್ಲಿದರೆಂಬ ಆರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಅಲ್ಲಮರವಾಣಿಯಂತೆ ಅಹಂಕಾರ ಗುಣಗಳು ಜೀವನ ಹಾಳು ಮಾಡುತ್ತವೆ. ಕೋಪದಿಂದ ತಾಪ, ತಾಪದಿಂದ ದ್ವೇಷ, ದ್ವೇಷದಿಂದ ನಾಶ. ದುರ್ಯೋಧನನ ಪಾಂಡವರಿಗೆ ಸೂಜಿಮನೆಯಷ್ಟು ಜಾಗ ಕೊಡುವುದಿಲ್ಲ ಎಂಬ ದ್ವೇಷ ಸಾವಿಗೆ ಕಾರಣವಾದ ಘಟನೆ ಇದೆ. ಕಾರಣ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಎಂಬ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪ್ರಸ್ತುತ ಅಗತ್ಯವಾಗಿದೆ. ದ್ವೇಷದ ಹಿಂಸಾ ಮಾರ್ಗಕ್ಕಿಂತ ಪ್ರೀತಿ ಅಹಿಂಸಾ ಮಾರ್ಗ ಶ್ರೇಷ್ಠವಾಗಿದೆ. ಕೋಪ ಮೂರ್ಖರ ಲಕ್ಷಣವಾಗಿದೆ. ಕೋಪದಿಂದ ಮೂರುದ್ದ ಜಾಗಕ್ಕೆ ನೂರುದ್ದದ ಜಾಗ ಕಳೆದುಕೊಂಡಂತೆ ವ್ಯರ್ಥ. ಶ್ರೀರಾಮಕೃಷ್ಣರ ಹಾವಿನ ಕಥೆಯಂತೆ ತೊಂದರೆಗಳ ಸಂದರ್ಭದಲ್ಲಿ ಹಾವಿನಂತೆ ಬುಸಗುಡಬೇಕೇ ವಿನಃ ಕಚ್ಚಬಾರದು. ಸರ್ವೇ ಜನ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯಂತೆ ಸರ್ವರು ಸುಖಿಗಳಾಗಲಿ, ಸುರಕ್ಷಿತವಾಗಲಿ, ಯಾರಿಗೂ ದುಃಖ ಬೇಡ ಎಂಬ ಉದಾರಭಾವ, ವಸುದೈವ ಕುಟುಂಬಕಂ ಎಂಬ ಭಾವ ಬೆಳೆಸಿಕೊಂಡು ಒಂದೇ ಮಾತರಂ ಗೀತೆಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಪ್ರಮುಖವಾಗಿದೆ. ಹಾವಿನ ದ್ವೇಷ 12 ವರ್ಷ ಎಂಬಂತೆ ನಾವು ದ್ವೇಷ ಸಾಧಿಸಲು ಹಾವುಗಳೇ ಅಲ್ಲ ಅಲ್ಲ, ನಾವು ಮಾನವರು. ನಡೆಗಳಲ್ಲಿ ನುಡಿಗಳಲ್ಲಿ ದ್ವೇಷ ಸಲ್ಲದು. ದ್ವೇಷ ಭಾಷಣಗಳಿಂದ ಶಾಂತಿ ಭಂಗದ ಸಾಧ್ಯತೆ ಇದೆ. ಶಾಸ್ತ್ರ ನಿಂದೆ, ಧರ್ಮ ನಿಂದೆಗಳು ದ್ವೇಷಗಳಾಗಿವೆ. ದೈವಭೇದ ಜೀವಭೇದಗಳು ಸಲ್ಲದು. ದ್ವೇಷ ಎಂಬುದು ಉರಿಯುವ ಕೆಂಡದಂತೆ. ದ್ವೇಷಗಾರರಿಗೆ ದ್ವೇಷದ ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು.
0: ಇದುವರೆಗೆ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ರಾಮಚಂದ್ರ ರೈ ಅವರ ರಚನೆಯಲ್ಲಿ ಮೂಡಿಬಂದಿರುವ ಈ ಗೀತೆಯನ್ನು ಸಮೂಹ ಗಾಯನದಲ್ಲಿದೆ.

0: ಇದುವರೆಗೂ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯಶಾಸ್ತ್ರ ವಿಭಾಗದ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಹಾಗೂ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇರುವಕಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ರೈತ ಬಾಂಧವರಿಗೆ ಮಾತನಾಡುವ ವಿಷಯ ಏನಂದ್ರೆ, ಅಡಿಕೆ ಗಿಡದ ಜೊತೆ ಜೊತೆಯಲ್ಲಿ ಬೆಳೆಯಬಹುದಾದ ಅರಣ್ಯ ಆಧಾರಿತ ಮರಗಳು ಯಾವ್ಯಾವ ಬೆಳೆಯಬಹುದಂತೆ ಹೇಳಿಕೊಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ರೈತರು ಅಡಿಕೆ ಮರವನ್ನ ಅಷ್ಟೇ ಬೆಳೀತಾ ಇದ್ದಾರೆ. ಅದರಿಂದ ಏನಾಗುತ್ತದೆ, ಕೆಲವೊಂದು ಸಾರಿ ಮಳೆ ಬರದೇ ಇದ್ದಾಗೆ ನೀರಿನ ಸಮಸ್ಯೆ ಆಗ್ತದೆ, ಅದರಿಂದ ಅಡಿಕೆಯಲ್ಲಿ ಇಳುವರಿ ಕಮ್ಮಿ ಆಗುತ್ತದೆ, ಅದರಿಂದ ಸಾಕಷ್ಟು ನಷ್ಟವನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಇದರಿಂದ ರೈತರು ಹೆಚ್ಚು ಹೆಚ್ಚು ವೈವಿಧ್ಯತೆಯ ಗಿಡಗಳು ಮರಗಳನ್ನು ಬೆಳೆಯುವುದರಿಂದ ಆದಾಯವನ್ನು ಅವರು ಪಡೆದುಕೊಳ್ಳಬಹುದು. ಯಾವ್ಯಾವ ಅರಣ್ಯ ಆಧಾರಿತ ಹಾಗೂ ತೋಟಗಾರಿತ ಮರಗಳನ್ನು ರೈತರು ಬೆಳೆಯಬಹುದಂತಂದ್ರೆ, ಅವಕ್ಯಾಡೋ ಇದು ಕೂಡ ಒಂದು ಒಳ್ಳೆಯ ಬೆಳೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ರೈತರು ಮನೆಯ ಸುತ್ತಮುತ್ತಲು ಹಾಗೂ ತೋಟಗಳಲ್ಲಿ ಬೆಳೀತಾ ಇದ್ದಾರೆ. ಇದರಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮವಾದ ರೇಟ್ ಕೂಡ ದೊರಕ್ತಾ ಇದೆ. ಆದ್ದರಿಂದ ರೈತರು ಅವಕ್ಯಾಡೋವನ್ನು ಆಯ್ಕೋಬಹುದು. ಇದು ಒಂದು ಒಳ್ಳೆಯ ಪ್ರೋಟೀನ್ ಹೆಚ್ಚು ಅಂಶ ಇರತಕ್ಕಂತಹ ಒಂದು ಹಣ್ಣು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅತಿ ಹೆಚ್ಚು ಈಗ ಬೇಡಿಕೆಯಲ್ಲಿ ಇರತಕ್ಕಂಥ ತೋಟಗಾರಿಕೆ ಬೆಳೆಗಳಂತಹ ಜಾಜಿಕಾಯಿ ಹಾಗೂ ದಾಲ್ಚಿನ್ನಿ, ಆಲ್ ಸ್ಪೈಸ್, ತೆಂಗು, ಕೊಕೊವಾ ಕೂಡ ಒಂದು ಒಳ್ಳೆಯ ಬೆಳೆ. 200-300 ರೂಪಾಯಿ ಪ್ರತಿ ಕೆಜಿಗೆ ಕೊಕೊವಾ ಆಗಿದೆ. ಇದರಿಂದ ರೈತರು ಇದು ಒಂದು ಒಳ್ಳೆಯ ಆಯ್ಕೆ ಅಂತಲೇ ಹೇಳ್ಬೋದು. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ಇಲಾಖೆಗಳಲ್ಲಿ ಸಿಗ್ತದೆ ಹಾಗೂ ತೋಟಗಾರಿಕಾ ನರ್ಸರಿಗಳಲ್ಲಿ ಕೂಡ ಗಿಡಗಳು ಸಿಗ್ತದೆ. ಅದನ್ನು ರೈತರು ಬೆಳೆಸಿ ಅದರಿಂದ ಆದಾಯವನ್ನು ಹೆಚ್ಚಿಸ್ಕೋಬಹುದು. ಅದೇ ರೀತಿಯಾಗಿ ಹಣ್ಣಿನ ಮರಗಳಂತ ಕೊಕ್ಕುಮ್ ಅಂತ ಹೇಳ್ತೀವಿ, ಉಪ್ಪಾಗೆ, ಮುರುಗುಲು, ಇದು ಕೂಡ ಒಂದು ಒಳ್ಳೆಯ ಆಯ್ಕೆ ಅಂತ ಹೇಳೋದು. ಘಟ್ಟದ ಮೇಲ್ಗಡೆ ಅಥವಾ ಘಟ್ಟದ ಕೆಳಗಡೆ ಸಿರಿಸಿ ಸಿದ್ದಾಪುರಗಳಲ್ಲಿ ರೈತರು ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಕೋಕುಂ. ಅದು ಕೂಡ ಒಂದು ಒಳ್ಳೆಯ ಹಣ್ಣಿನ ಮರವಾಗಿರುತ್ತದೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತದೆ. ಆದ್ದರಿಂದ ರೈತರು ಇದನ್ನು ಒಂದು ಒಳ್ಳೆಯ ಆಯ್ಕೆಯಾಗಿ ಮಾಡ್ಕೋಬಹುದು. ಅದೇ ರೀತಿಯಾಗಿ ರೈತರು ತೋಟದ ಸುತ್ತಮುತ್ತ ಬೆಳೀಬೇಕಾದಂತಹ ಮರಗಳು ಕೂಡ ಇದ್ದಾವೆ. ಆದರೆ ಉದಾಹರಣೆಗೆ ಹೇಳೋದಾದರೆ ಸಾಗುವಾನಿ ಒಂದು ಉತ್ತಮವಾದ ಆಯ್ಕೆ. ಯಾಕಂದರೆ ಈ ಭಾಗದಲ್ಲಿ ಸಾಗುವಾನಿ ಚೆನ್ನಾಗಿ ಬರ್ತದೆ ಹಾಗೂ ಸಾಗುವಾನಿ ಮರಗಳು ಕೂಡ ಅರಣ್ಯ ಇಲಾಖೆಯಲ್ಲಿ ದೊರಕ್ತದೆ. ಅದು 1 square feet ಮೂರರಿಂದ 3.5 ರೂಪಾಯಿ ಮಾರುಕಟ್ಟೆಯಲ್ಲಿ ದೊರಕ್ತದೆ ಹಾಗೂ 25-30 ವರ್ಷದಲ್ಲಿ ಅದನ್ನು ಕಟಾವು ಮಾಡಬಹುದು. ಹಾಗೂ ಇದಕ್ಕೆ ಅಂಥದ್ದೇನು ಮ್ಯಾನೇಜ್ಮೆಂಟ್ ಕೂಡ ಮಾಡುವ ಅವಶ್ಯಕತೆ ಕೂಡ ಇರುವುದಿಲ್ಲ. ಆದ್ದರಿಂದ 3-3.5 meter ಅಂತರದಲ್ಲಿ ಬಾರ್ಡರ್ದಲ್ಲಿ ರೈತರು ಆಯ್ಕೋಬಹುದು. ಅದೇ ರೀತಿಯಾಗಿ ಕ್ಯಾಜೂರಿನ ಜುಂಜುನಿಯಾನ ಗಾಳಿಮರ ಅಂತ ಹೇಳ್ತೀವಿ, ಅದು ಕೂಡ ಒಂದು ಉತ್ತಮವಾದ ಆಯ್ಕೆಯಾಗಿರುತ್ತದೆ. ಇದು ಕೂಡ 2-3 ಕೂಡ ರೈತರು ಕಟಾವು ಮಾಡ್ಕೋಬಹುದು. ಕಟಾವು ಮಾಡ್ಕೊಂಡ ನಂತರ ಮತ್ತೆ ಚಿಗಿತದೆ ಅದು, ಇದರಿಂದ ಮತ್ತೊಂದ್ಸಾರಿ ರೈತರು ಹಚ್ಚುವ ಅಗತ್ಯತೆ ಇರೋದಿಲ್ಲ. 2-3 ಬೆಳೆ ಹೀಗೆ ನಾವು ಕಟಾವು ಮಾಡಿ ತೆಗೆದುಕೊಳ್ಳಬಹುದು. ಅದರಿಂದ ಇದು ಮ್ಯಾನೇಜ್ಮೆಂಟ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ. ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಳೆ ಇದೆ, ಲೋಕಲ್ ಮಾರುಕಟ್ಟೆಯಲ್ಲಿ ಕೂಡ ಇದನ್ನು ಮಾರಬಹುದು ನಾವು. ಅದೇ ರೀತಿಯಾಗಿ ರೈತರಲ್ಲಿ ಜಾನುವಾರುಗಳು ಇದ್ದರೆ ಅರಣ್ಯ ಆಧಾರಿತ ಮರಗಳಿಂದ ಹುಲ್ಲುಗಳು ಕೂಡ ಸಿಗ್ತದೆ, ಮೇವು ಕೂಡ ಸಿಗ್ತದೆ. ಅಂತಹ ಮರಗಳನ್ನು ಕೂಡ ನಾವು ರೈತರು ಆಯ್ಕೋಬಹುದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸುಬಾಬಲ್, ಇದು ಒಂದು ಒಳ್ಳೆ ಆಯ್ಕೆ ಆಗಿರುತ್ತದೆ. ಗ್ಲೇರಿಶೀಡ ಕೂಡ ರೈತರು ಆಯ್ಕೋಬಹುದು. ಇದರಿಂದ ಮೇವು ಸಿಗ್ತದೆ, ಪ್ಲಸ್ ಮಣ್ಣಿನಲ್ಲಿ ಸೇರಿಸಿದರೆ ಮಣ್ಣಿನಲ್ಲಿ ಪೋಷಕಾಂಶಗಳು ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಹಲಸು, ಮಾವು, ಸೀಬೆ, ಕರಿಬೇವು, ದಾಲ್ಚಿನ್ನಿ, ಹೀಗೆ ಇತರ ಮರಗಳನ್ನು ಕೂಡ ರೈತರು ಅಂತರ ಬೆಳೆಯಾಗಿ ಇದನ್ನು ಬೆಳೀಬಹುದು. ಅದರಿಂದ ಹೆಚ್ಚು ರೀತಿಯ ಸೌಲಭ್ಯಗಳನ್ನು ರೈತರಿಗೆ ಸಿಗ್ತದೆ. ಇನ್ನೂ ಹೆಚ್ಚಿನ

0: ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸೋ ದೂರವಾಣಿ ಮುಖಾಂತರ. ದೂರವಾಣಿ ಸಂಖ್ಯೆ 9882543147ಕ್ಕೆ ರೈತರು ಸಂಪರ್ಕಿಸಬಹುದು. ರೈತ ಬಾಂಧವರಿಗೆಲ್ಲರಿಗೂ ಧನ್ಯವಾದ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ಸಂಜೆಯ 6:51ಕ್ಕೆ ಪ್ರಸಾರವಾಗುವ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೈತರಿಗಾಗಿ ಸಲಹೆ ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 6:45:53. ಇದೀಗ ಭಾವಗೀತೆಯೊಂದನ್ನು ಕೇಳೋಣ. ರಚನೆ ಕುವೆಂಪು ಅವರು. ಈ ಗೀತೆಗೆ ಧ್ವನಿಯಾಗಿದ್ದರೆ ಲೀಲಾವತಿ ಹೆಚ್ ಆರ್.

0: ಲವಂಗವನ್ನು ತಿಂದಲೇ ಇರ್ತಕ್ಕಂಥವರೇ ಅಪರೂಪ. ಯಾವುದೇ ಶುಭ ಸಮಾರಂಭದಲ್ಲಿ ಲಾಡುಗಳ ಮಧ್ಯೆ ಇದು ಸಿಕ್ಕಾಕ್ಬಿಡುತ್ತೆ. ಇದೊಂದು ರೀತಿ ಕಪ್ಪಾಗಿ ಒಂದು ಹೂವಿನ ಮಗ್ಗದ ರೀತಿ ಇರ್ತದೆ. ಯಾಕಿದು ಹಾಕಿದ್ದಾರೆ, ಯಾಕಿದು ಹಾಕ್ತಾರೆ ಅಂತ ಎಲ್ಲರಿಗೂ ಒಂದು ರೀತಿಯಾದ ಒಂದು ಯಕ್ಷ ಪ್ರಶ್ನೆ. ಲವಂಗದ ಗುಣವೇ ಅಂಥದ್ದು. ಯಾಕೆ ಅಂದರೆ ಆ ಸಿಹಿ ತಿಂದಾಗ ನಾಲಿಗೆ ರುಚಿ ಹೊರಟೋಗ್ಬಿಡತ್ತೆ, ಮತ್ತು ಆ ಸಿಹಿ ಲಾಡು ಜೀರ್ಣವೂ ಆಗೋದಿಲ್ಲ. ಇದು ನಾಲಿಗೆಗೆ ಪುನಃ ರುಚಿಯನ್ನು ತಂದುಕೊಡತ್ತೆ, ಹಾಗೂ ತಿಂದ ಲಾಡುವನ್ನು ಅಥವಾ ಆಹಾರ ಪದಾರ್ಥಗಳನ್ನು ಜೀರ್ಣ ಮಾಡುತ್ತೆ. ಈ ಕಾರಣಕ್ಕಾಗಿ ಈ ಲವಂಗವನ್ನು ಬಳಸ್ತಾ ಇದ್ದಾರೆ. ಇದ್ರ ಜೊತೆಗೆ ನೀವು ಯಾವುದೇ ಒಂದು ಪಾನ್ ಶಾಪ್ಗೆ ಹೋದಾಗ ಈ ಎಲೆಯನ್ಗಳನ್ನು ಮಡಿಸಿ ವಿಳ್ಯದೆಲೆ ಜೊತೆಗೆ ಅಲ್ಲೂ ಲವಂಗವನ್ನು ಹಾಕ್ತಾರೆ. ಅಲ್ಲೂ ಸಹ ಇದೆ ಇದೇ ಕಾರಣಕ್ಕಾಗಿ. ಈ ವಿಳ್ಯದೆಲೆ ಜಗಿಯೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಉಂಟಾಗ್ತದೆ, ತಿಂದ ಆಹಾರವು ಜೀರ್ಣ ಆಗಲಿ ಅನ್ನೋ ಜೊತೆಗೆ ಅದೇ ಕಾರಣಕ್ಕಾಗಿ ಇದು ಸಹಿತ ಜೀರ್ಣಕಾರಿ ಆದ್ದರಿಂದ ಇದನ್ನು ಸಹಿತ ಅಲ್ಲೇ ಬಳಸ್ತೀವಿ. ಆದರೆ ಇದು ಸ್ವಲ್ಪ ಖಾರ ಬಾಯಿಗೆ ಹಾಕೊಂಡ್ರೆ ಸ್ವಲ್ಪ ಖಾರದ ರುಚಿ ಮತ್ತು ಒಂದು ಸ್ವಲ್ಪ ಕಹಿ ರುಚಿಯನ್ನು ಸಹಿತ ಕೊಡುತ್ತೆ. ಖಾರ ಮತ್ತು ಕಹಿ ಕೊಟ್ಟರೂ ಸಹಿತ ಆರೋಗ್ಯಕ್ಕೆ ಚೆನ್ನಾಗಿ ಇದು ಉಪಯೋಗ ಆಗೋದ್ರಿಂದ, ಜೀರ್ಣಶಕ್ತಿ ಚೆನ್ನಾಗಿರೋದ್ರಿಂದ ನಾವು ದಿನನಿತ್ಯವೂ ಇದನ್ನು ನಾವು ಅಡುಗೆ ಮಾಡಬೇಕಾದ್ರೆ ಒಂದು ಸುಗಂಧ ದ್ರವ್ಯವಾಗಿ ಜೀರ್ಣಕಾರಿಯಾಗಿ ಇದನ್ನು ನಾವು ಬಳಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಇದನ್ನು ಕ್ಲೋವ್ ಆಯಿಲ್ ಅಂಥೇಳಿ ಈ ದಂತವೈದ್ಯರುಗಳೆಲ್ಲರೂ ಬಳಸ್ತಾರೆ. ದಂತವೈದ್ಯರಿಗೆ ಬಹಳ ಇದು ಪ್ರಿಯ, ಯಾಕೆಂದರೆ ಹಲ್ಲಿನವ್ರಿಗೆ ದಂತವೈದ್ಯರು ಮುಖ್ಯವಾಗಿ ಹಾಕ್ತಕ್ಕಂಥದ್ದು ಇದು. ಇದರ ಎಣ್ಣೆಯನ್ನು ಒಂದು ಹತ್ತಿಯಲ್ಲಿ ಹಾಕಿ ಸ್ವಲ್ಪ ಹಲ್ಲಿನ ದವಡಿಗೆ ಒಸರಿಸ್ತಾರೆ. ಆದರೆ ಜಾಸ್ತಿಯಾಗಿ ಒದಿಸ್ಕೊಂಡ್ರೆ ಸ್ವಲ್ಪ ಉರಿ ಉಂಟಾಗುತ್ತೆ, ಅದರಿಂದ ಹುಷಾರಾಗಿ ಅದನ್ನು ಬಳಸಬೇಕಾಗತ್ತೆ. ಅದೇ ಆಗಲಿ, ನಮಗೆ ಇದು ಲವಂಗದ ಎಣ್ಣೆ ದಂತವೈದ್ಯರ ಸಲಹೆ ಮೇಲೆ ಉಪಯೋಗಿಸ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಅದು ಹಲ್ಲಿ ನೋವು ಕಡಿಮೆ ಆಗುತ್ತೆ. ಈ ಲವಂಗ ಅಂದರೆ ಏನು ಅಂತಂದರೆ, ಇದು ಒಂದು ಮರದ ಹೂವಿನ ಮೊಗ್ಗು. ಹೂವು ಅರಳೋದಕ್ಕೆ ಮುಂಚೆನೇ ಇದನ್ನು ತೆಗೆದುಬಿಟ್ಟು ಒಣಗಿಸಿ ಉಪಯೋಗಿಸ್ತಾರೆ. ಅದನ್ನು ನಾವು ಲವಂಗ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಬಹಳ ತೈಲಾಂಶಗಳು ಇರುತ್ತೆ, ಅದರಿಂದ ಇದು ಸುಗಂಧವಾಗಿದೆ. ಅದ್ರ ಜೊತೆಗೆ ಇದರಲ್ಲಿ ಬಳಸ್ತಾ ಇದ್ದರೆ ಇದರಲ್ಲಿ ಸುಣ್ಣದ ಅಂಶ ಬಹಳ ಅಷ್ಟಿದೆ, ಮತ್ತು ಫಾಸ್ಫರಸ್ ಅಂಶ, ಮತ್ತು ಕಬ್ಬಿಣದ ಅಂಶ, ಮತ್ತು ನೇತ್ರಕ್ಕೆ ಹಿತವಾಗಿರ್ತಕ್ಕಂಥ ಕೆರೋಟಿನ್ ಅಂಶ, ಫೈಬರ್ಗಳು, ಈ ರೀತಿಯಾಗಿ ಎಲ್ಲ ದಿನನಿತ್ಯದ ಮನುಷ್ಯನ ಆರೋಗ್ಯಕ್ಕೆ ಏನೇನು ಬೇಕೋ ಈ ಖನಿಜಾಂಶಗಳು ಬಹಳಷ್ಟು ಇದೆ. ಅದರಿಂದ ಯಾವುದೇ ರೀತಿಯಾಗಿ ನಾವು ಅದಕ್ಕೆ ಆಹಾರದಲ್ಲಿ ನಾವು ಇದನ್ನು ನಾವು ಲವಂಗವನ್ನು ನಾವು ಬಳಸ್ತಾ ಇರೋದ್ರಿಂದ ಈ ಖನಿಜ ಕೊರತೆಗಳು ಬರೋದಿಲ್ಲ. ಖನಿಜ ಕೊರತೆ ಬರತಕ್ಕಂಥ ಈ ಅನಿಮಿಯಾ ಆಗಲಿ ಮತ್ತೊಂದು ಯಾವುದೇ ಆಗಲಿ ರೋಗಗಳು ಇದು ಉಂಟು ಮಾಡೋದಿಲ್ಲ. ಅದರಿಂದ ನಾವು ಲವಂಗವನ್ನು ಆಹಾರ ಪದಾರ್ಥವಾಗಿ ನಾವು ಬಳಸ್ತಾ ಬರಬೇಕಾಗತ್ತೆ. ಆಹಾರಕ್ಕೆ ಒಂದು ಸುಗಂಧವನ್ನು ತಂದುಕೊಡುತ್ತೆ, ಅದ್ರ ಜೊತೆಗೆ ಆರೋಗ್ಯಕಾರಿಯಾದ ಗುಣಗಳು ಇರೋದರಿಂದ ಇದನ್ನು ನಾವು ಆಹಾರ ಪದಾರ್ಥಗಳಲ್ಲಿ ದಿನನಿತ್ಯವೂ ಬಳಸ್ತಾ ಇದ್ದೀವಿ. ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಹೆಸರಿದೆ, ದೇವಕುಸುಮ ಅಂತ ಹೇಳ್ತಾರೆ. ದೇವರ ಹೂವು ಅಂದರೆ ಇದಕ್ಕೆ ಅಷ್ಟು ಮಟ್ಟಿಗೆ ಒಂದು ಪ್ರಾಧಾನ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಆದರೆ ಈ ಖಾರ ಇದ್ದರೂ ಸಹಿತ ದೇಹದಲ್ಲಿ ಹೋದ ಮೇಲೆ ಇದು ಆಹಾರ ಸೇವಿಸಿದ ಮೇಲೆ ಇದೇನು ದೇಹದಲ್ಲಿ ಉಷ್ಣವನ್ನೇನು ಉಂಟು ಮಾಡಲ್ಲ, ತಂಪನ್ನೇ ಉಂಟು ಮಾಡುತ್ತೆ. ಆದರೆ ವಿಶೇಷ ಇದು, ಖಾರವಾಗಿದ್ದರೂ ಸಹಿತ ದೇಹದಲ್ಲಿ ತಂಪನ್ನು ಉಂಟು ಮಾಡ್ತಕ್ಕಂಥದ್ದು. ಕಣ್ಣುಗಳಿಗಂತೂ ಒಳ್ಳೆಯದೇ ಇದು, ನೇತ್ರಹಿತ ಅಂತ ಹೇಳ್ತೀವಿ. ಇದನ್ನು ಉಪಯೋಗಿಸ್ತಾ ಇದ್ದರೆ ಕಣ್ಣಿನ ರೋಗಗಳು ಸ್ವಲ್ಪ ಕಡಿಮೆ ಆಗ್ತದೆ. ಆಹಾರವಾಗಿ ಪದಾರ್ಥಗಳು ಉಪಯೋಗಿಸಿದಾಗ ಯಾವುದೇ ರೀತಿಯಾದ ಆಹಾರವಾಗಲಿ ಸುಲಭವಾಗಿ ಚೆನ್ನಾಗಿ ಜೀರ್ಣ ಆಗುತ್ತೆ, ನಾಲಿಗೆಗೂ ರುಚಿಯನ್ನು ತಂದುಕೊಡುತ್ತೆ, ಹೊಟ್ಟೆ ಹಗುರವಾಗಿರುತ್ತೆ. ಅದರಿಂದ ಆಹಾರ ಪದಾರ್ಥವಾಗಿ ಈ ಲವಂಗವನ್ನು ಬಳಸಬಾರ್ದು. ಇದರ ಜೊತೆಗೆ ಈ ತಿಂದ ಆಹಾರ ಜೀರ್ಣ ಕಾಲಕ್ಕೆ ಕೆಲವರಿಗೆ ಬಹಳ ಬಾಯಾರಿಕೆಯನ್ನು ಉಂಟು ಮಾಡುತ್ತೆ. ಈ ಬಾಯಾರಿಕೆಯನ್ನು ಸಹಿತ ಈ ಲವಂಗ ಕಡಿಮೆ ಮಾಡ್ತಾ ಹೋಗುತ್ತೆ. ಅದರಿಂದ ಯಾರಿಗೆ ಹೆಚ್ಚು ಹೊಟ್ಟೆ ಉಬ್ಬರ ಬಾಯಾರಿಕೆ ಉಂಟಾಗ್ತಾ ಇದೆಯೋ ಅಥವಾ ಹೊಟ್ಟೆ ನೋವು ಉಂಟಾಗ್ತಾ ಇದೆಯೋ ಅಂಥವರು ಸಹಿತ ಈ ಲವಂಗವನ್ನು ಆಹಾರ ಪದಾರ್ಥಗಳ ಜೊತೆ ಸೇರಿಸ್ಕೊಂಡು ಉಪಯೋಗಿಸ್ತಾ ಇದ್ದರೆ ಈ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಬರೋದು ಎಲ್ಲ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಈ ಕಫದಿಂದ ಉಂಟಾಗ್ತಕ್ಕಂಥ ಕೆಮ್ಮು, ದಮ್ಮು ಅಥವಾ ಗಂಟ್ಲು ಕೆರೆತ, ಬಿಕ್ಕಳಿಕೆ ಇವುಗಳು ಸಹಿತ ಇದು ಕಡಿಮೆ ಮಾಡುತ್ತದೆ, ಒಂದು ರೀತಿಯ ಔಷಧಿಯಾಗಿ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಲವಂಗದ ವಿಶೇಷ ಔಷಧೀಯ ಗುಣಗಳ ಕುರಿತು ಡಾಕ್ಟರ್ ಟಿಆರ್ ದತ್ತಾತ್ರಿ ಅವರು ಮಾಹಿತಿಯನ್ನ ಹಂಚಿಕೊಂಡರು. ಇದು ಆಕಾಶವಾಣಿ ಚಿತ್ರದುರ್ಗ 102.6 MHz. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಯನ್ನ ಕೇಳುವಿರಿ.
0: ಲವಂಗದ ಪುಡಿಯನ್ನ
2: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. अथ वार्ताः. प्रधानमंत्री नरेंद्र मोदी श्वः स्लोवाक गणराज्यं प्रति प्रस्थास्यति. प्रधानमंत्री नरेंद्र मोदी अस्यां यात्रायां स्लोवाक देशस्य प्रधानमंत्रिणा फिको इत्यनेन सह वार्तालापं करिष्यति, तथा च सहकारस्य नूतनान् मार्गान् अन्वेषयति.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 7:30. ಇದೀಗ ದಿನಚರಿ. ಕೇಳುಗರೇ ಗಮನಿಸಿ, ಇಂದು ಬೆಳಿಗ್ಗೆ

ನಿಮಿಷಕ್ಕೆ ಬಹುಮುಖ ಪ್ರತಿಭೆಯ ಜಾನಪದ ಕಲಾವಿದ ದಾವಣಗೆರೆಯ ತಾಲೂಕಿನ ನೀರ್ತಡಿ ಗ್ರಾಮದ ಮಹಂತೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಿವಪ್ರಕಾಶ ಡಿಆರ್. ಹತ್ತು ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯವರೇ ಆದ ನಾಡಿನ ಹೆಸರಾಂತ ಕವಿ ಸಾಹಿತಿ ಹೆಚ್ಎಸ್ ವೆಂಕಟೇಶ್ ಮೂರ್ತಿ ಅವರೊಡನೆ ನಡೆಸಿದ ಮಾತುಕತೆಯ ಧ್ವನಿ ಮುದ್ರಣದ ಮರುಪ್ರಸಾರ ಪ್ರಸಾರವಾಗಲಿದೆ.

0: ಇದುವರೆಗೂ ದಿನಚರಿಯನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್. ಸಮಯ 7:02 ಆಗುತ್ತಲಿದೆ. ಇದೀಗ ಪ್ರದೇಶ ಸಮಾಚಾರ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಸಮಯ 7:02. ಮೊದಲಿಗೆ ಕೆಲವು ಪ್ರಕಟಣೆಗಳನ್ನು ಕೇಳೋಣ. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳೋಣ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಶುರು ಮಾಡಿದಂತಹ ಹಠ ರುಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ.
1: ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ.

0: ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭೂ

0: ಉಪಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗ ಟಾಕ್. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ ದಂತ ವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ಧ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಪ್ರತಿ ಬುಧವಾರ 9:15ಕ್ಕೆ
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ

0: ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ 2026 ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
1: ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣಕ್ಕಾಗಲ್ಲ. ಕಾನೂನು ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ, ಜಾಗೃತಿ ಮೂಡಿಸೋದು ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗತಕ್ಕಂತ ಮಕ್ಕಳು ಇರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದ್ದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ ಮತ್ತು ಸರ್ವೋಚ್ಚ ನ್ಯಾಯಾಲಯ ಇತ್ತೀಚಿನ ತೀರ್ಪಿನಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿಲ್ಲ.
0: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26 ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001 ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2 ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಮಧ್ಯಾಹ್ನ 2 ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರೀ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟೀಯ ತಂಡದ ಮೂಲಕ ಅಂತಾರಾಷ್ಟೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 7:55. ಇದೀಗ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಭಾವಗೀತೆಗಳಿಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾದ ಸ್ಥಾನವಿದೆ. ಇದಕ್ಕೆ ಇಂಗ್ಲಿಷ್ ಸಾಹಿತ್ಯ ಪ್ರೇರಕ ಶಕ್ತಿಯಾದರೆ ಈ ಸಾಹಿತ್ಯದ ಮೂಲ ಗ್ರೀಕ್ ಆಗಿದೆ. ಶ್ರೋತೃಗಳೇ ಕೇಳೋಣ, ಮೊದಲಿಗೆ ಕುವೆಂಪು ಅವರ ರಚನೆಗೆ ಸಾಹಿತ್ಯ ಮತ್ತು ಧ್ವನಿಯಾಗಿದ್ದಾರೆ ಸಿ ಅಶ್ವಥ್ ಅವರು.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. ಈ ಭಾವಗೀತೆಯ ಸಾಹಿತ್ಯದ ಪ್ರಕಾರ ಸ್ಫೂರ್ತಿದಾಯಕವಾದ ರೀತಿಯಲ್ಲಿ ಪರಿಚಯ ಮಾಡಿಸಿದ ಕೀರ್ತಿ ಕೆಲವರಿಗೆ ಸಲ್ಲತ್ತೆ. ಅದರಲ್ಲಿ ಅಗ್ರಗಣ್ಯ ಎಂದು ಎನಿಸಿಕೊಳ್ಳುವವರು ಬಿಎಂ ಶ್ರೀಕಂಠಯ್ಯನವರು, ಹಾಗೆ ಎಸ್ಜಿ ನರಸಿಂಹಾಚಾರ್ಯ, ಪಂಚೆ ಮಂಗೇಶರಾಯರು, ಹಟ್ಟಿಯಂಗಡಿ ನಾರಾಯಣರಾಯರು, ಎಂ ಗೋವಿಂದಪ್ಪೈ ಹಾಗೂ ಡಿವಿ ಗುಂಡಪ್ಪನವರು. ಇವರು ಕನ್ನಡದ ಹಳೆಯ ಚಂದೋರೂಪಗಳನ್ನು ಭಾವಗೀತೆಯ ಸಾಹಿತ್ಯಕ್ಕೆ ಅನುವಾದವನ್ನು ಮಾಡಲು ಮುಂದಾಗ್ತಾರೆ. ಕೇಳುಗರೆ, ಮತ್ತೊಂದು ಗೀತೆಯನ್ನು ಕೇಳೋಣ. ದರಾ ಬೇಂದ್ರೆಯವರ ರಚನೆಯಲ್ಲಿ ಮೂಡಿಬಂದ ಈ ಒಂದು ಭಾವಗೀತೆಗೆ ಧ್ವನಿಯಾಗಿದ್ದಾರೆ

ಭಾವಗೀತೆ ಎಂಬ ಸಾಹಿತ್ಯವು ಕವಿಯ ಅಂತರಂಗದ ಭಾವನೆಗಳಿಗೆ ಪ್ರೀತಿ, ಪ್ರಕೃತಿ ಮತ್ತು ದೇಶಪ್ರೇಮಕ್ಕೆ ಸಂಗೀತದ ರೂಪ ಕೊಡುವ ಸಾಹಿತ್ಯ ಪ್ರಕಾರವಾಗಿದೆ. ಕೇಳುಗರೆ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಚೆನ್ನವೀರ ಕಣವಿ ಅವರ ಒಂದು ರಚಿತ ಭಾವಗೀತೆಯನ್ನು.

ಇದೀಗ ಸೇವಾ ಮಾಹಿತಿ. ರೈತ ಬಾಂಧವರೇ ಗಮನಿಸಿ, ದಿನಾಂಕ 14/6/2026 ಇದೇ ಭಾನುವಾರದಂದು ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಹೋಬಳಿಯ ರಂಗಾಪುರದ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಕೃಷಿ ಇಲಾಖೆ ಚಿತ್ರದುರ್ಗ ಕೃಷಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರು ಫಾರಂ ಐಕಾಂತಿಕ ಸಮುದಾಯ ದಾವಣಗೆರೆ ಹಾಗೂ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರ ರಂಗಪ್ಪ ಇವರ ಸಹಯೋಗದಲ್ಲಿ ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಕೃಷಿಯ ಕುರಿತು ಒಂದು ದಿನದ ತರಬೇತಿಯ ಕಾರ್ಯಾಗಾರ ಬೆಳಗಿನ 9:30 ಹಮ್ಮಿಕೊಳ್ಳಲಾಗಿದೆ. ಕೃಷಿ ಚರಿತ್ರೆ, ಸಹಜ ಕೃಷಿಯ ಪರಿಚಯ, ಸಹಜ ಜೀವನ, ಸಜೀವ ಮಣ್ಣು, ನೀರು ನಿರ್ವಹಣೆ ಮತ್ತು ಸಹಜ ಕೃಷಿಯಿಂದ ಅಂತರ್ಜಲ ಮಟ್ಟ ಹೆಚ್ಚಿಸುವ ಬಗ್ಗೆ, ಬಹುಪಯೋಗಿ ಜೀವನ, ಜೀವಂತ ಬೇಲಿ, ಕೃಷಿ ಅರಣ್ಯ ಹಾಗೂ ಕೃಷಿ ವಿನ್ಯಾಸ ವಿಚಾರಗಳ ಕುರಿತು ವಿಷಯಗಳನ್ನು ಮಂಡನೆ ಮಾಡಲಿದ್ದಾರೆ. ಈಗಾಗಲೇ ಸಹಜ ಕೃಷಿಯಲ್ಲಿ ತೊಡಗಿರುವ ಮತ್ತು ತಮ್ಮ ತಾಲೂಕಿನ ಸಹಜ ಕೃಷಿ ಪ್ರಾರಂಭಿಸಲು ಆಸಕ್ತಿ ಇರುವ ಚಿತ್ರದುರ್ಗ ಜಿಲ್ಲೆಯ ಉತ್ಸಾಹಿ ರೈತ ಬಾಂಧವರು ದೂರವಾಣಿ ಸಂಖ್ಯೆ 8772739158 ಕರೆ ಮಾಡುವುದರ ಮೂಲಕ ದಿನಾಂಕ 13/6/2026 ಒಳಗೆ ನೋಂದಾಯಿಸಿಕೊಳ್ಳಲು, ಸದರಿ ತರಬೇತಿ ಸದುಪಯೋಗ ಪಡೆದುಕೊಳ್ಳಲು ಶ್ರೀ ರಜನಿಕಾಂತ್ ಸಹ ಕೃಷಿ ನಿರ್ದೇಶಕರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರು ಫಾರಂ ಇವರು ಕೋರಿದ್ದಾರೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಇದುವರೆಗೂ ಸೇವಾ ಮಾಹಿತಿಯನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಯನ್ನ ಕೇಳುವಿರಿ.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ ಮುಖ್ಯಾಂಶಗಳು ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್ ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ನೀಟ್ ಯುಜಿ ಮರುಪರೀಕ್ಷೆ ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ

ಹಾಗೂ ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ 500 ಹೆಚ್ಚು ಕೆಡೆಟ್ಗಳು ಅಂತಿಮ ಹೆಜ್ಜೆ ಹಾಕಲಿದ್ದಾರೆ ಮತ್ತು ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿ ನಿಯೋಜನೆಗೊಳ್ಳಲಿದ್ದಾರೆ. ಭಾರತೀಯ ಮಿಲಿಟರಿ ಅಕಾಡೆಮಿಯ ಪಥಸಂಚಲನ ಕೇವಲ ಮಿಲಿಟರಿ ಸಂಪ್ರದಾಯವಲ್ಲ, ಬದಲಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಮರ್ಪಿತವಾಗಿರುವ ಯುವ ಅಧಿಕಾರಿಗಳಿಗೆ ಹೊಸ ಪಯಣದ ಆರಂಭವನ್ನು ಸೂಚಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆಯ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷೇಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನವು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನ ಡಿಆರ್ಡಿಒದ ಡಿಆರ್ಡಿಎಲ್ನಲ್ಲಿ ಅತ್ಯಾಧುನಿಕ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಆಕಾಶ್ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿ ವ್ಯವಸ್ಥೆಗಳು ಜಾಗತಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಎಂದ ಅವರು, ಶಾಂತಿ ಸ್ಥಾಪನೆಗೆ ಶಕ್ತಿ ಅಗತ್ಯವಾಗಿದ್ದು ಸ್ವಾವಲಂಬನೆಯೇ ಆ ಶಕ್ತಿಗೆ ಅತ್ಯಂತ ವಿಶ್ವಾಸಾರ್ಹ ತಳಹದಿಯಾಗಿದೆ ಎಂದು ತಿಳಿಸಿದರು. ವೇಗವಾಗಿ ಬದಲಾಗುತ್ತಿರುವ ಯುದ್ಧದ ಸ್ವರೂಪ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ನಡುವೆ ರಾಷ್ಟ್ರೀಯ ಭದ್ರತೆಯನ್ನು ರಕ್ಷಿಸಲು ಶತ್ರುಗಳನ್ನು ಮಟ್ಟಹಾಕುವ ಪ್ರಬಲ ನಿರೋಧಕ ಸಾಮರ್ಥ್ಯ ಅತ್ಯಗತ್ಯ ಎಂದ ಸಚಿವರು, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಸ್ವದೇಶಿ ಕ್ಷಿಪಣಿ ವೇದಿಕೆಗಳ ತಾಂತ್ರಿಕ ಪ್ರದರ್ಶನವನ್ನು ವೀಕ್ಷಿಸಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದರು. ಪರೀಕ್ಷೆಯ ಪಾವಿತ್ರ್ಯತೆ ಹಾಗೂ ಸುಗಮ ನಿರ್ವಹಣೆಗೆ ಧಕ್ಕೆ ತರಲು, ಅಡ್ಡಿಪಡಿಸಲು ಅಥವಾ ಯಾವುದೇ ರೀತಿಯ ಅಕ್ರಮ ಎಸಗಲು ಯತ್ನಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀಟ್ ಮರುಪರೀಕ್ಷೆಯು ದೇಶಾದ್ಯಂತ ಇದೇ 21ರಂದು ಜರುಗಲಿದ್ದು, ಯಾವುದೇ ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಲು ಎಲ್ಲಾ ಹಂತಗಳಲ್ಲೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಯನ್ನು ಖಂಡಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರೊಂದಿಗೆ ಮಾತನಾಡಿ ತೀವ್ರ ಪ್ರತಿಭಟನೆ ದಾಖಲಿಸಿದ್ದಾರೆ. ಪಲಾವ್ ದೇಶದ ಧ್ವಜ ಹೊಂದಿದ್ದ ಎಂಟಿ ಸೆಟ್ಟೆಬೆಲ್ಲೋ ವಾಣಿಜ್ಯ ಹಡಗಿನ ಮೇಲಿನ ಇಂತಹ ದಾಳಿಗಳು ಯಾವುದೇ ರೀತಿಯಲ್ಲೂ ಸಮರ್ಥನೀಯವಲ್ಲ ಎಂದು ಡಾ ಜಯಶಂಕರ್ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು, ನಾಪತ್ತೆಯಾಗಿದ್ದ 3 ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಘಟನೆಗೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಉನ್ನತ ಅಧಿಕಾರಿಗೆ ಸಮನ್ಸ್ ಜಾರಿಗೊಳಿಸಿ ಭಾರತ ಸರ್ಕಾರ ವಿವರಣೆ ಕೇಳಿದೆ. ನಾಗರಿಕ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಅಂತಾರಾಷ್ಟೀಯ ಕಡಲ ವ್ಯಾಪಾರದ ಸುರಕ್ಷತೆ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ನಿಲ್ಲಬೇಕು ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದು, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಕರೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಇಲಾಖಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಯಿಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ನೇಮಕಾತಿಯನ್ನು ವೇಗವಾಗಿ ಪರಿಣಾಮಕಾರಿಯಾಗಿ ಮತ್ತು ಬಳಕೆದಾರ ಸ್ನೇಹಿಯಾಗಿ ಮಾಡಲು ಹೆಚ್ಚಿನ ಟ್ಯಾಬ್ಲೆಟ್ ಆಧಾರಿತ ಪರೀಕ್ಷೆಗಳನ್ನು ಪರಿಚಯಿಸಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರು ರೈತರು ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸಾಂಸ್ಕೃತಿಕ ಪಯಣ ಪ್ರವರ್ಧಮಾನಕ್ಕೆ ಬಂದಿದೆ ಮತ್ತು ಸಂಪ್ರದಾಯದಲ್ಲಿ ಬೇರೂರಿದೆ ಮತ್ತು ಜಗತ್ತಿಗೆ ಮುಕ್ತವಾಗಿದೆ. ಸರ್ಕಾರ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದು ಜನರಲ್ಲಿ ದೇಶದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಹೆಮ್ಮೆಯನ್ನು ಮೂಡಿಸಿದೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ನಿರ್ಮಾಣ, ಮಹಾಕಾಲ್ ಲೋಕ ಯೋಜನೆ, ಮಾ ಕಾಮಾಖ್ಯ ದೇವಾಲಯದ ಪುನರ್ ನಿರ್ಮಾಣ, ಜುನಾ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ಸ್ಥಾಪನೆ ಸರ್ಕಾರದ ಪ್ರಮುಖ ಮುಖ್ಯಾಂಶಗಳಾಗಿವೆ. ಆಧ್ಯಾತ್ಮಿಕ ಮತ್ತು ಆಧುನಿಕ ಯಾತ್ರಾ ಸೌಲಭ್ಯಗಳ ಮೂಲಕ ಭಾರತದ ನಾಗರಿಕತೆಯ ಹೆಮ್ಮೆಯನ್ನು ಸರಾಗವಾಗಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಈ ಪರಿವರ್ತನೆಗೆ ಚಾಲನೆ ನೀಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಮ್ಯೂಸಿಯಂ ಅನುದಾನ ಯೋಜನೆ ಮತ್ತು ಸಾಂಸ್ಕೃತಿಕ ಕಾರ್ಯ ಮತ್ತು ಉತ್ಪಾದನಾ ಅನುದಾನ ಯೋಜನೆ ಸೇರಿವೆ. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆಯು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಶ್ರದ್ಧೆ ಮತ್ತು ವೃತ್ತಿಪರತೆಯೊಂದಿಗೆ ಮುಂದುವರೆದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬ್ಯಾಸ್ಟನ್ನಲ್ಲಿ ನಿನ್ನೆ ನಡೆದ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಡ್ಯಾನಿ ವ್ಯಾಟ್ ಹಾಡ್ಜ್ ಅವರ ಅಜಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ ಗಳಿಸಿತು. ಪ್ರತಿಯಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪ್ರಸ್ತುತ ನಡೆಯುತ್ತಿರುವ ಪಂದ್ಯದಲ್ಲಿ ಅಮೆರಿಕ ಮತ್ತು ಪೆರಗ್ವೆ ಮುಖಾಮುಖಿಯಾಗಿದ್ದು ಇತ್ತೀಚಿನ ವರದಿಯಂತೆ 3 ಗೋಲುಗಳನ್ನು ಗಳಿಸಿರುವ ಅಮೆರಿಕ ಮುನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥ ಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ 7:45:33.
4: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು.

0: ಮೋಟಾರ್ ಸರ್ವಿಸ್ ಸಿರಿಗೆರೆ ಚಿತ್ರದುರ್ಗ.
1: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7091434349.
0: ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಇದೀಗ ಕೇಳಿ
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಎಲ್ರಿಗೂ ನಮಸ್ಕಾರ. ನಾನು ಹಿರಿಯೂರಿನ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಶಿವಕುಮಾರ್. ನಾವು ಮನೆ ಅಂದವನ್ನು ಹೆಚ್ಚಿಸಲು ಲಭ್ಯ ಸ್ಥಳಾವಕಾಶದಲ್ಲೇ ಕೆಲವು ಅಲಂಕಾರಿಕ ಸಸ್ಯಗಳನ್ನು ಬೆಳೆಸಿರ್ತವೆ. ಆ ಸಸ್ಯಗಳು ಮನೆಯ ಅಲಂಕಾರವನ್ನೇನು ಹೆಚ್ಚಿಸುತ್ತೆ, ಆದರೆ ಅದರ ಹೊರತಾಗಿ ಯಾವುದೇ ಪ್ರಯೋಜನ ಇರುವುದಿಲ್ಲ. ಕೆಲವು ವಿಶೇಷ ಸಸ್ಯಗಳು ಅಲಂಕಾರವನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ಔಷಧೀಯ ಗುಣಗಳನ್ನು ಸಹ ಹೊಂದಿರುತ್ತವೆ. ಅಂತಹ ಸಸ್ಯಗಳನ್ನು ಬೆಳೆಸಿದಲ್ಲಿ ಮನೆಯ ಅಂದದ ಜೊತೆಗೆ ಬಳಸಿದಲ್ಲಿ ಮನೆ ಮಂದಿಯ ಆರೋಗ್ಯವೂ ಸಹ ಹೆಚ್ಚುತ್ತೆ. ಅಂತಹ ಕೆಲವು ಅಲಂಕಾರಿಕ ಔಷಧೀಯ ಸಸ್ಯಗಳ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಳೋಣ, ಬನ್ನಿ. ಮೊದಲನೆಯದು ಶಂಖಪುಷ್ಪಿ. ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂತಹ, ಮಾನಸಿಕ ಒತ್ತಡವನ್ನು ನಿಯಂತ್ರಣಕ್ಕೆ ಸಹಕರಿಸುವಂತಹ ಒಂದು ಔಷಧೀಯ ಸಸ್ಯ. ಶಂಖಪುಷ್ಪಿ ಹೆಸರೇ ಸೂಚಿಸುವಂತೆ ಇದು ಶಂಕುವಿನ ಆಕಾರದ ಬಿಳಿ ಅಥವಾ ನೀಲಿ ಬಣ್ಣದ ಹೂಗಳನ್ನು ಬಿಡುವಂತಹ ಒಂದು ಬಳ್ಳಿಯಾಗಿದೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಕ್ಲೈಟೋರಿಯಾ ಟರ್ನಾಟಾ ಅಂತ. ಈ ಗಿಡದ ಸರ್ವ ಭಾಗಗಳಲ್ಲೂ ಕೂಡ ಔಷಧೀಯ ಗುಣ ಇರುತ್ತೆ. ಗಿಡದ ಬೀಜಗಳನ್ನು ಕೆಂಪು ಮಣ್ಣಿಗೆ ನಾಟಿ ಮಾಡಿ ನೀರು ಕೊಡ್ತಾ ಬಂದರೆ 3-4 ತಿಂಗಳಲ್ಲೇ ಪೂರ್ಣ ಪ್ರಮಾಣದಲ್ಲಿ ಸಸ್ಯ ಬರುತ್ತೆ. ಈ ಸಸ್ಯನ ಆಯುರ್ವೇದದಲ್ಲಿ ಮೇಧ್ಯ ರಸಾಯನ ಅಂತ ಕರೀತಾರೆ. ಮೇಧ್ಯ ಅಂದ್ರೆ ಮೆದುಳಿಗೆ ಮತ್ತು ಮನಸ್ಸಿಗೆ ಶಕ್ತಿಯನ್ನು ಕೊಡುವಂತದ್ದು ಎಂದರ್ಥ. ಸಾಮಾನ್ಯವಾಗಿ ಕಂಡುಬರುವಂತಹ ಅರೆತಲ್ ನೋವು ಅಂದ್ರೆ ಮೈಗ್ರೇನ್ಗೆ ಶಂಖಪುಷ್ಪಿಯ ಕಷಾಯ ಒಳ್ಳೆ ಮನೆಮದ್ದು. ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಶಂಖಪುಷ್ಪಿ ಸೇವನೆ ಸಹಕಾರಿಯಾಗುತ್ತೆ. ವಯೋಸಹಜವಾಗಿ ಬರುವಂತಹ ಮರಗುಳಿತನವನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಗಿಡದಲ್ಲಿದೆ. ಶಂಖಪುಷ್ಪಿಯನ್ನ ನಿಯಮಿತವಾಗಿ ಸೇವಿಸುವುದರಿಂದ ಆತಂಕ, ಗಾಬರಿ, ಮಾನಸಿಕ ಒತ್ತಡ ಇವೆಲ್ಲವನ್ನು ನಿಯಂತ್ರಿಸಬಹುದು. ಮಾನಸಿಕ ಒತ್ತಡವನ್ನು ನಿಯಂತ್ರಿಸಿ ತನ್ಮೂಲಕ ಬಿಪಿಯನ್ನು ಸಹ ಈ ಸಸ್ಯ ನಿಯಂತ್ರಣಕ್ಕೆ ತರುತ್ತೆ. ಇದನ್ನ ಬಳಸುವ ವಿಧಾನ ಹೇಗಪ್ಪ ಅಂದ್ರೆ, ಎಲೆಯ ತಾಜಾ ರಸವನ್ನೇ ಬಳಸಬಹುದು ಅಥವಾ ಚಿಗುರೆಲೆಯನ್ನು ಆಹಾರವಾಗಿ ಸೊಪ್ಪಿನ ಸಾರಿನ ಜೊತೆ ಇತರೆ ಸೊಪ್ಪಿನೊಂದಿಗೆ ಬೆರೆಸಿ ಬಳಸಬಹುದು. ಹೂಗಳಿಂದ ರುಚಿಕರವಾದ ಚಹಾ ತಯಾರಿಸಬಹುದು. ಎಲೆಗಳ ರಸವನ್ನ ಜ್ಯೂಸ್ ಮಾಡಿಕೊಂಡು ಬಳಸಬಹುದು. ಹೂವಿನ ತಾಜಾ ಜ್ಯೂಸ್ ಸಹ ಉತ್ತಮವಾಗಿರುತ್ತೆ ಮತ್ತು ರುಚಿಕರವಾಗಿರುತ್ತೆ. ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಹಿತಕರ ಈ ಶಂಖಪುಷ್ಪಿ. ಇದಲ್ಲದೆ ಹೂವಿನ ರಸವನ್ನ ಆಹಾರ ಪದಾರ್ಥಗಳಿಗೆ ಬಣ್ಣವನ್ನು ನೀಡಲು ನೈಸರ್ಗಿಕ ಬಣ್ಣವಾಗಿಯೂ ಸಹ ನಾವು ಬಳಸಬಹುದು. ಹಾಗೆ ಇನ್ನೊಂದು ಮೇಧ್ಯ ರಸಾಯನ ಅಂದ್ರೆ ಮಾನಸಿಕ ನೆಮ್ಮದಿಯನ್ನ ಒತ್ತಡವನ್ನ ಕಡಿಮೆ ಮಾಡುವಂತಹ, ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಇನ್ನೊಂದು ಸಸ್ಯ ಬ್ರಾಹ್ಮಿ ಅಥವಾ ಸರಸ್ವತಿ ಸೊಪ್ಪು, ಉರುಗದ ಸೊಪ್ಪು ಅಂತ ಇದನ್ನು ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಸೆಂಟಲಾ ಏಸಿಯಾಟಿಕಾ ಅಂತ. ಸಾಮಾನ್ಯವಾಗಿ ಈ ಉರುಗದ ಸೊಪ್ಪು ಗದ್ದೆ ಬದಿಯಲ್ಲಿ ನೀರು ಹೆಚ್ಚಾಗಿ ಎಲ್ಲಿ ಹರಿಯುತ್ತೋ ಅಲ್ಲಿ ಬೆಳೆದಿರುತ್ತೆ. ಆಯುರ್ವೇದದಲ್ಲಿ ಇದನ್ನು ಮಂಡುಕಪರ್ಣಿ ಅಂತ ಕರೆದಿದ್ದಾರೆ. ಗಮನಿಸಿ, ಇದರ ಎಲೆ ಕಿಡ್ನಿ ಆಕಾರ ಅಥವಾ ಬೀನ್ಸ್ ಆಕಾರದಲ್ಲಿರಬೇಕು. ಗುಚ್ಛವಾಗಿ ಆಡುವಂತಹ ಒಂದು ಚಿಕ್ಕ ಸಸ್ಯ ಇದು. ಬೇರಿನ ಗಂಟಿನಲ್ಲಿರುವ ಒಂದೆರಡು ಎಲೆಯನ್ನು ಸಂಗ್ರಹಿಸಿ ಕೆಂಪು ಮಣ್ಣಿನ ಕುಂಡದಲ್ಲಿ ನಾಟಿ ಮಾಡಿದ್ರೆ ಮತ್ತು ನೆರಳಲ್ಲಿಟ್ಟು ನಿತ್ಯ ನೀರನ್ನು ಕೊಡ್ತಾ ಇದ್ರೆ ಈ ಗಿಡ ಸೊಂಪಾಗಿ ಬೆಳೆಯುತ್ತೆ. ಯಾವಾಗಲೂ ನೀರು ಹರಿಯುವ ಗದ್ದೆ ಸಮೀಪ ಇದು ಸಾಮಾನ್ಯವಾಗಿ ಈ ಗಿಡ ಕಂಡುಬರುತ್ತೆ. ಇದನ್ನ ಬಳಸೋದು ಹೇಗೆಪ್ಪ ಅಂದ್ರೆ, ಸರಿಯಾಗಿ ನಿದ್ರೆ ಬಾರದಿದ್ರೆ ನಿದ್ರಾಹೀನತೆಯಲ್ಲಿ ಬ್ರಾಹ್ಮಿ ರಸವನ್ನ ಜ್ಯೂಸ್ ಮಾಡಿಕೊಂಡು ನಾವು ಮನೆಮದ್ದಾಗಿ ಬಳಸಬಹುದು. ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತೆ. ಖಿನ್ನತೆ, ಒತ್ತಡ, ಮಾನಸಿಕ ಆತಂಕವನ್ನು ಸಹ ದೂರ ಮಾಡಲು ಈ ಸಸ್ಯವನ್ನ ನಿಯಮಿತವಾಗಿ ನಾವು ಬಳಸಬಹುದು. ಕೆಲವು ಬಾರಿ 2 ವರ್ಷ ಆದರೂ ಕೂಡ ಮಕ್ಕಳು ಸರಿಯಾಗಿ ಮಾತಾಡೋದಿಲ್ಲ ಅಥವಾ ಸ್ಪಷ್ಟವಾಗಿ ಬರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇದರ ಎಲೆಯ 1/2 ಚಮಚದಷ್ಟು ರಸನ ಜೇನುತುಪ್ಪದೊಂದಿಗೆ ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸ್ತಾ ಬಂದ್ರೆ ಮಾತು ಸ್ಪಷ್ಟವಾಗಿ ಬರುತ್ತೆ. ನರಗಳಿಗೆ ಸಂಬಂಧಿಸಿದಂತಹ, ನೆನಪಿನ ಶಕ್ತಿಯನ್ನು ಕುಂದಿಸುವಂತಹ ಆಲ್ಜಮರ್, ಪಾರ್ಕಿನ್ಸೋನಿಸಂ, ಡೈಮೆನ್ಷಿಯಾದಂತಹ ಕಾಯಿಲೆಗಳಲ್ಲಿ ಇದು ಸೂಕ್ತ ಔಷಧಿ ಅಂತ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಬ್ರಾಹ್ಮಿಯ 1-2 ಎಲೆಗಳನ್ನು ಜಗಿದು ರಸವನ್ನು ಸೇವಿಸಬಹುದು ಅಥವಾ ಕೊಬ್ಬರಿ ಎಣ್ಣೆಯೊಂದಿಗೆ ಬ್ರಾಹ್ಮಿ ಸೊಪ್ಪನ್ನು ಕಾಯಿಸಿ ತಯಾರಿಸಿದಂತಹ ತೈಲ ಶಿರಕ್ಕೆ ಬಹಳ ತಂಪು. ಮಲೆನಾಡಿನ ಜನಪ್ರಿಯ ಆಹಾರ ತಂಬುಳಿ. ಎಲೆಗಳನ್ನು ರುಚಿಕರವಾಗಿ ಮೊಸರಿನೊಂದಿಗೆ ತಂಬುಳಿಯನ್ನು ತಯಾರಿಸಿ ಸಹ ಆಹಾರವಾಗಿ ನಾವು ಬಳಸಬಹುದು. ಕಷಾಯ ಅಥವಾ ರಸವನ್ನ ಜೇನುತುಪ್ಪದೊಂದಿಗೆ ಬಳಸಬಹುದು. ತುಪ್ಪವನ್ನು ತಯಾರಿಸುವಾಗ ನಾವು ಸಾಮಾನ್ಯವಾಗಿ ಮೆಂತ್ಯೆ, ಅರಿಶಿಣ, ನುಗ್ಗೆಸೊಪ್ಪು ಇತ್ಯಾದಿ ಪದಾರ್ಥನ ಸೇರಿಸುತ್ತೇವೆ. ಅಂತೆಯೇ ಬ್ರಾಹ್ಮಿ ಗಿಡದ 8-10 ಹೆಸರುಗಳನ್ನು ಹಾಕಿ ತುಪ್ಪ ತಯಾರಿಸಿದರೆ, ಆಹಾರದೊಂದಿಗೆ ಬಳಸಿದರೆ ಈಗ ನಾವು ಚರ್ಚಿಸಿದಂತಹ ಎಲ್ಲಾ ಪ್ರಯೋಜನವನ್ನು ಪಡೆಯಬಹುದು. ಆದ್ದರಿಂದ ಈ 2 ಔಷಧಿ ಸಸ್ಯಗಳನ್ನು ಮನೆ ಮುಂದೆ ಬೆಳೆಸಿ

0: ಬಳಸಿ ಹಾಗೂ ಆರೋಗ್ಯದಿಂದಿರಿ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.

0: ಸಂಪದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
1: ನೂರ ಎರಡು ಪಾಯಿಂಟ್ ಆರು ತರಂಗಾಂತರಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
3: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
2: ಕಾನೂನು ಉಲ್ಲಂಘಿಸಿದವರಿಗೆ ಆರು ತಿಂಗಳಿಂದ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
3: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
4: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಸರ್ಕಾರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ. ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಪ್ರಶ್ನೆ ಏನು ಅಂತಂದ್ರೆ, 1001 ಪುಸ್ತಕ, ಈ ಕೃತಿಯನ್ನು ಬರೆದಂಥ ಲೇಖಕರ ಹೆಸರು ಏನು ಅನ್ನೋದು ಇಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ಒಂದು ಹಾಡಿನ ಕಾಲಾವಧಿ ಇರುತ್ತೆ. ಮತ್ತೊಮ್ಮೆ ಪ್ರಶ್ನೆ ಏನಂತ ಹೇಳ್ತೇನೆ, 1001 ಪುಸ್ತಕ ಅನ್ನೋ ಪುಸ್ತಕದ ಕೃತಿ ಬರೆದ ಲೇಖಕರು ಯಾರು? ಕಾಯ್ತಾ ಇರ್ತೀವಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಕ್ಕಾಗಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9944840273 ಸಂದೇಶ ಕಳಿಸುವುದರ ಮೂಲಕ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ತಿಳಿಸಬಹುದು. ಈಗ ಕೇಳೋಣ, ಸಿಪಾಯಿ ಚಿತ್ರದ ಆಯ್ದ ಒಂದು ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕೇಳುಗರೆ, ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಶ್ನೆಯೊಂದನ್ನ ಕೇಳಲಾಗಿತ್ತು. ಪ್ರಶ್ನೆ ಏನು ಅಂತಂದ್ರೆ, ಸಾವಿರದ ಒಂದು ಪುಸ್ತಕ ಈ ಕೃತಿಯನ್ನ ಬರೆದಂತಹ ಲೇಖಕರು ಯಾರು ಅಂತೇಳಿ. ಈ ಪ್ರಶ್ನೆಗೆ ನಮ್ಮ ಕೇಳುಗರು ಸಂದೇಶದ ಮೂಲಕ ಉತ್ತರವನ್ನ ಕಳಿಸಿದ್ದಾರೆ. ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋ ಸಮಯ. ಸಂದೇಶ ಬಂದಿದೆ ರವಿಕುಮಾರ್ ಬನಶಂಕರಿ, ರವಿಕುಮಾರ್ ಬನಶಂಕರಿ ಬಡಾವಣೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ.

ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಅರುಣ ಜಗದೀಶ್ ವೀರಭದ್ರಸ್ವಾಮಿ ಅವರು ಚಳ್ಳಕೆರೆ ರಸ್ತೆ ಬೆಂಗಳೂರು. ಓಕೆ. ಲತಾ ಸುಹಾಸ್ ಹೊಸಕೋಟೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಜಿ ಎಸ್ ಚಂದನ ತರಳುಬಾಳು ನಗರ ಚಿತ್ರದುರ್ಗದಿಂದ ಬಂದಿದೆ. ಮತ್ತೊಂದು ಸಂದೇಶ, ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ ಅವರು ಸಂದೇಶನ ಕಳಿಸ್ಕೊಟ್ಟಿದ್ದಾರೆ. ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆಯಿಂದ ಕೋಟೆನಾಡಿನ ನೆಚ್ಚಿನ ಆಕಾಶವಾಣಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾನಂದ ಕಾಮನಬಾವಿ ಬಡಾವಣೆ ಚಿತ್ರದುರ್ಗದಿಂದ ವನಿತಾ ತ್ರಿಶೂಲ್ ಶಿವಮೊಗ್ಗ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆಯಿಂದ, ಟೈಲರ್ ಹನುಮಂತಪ್ಪ ದೇವರಕುಟ್ಟಯಿಂದ, ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರ ಇಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಉಮೇಶ್ ಸಿರಿಗೆರೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ರಾಗಿತೆನೆ ಗಿರೀಶ್ ಗಾರೆಹಟ್ಟಿಯಿಂದ, ಹಿರಿಯೂರು ತಾಲೂಕು ಮದ್ಲಿಹಳ್ಳಿ ಗ್ರಾಮದಿಂದ ಎಂ ಪರಮೇಶ್ವರ್ ಅಕುಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಇಂದ ತಮ್ಮ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ, ಮಾದಪ್ಪ ಕೃಷ್ಣ ಕಮಂಡಲಗುಂದಿಯಿಂದ, ಶಾಂತಾಚಾರ ಬಡಗೇರಿ ಕೊಕ್ಕನೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಸಾವಿತ್ರಮ್ಮ ನರೇಂದ್ರ ಸುರೇಂದ್ರ ಶೆಟ್ಟಿ ಸಚಿನ್ ಭಾಸ್ಕರ್ ಜಿ ಎಚ್ ಆರ್ ಲೇಔಟಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೇ, ಸಂದೇಶವನ್ನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಬೇಡಿ, ಯಾಕೆಂತಂದರೆ ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋಣ. ಮುಂದಿನ ಸಂದೇಶ, ಬೀನಾ ವಸಂತರಾವ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ, ಚಂದ್ರಶೇಖರ್ ಹೊನ್ನಗೊಂಡಹಳ್ಳಿ, ಗೀತಾ ಶಶಿಧರ್ ಶಿವಗಂಗಾ ನರೇಂದ್ರಪ್ಪ ಓಕೆ, ತಮ್ಮ ಉತ್ತರ ಸರಿಯಾಗಿದೆ. ಮುಂದಿನ ಸಂದೇಶ, ಸ್ಕಂದನ್ ಭಾಸ್ಕರ್ ಶ್ರೀಕಂಠಮೂರ್ತಿ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ ಉತ್ತರವನ್ನು ಕಳಿಸಿದರೆ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿಂದ ತಮ್ಮ ಉತ್ತರವನ್ನು ಕಳಿಸಿದ್ದಾರೆ. ಮುರಳೀಧರ್ ಎನ್ ಚೈತ್ರ ಪ್ರಜ್ವಲ್ ಗಾಯತ್ರಿ ಕೆಳಗೋಟೆಯಿಂದ ಬಂದಿದೆ. ಚರಿತ್ ನಾಗ್ ಸ್ನೇಹ ಅರ್ಜುನ್ ಅವರು ತಮ್ಮ ಕೊಳ್ಳೇಗಾಲದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ, ಶಿಲ್ಪಾ ವಿದ್ಯಾನಗರ ನರೇಂದ್ರ ಪೈ ಅವರು, ರೂಪಾ ಕಲ್ಲೇಶ್ ಚನ್ನಪಟ್ಟಣ ಹೊಳಲ್ಕೆರೆಯಿಂದ, ರವಿ ಅಂಬೇಡ್ಕರ್ ಚಿಕ್ಕಪೇಟೆ, ಮಂಜುಳಾ ಜಿ ಸಿ ರವಿ ಓಬವನ ಅಗತಿಹಳ್ಳಿಯಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ, ಸುಧಾಮಣಿ ಧನುಷ್ ದೀಕ್ಷಿತ್ ರಮೇಶ ಅವರು. ಮತ್ತೊಂದು ಸಂದೇಶ, ಜ್ಯೋತಿ ಗಿರೀಶ್ ತಕ್ಷ ಕೌಶಿಕ್ ಅವರು ಗಾರೆಹಟ್ಟಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂದೇಶ, ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ. ಮತ್ತೊಂದು ಸಂದೇಶ, ಸರಳ ಪ್ರಭು ರಂಗಯ್ಯನ ಬಾಗಿಲುಯಿಂದ ಮತ್ತೊಂದು ಸಂದೇಶ ಬಂದಿದೆ. ಡಾಕ್ಟರ್ ಅನಂತರಾಮು ಲತಾ ಚಂದನ ಮತ್ತು ಕೀರ್ತನ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಮಾಳಪ್ಪನಹಟ್ಟಿ ಅಂಗಡಿ ರಮೇಶ್ ಅವರು ಕಳಿಸ್ಕೊಟ್ಟಿದ್ದಾರೆ. ಸುಮಾ ಜಯಲಕ್ಷ್ಮಿ ಬಡಾವಣೆ, ರವಿಕುಮಾರ್ ಬನಶಂಕರಿ ಬಡಾವಣೆ, ಲೇಖಕರು ಅಂತ ಹೇಳ್ತಾ ಇದ್ದಾರೆ ಯಾರು, ಐ ಡಿ ಪಿ ಲೇಔಟಿಂದ ಯಾರು ಓಕೆ. ಓಕೆ, ಮಲ್ಲೂರಳ್ಳಿ ಚಳ್ಳಕೆರೆ ತಾಲೂಕು ದರ್ಶನ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಣ್ಣ ಮಲ್ಲಯ್ಯ ಭಾಗ್ಯಮ್ಮ ಪದೀನಾ ದೇವರಹಟ್ಟಿ ಅವರು ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ರೂಪಾ ಕೊಟ್ರಪ್ಪ ಹೊಳಲ್ಕೆರೆ ರೋಡ್ ಚಿತ್ರದುರ್ಗ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ, ಪ್ರೀಮಾ ನಟರಾಜ್ ನಾಯ್ಕನಹಟ್ಟಿ ಇಂದ ಬಂದಿದೆ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ, ಸೋನು ಚಿತ್ರದುರ್ಗ, ಗೌರಮ್ಮ ಹಿರೇಕೆರೂರು, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹೊನ್ನೂರಾಲಿ ಹನುಮಂತಾಪುರ ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಕೆ, ಮುಂದಿನ ಸಂದೇಶ, ಜಗ್ಗೇಶ್ ಶೋಭಾ ಸಿರಿಗೆರೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಆಗಲೇ ಓದಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಸಂದೇಶ, ಹಿರಿಯೂರು ತಾಲೂಕು ಮದ್ಲಿಹಳ್ಳಿ ಗ್ರಾಮದ ಎಂ ಪರಮೇಶ್ವರ್ ಅಕುಲ್ ಅವರು, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಶ್ರೀನಿಧಿ ರಮೇಶ್ ಸುಷ್ಮಿತಾ. ಮತ್ತೊಂದು ಸಂದೇಶ, ಓಕೆ, ಸಂದೇಶವನ್ನು ಎಲ್ಲರದು ಓದಿದೆ ಅಂತ ಭಾವಿಸ್ತೇನೆ. ಸಂದೇಶ ಕಳಿಸಿದಂತಹ ಶ್ರೋತೃಗಳಿಗೂ ಮತ್ತು ಕಾರ್ಯಕ್ರಮಗಳನ್ನು ಕೇಳ್ತಾ ಇರೋ ಎಲ್ಲ ಕೇಳುಗರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮುಂದಿನ ಗೀತೆಯನ್ನು ಕೇಳೋಣ. ಸ್ವಾತಿ ಚಿತ್ರದಿಂದ ಹಾಡಿದ್ದಾರೆ ಚಿತ್ರ ಅವರು, ಸಾಹಿತ್ಯ ಆರ್ ಎನ್ ಜೈ.

ಇದೀಗ ಕೇಳಿ ಮತ್ತೊಂದು ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಮತ್ತು ಸಂಗೀತ ಎಸ್ ನಾರಾಯಣ್ ಅವರು. ಚಿತ್ರ 5D.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಕೇಳುಗರೆ, 8:30 ಬಾನುಲಿ ನೆನಪಿನಂಗಳ ಆಕಾಶವಾಣಿಗೆ 90 ಸಂಭ್ರಮದ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ಜೊತೆಯಾಗಲಿದ್ದಾರೆ ಪ್ರೊಫೆಸರ್ ಜೆ ಕರಿಯಪ್ಪ ಮಾಳಿಗಿ ಸರ್ ಅವರು, ನಿವೃತ್ತ ಪ್ರಾಂಶುಪಾಲರು, ಸಂಸ್ಕೃತಿ ಚಿಂತಕರು ಮತ್ತು ಕುವೆಂಪು ಭಾಷಾಭಾರತಿ ಸದಸ್ಯರು ಹಾಗೂ ಖ್ಯಾತ ವಿಮರ್ಶಕಿ, ಪ್ರಭಾವಿ ಚಿಂತಕರು, ಕವಯಿತ್ರಿಗಳು ಆದ ಪ್ರೊಫೆಸರ್ ತಾರಿಣಿ ಶುಭದಾಯಿನಿ ಮೇಡಮ್ ಅವರು ನಮ್ಮೊಂದಿಗೆ ಕರೆಯ ಮೂಲಕ ಅವರ ಆಕಾಶವಾಣಿಯ ಒಡನಾಟವನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಯನ್ನ ಕೇಳುವಿರಿ.

0: ಇದು ನಿಮ್ಮ ಮೆಚ್ಚಿನ 102.6 ಕಂಪನಾಂಕಗಳಲ್ಲಿ ಆಕಾಶವಾಣಿ ಚಿತ್ರದುರ್ಗದ ಕೇಂದ್ರವನ್ನ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 8:30:17.
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ. ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ಇದೀಗ ಬಾನುಲಿ ನೆನಪಿನಂಗಳ ಆಕಾಶವಾಣಿಗೆ 90.4.

0: ಸಂಭ್ರಮ ನಮ್ಮ ಚಿತ್ರದುರ್ಗದ ಆಕಾಶವಾಣಿಗೆ 35 ವರ್ಷಗಳ ಸಂಭ್ರಮ. ಈ ಒಂದು ಸವಿ ನೆನಪಿಗಾಗಿ ಒಂದು ವಿಶೇಷ ಕಾರ್ಯಕ್ರಮ ಇದೀಗ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ವಿಮರ್ಶಕಿಯಾದ ಶ್ರೀಮತಿ ಚಿಂತಕರು ಕವಯಿತ್ರಿಗಳು ಆದ ಪ್ರೊಫೆಸರ್ ತಾರಿಣೀಶ್ ಬದಾಯಿನಿ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಕನ್ನಡದ ಸ್ತ್ರೀವಾದಿ ಚಿಂತನೆಗಳನ್ನು ವಿಸ್ತರಿಸಿ ಮಹಿಳೆಯರ ಹಲವಾರು ಸಮಸ್ಯೆಗಳ ಬಗೆಗೆ ತಮ್ಮ ಬರವಣಿಗೆಯ ಮೂಲಕ ಬೆಳಕು ಚೆಲ್ಲಿದಂಥವರು. ಇವರ ಆಕಾಶವಾಣಿ ಜೊತೆಗಿನ ಒಡನಾಟ ಯಾವ ರೀತಿ ಇತ್ತು ಅಂತೇಳ್ಬಿಟ್ಟು ಫೋನಿನ ಮುಖಾಂತರ ಅವರು ಮಾತಾಡ್ಸೋಣ. ಬನ್ನಿ ಸ್ವಾಗತಿಸೋಣ. ಹಲೋ
1: ಹಲೋ
0: ಹಲೋ ನಮಸ್ತೆ.
1: ನಮಸ್ತೆ.
0: ನಮಸ್ತೆ ಮೇಡಮ್. ಬೆಳಗಿನ ಶುಭೋದಯ. ಎಲ್ಲಾ ಕೇಳುಗರಿಗೂ ಸಹ ಶುಭೋದಯ ಅಂತ ಹೇಳ್ತಾ ಇದ್ದೀರಾ ಮ್ಯಾಮ್. ಬಾನುಲಿ ನೆನಪಿನಂಗಳ ಆಕಾಶವಾಣಿಗೆ 90 ಸಂಭ್ರಮ, ನಮ್ಮ ಚಿತ್ರದುರ್ಗದ ಆಕಾಶವಾಣಿಗೆ 35 ವರ್ಷಗಳ ಸಂಭ್ರಮ. ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ?
1: ನಾನು ಆಕಾಶವಾಣಿ ಕೇಳ್ಕೊಂಡ್ ಬೆಳೆದಂತ ತಲೆಮಾರು, ಹಾಗಾಗಿ ನನಗೆ ಖಂಡಿತವಾಗಿ ಈ ಸಂದರ್ಭ ಖುಷಿ ಕೊಟ್ಟಿದೆ. ಮತ್ತೆ ನನ್ನ ಹಳೆ ನೆನಪುಗಳೆಲ್ಲ ಒಂದ್ ನಿಮಿಷ ನುಗ್ಗಿ ಬಂದಿದೆ.
0: ಆಕಾಶವಾಣಿ ಅಂತ ಅಂದಿದ ತಕ್ಷಣ ನಿಮ್ಮ ಮನಸ್ಸಿಗೆ ಬರೋ ಅಂತ ಒಂದು ಒಂದು ಮಾತು ಆಗ್ಲಿ, ಒಂದು ಯಾವ ರೀತಿ ಬರುತ್ತೆ ಮ್ಯಾಮ್ ನಿಮ್ಮಲ್ಲಿ?
1: ಒಂದು
0: ಆಕಾಶವಾಣಿ ಅಂತಿದ್ದಾಗ
1: ಇದ್ದಂತಹ ಕೆಲವು ಧ್ವನಿಗಳು, ಅಂದ್ರೆ ಈ ರಂಗರಾವ್ ಅಂತ ಒಬ್ರು ವಾರ್ತೆ ಓದ್ತಾ ಇದ್ರು, ನಾಗಭೂಷಣ ವಾರ್ತೆ ಓದ್ತಾ ಇದ್ರು, ಇವ್ರದ್ದೆಲ್ಲ ಒಂದು ಒಬ್ಬೊಬ್ರದ ಒಂದೊಂದು ವಾಯ್ಸ್ ಅಲ್ಲಿ ತುಂಬಾ ಖಚಿತವಾಗಿ ಕನ್ನಡ ಅಂತ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಅದನ್ನ ಕೇಳಿಸ್ಕೊಂಡಾಗ ನಮ್ಗೆ ಒಂದು ನಾವು ಕನ್ನಡ ಭಾಷೆಯನ್ನ ಅದರಿಂದ ಕಲ್ತ್ವಿ ಆಕಾಶವಾಣಿಯಿಂದ. ಉಚ್ಚಾರ ಇರ್ಬೋದು ಅಥವಾ ಅದು ಬೇರೆ ಬೇರೆ ಅವ್ರ ಪದ ಸಂಯೋಜನೆ ಇರ್ಬೋದು, ಆಮೇಲೆ ಅದನ್ನ ತುಂಬಾ ಕಂಟ್ರೋಲ್ಡ್ ಆಗಿ ಅದನ್ನ ತುಂಬಾ ಚೆನ್ನಾಗಿ ಹೇಳೋ ರೀತಿ ಇರ್ಬೋದು, ಅದರಿಂದ ಕಲ್ತಿ. ಎರಡನೇದಾಗಿ ಒಂದ್ ರೀತಿ ಅವಾಗ ಅಧಿಕೃತತೆ ಅಂತ ಏನಾದ್ರು ಇದ್ರೆ ಅದು ಆಕಾಶವಾಣಿಯಿಂದ ಮಾತ್ರ ಅಂತ ಹೇಳೋದಲ್ಲಿ ಬಂತ, ಆಕಾಶವಾಣಿಯಿಂದ ಬಂತ ಅದು ಮಾತ್ರ ಅಂತ ನಾವು
0: ಅಧಿಕೃತವಾಗಿ ಒಂದು ಸುದ್ದಿ ಮುಟ್ಟಿದೆ
1: ಸಂಗಾತಿಯಾಗಿತ್ತದು. ನಾನು ಒಂದು ಅವಕಾಶ ಏನಪ್ಪ ಅಂದ್ರೆ ನಾವು ಅದನ್ನ ಕೆಲಸ ಮಾಡ್ತಾ ಮಾಡ್ತಾನೆ ಹಾಕೊಂಡು ಆಮೇಲೆ ಏನೋ ತುಂಬಾ ಇಂಪಾರ್ಟೆಂಟ್ ಆಗಿರೋಂತ ನ್ಯೂಸ್ ಬಂತು ಅಂದ ತಕ್ಷಣ ಅಲ್ಲೇ ಹತ್ರ ಓಡ್ ಬಂದು ಅದನ್ನ ಮತ್ತೆ ಮತ್ತೆ ನಿಧಾನವಾಗಿ ಕೇಳಿ ಹೋಗ್ತಿದ್ದಂತ ಒಂದು
0: ಸಂದರ್ಭ.
1: ಇವತ್ತಿನ 24/7 ಅಲ್ವಲ್ಲ, ಹಾಗಾಗಿ ಇವತ್ತೇನಾಗ್ಬಿಟ್ಟಿದೆ ಹಂಗ ಹೇಳಿ ಹೇಳಿ ಹೇಳಿ 24/7 ಅಂತ ಅದ್ರ ಒಂದು ಫೋಕಸ್ ಹೋಗ್ಬಿಟ್ಟಿದೆ. ಅದ್ರ ಒಂದು ಏನು ಪ್ರಾಮುಖ್ಯತೆ ಇತ್ತು, ಸುದ್ದಿಯ ಪ್ರಾಮುಖ್ಯತೆ ಮತ್ತೆ ಧ್ವನಿ ಏರಿಳಿತದ ಪ್ರಾಮುಖ್ಯತೆ, ಒಂದ್ ಕ್ರಿಯೇಟಿವಿಟಿ ಸೃಜನಶೀಲತೆ ಇತ್ತಲ್ಲ, ಅಂದ್ರೆ ನೀವು ಪದಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೂ ಅಷ್ಟೇ. ಇವತ್ತು ಚಾನಲ್ಗಳಲ್ಲಿ ಮಾತಾಡಿದ್ರೆ ಅಬ್ಬರಿಸಿ ಬೊಬ್ಬರಿದ ಅಂತ ಹೇಳ್ತಾರೆ, ಅದು ಬಬ್ರು ಅದನ್ನ ಇದು ಮಾಡೋದು, ಆಮೇಲೆ ದೆಹಲಿಗೆ ಬುಲಾವ್ ಅಂತ ಕೊಡ್ತಿರ್ತಾರೆ. ಆ ಕ್ಯಾಪ್ಷನ್ಸ್ ಬಿಟ್ಟು ಬೇರೆ ಯಾವ್ದನ್ನ ಅವ್ರು ಮಾತಾಡೋದಿಲ್ಲ. ಅಂದ್ರೆ ನಮ್ ಕನ್ನಡ ಭಾಷೆ ಎಷ್ಟೊಂದು ಶ್ರೀಮಂತವಾಗಿದೆ, ಆ ಪದಗಳನ್ನ ಒಂದು ಆಯ್ಕೆ ಮಾಡ್ಕೊಳ್ಳೋದು ಅಂತ ಏನೋ ಅವ್ರು ಮಾಡ್ತಾ ಇಲ್ವಲ್ಲ ಅಂತ ಬೇಜಾರಾಗುತ್ತೆ, ಯಾಕಂದ್ರೆ ಅದನ್ನೆಲ್ಲ ಕಲ್ತ್ಕೊಟ್ಟಿದ್ ನಮ್ಗೆ
0: ಹೌದು ಖಂಡಿತವಾಗ್ಲು ಮೇಡಮ್. ಆಕಾಶವಾಣಿಯಿಂದ ಕನ್ನಡವನ್ನ ಅತಿ ಹೆಚ್ಚಾಗಿ ಕಲ್ತ್ವಿ ಅಂತಾನೆ ನಾವು ಹೇಳ್ಬೋದು ಅಲ್ವಾ? ತಾವು ಸಹ ಚಿಕ್ಕೋದ್ರಿಂದಾನೆ ಸಹ ಆಕಾಶವಾಣಿ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ದೀರಾ ಅಂತ ಅನ್ಸ್ಕೊಳ್ತೀವಿ.
1: ನಮ್ಮನೆಗಳಲ್ಲೆಲ್ಲ ಅಂದ್ರೆ ಈಗ ಒಂದು ಸುಮ್ನೆ ಸಣ್ಣದಾಗಿ ಇತಿಹಾಸದ ಜಲಕ್ ಅಂತ ಅಲ್ಲಿಗೆ ಹೋದ್ರೆ ಮುಂಚೆ ನಮ್ ತಂದೆ ಹೇಳ್ತಾ ಇದ್ರು ಕಾಫಿ ಹೌಸಸ್ ಅಂತ ಇದ್ರೆ ಆ ಕಾಫಿ ಹೌಸಿಗೆ ಹೋಗಿ ಕಾಫಿ ಕುಡಿಲಿಕ್ಕೆ ಹೋಗೋದೆ ಕೆಲವನ್ನೆಲ್ಲ ಚಾನಲ್ಗಳು ಕೇಳಕ್ಕೆ ಅಂತ. ರೇಡಿಯೋ ಅಲ್ಲಿ ದೊಡ್ಡ ರೇಡಿಯೋಗಳಿರೋದು, ಬಟನ್ ರೇಡಿಯೋ ರೇಡಿಯೋಗಳಿರೋದು, ಆ ರೇಡಿಯೋದಲ್ಲಿ ಕಾಫಿ ಹೌಸ್ ಅಲ್ಲಿ ಹಾಕಿತ್ತು ಅಂತಂದ್ರೆ ಅದು ತಿರುಗ್ತಾ ಹೋದಂಗೆ ಇವರು ಅಭಿನಾಕ ಅವಾಗ ಹಸಿಬಾಕ ಗೀತ್ಮಾಲಾ ಅಭಿನಾಕ ಗೀತ್ಮಾಲಾ ಅಂತ ಬರೋದು, ಮತ್ತೆ ಬೇರೆ ತರದ ನ್ಯೂಸ್ ಬರೋದು, ಅದನ್ನ ಕೇಳಕ್ಕೋಸ್ಕರ ಒಂದು ಬೈಟು ಕಾಫಿ ಕುಡಿಯಕ್ಕೆ ನಾವು ಹೋಗ್ತಾ ಇದ್ವಿ ಅಂತ ನಮ್ ತಂದೆ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಅಡುಗರ್ದನು ಕಾಫಿ ಹೌಸ್ ಅಲ್ಲಿನ ಚರ್ಚೆ ಇದೇ ತರ ಆಗ್ತಾ ಇತ್ತು, ಅಲ್ಲಿ ಯಾವ್ದೋ ಒಂದು ಇದ್ ಬರ್ತಾ ಇತ್ತು ಅದನ್ನೆಲ್ಲ. ಆಮೇಲೆ ಇನ್ನೊಂದು ಇಲ್ಲಿ ಚೈತ್ರ ನಮ್ಗೆ ನೆನಪಾಗ್ತಾ ಇರೋದು ಕುವೆಂಪು ನೆಹರು ವಿಶ್ವಸಂಸ್ಥೆಯಲ್ಲಿ ಮಾಡಿದಂತ ಭಾಷಣವನ್ನ ರೇಡಿಯೋದಲ್ಲಿ ಕೇಳ್ತಾರೆ.
0: ಹೌದು
1: ರೇಗದಲ್ಲಿ ಕೇಳ್ತಾರೆ. ಅದ್ರ ಬಗ್ಗೆ ಒಂದ್ ಅದ್ಭುತವಾದ ಪದ್ಯ ರಾಜ

0: ವೈದ್ಯಕೀಯ ಪದ್ಯವನ್ನ ಬರೀತಾರೆ.
1: ಓಕೆ ಹೇಳಿ ಮೇಡಮ್.
0: ಪದ್ಯ ಅದು ವಿಶ್ವಸಂಸ್ಥೆಯಲ್ಲಿ ಅವ್ರು ಮಾತಾಡಿದ್ದು, ಮತ್ತೆ ಆಗ ಕುವೆಂಪು ಯೋಚನೆ ಮಾಡ್ತಾ ಇದ್ದಂತ ಮನುಷ್ಯ ಮತ ವಿಶ್ವ ಪಥ ಏನಿತ್ತು ಅದಕ್ಕೂ ಅದಕ್ಕೂ ಸಂವಾದಿ ಆಗ್ತಾ ಇತ್ತು ಸ್ವಲ್ಪ ಮಟ್ಟಿಗೆ. ಅದಕ್ಕೆ ಅವರು ನೆಹರು ಮಾತಾಡಿದ ಭಾಷಣ ಅಂತ ಹೇಳ್ಬಿಟ್ಟು ಅಲ್ಲಿ ಟಿಪ್ಪಣಿ ಹಾಕ್ಬಿಟ್ಟು ಒಂದ್ ಪದ್ಯವನ್ನ ಬರೀತಾರೆ. ಅಂದ್ರೆ ಆಕಾಶವಾಣಿ ನಮ್ಗೆ ಯಾವ ತರದ ನಮ್ಮ ಒಂದು ವಿಚಾರಶೀಲತೆ, ಕಲ್ಪನೆ, ನಮ್ ಭಾಷೆ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಅವಕಾಶ
1: ಮಾಡ್ಕೊಡುತ್ತೆ. ಹೌದಲ್ವಾ?
0: ಚರಿತ್ರೆ ಒಂದ. ಇನ್ನೊಂದು ತುಂಬಾ ನನಗೆ ನೆನ್ಪಾಗ ಹಾಗೆ
1: ಇದಾಗಿತ್ತು,
0: ಇಡೀ ಒಂದು ಯಾವ್ದಾದ್ರು ಒಂದು ಸುದ್ದಿ ಬಂತು ಅಂತಂದ್ರೆ ಆ ಸುದ್ದಿಯನ್ನ ಒಂಥರ ಇವತ್ತು ನಮ್ಗೆ ಎಲ್ಲವೂ ಒಂಥರ ಉನ್ಮಾದದಲ್ಲಿ, ಉದ್ರೇಕದಲ್ಲಿ ರೂಢಿಯಾಗಿದೆ.
1: ಹೌದು ಮೇಡಮ್,
0: ಅದು ಪ್ರತಿ ಉತ್ಪ್ರೇಕ್ಷೆಯನ್ನು ಮಾಡಿ ಹೇಳ್ತಾ ಇರ್ತಾರೆ. ಆದ್ರೆ ಆಕಾಶವಾಣಿಯಿಂದ ನಾವು ಕಲ್ತಿದ್ದೇನಪ್ಪ ಅಂದ್ರೆ ಇದನ್ನು ಕೂಡ ಎಷ್ಟು ವಿಷಾದದಿಂದ ಹೇಳ್ಬೋದು, ಅದನ್ನು ಕೂಡ ಸಂತೋಷದಿಂದ ಹೇಳ್ಬೋದು, ಅದನ್ನು ಕೂಡ ಒಂದು ರೀತಿಯ ನಿಯಂತ್ರಣದಲ್ಲಿ, ಧ್ವನಿ ನಿಯಂತ್ರಣದಲ್ಲೂ ಅಷ್ಟೇ, ಭಾವನೆಗಳ ನಿಯಂತ್ರಣ ಅದೊಂದು ಏನಿದೆಯಲ್ಲ, ಅದು ವ್ಯಕ್ತಿತ್ವದ ಒಂದು ರೂಪಕ, ಅದು ಹಾಗಾಗಿರ್ಬೇಕು ಅಂತ ನಾವ್ ಅನ್ಕೋಬೇಕು. ಆತರ ಇತ್ತು ಆಕಾಶವಾಣಿ. ಹಾಗಾಗಿ ಬಹುಶಃ ನಮ್ಗೆಲ್ಲರಿಗೂ ಅದೊಂದೆಲ್ಲೋ ನೀತಿ ಮಾರ್ಗದರ್ಶಕವಾಗಿ, ಭಾಷಾ ಮಾರ್ಗದರ್ಶಕವಾಗಿ, ಆಮೇಲೆ ಬೇರೆ ಬೇರೆ ತರದ ಒಂದು ಕಿಂಡಿಯಾಗಿ ನಮ್ಗೆ ಜಗತ್ತಿನ ಇದನ್ನೆಲ್ಲ ಕೇಳೋದಕ್ಕೆ ಅದೊಂದು ಮಾರ್ಗ ಆಗಿತ್ತು. ಹಾಗಾಗಿ ನಮ್ಮ ಇತಿಹಾಸದ ಪುಟ, ನಮ್ಮ ಒಂದು ನೆನಪಿನ ಅಥವಾ ನಮ್ಮ ಅನುಭವದ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ನಮ್ ಜನರೇಷನ್ ಅವ್ರಿಗಂತೂ ನಾವೀಗೇನೇ ಬೇರೆದು ಕೋಪನ ಪಾತ್ರ ಕೂಡ ಒಂದು ಆಕಾಶವಾಣಿಯ ಒಂದು ಏನಿದೆಯಲ್ಲ ಒಂದು ಪ್ರಭಾವ, ಇಂಪ್ರೆಷನ್ ಅಂತೆಲ್ಲ, ಇಂಪ್ರೆಷನ್ ತುಂಬಾ ಇದೆ,
1: ತುಂಬಾ ಇದೆ. ಅದು ಯಾವತ್ತಿಗೂ ಮುಗಿಯೋದೇ ಇಲ್ಲ ಅಂತಾನೆ ಅಂತಾನೆ ಹೇಳ್ಬೋದು. ಓಕೆ ಮೇಡಮ್.
0: ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನನ್ನ ನೆನಪು, ನನ್ನ ತಾಯಿ ನನ್ನ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇದ್ರು, ಆಕಾಶವಾಣಿ ಮೂಲಕ ಕರೆ ಕೊಟ್ಟಿದ್ರಂತೆ. ಏನೋ ಅವಾಗ ಯುದ್ಧ ಆಯ್ತು ಪಾಕಿಸ್ತಾನ್ ಮತ್ತೆ ಇಂಡಿಯಾಕ್ಕೆ, ಆಗ ಒಂದು ಎಲ್ಲರೂ ಒಂದು ಹೊತ್ತು ಉಪವಾಸ ಮಾಡ್ಬೇಕು, ದೇಶಕ್ಕೋಸ್ಕರ ಅನ್ನ ಉಳಿಸ್ಬೇಕು ಅಂತ ಒಂದು. ಎರಡನೇದು ನಿಮ್ಮ ಬಂಗಾರಗಳು ಇವನ್ನೆಲ್ಲ ಒಂದಿಷ್ಟು ದಾನ ಮಾಡಿ ದೇಶಕ್ಕೋಸ್ಕರ ಅಂತ ಹೇಳಿದ್ರು ಅಂತ. ನಮ್ಮ ಅಜ್ಜಿ ಗುರುವಾರದೊತ್ತು ಉಪವಾಸ
1: ನೋಡಿ
0: ಉಪವಾಸ ಹಿಡಿದ್ರು, ಅದನ್ನ ಕೊನೆ ತನಕ ಅವ್ರು ಪಾಲಿಸ್ಕೊಂಡ್ ಬಂದ್ರು. ಒಂದು ಎರಡನೇದು ಅವರು ತಮ್ದು ಒಡವೆ ಎಲ್ಲ ಡಿಸಿ ಆಫೀಸಿಗೆ ತಂದು ಕೊಟ್ರಂತೆ. ನಮ್ಮ ಅಜ್ಜಿ ಹತ್ರ ಇದ್ದಿದ್ದು ಎರಡೇ ಜೊತೆ ಬಳೆ, ಒಂದು ಮತ್ತೆ ಒಂದು ಸರ ಅಂತ. ಅದಕ್ಕೆ ನಾವು ಯಾವಾಗ್ಲೂ ಕೇಳಿದಾಗ ಸುಮ್ನೆ ಇರ್ತಿದ್ರು. ಆಮೇಲೆ ಅವ್ರು ನಮ್ಮ ಅಜ್ಜ ಒಂದ್ಸರಿ ಹೇಳಿದ್ರು ಈ ತರ ನಾವು ಕೊಟ್ಟಿವಿಯಲ್ಲ ಅಂತ. ಅದು ಅವಾಗೆಲ್ಲ ಸೇರು ಪಾವು ಚಟಾಕಲ್ಲಿ ಅಳದು ಡಿಸಿ ಆಫೀಸಿಗೆ ಕೊಟ್ಟು ಬಂದ್ವಿ ಅಂತ. ಇದು ಎಲ್ಲಿ ಸಾಧ್ಯ ಆಗಿದ್ದು ಅಂದ್ರೆ ಒಂದೇ ಒಂದ್ ಸಣ್ಣ ಕರೆಯಿಂದ, ಲಾಲು ಇವರು ನಮ್ಮ ಶಾಸ್ತ್ರೀಜಿ ಅವ್ರು ಕೊಟ್ಟಂತಹ
1: ಕರೆ,
0: ಅದು ಆಕಾಶವಾಣಿ ಮೂಲಕ ಆಗಿದ್ರಿಂದ ಆಕಾಶವಾಣಿ ತಲುಪಿ
1: ತುಂಬಾ ಒಂದು ತಮ್ಮ ವೈಯಕ್ತಿಕ ಜೀವನದ ಒಂದು ಉದಾಹರಣೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ ಮೇಡಮ್ ನೀವು. ಮತ್ತೆ ಇಂದು ನೀವು ಶ್ರೋತೃಗಳಾಗಿ ಮತ್ತೆ ಇಲ್ಲಿ ಸಾಕಷ್ಟು ಸಂದರ್ಶನಗಳನ್ನು ಸಹ ಕೊಟ್ಟಿದ್ದೀರಿ. ಆ ಒಂದು ಯಾವ ರೀತಿ ನಿಮಗೆ ಆಕಾಶವಾಣಿ ಅಂತ ಶ್ರೋತೃಗಳಾಗಿ ಮತ್ತಾಮೇಲೆ ಸಂದರ್ಶಕನ ಒಂದು ಕೊಟ್ಟಂತಹ ರೀತಿಯಲ್ಲಿ ಯಾವ ರೀತಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀರಾ ಮೇಡಮ್?
0: ಎರಡು ಎರಡು ಒಂದೇ ತರ,
1: ಎರಡು ಒಂದೇ ರೀತಿ ಅಂತಾನೆ ಭಾವನೆ.
0: ಶ್ರೋತೃವಾಗಿನೂ ಬೆಳೆದೆ ಮತ್ತೆ ಬರಹಗಾರನಾಗೂ ಬೆಳೆದೆ ಆಕಾಶವಾಣಿ ಚಿತ್ರದುರ್ಗದ ಒಂದು ನೆರವಿನಿಂದ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಆಕಾಶವಾಣಿ ಇಲ್ಲಿ ಪ್ರಾರಂಭ ಆದಾಗ ನಾನು ಪ್ರವೇಶ ಒಂದು 20 ವರ್ಷದವಳು ಅಂತ ಅನ್ಕೊಳ್ತೀನಿ.
1: ಆಗ
0: ಬಂದಿತ್ತು, ನಾನು ಆಗಿನ್ನೂ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತಹ ಕವಿಯತ್ರಿ ಆಯ್ತಾ. ಹಾಗಾಗಿ ನಾನ್ ಏನ್ ಅಲ್ಲಿ ಇಲ್ಲಿ ಕವಿಗೋಷ್ಠಿಗಳಲ್ಲಿ ಓದ್ತಿದ್ದೆ, ನನಗೆ ಮೊದಲ ಬಾರಿಗೆ ಕರೆದು ಕವಿಯ ಅಂದ್ರೆ ಕವಿತೆಯನ್ನು ಓದ್ಲಿಕ್ಕೆ ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ದು ಚಿತ್ರದುರ್ಗ
1: ಆಕಾಶವಾಣಿ.
0: ಬೇರೆ ಬೇರೆ ಕವಿಗೋಷ್ಠಿಗಳಲ್ಲಿ ಓದ್ತಾ ಇದ್ದೆ, ಆದ್ರೆ ಅದನ್ನ ಇದ್ ಮಾಡ್ತಿಲ್ಲ. ಹಾಗೆ ನಾನು ಕೇಳಿದ ಶ್ರೋತೃಗಳು ಅಂತ ಕೇಳಿದ್ರಲ್ವಾ, ನಾನು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದರಲ್ಲಿ ಚಿತ್ರದುರ್ಗ ಆಕಾಶವಾಣಿ ರೂಪಿಸಿದಂತ ತುಂಬಾ ವೈವಿಧ್ಯಮಯ ಕಾರ್ಯಕ್ರಮಗಳಿದ್ವಲ್ಲ, ಅವು ನನ್ನನ್ನ ತುಂಬಾ ಬೆಳೆಸ್ತು. ಅದನ್ನ ಹೇಳಿದ್ರೆ ಇವತ್ತು ಉತ್ಪ್ರೇಕ್ಷೆ ಅಂತ ಅನ್ಸ್ಬೋದು. ಆದ್ರೆ ನಲ್ಲುಡಿಗಳು ಅಂತ ಒಂದು ಸೀರೀಸ್ ಬರ್ತಾ
1: ಇತ್ತು,
0: ನಲ್ಲುಡಿಗಳಲ್ಲಿ ಈಗ್ಲೂ ಬರ್ತಾ ಇದೆ. ಆದ್ರೆ ಅವಾಗ

0: ಆರಾಸೆ ಅಂತಹ ದಿಗ್ಗಜರು, ಬೆಳಗೆರೆ ಕೃಷ್ಣಶಾಸ್ತ್ರಿಗಳಂತವ್ರು, ಹಣೆಹಳ್ಳಿ ಪಂಡಿತಾರಾಧ್ಯರು, ಆಮೇಲೆ ಮುರುಗೇ ಸ್ವಾಮಿಗಳು, ಇವರೆಲ್ಲರೂ ಕೂಡ ಬರ್ತಾ ಇದ್ರು. ಅಂದ್ರೆ ಹಿರಿಕಿರಿಯರಿಂದ ಹಿಡಿದು ದೊಡ್ಡವರ ತನಕನು ನಲ್ಲುಡಿಯನ್ನ ಕೇಳದೆ ಒಂದು ಸೊಬಗು. ಯಾಕೆಂದ್ರೆ ಅವ್ರದ್ದು ಒಂಥರ ಅನುಭವ, ಆದ್ರೆ ಇವ್ರದ್ದು ಇನ್ನೊಂಥರ ಅನುಭವ. ಅದನ್ನ ಒಂಥರ ಸಂತೆ ಮೂರ್ಮಳ ಅನ್ನೋ ತರ ಯಾವತ್ತೂ ಅನಿಸ್ತಿರ್ಲಿಲ್ಲ. 5 ನಿಮಿಷದಲ್ಲಿ ಏನೇನೆಲ್ಲ ಹೇಳ್ಬೇಕು ಅದನ್ನೆಲ್ಲ ಹೇಳಿ ಮುಗಿಸೋ ಅಂತ ಒಂದಿದು. ಎಷ್ಟೋ ಸರಿ ನಮ್ಗೆ ಅದು ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ, ನಾವು ಕೇಳಲಾರದ ಓದಲಾರದ ಯಾವ್ದೋ ಒಂದು ಮಾತುಗಳು ಅಲ್ಲಿ ನಮ್ಗೆ ಹೊಳಿತಾ ಇದ್ವು. ಅದು ತುಂಬಾ ಸಂತೋಷ. ಒಂದು ಎರಡನೇದು, ನಾವು ಕೇಳ್ತಿದ್ದು ನಾಗಭೂಷಣ ಮತ್ತೆ ಇವ್ರು ಇದ್ದಾಗ ಶಲತಾ ಮೇಡಮ್ ಅವರೆಲ್ಲ ಇದ್ದಾಗ ಒಂದು ಕಾರ್ಯಕ್ರಮ ಮಾಡಿದ್ರು. ಅದು ಚಿತ್ರದುರ್ಗದ ಹೆಣ್ಮಕ್ಳಿಗೋಸ್ಕರನೇ ಕಾರ್ಯಕ್ರಮ ಮಾಡಿದ್ರು. ಅವರು ಏನಪ್ಪಾ ಅಂದ್ರೆ ಅವ್ರ ಕಷ್ಟ ಸುಖ ಇವ್ರು ಮಾತಾಡ್ಕೊಂಡು ಹೋಗೋದು, ಗ್ರಾಮೀಣ ಮಹಿಳೆಯರನ್ನ ಮಾತಾಡ್ಕೊಂಡು ಹೋಗೋದು. ಅವ್ರು ಎಷ್ಟು ಚೆನ್ನಾಗಿ ಮಾತಾಡೋದು ಅಂತಂದ್ರೆ ಎದೆ ತೆರೆದು ಮಾತಾಡೋದು ಅಂತ ಇರ್ತಾ ಇತ್ತಲ್ಲ, ಅಂತದನ್ನ ಮಾತಾಡೋದು. ಅವರ ಕೆಚ್ಚು, ಬದುಕಿನ ಛಲ ಅವೆಲ್ಲ ತುಂಬಾ ಚೆನ್ನಾಗಿ ವ್ಯಕ್ತ ಆಗ್ತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ನಾನ್ ನೆನ್ಪ್ ಮಾಡ್ಕೊಂಡಿದ್ದು, ಗಂಡ ಹೊಡಿತಾನೆ ಇಂಥವೆಲ್ಲ ಆದಾಗ ಅವ್ರು ಕೇಳೋರು, ನೀವೇನು ಹಾಗಾದ್ರೆ ವಾಪಸ್ ಉತ್ತರ ಹೇಳಲ್ವಾ ಅಂತ ಕೇಳಿದ್ರೆ, ಅಥವಾ ಏನು ಮಾಡಲ್ವಾ ಅಂತ ಕೇಳಿದ್ರೆ, ಏ ಮಾಡಿದ್ರೆ ಹೊರಗೆ ಹೊಡ್ಕಂತಾನೆ, ಒಂದಿಷ್ಟು ಬೆನ್ ಕೊಟ್ಟು ಸುತ್ತೀವಿ ಅಂತ. ಅಷ್ಟು ಮಟ್ಟಿಗೆ ಅವರು
1: ಸಹಜವಾಗಿ
0: ಇರುವಂತ ಮಹಿಳೆಯರಾಗಿದ್ರು. ಅಂದ್ರೆ ಅವ್ರು ಬದುಕು ಕಟ್ಕೊಂಡ ರೀತಿ ಇತ್ತಲ್ಲ, ಅವರು ನೆಲದಲ್ಲೇ ದುಡಿದ್ರು, ಒಂದು ಒಂದ್ ಸಂಸಾರನ ಹಿಡಿದು ಎತ್ತಿಡಂತ ಶಕ್ತಿ, ಹಿಡಿದಿಡಂತ ಶಕ್ತಿ ಇರೋದು ಮಹಿಳೆಗೆ.
1: ಅದನ್ನ
0: ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅನ್ನೋದನ್ನ ಗ್ರಾಮೀಣ ಮಹಿಳೆಯರು ತೋರಿಸ್ಕೊಟ್ರು. ಒಂದು ಆಮೇಲೆ ಇನ್ನೊಂದು ಜನಪದ ಕಾರ್ಯಕ್ರಮ ಬರ್ತಾ ಇತ್ತು. ಇವತ್ತು ಜನಪದ ಇದ್ರದ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಹಾಡುಗಳು ಮಾಡೋರು. ಅದರಲ್ಲೂ ನಮ್ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಈ ಗಣೆ ಅಂತ ಕಾಡುಗುಲ್ಲರ ಒಂದು ಸಂಗೀತ ವಾದ್ಯ ಇದೆಯಲ್ಲ, ಅದನ್ನ ಅದ್ಭುತ ನಾವು ಕೇಳೇ ಇರ್ಲಿಲ್ಲ ಅಲ್ಲಿವರೆಗೂನು. ನಾವು ಕೊಳಲಿನ ಇದನ್ನ ಕೇಳಿದ್ವಿ, ಆದ್ರೆ ಅದನ್ನ ಕೇಳೇ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ಮೆಲೋಡಿಯಸ್ ಆಗಿ, ಆಮೇಲೆ ಕತೆಗಳನ್ನ ಹೇಳ್ತಾ, ಆಮೇಲೆ ಬೇರೆ ಬೇರೆ ತರದ ಈ ನಮ್ಮ ತೋಪಜ್ಜಿ ಸಿರಿಯಜ್ಜಿ ತರದ ಎಷ್ಟೋ ಜನ ಜನಪದ ಕಲಾವಿದರನ್ನ ಮಾತಾಡ್ಸಿ, ಅವರ ಹತ್ರ ಹಾಡು ಹೇಳ್ಸಿ, ಕತೆ ಹೇಳ್ಸಿ, ಅಥವಾ ಅವ್ರ ಅನುಭವಗಳನ್ನ ಕೇಳಿ ಮೊದಲಿಗೆ ಮಾಡಿದ್ದು ಒಂದು ಅಂದ್ರೆ ಒಂದು ಅಕಾಡೆಮಿ ಮಾಡುವಂತ ಕೆಲಸ ಆಕಾಶವಾಣಿ ತಾನೇ ಇಲ್ಲೇ ನಮ್ಮ ಚಿತ್ರದುರ್ಗ ಜಿಲ್ಲೆಲ್ಲೇ ಮಾಡೋದು. ಆಮೇಲೆ ಇನ್ನೊಂದು ಕಾರ್ಯಕ್ರಮ ಮಾಡಿದ್ದು ಮನೆ ಮನೆಗೆ ಆಕಾಶವಾಣಿ ಅಂತ, ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ವಿಚಾರ ಸಂಕಿರಣ ಸ್ಥಳದಲ್ಲಿ ಒಬ್ರು ಮಾತಾಡೋದು, ಮತ್ ಮನೆಯವರೇ ಅದಕ್ಕೆ ಹೋಸ್ಟ್ ಆಗಿರ್ತಾರೆ, ಅವರು ಮಾತಾಡ್ಬೋದು ಅದು ಇದು ಮಾಡ್ಬೋದು. ಅದು ಇನ್ಫಾರ್ಮಲ್ ಆಗೂ ಇರ್ತಿತ್ತು, ಫಾರ್ಮಲ್ ಆಗೂ ಇರ್ತಿತ್ತು. ಇದು ಎಲ್ಲರ ಮನೆಯಲ್ಲೂ ನಡೀತಾ ನಡೀತಾ ಎಷ್ಟು ಚೆನ್ನಾಗಾಯ್ತು ಅಂದ್ರೆ, ಇದೊಂದು ಎಲ್ಲರಿಗೂ ಹತ್ರ ಬರ್ಲಿಕ್ಕೆ ಒಂದು ವೇದಿಕೆ ಆಯ್ತು, ಅವಕಾಶ ಆಯ್ತು. ಆಮೇಲೆ ಇವತ್ತು ನೀವು ಚಿತ್ರದ ಇವತ್ತಿಗೂ ಈಗಲೂ ಈ ಕ್ಷಣಕ್ಕೋಬೇಕಾದ್ರೆ ಹಿಂಗ ನಾನು ಈ ಸಂದರ್ಶನ ಮುಗಿಸಿದ್ಮೇಲೆ ನಂಗೆ ತುಂಬಾ ಜನ ಹೇಳ್ತಾರೆ, ನೀವು ಹತ್ತು ಎರಡು ಸಲ ಮಾತಾಡಿದ್ರಲ್ಲ, ನಾವು ಕೇಳಿದ್ವಿ ಇದನ್ನ ಹೇಳಿದ್ರಲ್ವ ಅದನ್ನ ಹೇಳಿದ್ರಲ್ವ ಅಂತ
1: ಕೇಳ್ತಾರೆ.
0: ಆ ಎಲ್ಲರ ಸಂಗಾತಿ ಆಗಿರೋದು ಚಿತ್ರದುರ್ಗ ಆಕಾಶವಾಣಿ. ಆತರ ಒಂದು ಸಾಂಗತ್ಯ ಕೊಡ್ತಲ್ವ, ಸಾಂಗತ್ಯ ಕೊಡ್ತಲ್ವ, ಅದನ್ನ ಬೇರೆ ಯಾವ್ದು ಮಾಡ್ಲಿಕ್ಕೆ ಆಗಿಲ್ಲ. ಅದು ನಿಜವಾದ ಒಂದು ಶಕ್ತಿ ಅಂತ ನಾನು ಅನ್ಕೊಂಡಿದ್ದೀನಿ. ಶ್ರೋತ್ರವಾಗೂ ಅಷ್ಟೇ, ನಾನು ತುಂಬಾ ಕೇಳಿ ಬೆಳೆದಿದ್ದೀನಿ. ಮತ್ತೆ ಇನ್ನ ಆಕಾಶವಾಣಿ ಇದರಲ್ಲಿ ಒಂದು ಅವಕಾಶಗಳ ದೃಷ್ಟಿ ಅಂತ ಹೇಳ್ಬೇಕಂದ್ರೆ, ನನ್ ತುಂಬಾನೇ ಅವಕಾಶ ಕೊಟ್ಟಿದೆ ಚಿತ್ರದುರ್ಗ ಆಕಾಶವಾಣಿ. ಇಲ್ಲಿಂದ ನನ್ಗೆ ಈಗೆಲ್ಲ ಈ ತರದ ಟೆಕ್ನಾಲಜಿ ಮುಂದುವರೆದ್ಮೇಲೆ ಈ ತರ ಫೋನಲ್ಲೇ ಮಾತಾಡ್ತಾ ಮಾತಾಡ್ತಾನೇನೆ ಬೆಂಗಳೂರಿಗೆ ಅದನ್ನ ಕನೆಕ್ಟ್ ಮಾಡಿ ಬೆಂಗಳೂರು ಆಕಾಶವಾಣಿಗೆ ಅದನ್ನ ಇದ್ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಆಕಾಶವಾಣಿಗಳಲ್ಲಿ ನನ್ನ ಸಂದರ್ಶನ ಮಾಡ್ಲಿಕ್ಕಾಗಿದೆ. ಅದೆಲ್ಲವೂ ಸಾಧ್ಯ ಆಗಿರೋದು
1: ಆಕಾಶವಾಣಿ
0: ಆಕಾಶವಾಣಿ ಹೇಳ್ತಾ. ಅದ್ರಿಂದ ಚಿತ್ರದುರ್ಗ ಆಕಾಶವಾಣಿ ನನ್ನ 30 ವರ್ಷಗಳ ಸಂಗಾತಿ
1: ಅಂತ ತಪ್ಪಾಗ್ಲಾರ್ದು
0: ಹೇಳಿದ್ರೆ ಮುಖಸ್ಥಿತಿ ಆಗ್ಬೋದು ಈಗ ಈ ಸಂದರ್ಭದಲ್ಲಿ. ಬೆಳಗಿನ ಬೆಳವಣಿಗೆಯನ್ನು ಗಮನಿಸ್ಕೊಳ್ತೀನಿ, ಅವಾಗೆಲ್ಲ ಅದರ ಪತ್ರ ಇದ್ದೇ ಇದೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಆಗಿದೆ.
1: ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ, ಆಕಾಶವಾಣಿಯೊಂದಿಗೆ ಇರುವಂತಹ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಹಾಗೆ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮೊಂದಿಗೆ ಕೊಟ್ಟಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ ಮೇಡಮ್.
0: ನಿಮಗೂ ಧನ್ಯವಾದ, ಕೇಳುಗರಿಗೂ ಧನ್ಯವಾದ, ನಮಸ್ಕಾರ.
1: ನಮಸ್ತೆ ಮೇಡಮ್. ಕೇಳುವರೆ, ಖ್ಯಾತ ವಿಮರ್ಶಕಿ, ಪ್ರಭಾವಿ ಚಿಂತಕರು, ಕವಯಿತ್ರಿಗಳು ಆದ ಪ್ರೊಫೆಸರ್ ತಾರಿಣೇಶ್ ಬದಾಯಿನಿ ಅವರೊಂದಿಗೆ ಇದುವರೆಗೂ ಬಾನುಲಿ ನೆನಪಿನಂಗಳ ಕಾರ್ಯಕ್ರಮದೊಂದಿಗೆ ಅವರ ಆಕಾಶವಾಣಿ ಒಡನಾಟವನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ಒಂದು ಗೀತೆಯೊಂದಿಗೆ ಕೇಳಿ ಬಾ ಹೂವು ಹಣ್ಣು ಚಿತ್ರದ ಗೀತೆಯನ್ನು.

0: ಇಂಡಿಯಾಗೆ ಹಾಕೋ ಇಂಗ್ಲಿಷ್ ಹೆಸರು
1: ಗುಲಾಮಗಿರಿಯ ಗುರುತಿಗೆ ತಾಯಿ.
2: ಪ್ರಿಯ ಶ್ರೋತೃಗಳ ಇಂದಿನ ಬಾನುಲಿ ನೆನಪಿನಂಗಳ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ನಮ್ಮೊಂದಿಗೆ ಪಾಲ್ಗೊಳ್ತಾ ಇದ್ದಾರೆ. ನಾಡಿನ ಖ್ಯಾತ ಸಂಸ್ಕೃತಿ ಚಿಂತಕರು, ಕುವೆಂಪು ಭಾಷಾ ಭಾರತಿ ಸದಸ್ಯರು, ನಿವೃತ್ತ ಪ್ರಾಂಶುಪಾಲರು ಆದ ಪ್ರೊಫೆಸರ್ ಜೆ ಕರಿಯಪ್ಪ ಮಾಳಗಿ ಸರ್ ಅವರು. ಇವರ ಬಗ್ಗೆ ಒಂದೆರಡು ಲೈನಲ್ಲಿ ಹೇಳೋದಾದರೆ, ಇವರು ಚಿತ್ರದುರ್ಗ ಜಿಲ್ಲೆಯ ಮತ್ತು ಕನ್ನಡ ನಾಡಿನ ಅನುಭಾವ ಪರಂಪರೆಯಾದ ತತ್ವಪದ ಹಾಗೂ ಅವಧೂತ ಪರಂಪರೆಗೆ ಅತ್ಯಂತ ಶ್ರೇಷ್ಠ ಕೊಡುಗೆಯನ್ನು ನೀಡಿದ್ದಾರೆ. ಇವರು ಆಕಾಶವಾಣಿಯೊಂದಿಗೆ ಸಾಕಷ್ಟು ವರ್ಷಗಳೊಂದಿಗೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಬನ್ನಿ, ಅವರ ಬಾಯಿಂದಲೇ ಕೇಳೋಣ. ಹಲೋ
3: ಹಲೋ,
2: ನಮಸ್ತೆ ಸರ್.
3: ನಮಸ್ತೆ ನಮಸ್ತೆ.
2: ಮುಂಜಾನೆಯ ಶುಭೋದಯ, ಶುಭ ದಿನಗಳು
3: ನಿಮಗೂ, ಶುಭಾಶಯಗಳು.
2: ಓಕೆ, ನಮ್ಮ ಆಕಾಶವಾಣಿ ಕೇಳುಗರಿಂದಲೂ ಸಹ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ.
3: ಧನ್ಯವಾದಗಳು
2: ಸರ್. ಬಾನುಲಿ ನೆನಪಿನಂಗಳ ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮ, ಹಾಗೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ 35 ವರ್ಷಗಳ ಸಂಭ್ರಮ. ಈ ವಿಷಯದ ಕುರಿತು ತಮ್ಮ ಅನಿಸಿಕೆಯನ್ನ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
3: ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರ ಸ್ಥಾಪನೆ ಆಗಿ 35 ವರ್ಷ ಅಂದ್ರೆ
2: ಪೂರೈಸಿದ
3: ಸಾಮಾನ್ಯವಾದ
2: ವಿಷಯ
3: ಅಲ್ಲ.
2: ಹೌದು ಸರ್,
3: ಬಹುದೊಡ್ಡ ಹೆಜ್ಜೆ ಗುರುತುಗಳನ್ನ ಮೂಡಿಸಿದೆ ಅದು. 35 ವರ್ಷಗಳಲ್ಲಿ ತುಂಬಾ ಹೆಜ್ಜೆ ಗುರುತುಗಳನ್ನು ಗುರುತಿಸಿದೆ. ಅದರಲ್ಲೂ ಇತ್ತೀಚೆಗೆ ಚಿತ್ರದುರ್ಗ ಆಕಾಶವಾಣಿ ತುಂಬಾ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ.
2: ಹೌದು ಸರ್.
3: ಹಾಗಾಗಿ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ನಮ್ಮ ಮುಂದೆ ಈ ಸಾಮಾಜಿಕ ಜಾಲತಾಣಗಳ ಅಬ್ಬರದಲ್ಲಿ ಈ ರೇಡಿಯೋ ಅಂತ ಒಂದು ಮಾಧ್ಯಮ ತನ್ನ ಅಸ್ತಿತ್ವವನ್ನ ಗುರುತಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದು ಆಲೋಚನಾ ಕ್ರಮ ಇರಬೇಕು. ಅಂತದ್ದೊಂದು ಆಲೋಚನಾ ಕ್ರಮ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರಕ್ಕೆ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.
2: ಹೌದು ಸರ್.
3: ಯಾಕಾಗಿ ಅಂದ್ರೆ, ನಾನು ಕಳೆದ 2 ದಶಕಗಳಿಂದ, ಅದರಿಂದ 20 ವರ್ಷಗಳಿಂದ ಅನೇಕ ಬಾರಿ ಆಕಾಶವಾಣಿಗೆ ಭೇಟಿ ಕೊಟ್ಟಿದ್ದೇನೆ, ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ಅವೆಲ್ಲ ನಮ್ಮ ಭಾಗದ ಜನಗಳಿಗೆ ತುಂಬಾ ಜನಪ್ರಿಯವಾದ ಕಾರ್ಯಕ್ರಮಗಳು.
2: ಹೌದು ಹೌದು, ಖಂಡಿತವಾಗಿ.
3: ಅದನ್ನು ವಿಶೇಷವಾಗಿ ನಮ್ಮ ಭಾಗದ ಈ ಪದವಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಒಂದೆರಡು ಸಂದರ್ಶನ ಮಾಡಿಸಿದ್ರು ತುಂಬಾ ಹಿಂದೆ, 2012-13. ಆಗ NET ಬಗ್ಗೆ, SLET ಬಗ್ಗೆ, KSET ಬಗ್ಗೆ ಒಂದು ಸಂದರ್ಶನ ಮಾಡಿದ್ವಿ. ಆಗ ನಮ್ಮ ಭಾಗದ ಅನೇಕ ಜನ ಸ್ಟೂಡೆಂಟ್ಸ್ ಗಳ ಬಗ್ಗೆ ಅದ್ರ ಬಗ್ಗೆ ಒಂದಷ್ಟು ಅರಿವು ಮೂಡಿ ನಮ್ಮ ಹತ್ರ ಬಂದು ನಮ್ಮ ಹತ್ರ ಕ್ಲಾಸ್ ತಗೊಂಡು ಅನೇಕ ಜನ ಅದರಲ್ಲಿ ಯಶಸ್ವಿ ಕಂಡಿದ್ದು ನನಗೆ ತುಂಬಾ ಖುಷಿ ಕೊಟ್ಟ ಒಂದು ಕಾರ್ಯಕ್ರಮ,
2: ಒಂದು ವಿಚಾರ. ಓಕೆ ಸರ್.
3: ಹಾಗಾಗಿ ಇಂಥದ್ದೊಂದು ಸಮಾಜಮುಖಿ ಚಿಂತನೆ ಅಂತ ಹೇಳಿದ್ದ ಅದೇನೆ.
2: ಹೌದು.
3: ಅದಕ್ಕೂ ಮುಂಚೆ ಹಿಂದೆ ಒಂದು ಸಾಹಿತ್ಯ ಹಬ್ಬ ಅಂತ ಮಾಡಿದ್ದು ದೊಡ್ಡ ಮಟ್ಟದಲ್ಲಿ, ಒಂದು ರಾಷ್ಟ್ರ ಮಟ್ಟದ ಒಂದು ಸಾಹಿತ್ಯದ ಹಬ್ಬ ಅಂತ. ಈ ನಾಡಿನ

0: ಪ್ರಸಿದ್ಧ ಸಾಹಿತಿಗಳನ್ನ ಕರೆಸ್ಕೊಂಡು ಅವ್ರಿಗೆ ಸೆಮಿನಾರ್ ಗಳನ್ನ ಇಟ್ಟು ಕವಿಗೋಷ್ಠಿ ಎಲ್ಲ ಮಾಡಿದ್ರು. ನಾನು ಸಹ ಯುವ ಜನತೆಯನ್ನ ಕುರಿತು ಕನ್ನಡ ಸಾಹಿತ್ಯವನ್ನು ಕುರಿತು ನಾನು ಮಾತಾಡಿದ್ದೆ. ಅದು ದೊಡ್ಡ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದವೆ ಅಂತ ನಾನು ಭಾವಿಸ್ಕೊಳ್ತೇನೆ.
1: ಹಾಗೇನೆ
0: ಹಾಗೆ ನಾನು ಇಲ್ಲಿ ಬಂದಷ್ಟರಲ್ಲಿ ಒಂದು ನಮ್ಮ ಭಾಗದ ಜಾನಪದ ಸಾಂಸ್ಕೃತಿಕ ನಾಯಕರು ಅಂತ ಒಂದು ಸೀರೀಸೇ ಮಾಡಿದ್ರು, ಒಂದು ನಿರಂತರ ಹಾಗೆ. ನಾನು ನಮ್ಮ ಸ್ನೇಹಿತರು

0: ಸಂದರ್ಶನ ಮಾಡಿದ್ವಿ, ಅದು ತುಂಬಾ ಜನಪ್ರಿಯ ಆಗಿದೆ.
1: ಜನಪ್ರಿಯ ಆಯ್ತು.
0: ಯಾಕೆ ಜನಪ್ರಿಯ ಅಂತ ಪದ ಬಳಸ್ತೀನಿ ಅಂದ್ರೆ ಜನಗಳಿಗೆ ಹೆಚ್ಚು ರೀಚ್ ಆಗ್ಬೇಕು.
1: ಹೌದು, ಜನಕ್ಕೆ ಮುಟ್ಟಿದ್ರೇನೆ ಆ ಒಂದು ಕಾರ್ಯಕ್ರಮ ಯಶಸ್ವಿ ಅಂತಾನೆ ಹೇಳ್ಬೋದು. ಕರೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಒಂದಿಷ್ಟು ಸಮಸ್ಯೆ ಆಗಿದೆ. ಓಕೆ,

0: ಕೇಳುಗರೇ ಕ್ಷಮಿಸಿ, ಕರೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಮತ್ತೊಮ್ಮೆ ಕರಿಯಪ್ಪ ಸರ್ ಅವರು ನಮ್ಮೊಂದಿಗೆ ಜೊತೆಯಾಗಲಿದ್ದಾರೆ. ಸರ್ ನಮಸ್ತೆ. ಓಕೆ, ಕರೆಯಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಕ್ಷಮೆ ಇರ್ಲಿ. ನಿಮ್ಮ ಮಾತು ಹೇಳ್ತಾ ಇದ್ರಿ ಸರ್.
1: ಮತ್ತೆ ಯಾಕೆ ಜನಪ್ರಿಯತೆ ಆಯ್ತು ಅಂತ ಹೇಳ್ತಿದ್ದೆ, ನಮ್ಮನ್ನ ಕರೆಸಿ ಮಾತಾಡ್ಸಿದ್ರು ಅಥವಾ ನಾನ್ ಕಾರ್ಯಕ್ರಮ ಕೊಟ್ಟೆ ಅಂತಲ್ಲ, ಅವೆಲ್ಲವೂ ಜನಗಳಿಗೆ ತುಂಬಾ ಇಷ್ಟವಾದವು. ಈಗ ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ಆಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ಈ ಜನಗಳನ್ನ ನಾವು ಆಕರ್ಷಣೆ ಮಾಡೋದೈತಲ್ಲ,
0: ಭಾವಿಸ್ಕೊಳ್ತೀನಿ.
1: ಆಕಾಶವಾಣಿ ಅವರ ಮಾನಸಿಕ ಒತ್ತಡಗಳ ನಿವಾರಣೆನೂ ಹೌದು, ಅವ್ರಿಗೆ ಜಾಗೃತಿಯನ್ನ ಅರಿವನ್ನ ಮೂಡಿಸೋ ಒಂದು ಮಾಧ್ಯಮನೂ ಹೌದು.
0: ಹೌದು, ನಿಜವಾಗ್ಲೂ ಸರ್.
1: ಹಾಗಾಗಿ ಆಕಾಶವಾಣಿ ಇವತ್ತು ಆ ಕೆಲಸ ಮಾಡ್ತಿದೆ ಅಂತ ನನಗೆ ಅನಿಸ್ತದೆ. ಒಂದು ಅಂಬೇಡ್ಕರ್ ಜಯಂತಿ ದಿನ ನಾವು ನಮ್ಮ ಉಷಾ ಮೇಡಮ್ ಇದ್ರೆ ಅವಾಗ ಅಂಬೇಡ್ಕರ್ ಜಯಂತಿ ಲೈವ್ ಆಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಹಾಲ್ನಲ್ಲಿನೇ, ಫಸ್ಟ್ ಟೈಮ್ ಅಂತದೊಂದು ಕಾರ್ಯಕ್ರಮ ಅಂತ. ಅದು ಅಂಬೇಡ್ಕರ್ ಜಯಂತಿನೂ ಹೌದು, ಅಂಬೇಡ್ಕರ್ ಬಗ್ಗೆ ಉಪನ್ಯಾಸನೂ ಹೌದು, ಅಂಬೇಡ್ಕರ್ ಬಗ್ಗೆ ಚರ್ಚೆ ಸಂವಾದನೂ ಆಗಿತ್ತು. ತುಂಬಾ ಹೊತ್ತು ಕಾರ್ಯಕ್ರಮ ಮಾಡಿದ್ವಿ.
0: ಯಶಸ್ವಿ ಕಾರ್ಯಕ್ರಮ.
1: ಹಾಗಾಗಿ ಇಂಥವೆಲ್ಲ ನಮ್ಮ ಜನಗಳಿಗೆ ಬೇಕು ಅಂತ ನಾನು ಭಾವಿಸ್ಕೊಳ್ತೇನೆ.
0: ಹೌದು ಸರ್.
1: ನೀವು ಈಗ ಆರಂಭದಲ್ಲಿ ಹೇಳ್ತಾ ಇದ್ರಿ ನಮ್ಮ ಜಿಲ್ಲೆಯಲ್ಲಿ ಅನುಭವ ಪರಂಪರೆ ಅಂತ ತತ್ವ ಪದಗಳಿದ್ದಾವಲ್ಲ, ತತ್ವ ಪದಗಳ ಬಗ್ಗೆ ಚರ್ಚೆ ಆಗ್ಲಿ, ಸಂವಾದ ಆಗ್ಲಿ, ಅಥವಾ ಉಪನ್ಯಾಸ ಆಗ್ಲಿ, ಅಥವಾ ಹಾಡುಗಳಾಗ್ಲಿ, ಗಾಯಕರ ಕರೆಸಿ ಹಾಡೋದು ಇವೆಲ್ಲ ಇದಾವಲ್ಲ, ಇಂಥ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಒಂದು ರೀತಿಯ ಸೌಹಾರ್ದತೆಯನ್ನ ಮೂಡಿಸುವ
0: ಕಾರ್ಯಕ್ರಮಗಳು. ಹೌದು ಸರ್, ಖಂಡಿತವಾಗಿ
1: ಇವತ್ತಾಗಬೇಕಾಗಿದೆ.
0: ಹೌದು,
1: ಸಾಮರಸ್ಯ ಸೌಹಾರ್ದತೆಯನ್ನ ಬಿತ್ತವು, ಅಲ್ಲಿ ಜಾತಿ ಮತ ಭೇದಗಳಿಲ್ಲ.
0: ಹೌದು,
1: ಅಂತ ಸುಮಾರು ಎರಡು ಸಂಪುಟ ನಮ್ಮ ಭಾಗದ ಈ ತತ್ವ ಪದಗಳನ್ನ ಅಂದ್ರೆ ಎಲ್ಲೂ ಪ್ರಕಟ ಆಗದೆ ಇರುವ ನಾವೇ ಕ್ಷೇತ್ರ ಕಾರ್ಯ ಮಾಡಿ ತತ್ವ ಪದಕಾರರನ್ನ ಸಂಪರ್ಕಿಸಿ ಹಾಡುಗಳನ್ನ ಸಂಗ್ರಹಿಸಿ ಎರಡು ಸಂಪುಟಗಳು ಸರ್ಕಾರ ಪ್ರಕಟ ಮಾಡಿದೆ.
0: ಓಕೆ ಸರ್.
1: ಅಂತ ಹಾಡುಗಳನ್ನ ಕುರಿತು, ಹಾಡನ್ನ ಹಾಡೋರ ಕುರಿತು ಅವೆಲ್ಲ ಸ್ವಲ್ಪ ಪ್ರಚಾರ ಪಡಿಸಿದ್ರೆ ಖಂಡಿತವಾಗ್ಲೂ ಇವತ್ತೇನು ಸಾಮಾಜಿಕ ಐಕ್ಯತೆಯ ಸಾಮರಸ್ಯ ಅಂತೀವಿ ಅಂತವು ಇಂಥದ್ದೊಂದು ಮಾಧ್ಯಮದ ಮೂಲಕ ಸಾಧ್ಯ ಅಂತ ನಾನು ಭಾವಿಸಿಕೊಳ್ತೇನೆ.
0: ಹೌದು ಸರ್, ಖಂಡಿತವಾಗ್ಲೂ ಸಾಧ್ಯ ಆಗತ್ತೆ. ಇಂಥ ಒಂದು ಮಾಧ್ಯಮವನ್ನ ಬಳಸ್ಕೊಳ್ಳೋದರ ಮೂಲಕ ಸಾಕಷ್ಟು ಸಾಹಿತ್ಯವನ್ನು ಸಹ ನಾವು ಹೊರಚೆಲ್ಬಹುದು.
1: ಖಂಡಿತ.
0: ಹೌದು,
1: ಜೊತೆಗೆ ನಮ್ಮ ಭಾಗ ಏನಿದೆಯಲ್ಲ, ಇಲ್ಲೆಲ್ಲ ಸ್ವಲ್ಪ ಬುಡಕಟ್ಟು ಸಂಸ್ಕೃತಿ ಸಮುದಾಯ ತುಂಬಾ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಚಳ್ಳಕೆರೆ, ಮೊಳಕಾಲ್ಮೂರು, ಜಗಳೂರು, ಚಿತ್ರದುರ್ಗ ಈ ಪರಿಸರದಲ್ಲಿದೆ.
0: ಹೌದು,
1: ವಿಶೇಷವಾಗಿ ಆ ಬುಡಕಟ್ಟು ಸಮುದಾಯಗಳ ಈ ಜಾನಪದ ಸಂಸ್ಕೃತಿ ಐತಲ್ಲ, ಅದು ಇಂಥದ್ದೊಂದು ಮಾಧ್ಯಮದ ಮೂಲಕ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಕೊಟ್ರೆ ಏನಾಗುತ್ತೆ, ಅವು ಅಳಿವಿಗೆ ಅಂಚಿಗೆ ಬರಲ್ಲ, ಅವನ್ನು ಹೆಚ್ಚು
0: ಬೆಳೀತಾ ಹೋಗುತ್ತೆ. ಹೌದು, ನಮ್ಮ ಮುಂದಿನ ತಲೆಮಾರಿಗಳಿಗೂ ಸಹ ಬೇಕಾದಂತಹ ಸಾಹಿತ್ಯನೇ. ಹೌದು ಸರ್, ಅದು
1: ಖಂಡಿತ. ಅಂತಹ ಕಲಾವಿದರನ್ನ ಮತ್ತು ಕಲೆಗಳ ಬಗ್ಗೆ ಒಂದಷ್ಟು ಸಂದರ್ಶನಗಳನ್ನು, ಚರ್ಚೆ ಸಂವಾದಗಳನ್ನು ನಡೆದಿದ್ದಾವೆ, ನನಗೆ ಗೊತ್ತು ಅವೆಲ್ಲ ತುಂಬಾ ನಡೆದಿದ್ದಾವೆ.
0: ಇನ್ನು ಸಾಕಷ್ಟು ಆಗ್ಲಿ ಅಂತೇಳಿ ನಿಮ್ಮ

0: ಆಶಯ.
1: ಹೌದು, ಅಂದ್ರೆ ಇನ್ನು ಎಷ್ಟೋ ಜನ ಕಲಾವಿದರು ಇಂಥವುಗಳಿಂದ ದೂರ ಇದ್ದಾರೆ,
0: ದೂರ ಇದ್ದಾರೆ. ಎಲೆಮರೆ ಕಾಯಿ ಅಂತ,
1: ಎಲೆಮರೆ ಕಾಯಿ ಅಂತಿರಲ್ಲ ಹಾಗೆ,
0: ಹೌದು ಹೌದು. ಹಾ,
1: ಅಂತವರನ್ನು ಸಹ ಸ್ವಲ್ಪ ಭೇಟಿ ಮಾಡಿ ಅವ್ರಗಳ ಮುಖಾಂತರ ಹೇಳಿದ್ರೆ ಏನಾಗುತ್ತೆ, ಕಲೆನೂ ಉಳಿತದೆ, ಕಲಾವಿದರು ಉಳಿತಾರೆ, ಒಂದು ಕಲ್ಚರ್ ಉಳಿತದೆ.
0: ಹೌದು ಸರ್, ಖಂಡಿತ.
1: ಆಗ ನಮ್ಮ ಭಾಗದಲ್ಲಿ ಇಂಥದ್ದೊಂದು ಕೇಂದ್ರ ಈ ಕೆಲಸ ಮಾಡ್ತದಲ್ಲ ಅಂತ.
0: ಹೌದು ಸರ್, ಖಂಡಿತವಾಗ್ಲೂ ಸರ್.
1: ಉತ್ಪ್ರೇಕ್ಷೆ ಮಾತಲ್ಲ, ನಮ್ಮ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರ ಇವತ್ತು ಸ್ವಲ್ಪ ಬಹಳ ಜನಗಳಿಗೆ ಹತ್ತಿರ ಆಗ್ತಾ ಇದೆ.
0: ಹೌದು ಸರ್, ಅದಕ್ಕಾಗಿ 35 ವರ್ಷಗಳ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ.
1: ಆ ಹೆಜ್ಜೆ ಗುರುತುಗಳನ್ನ ಮೆಲುಕು ಹಾಕ್ತಲೇನೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕು, ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಇದು ಇರದೆ ಮಾಧ್ಯಮಗಳಿರದೆ ಜನಗಳಿಗೆ.
0: ಹೌದು ಸರ್, ಹೌದು ಹೌದು.
1: ಹಾಗಾಗಿ ಅಂತಹ ಸಾಮಾನ್ಯ ಜನಗಳಿಂದ ಹಿಡಿದು ಎಲ್ಲ ವರ್ಗದ ಜನಗಳಿಗೂ ಅಗತ್ಯವಾದ ವಿಷಯಗಳ ಬಗ್ಗೆ ಒಂದಷ್ಟು ಚರ್ಚೆ ಸಂವಾದನಗಳು ನಡೀಲಿ.
0: ಹೌದು ಸರ್, ಖಂಡಿತವಾಗಿ
1: ಅಂತದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿ ಅಂತ ನಾನು ಬಯಸ್ತೇನೆ ಈ
0: ಭಾಗದಲ್ಲಿ. ಸರ್, ಕಾರ್ಯಕ್ರಮದ ಕೊನೆಯಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಇಂದಿನ ತಲೆಮಾರು, ಇಂದಿನ ಪೀಳಿಗೆಗೆ ಆಕಾಶವಾಣಿಯನ್ನ ಯಾವ ರೀತಿ ಅದನ್ನ ಸದುಪಯೋಗ ಪಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ನೀವ್ ಹೇಳ್ತೀರಾ ಸರ್?
1: ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಾನು ಆಗ್ಲೇ ಈ ಸಾಮಾಜಿಕ
0: ಮೊಬೈಲ್ ಅಂತ
1: ಆಧುನಿಕ ಮೌಢ್ಯ ಆಗಿಬಿಟ್ಟಿದೆ.
0: ಹೌದು ಸರ್,
1: ಒಂದು ಸಾರಿ ನಾವು ಅದನ್ನ ಬಳಸಿದ್ವಿ ಅಂದ್ರೆ ಅದು ನಮ್ಮನ್ನು ಬಿಡಲ್ಲ.
0: ಹೌದು,
1: ಇಂಥವುಗಳ ಮಧ್ಯೆ ಈ ಓದು ಬರಹ ಮತ್ತು ಇಂತಹ ಆಕಾಶವಾಣಿ ಕೇಂದ್ರಗಳು ಅಂದ್ರೆ ಎಲ್ಲೋ ಒಂದ್ ಕಡೆ ತಾತ್ಸಾರದ ಮನೋಭಾವನೆಗಳು ಇರಬಹುದು ಕೆಲವರಿಗೆ. ನಾವೇನ್ ಮಾಡ್ಬೇಕಂದ್ರೆ ಅಂತಹ ಯುವ ತಲೆಮಾರುಗಳನ್ನ ಒಂದಷ್ಟು ಸಂಪರ್ಕ ಮಾಡಬೇಕು. ಅವ್ರಿಗೆ ನಾವು ಸುಮ್ನೆ ಹೇಳಿದ್ರೆ ಆಗಲ್ಲ, ಅದು ಆಕ್ಚುಲಿ ಇವತ್ತು ಹೇಳೋದ್ರಿಂದ ಏನೇನು ಆಗಲ್ಲ, ಹಾಗೆ ನಡಿಬೇಕು.
0: ಕಾರ್ಯರೂಪಕ್ಕೆ,
1: ಕಾರ್ಯರೂಪಕ್ಕೆ ತರಬೇಕು. ಮಾತಿಗಿಂತ ಕ್ರಿಯಾರೂಪಕ್ಕೆ ಬಂದ್ರೆ ಅಂತಹ ಯುವ ಜನತೆಗಳನ್ನ ಇಟ್ಕೊಂಡು ಯುವ ಜನತೆಯ ಸಂವೇದನೆಗಳನ್ನ ಅರ್ಥ ಮಾಡಿಕೊಂಡು ಅವರ ಬಗ್ಗೆ ಚರ್ಚೆ ಸಂವಾದಗಳನ್ನ ಮಾಡಿದ್ರೆ ಒಂದಷ್ಟು ಆಕರ್ಷಣೆ ಬರುತ್ತೆ. ನನಗೆ ಒಂದು ಉದಾಹರಣೆ ಹೇಳ್ತೀನಿ ಅಂದ್ರೆ, ಸುಮ್ನೆ ಒಂದ್ 4-5 ಜನ ಯುವ ಜನತೆಯನ್ನು ಕರೆಸಿ ಯುವ ಜನತೆಯ ಬಗ್ಗೆ ಮಾತಾಡಿದ್ರೆ ಅವರು ಎಷ್ಟು ಜನಗಳಿಗೆ ಹೇಳ್ತಾರೆ, ನಾವೆಲ್ಲ ಇವತ್ತು ಆಕಾಶವಾಣಿಯಲ್ಲಿ ಸಂದರ್ಶನ ಮಾಡಿದ್ವಿ, ಸಂದರ್ಶನ ಬರುತ್ತೆ ಅಂದ್ರೆ ಆಗ ಜನಗಳನ್ನ ಹೆಂಗ ನಾ ಬರೀ ಕಾರ್ಯಕ್ರಮ ಕೊಡೋದಕ್ಕಿಂತ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಬೇಕಾದಾಗ ಅದಕ್ಕೆ ಅಗತ್ಯವಾಗಿರ್ತಕ್ಕಂತ ವ್ಯಕ್ತಿಗಳನ್ನೇ ಕರೆಸಿ.
0: ಹೌದು ಹೌದು ಹೌದು ಸರ್,
1: ನೀವು ಅವ್ರ ಮುಖಾಂತರ ಇಂಥದ್ದೊಂದು ಕಾರ್ಯಕ್ರಮಗಳನ್ನು ಮತ್ತು ಮಾಧ್ಯಮ ಎರಡನ್ನೂ ಪ್ರಚಾರ ಮಾಡಬೇಕು.
0: ಹೌದು ಹೌದು ಸರ್.
1: ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಅಥವಾ ಪದವೀಧರಾಗಿರ್ಬೋದು, ಸ್ನಾತಕೋತ್ತರ ಪದವೀಧರಾಗಿರ್ಬೋದು ಅಥವಾ ಮತ್ತೆ ಯಾರೇ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಯುವಕರಲ್ಲಿ ಏನೇನೋ ಕಲೆಗಳಿರ್ತವೆ, ಏನೇನೋ ಒಂದು ಅವರ ಆಲೋಚನಾ ಶಕ್ತಿ ಇರುತ್ತೆ. ನಾವು ಅವ್ರನ್ನ ಕರೀದಂಗೆ ಸುಮ್ನೆ ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡಿದ್ರೆ ಅವ್ರು ಕೇಳಲ್ಲ ಅದನ್ನ. ಅವ್ರು ಬರ್ಬೇಕಲ್ಲಿ ಪ್ರೆಸೆಂಟ್.
0: ಹೌದು ಸರ್.
1: ಯುವ ಜನತೆ ನಾವು ಮೊದಲು ಈ ಉದಾಹರಣೆಗೆ ಒಂದು ಸಿನಿಮಾ ನೋಡಕ್ಕೆ ಜನಗಳನ್ನ ಕರೆಸ್ತಾ ಇದ್ವಿ.
0: ಹೌದು ಸರ್.
1: ಇತ್ತೀಚೆಗೆ ಅಂದ್ರೆ ಜನಗಳ ಹತ್ರನೇ ಸಿನಿಮಾ ಹೋಗೋದು ಅಲ್ವಾ. ಈಗ ಶಿಕ್ಷಣ ಸಮುದಾಯದತ್ತ ಶಿಕ್ಷಣ ಅಂತ, ಸಮುದಾಯದತ್ತ ಸಿನಿಮಾ, ಸಮುದಾಯದತ್ತ ಆಕಾಶವಾಣಿ. ಹಂಗಾಗಿ ಆ ರೀತಿ ಹೋದಾಗಲ್ಲನ ಖಂಡಿತವಾಗ್ಲೂ ಅದು ಹೆಚ್ಚು ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.
0: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತಮ್ಮ ಅನುಭವಗಳನ್ನ ಅನಿಸಿಕೆಗಳನ್ನ ನಮ್ಮ ಮುಂದಿಗೆ ಹಂಚಿಕೊಂಡ್ರಿ ಸರ್.
1: ಕಾರ್ಯಕ್ರಮ ಮಾಡ್ತಾ ಇದ್ರಿ, ಎಲ್ಲರೂ ನಾನು ಕೇಳ್ತಿರ್ತೀನಿ.
0: ಹೌದು ಸರ್,
1: ಒಳ್ಳೆ ಉದ್ಘೋಷಕರಿದ್ರೆ, ಭಾಷೆಯನ್ನ ಸ್ವಲ್ಪ ಚೆನ್ನಾಗಿ ಉಚ್ಚಾರಣೆ ಮಾಡೋರಿದ್ದಾರೆ. ಯಾಕಂದ್ರೆ ಮಾಧ್ಯಮದಲ್ಲಿ ಭಾಷೆ ಯಾವತ್ತೂ ಸಪ್ಪೆ ಆಗ್ಬಾರ್ದು, ಅಪದಗಳು ಬರಬಾರ್ದು.
0: ಹೌದು ಸರ್,
1: ಅಸ್ಪಷ್ಟವಾದ ಉಚ್ಚಾರಣೆ. ಇದಾಗ ನಮ್ಮ ರಾಜ್ಕುಮಾರ್ ಹೆಂಗ ಸಿನಿಮಾದಲ್ಲಿ ಭಾಷೆಯನ್ನ ಬೆಳೆಸಿದ್ರು, ಈ ರೇಡಿಯೋದಂತ ಮಾಧ್ಯಮದಲ್ಲೂ ಸಹ ಭಾಷೆಯನ್ನ ಬೆಳೆಸಬೇಕಾಗಿದೆ.
0: ಹೌದು ಸರ್.
1: ಹಾಗಾಗಿ ಒಳ್ಳೊಳ್ಳೆ ಉದ್ಘೋಷಕರು ಅಂತ ಕರೀತೀರಿ
0: ಯುವಕರನ್ನ,
1: ಒಳ್ಳೊಳ್ಳೆದಿರಿ ಯುವಕರು, ಅವ್ರಿಗೆಲ್ಲ ಸ್ವಲ್ಪ ಹೆಚ್ಚು ಓದುಗಳು ಅಭ್ಯಾಸ ಆದ್ರೆ ಮಾತ್ರ ಭಾಷೆಯನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಕ್ಕಂತ ಇದಾರೆ. ಹಾಗಾಗಿ ಭಾಷೆಯನ್ನು ಹೆಚ್ಚು ಬೆಳೆಸತಕ್ಕಂತಹ ಮಾಧ್ಯಮ ಆಗ್ಲಿ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಅಂತ ಹೇಳ್ತಾ ಮತ್ತೊಮ್ಮೆ ಆಕಾಶವಾಣಿ ಕೇಂದ್ರಕ್ಕೆ ಅಲ್ಲಿ ದುಡಿತಕ್ಕಂಥ ಎಲ್ಲ ಶ್ರಮಜೀವಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.
0: ಓಕೆ ಸರ್, ನಮ್ಮೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ಇಷ್ಟೊತ್ತು ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದನೂ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಸರ್.
1: ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗರೆ, ನಾಡಿನ ಖ್ಯಾತ ಸಂಸ್ಕೃತಿ ಚಿಂತಕರು, ಕುವೆಂಪು ಭಾಷಾ ಭಾರತಿ ಸದಸ್ಯರಾದ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಜೆ ಕರಿಯಪ್ಪ ಮಾಳಗಿ ಸರ್ ಅವರೊಂದಿಗೆ ನಮ್ಮ ಆಕಾಶವಾಣಿಯ ಒಡನಾಟದೊಂದಿಗೆ ಇದ್ದಂತಹ ಅನುಭವಗಳ ಕುರಿತು ಅವರ ಮಾತುಗಳನ್ನು ಕೇಳಿದ್ವಿ. ಇದಾಗಿತ್ತು.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 9:25 ಸೆಕೆಂಡುಗಳು. ಇದೀಗ ಕೆಲವು ಪ್ರಕಟಣೆಗಳು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಕೇಳುಗರೆ, ಇಂದು 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ ಅರಳಿದ ಹೂಗಳು ಮಾಲಿಕೆಯಲ್ಲಿ ಚಿತ್ರದುರ್ಗದ ಜಿಲ್ಲೆಯವರೇ ಆದ ನಾಡಿನ ಹೆಸರಾಂತ ಕವಿ ಸಾಹಿತಿ ಹೆಚ್ಎಸ್ ವೆಂಕಟೇಶ್ಮೂರ್ತಿ ಅವರೊಡನೆ ನಡೆಸಿದ ಮಾತುಕತೆಯ ಧ್ವನಿಮುದ್ರಣನ ಮರುಪ್ರಸಾರವಾಗಲಿದೆ.

ಇಂದು ಬೆಳಗ್ಗೆ 9:30 ಬಹುಮುಖ ಪ್ರತಿಭೆಯ ಜಾನಪದ ಕಲಾವಿದ ದಾವಣಗೆರೆ ತಾಲೂಕಿನ ನೀರ್ತಡಿ ಗ್ರಾಮದ ಮಹಂತೇಶ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಿವಪ್ರಕಾಶ ಡಿಆರ್.

ಕೇಳುವರೆ, ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಪರಿಸರದ ಅಳಿವು ಉಳಿವು ಕುರಿತು ಯುವ ಭೂ ದೃಶ್ಯ ವಿನ್ಯಾಸಕಿ ಶ್ರೀ ಯಶವಂತಿ ವೈ ಎ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ್. ಇದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಇದು ಆಕಾಶವಾಣಿ ಚಿತ್ರದುರ್ಗ 102.6 ತರಂಗಾಂತರಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಕೇಳೋಣ ನಲ್ನುಡಿ, ಬದುಕಿಗೊಂದು ಹಿತನುಡಿ, ಶಶಿಧರ್ ಅವರಿಂದ.
1: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತನುಡಿ, ಅದುವೇ ನಲ್ನುಡಿ.
2: ತಾಯಿ, ತಾಯ್ನಾಡು, ತಾಯ್ನುಡಿ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎಂಬುದೊಂದು ಗಾದೆ. ಕುಪುತ್ರೋ ಜಾಯೇತ ಕೊಚಿ ದಪಿ ಕುಮಾತಾ ನಾಭವತಿ. ಕೆಟ್ಟ ಮಗ ಹುಟ್ಟಿದರೂ ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಇರುವುದಿಲ್ಲ ಎಂಬುದು ಶಂಕರಾಚಾರ್ಯರ ನಿರ್ಣಯ. ದೇವರು ಎಲ್ಲೆಲ್ಲಿಯೂ ಇರುವುದು ಸಾಧ್ಯವಿಲ್ಲವಾದ್ದರಿಂದ ತಾಯಿಯನ್ನು ಸೃಷ್ಟಿಸಿದ್ದ ಎಂಬುದೊಂದು ಸೂಕ್ತಿ. ತಾಯ ಹಿರಿಮೆಯನ್ನು ಸಾರುವ ಇಂತಹ ಮಾತುಗಳಿಗೆ ಜಗತ್ತಿನ ಯಾವ ಭಾಷೆಯಲ್ಲಿಯೂ ಬರವಿಲ್ಲ. ತಾಯ ಸ್ಥಾನವನ್ನು ಮತ್ತಾರು ತುಂಬಲಾರರು. ಇದು ಜನಪದ ಕವಯಿತ್ರಿಯೊಬ್ಬರ ಉದ್ಗಾರ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೆ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು. ತಾಯಿ ಇಲ್ಲದ ಜೀವನ ಶವಕ್ಕೆ ಮಾಡುವ ಶೃಂಗಾರದಂತೆ. ಹೀಗೆ ತಾಯಿಯ ಮಹತ್ವವನ್ನು ನಾವು ಎಲ್ಲೆಡೆ ಕಾಣಬಹುದಾಗಿದೆ. ಅಂದರೆ ಒಂದು ವ್ಯಕ್ತಿಯ ಅಡಿಪಾಯ ಆತನ ಭವಿಷ್ಯಕ್ಕೆ ನಾಂದಿ, ಅಲ್ಲಿ ತಾಯಿಯ ಪಾತ್ರ ಅತ್ಯಮೂಲ್ಯ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದು ವಾಲ್ಮೀಕಿ ರಾಮಾಯಣದಲ್ಲಿ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮೇಲು ಎಂಬುದನ್ನು ಸೂಚಿಸುತ್ತದೆ. ಟ್ಯಾಕರೆ ಹೇಳುವಂತೆ ತಾಯಿ ಎಂಬುದು ಮಕ್ಕಳ ಹೃದಯದಲ್ಲೂ ತುಟಿಯ ಮೇಲೂ ಇರುವ ದೇವರ ಹೆಸರು. ತಾಯಿಯವರನ್ನು ಕುರಿತು ಬೀಚಿಯವರು ಹೀಗೆ

0: ಹೇಳುತ್ತಾರೆ, ಪುರುಷರಿಗೆ ದೃಷ್ಟಿ ಇದ್ದರೆ ಸ್ತ್ರೀಯರಿಗೆ ದೂರದೃಷ್ಟಿ ಇರುತ್ತದೆ. ಗಂಡಿನ ಯಶಸ್ಸಿನ ಹಿಂದೆ ತಾಯಿಯೇ ಇರುತ್ತಾಳೆ. ಯತ್ರು ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಅಂದರೆ ನಾರಿಯರಿದ್ದಲ್ಲಿ ದೇವತೆಗಳು ಸಂಚರಿಸುತ್ತಾರೆ. ತಾಯಿ ಚೈತನ್ಯದ ಚಿಲುಮೆ, ನೊಂದ ಮನಸ್ಸಿಗೆ ಚೇತನ ಸಮಾಧಾನ ತುಂಬುವ ಕಲ್ಪವೃಕ್ಷ ಕಾಮಧೇನು. ಮಹಿಳೆಯ ಸಲಹೆಗೆ ಒಂದು ಸಣ್ಣ ಮೌಲ್ಯವಿದ್ದರೂ ಅದನ್ನು ಪಾಲಿಸದಿದ್ದರೆ ಆತನು ಮೂರ್ಖನೆನಿಸುತ್ತಾನೆ. ತಾಯಿಯ ಕುರಿತು ಒಬ್ಬ ಶ್ರೇಷ್ಠ ಮಾತೆ 100 ಜನ ಗುರುಗಳಿಗಿಂತಲೂ ಉತ್ತಮಳು ಎಂದು ಉಲ್ಲೇಖಿಸಿದ್ದಾರೆ. ಸ್ವದೇಶೋ ಭುವನತ್ರಯಂ ಎಂಬುದೊಂದು ಹೇಳಿಕೆ. ಭೋಗದ ಮರೀಚಿಕೆಯ ಬೆನ್ನು ಹತ್ತಿ ತಾಯ್ನಾಡನ್ನು ನೋಡುತ್ತಿದ್ದೇವೆ. ಪ್ರತಿಯೊಬ್ಬರೂ ಮಾತೃಭೂಮಿಯನ್ನು ಪ್ರೀತಿಸಬೇಕು, ಅದರ ಬಗೆಗೆ ಅಭಿಮಾನ ತಳೆಯಬೇಕು. ಹಾಗೆ ಮಾಡದವನನ್ನು ಟೀಕಿಸುತ್ತದೆ ಕವಿವಾಣಿ. ದೇಶ ನನ್ನದು, ದೇಶ ನನ್ನದು, ನಾಡು ನನ್ನದು ಎನ್ನದ ಮಾನವನೆದೆ ಸುಡುಗಾಡು ಎನ್ನುತ್ತದೆ ಕವಿವಾಣಿ. ಮಾತೃಭೂಮಿಯ ಬಗ್ಗೆ ಅಪಾರ ಪ್ರೇಮ ಹೊಂದಿರಬೇಕು, ಅದರ ರಕ್ಷಣೆಗೆ ಹೋರಾಡುವ ಛಲ ಇರಬೇಕು. ಹಾಗೆ ತಾಯಿ ಮತ್ತು ತಾಯ್ನುಡಿಗಳಷ್ಟೇ ಪ್ರಾಮುಖ್ಯವಾದುದು, ಗೌರವಾಸ್ಪದವಾದುದು ತಾಯ್ನುಡಿ. ಮನೆ ಮಾತು, ಅದರಲ್ಲೂ ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲೇ ನಡೆದಾಗಲೇ ಅದಕ್ಕೆ ಅರ್ಥ. ತಾಯಿ ಜ್ಯೋತಿಗೆ ಸಮಾನ ಎಂದಿತ್ತಲ್ಲವೇ ಭಗವದ್ಗೀತೆ. ಅಂತೆಯೇ ತಾಯ್ನುಡಿಯೂ ದೊಡ್ಡ ಬೆಳಕು. ಜ್ಞಾನ ಸಂಪಾದನೆ ಈ ಬೆಳಕಿನಲ್ಲಿ ಸುಲಭ, ಪರಭಾಷೆಗಳ ಮಬ್ಬಿನಲ್ಲಿ ಕಷ್ಟ ಸಾಧ್ಯ. ಅನ್ಯ ಭಾಷೆಗಳನ್ನು ಕಲಿಯಬಾರದೆಂದೇನಿಲ್ಲ, ಅಗತ್ಯವಾಗಿ ಕಲಿಯಬೇಕು. ಆದರೆ ಭಾಷೆ ಸಾಹಿತ್ಯಗಳ ಕಲಿಕೆ ಬೇರೆ, ಶಿಕ್ಷಣ ಮಾಧ್ಯಮದ ಪ್ರಶ್ನೆ ಬೇರೆ ಎಂಬುದನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು. ಪ್ರಾಥಮಿಕ ಹಂತದಲ್ಲೇ ಇಂಗ್ಲಿಷ್ ಮಾಧ್ಯಮದ ಹೊರೆಯನ್ನು ಹಸುಳೆಗಳ ಮೇಲೆ ಹೊರಿಸುವುದು ಅವೈಜ್ಞಾನಿಕ ಹಾಗೂ ಮಾತೃಭಾಷೆಯ ಮೇಲಿನ ಪ್ರೇಮ ಹಿಡಿತದಿಂದ ವಿಮುಖರನ್ನಾಗಿ ಮಾಡಿಸುವ ಯೋಜನೆ. ಒಂದು ಕಡೆ ಸಾಕ್ಷರತಾ ಆಂದೋಲನ, ಇನ್ನೊಂದೆಡೆ ಆಂಗ್ಲ ಮಾಧ್ಯಮ, ಇದೊಂದು ಭಾರೀ ವಿಪರ್ಯಾಸ. ಕನ್ನಡದಲ್ಲಿ ಶಿಕ್ಷಣ ಕೊಡದಿದ್ದರೆ ಸಾಕ್ಷರತೆಯ ಪ್ರಯತ್ನಗಳೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತೆ ವ್ಯರ್ಥ, ಅಥವಾ ಅದರಿಂದ ಮಕ್ಕಳ ಬುದ್ಧಿ ಪ್ರತಿಭೆಗಳ ಮಾರಣ ಹೋಮವಷ್ಟೇ ಸಾಧ್ಯ. ತಾವು ತಾಯ್ನುಡಿಯಲ್ಲಿ ಶಿಕ್ಷಣ ಪಡೆದಿದ್ದರೆ ದೇಶಕ್ಕೆ ಇನ್ನೂ ಮಿಗಿಲಾದ ಸೇವೆ ಸಲ್ಲಿಸಬಹುದಿತ್ತೆಂದು ಗಾಂಧೀಜಿ ವಿಷಾದದಿಂದ ಹೇಳಿದ್ದಾರೆ. ಸರ್ವೋದಯಕ್ಕೆ ಮಾತೃಭಾಷಾ ಮಾಧ್ಯಮ ಒಂದು ಗಟ್ಟಿ ಅಡಿಗಲ್ಲು. ಒಟ್ಟಿನಲ್ಲಿ ತಾಯಿ, ತಾಯ್ನಾಡು, ತಾಯ್ನುಡಿ, ಈ ತಾತ್ರಯಗಳು ತಾರಕವಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಈ ಬಗ್ಗೆ ಅಭಿಮಾನ ಇರಬೇಕು, ಇಲ್ಲವಾದರೆ ತಾಪತ್ರಯ ತಪ್ಪಿದ್ದಲ್ಲ.
1: ಇದುವರೆಗೂ ನಲ್ನುಡಿ ಬದುಕಿಗೊಂದು ಹಿತನುಡಿಯನ್ನ ಶಶಿಧರ್ ಅವರಿಂದ ಕೇಳಿದಿರಿ.

ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ 102.2 MHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 9:10. ಇದೀಗ ಕಾಮನ ಬಿಲ್ಲು. ಕಾಮನ ಬಿಲ್ಲುವಿನಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆ, ಹಾಗೆ ಒಂದು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳೋಣ ಒಂದು ಭಾವಗೀತೆಯನ್ನು. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಅವರು.

ನೀವು ಕೇಳ್ತಾ ಇದ್ರಿ ಕಾಮನಾ ಬಿಲ್ಲುವಿನಲ್ಲಿ ಭಾವಗೀತೆ, ಜನಪದ ಗೀತೆ ಹಾಗೂ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಯನ್ನ. ಇದೀಗ ಕೇಳೋಣ ಒಂದು ಜನಪದ ಗೀತೆಯನ್ನ. ಹಾಡಿದ್ದಾರೆ ಸಿ ಅಶ್ವಥ್, ವೈ ಕೆ ಯುವರಾಜ್ ಮತ್ತು ಬಿ ವಸಂತ್. ಇವರ ಧ್ವನಿಗಳಲ್ಲಿ ಮೂಡಿ ಬರ್ತಾ ಇದೆ ಈ ಒಂದು ಜನಪದ ಗೀತೆ.

ಇದೀಗ ಕೇಳಿ ಹಿಂದಿ ಚಿತ್ರಗೀತೆಯನ್ನ ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ವೈಶಾಲ್ ಹೆಗಡೆ ಅವರು. ಚಿತ್ರ ಬಾಜಿರಾವ್ ಮಸ್ತಾನಿ.

ಇನ್ನು ಕಾಮನ ಬಿಲ್ಲುವಿನಲ್ಲಿ ಕೊನೆಯದಾಗಿ ಕೇಳೋಣ ಅಮ್ಮಚ್ಚಿ ಎಂಬ ನೆನಪು ಚಿತ್ರದ ಗೀತೆಯನ್ನ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಶಮಿತಾ ಮಲ್ನಾಡ್.

0: ಇದುವರೆಗೂ ಕಾಮನ ಬಿಲ್ಲು ಪ್ರಸಾರವಾಯಿತು. ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ. ಸಮಯ ಸರಿಯಾಗಿ 9:31:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿತ್ರದುರ್ಗ. ಬಹುಮುಖ ಪ್ರತಿಭೆಯ ಜಾನಪದ ಕಲಾವಿದ ದಾವಣಗೆರೆ ತಾಲೂಕಿನ ನೀರ್ತಡಿ ಗ್ರಾಮದ ಮಾಂತೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

0: ಶ್ರೋತೃಗಳೇ ನಮಸ್ಕಾರ. ಇವತ್ತು ನಿಮಗೆ ಒಬ್ಬ ವಿಶೇಷ ಪ್ರತಿಭಾವಂತ ಜಾನಪದ ಹಾಡುಗಾರ, ಭಜನೆ ಪದದ ಹಾಡುಗಾರ ಮಹಾಂತೇಶಪ್ಪ ಅವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸಂಗೀತ ಮೇಷ್ಟ್ರು ಮಹಾಂತೇಶಪ್ಪ ಅಂತಲೇ ಇವ್ರನ್ನ ಎಲ್ಲ ಕಡೆ ಜನ ಕರೀತಾರೆ. ಮಹಾಂತೇಶಪ್ಪ ಅವರೇ, ತಮಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್.
0: ನಿಮ್ಮ ಪರಿಚಯ ಮಾಡಿಕೊಡಿ, ಊರು, ನಿಮ್ಮ ಜಾನಪದ ಕಲೆಯ ಪ್ರವೇಶ ಹೇಗಾಯ್ತು ಅನ್ನೋದ್ರ ಬಗ್ಗೆ.
1: ಸರ್, ನಾವು ಬುದ್ಧಿವಂತರದ ಸಾಹೇಬ್ರೆ, ಒಂದು ಗೋಲಿ ಆಟದಿದ್ದ, ಬಗರಿ ಆಟದಿದ್ದ, ಆಮೇಲೆ ನಮ್ಮಪ್ಪ ನಮ್ಮಮ್ಮ ಭಜನೆ ಮಾಡ್ತಿದ್ರು, ಏಕತಾರಿ ಪದ್ಯಗಳು ಹೇಳ್ತಿದ್ರು. ಹೇಳಕ್ಕಾರ ನಾವು ಅವಾಗ ಹಂಗೆ ನಾವು ಕಂಟಿನ್ಯೂಸ್ ಇದ್ದ ಅವ್ರ ಜೊತೆಗೆ ನಾವೆಲ್ಲ ಒಂದ್ಸಲ ಏಕತಾರಿ ಪದ್ಯಗಳು ಭಜನೆ ಪದ್ಯಗಳು ಎಲ್ಲ ಆಡ್ತಿದ್ವಿ. ಆಮೇಲೆ ಕೋಲಾಟನೂ ಅದರಲ್ಲಿ ನಮ್ಮ ಗುರುಗಳಂತ ಒಬ್ಬರಿದ್ದರು, ಅವರಿದ್ದ ನಾವೆಲ್ಲ ಓಟು ಕಲ್ತ್ಕೊಂಡ್ವಿ. ಕಲ್ತ್ಕೊಂತ ಆದಮೇಲೆ ನಮ್ಮ ಅಣ್ಣರು ಅವರು ಸಂಗೀತ ಮೇಷ್ಟ್ರು, ಅವರಿದ್ದ ನಮಗೆ ಒಂದಿಷ್ಟು ಹಂಗೆ ಅಲ್ಪ ಸ್ವಲ್ಪ ಮನೆಯಾಗೆ ನಾವು ಬೇಸೆ ಹೊಡಿತಿದ್ದೆ. ಬೇಸೆ ಹೊಡಿಯಕ್ಕಾರ ಏನಾದ್ರು ಕೂಲಿ ಕೆಲ್ಸಕ್ಕೆ ಹೋಗಿದ್ದೆ, ಬೇಸೆನ ಹೊಡಿತಿದ್ದೆ. ಬಂದು ದನಿವನ ಕೊಟ್ಟಿಗೆ ಅಂತ ಒಂದಿತ್ತು, ಆ ಕೊಟ್ಟಿಗೆ ರೂಮ್ನಲ್ಲಿ ಒಂದು ಆರು ಮನೆ ಮತ್ತು ನಮ್ಮ ಅಣ್ಣರು ಇಟ್ಟಿದ್ರು. ಆ ಇಟ್ಟಾಗ ಏನಾಯ್ತು, ಹಂಗೆ ನುಡಿಸ್ತಾ ನುಡಿಸ್ತಾ ಸರಿಗಾಮ, ಆಮೇಲೆ ಸ ಪ ಸ ದ ಪ ಅಂತಂತಂದು ಸ ಸ ಸ ಸ ಸ ಸ ಸ ಸ ದ ಸ ಪ ಅಂತಂತಂತಂದು ಹಿಂಗೆಲ್ಲ ಒಟ್ಟಿಡಿದು ಸಂಗೀತ ನನಗೆ ಸರ್ ಹಂಗೆ ನನಗೆ ಒಲಿತು. ನನಗೆ ಹೊಲ್ದಾಗ ಏನಾಯ್ತು ಅದರಂತೆ ಏನಪ್ಪ ಅಂದ್ರೆ, ಯಾರು ಹೂ ಹಳ್ಳಿಗಳಿಗೆ ಯಾರು ಒಂದು ಹಾಡು ಹೇಳೋಕ್ಕೂ ಬರೋಂಗಿಲ್ಲ. ಆಮೇಲೆ ತಾಬಲ ಬಡಿಯಕ್ಕೆ ಬಂದರು, ಆಮೇಲೆ ನಾಟಕಾಡಿಸಿದ್ರೆ ಅವ್ರ ಜೊತೆ ಹೋಗ್ಬಿಡ್ತಿತ್ತು ಸಾಹೇಬ್ರೆ. ಹೋದಾಗ ಏನಾಯ್ತು, ಅಲ್ಲಿದ್ದ ನಾನು ರಂಗಭೂಮಿ ಕಲಾವಿದ ಹಾಗೆ ತಿರ್ಬೇಕು, ನಾನು ಪೆಟ್ಟಿಗೆ ಬಾರಿಸೋದು ಕಲಿಬ ಸಂಗೀತ ಮೇಷ ಆಗ್ಬೇಕು, ಆಮೇಲೆ ತಬಲ ನುಡಿಸ್ಬೇಕು, ಆಮೇಲೆ ನನಗೆ ಏನಾಯಿತು ನಾನು ಎಲ್ಲ ಕಲಿತ ತಿರ್ಬೇಕಂತಂದು ಅವ್ರ ಹಿಂದೆ ಎಲ್ಲಿ ನಾಟಕ ಆಡಿಸ್ತಾರೋ ಅಲ್ಲಿಗೆಲ್ಲ ಹೋಗಿ ಅಂತ ಹೋಗಿ ಕಲ್ತ್ಕೊಂಡು ಸಾಹೇಬ್ರೆ. ಆಮೇಲೆ ಭಜನೆನಾಗೂ ಅದ್ರಾಗೂ ಚೆನ್ನಾಗಿ ಕಲ್ತ್ಕೊಂಡ್ವಿ. ನಮ್ಮಪ್ಪ ನಮ್ಮಮ್ಮ ಅವರು ತೀರಿಕೊಂಡು ಹೋದ್ರು, ಅದರ ಕಲೆ ಅಂತಕ್ಕದಲ್ಲಿ ನಶಿಸ್ಬೇಕಂತಂತಂದು ನಾನು 306 ಜನ ಶಿಷ್ಯರು ಮಾಡಿದೆ. ಭಜನೆ ಕೋಲಾಟಗಳು ತಮಟೆ ಆಗಲಿ, ಆಮೇಲೆ ಕಲಸೋದಾಗಲಿ, ತಬಲುಗಳಾಗಲಿ, ಡೋಲಕ್ ಆಗಲಿ, ಹಾರ್ಮೋನಿಯಂ ಆಗಲಿ, ಅವನ್ನೆಲ್ಲ ಒಟ್ಟು ಕಲಿಸಿಂತ ಬಂದ ಕಲೆ ಅಂತಕ್ಕದ್ದು ಅದು ಬೆಳಿಲ್ಲ ಅಂತಂತಂದು.
0: ನಿಮ್ಮೂರು ಯಾವುದು ಮಹಾಂತೇಶಪ್ಪ ಅವರ?
1: ನಮ್ಮೂರು ನೀರ್ತಡೆ ಸಾಹೇಬ್ರೆ.
0: ಅಂದ್ರೆ ಯಾವ ಜಿಲ್ಲೆ, ಯಾವ ತಾಲೂಕು?
1: ದಾವಣಗೆರೆ ಜಿಲ್ಲೆ, ಆನಗೋಡು ಹೋಬಳಿ, ಮಾಯಕೊಂಡ ಕ್ಷೇತ್ರ, ಆಮೇಲೆ ನೀರ್ತಡೆ ವಾಸವಾಗಿ ಸ್ಥಳೀಯಾಗಿ ಅದೀವ್ ಸಾಹೇಬ್ರೆ.
0: ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇಂಥ ಕಲೆಗಳಲ್ಲಿ ಮೊದಲೇ ತೊಡಗಿಸ್ಕೊಂಡಿದ್ರ?
1: ಹ್ಞೂ ಸಾಹೇಬ್ರೆ, ಎಲ್ಲ ತೊಡಸ್ಕೊಂಡ್ರು ಸಾಹೇಬ್. ಅಲ್ಲಿದ್ದ ಒಟ್ಟು ನಮ್ಮ ಅಮ್ಮ ನಮ್ಮ ಅಪ್ಪಾಜಿ ಅವರು ಏನಪ್ಪ ಅಂದ್ರೆ ಏಕತಾರಿ ಪದ್ಯಗಳು ಆಡ್ಕೊಂತ ಭಜನೆ ಇದರಲ್ಲಿ ಅವರು ಅದರಲ್ಲೇ ಅವರು ಎಲ್ಲ ನಮಗೆ ನೃತ್ಯ ನಮಗೆ ಕಲಿಸಿಕೊಟ್ರು ಸಾಹೇಬ್ರಿ.
0: ನಿಮ್ಮ ಅಣ್ಣ ಹಾರ್ಮೋನಿಯಂ ನುಡಿಸೋರ?
1: ನಮ್ಮ ಅಣ್ಣನು ಹಾರ್ಮೋನಿಯಂ ನುಡಿಸ್ತಾರೆ ಸಾಹೇಬ್ರಿ.
0: ಅವರಿಂದ ನೀವು ಈ ವಿದ್ಯೆಯನ್ನ ಕಲ್ತ್ಕೊಂತ ಹೋದ್ರಿ?
1: ಕಲ್ತ್ಕೊಂತ ಹೋದಿವಿ ಸಾಹೇಬ್.
0: ನಿಮ್ ತಾಯಿ ಹಾಡ್ತಾ ಇದ್ದ ಏಕತಾರಿ ನಾದದ ಒಂದು ಭಜನೆ ಪದ ಹಾಡ್ತೀರಾ?
1: ಎಲ್ಲ ಒಟ್ಟು ಭಜನೆ ಪದ್ಯ ಹೇಳ್ತಿದ್ರು ಅವರು. ಎಲ್ಲ ಇಲ್ಲೇ ಇರಿತಾ ಕಳಿತಿ, ಜನ್ಮ ಸಾರ್ಥಕ ಆಗುವ ಮಾರ್ಗ ಇಲ್ಲೇ ಮರಿತಿ ಅಂತಂದು ಅವರು ಏಕತಾರಿ ಪದ್ಯಗಳು ಹೇಳರು ಸಾಹೇಬ್ರಿ. ಅದರದ್ದ ಎಲ್ಲ ಒಟ್ಟು ಕಲ್ತ್ಕೊಂಡ್ವಿ.
0: ಆಯ್ತು, ಒಂದು ಭಜನೆ ಪದ ಹಾಡ್ತೀರಾ?
1: ಹಾಡ್ತು ಸಾಹೇಬ್ರಿ. ಗುರುವೇ

ನೋಡಿ ಮಡಿವಳ ಮಾ ಚಣ್ಣನ ಮನೆಯ ಮಡಿಯ ಚಂದವ ನೋಡಿ ಮಡಿವಳ ಮಾ ಚಣ್ಣನ ಮನೆಯ ಮಡಿವಳ ಮಾ ಚಣ್ಣನ ಮನೆಯ ಮಡಿಯ ಚಂದವ ನೋಡಿ ಮಡಿವಳ ಮಾ ಚಣ್ಣನ ಮನೆಯ ಮಡಿಯ ಚಂದವ ನೋಡಿ ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತ್ವಂ ತೈತ್ವಂ ಅಂತ ಕುಣದ.

ಅಡಪದಹಪ್ಪಣ್ಣನ ಮನೆಯ ಡೋಲಿನ ಶಬ್ದ ಬಾ ಕೇಳಿ, ಅಡಪದಹಪ್ಪಣ್ಣನ ಮನೆಯ ಡೋಲಿನ ಶಬ್ದ ಬಾ ಕೇಳಿ, ಅಡಪದಹಪ್ಪಣ್ಣನ ಮನೆಯ ಅಡಪದಹಪ್ಪಣ್ಣನ ಮನೆಯ ಡೋಲಿನ ಶಬ್ದ ಬಾ ಕೇಳಿ, ಅಡಪದಹಪ್ಪಣ್ಣನ ಮನೆಯ ಡೋಲಿನ ಶಬ್ದ ಬಾ ಕೇಳಿ, ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ತೈತ್ವಂ ತೈತ್ವಂ ಅಂತ.

ನನಮನೆಯ ವಾಲೆರವಣ್ಣನ ಮನೆಯ ತಮಟೆ ಶಬ್ದವ ಕೇಳಿ ವಾಲೆರವಣ್ಣಯ್ಯನ ಮನೆಯ ತಮಟೆ ಶಬ್ದವ ಕೇಳಿ ವಾಲೆರವಣ್ಣಯ್ಯನ ಮನೆಯ ವಾಲೆರವಲ್ಲಯ್ಯನ ಮನೆಯ ತಮಟೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗಡ್ದೊಂ ತಗಡ್ದೊಂ ಅಂತ ಕುಣದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಕುರುಬರ ಬೀರಪ್ಪನ ಮನೆಯ ಗದಿಗೆ ಶೃಂಗಾರವ ನೋಡಿ ಕುರುಬರ ಬೀರಪ್ಪನ ಮನೆಯ ಗದಿಗೆ ಶೃಂಗಾರ ನೋಡಿ ಕುರುಬರ ಬೀರಪ್ಪನ ಮನೆಯ ಕುರುಬರ ಬೀರಪ್ಪನ ಮನೆಯ ಗದಿಗೆ ಶೃಂಗಾರ ನೋಡಿ ಕುರುಬರ ಬೀರಪ್ಪನ ಮನೆಯ ಗದಿಗೆ ಶೃಂಗಾರ ನೋಡಿ ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗಡ್ದೊಂ ತಗಡ್ದೊಂ ಅಂತ ಕುಣದ

ಹರಳಯ್ಯ ನಮನೆಯ ಅಂಬಲಿ ರುಚಿಯಾವ ನೋಡಿ, ಮಾದರ ಹರಳಯ್ಯ ನಮನೆಯ ಅಂಬಲಿ ರುಚಿಯಾವ ನೋಡಿ, ಮಾದರ ಹರಳಯ್ಯ ನಮನೆಯ ಮಾದರ ಹರಳಯ್ಯನ ಮನೆಯ ಅಂಬಲಿ ರುಚಿಯಾವ ನೋಡಿ, ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ, ಸ್ವರ್ ಸ್ವರ್ ಹಂತ ಕುಡದ ಸ್ವರ್ ಸ್ವರ್ ಹಂತ ಕುಣದ ಸ್ವರ್ ಸ್ವರ್ ಹಂತ ಕುಡದ ಗುರಿ

0: ಮಾಂತೇಶ್ ಅಪ್ಪವ್ರೆ, ನೋಡಿ ಈ ತತ್ವ ಪದವನ್ನ ತಾವು ಎಷ್ಟು ಚಂದವಾಗಿ ರಾಗಬದ್ಧವಾಗಿ ಹಳ್ಳಿಗಾಡಿನ ಸೊಗಡಿನಲ್ಲೇ ಹಾಡ್ತೀರಾ. ನೀವು ಶಾಲೆಗೆ ಹೋಗಿದ್ರ, ಅಕ್ಷರ ಕಲ್ತಿದ್ರ?
1: ಇಲ್ಸ ಓದಿಲ್ಲ ಸ. ನಾನು
0: ಯಾಕೆ ಶಾಲೆಗೆ ಹೋಗ್ಲಿಲ್ಲ ಮಹಂತೇಶ್?
1: ಆ ಟೈಮ್ನಾಗ ನಮಗೆ ಬಡವರಾಗಿ ಒಬ್ಬ ನಮ್ಮಅಮ್ಮರು ಬಡವರಾಗಿ ಕೂಲಿ ಕೆಲಸಗಳು ಮಾಡ್ತದ್ರು ಸಾಹೇಬ್ರೆ, ಅದಕ್ಕೋಸ್ಕರಕ್ಕಾಗಿ ನಮ್ಮನ್ನ ಓದ್ಸಕ್ ಆಗ್ಲಿಲ್ಲ.
0: ನಮ್ಮ ಶಾಲೆಗೆ ಹೋಗ್ಬೇಡ ಅಂತ ಹೇಳಿದ್ರೆ ನಿಮ್ಮ ತಾಯಿ?
1: ತಾಯಿ ತಂದೆ ಸೇರಿಸಿದ್ರು ಸಾಹೇಬ್ರೆ, ಸೇರಿಸಿದ್ರು. ನಾವು ಆ ಟೈಮ್ನಾಗ ಬಡವರಾಗಿಬಿಟ್ಟಿವಾ, ಒಂದು ಎರಡನೇ ಕ್ಲಾಸಿಗೆ ಒಂದನೇ ಕ್ಲಾಸಿಗೆ ಓದೆ ಸಾಹೇಬ್ರೆ, ನಮ್ಮ ಕೈಲಿ ಹೋಗೋಕ್ಕಾಗಲ್ಲ. ಆಮೇಲೆ ಇತ್ತೀಚೆಗೆ ಸಂಗೀತ ಕಲ್ತ್ಕೊಂಡಿವಿ. ಕಲ್ತ್ಕೊಂಡಾಗ ಸಾಹೇಬ್ರೆ ಮತ್ತಿನ್ನೇನು ಎಲ್ಲ ಒಟ್ಟು ಜನಪದ ಒಂದು ಹಾಡುಗಳು ಹೇಳ್ತೀವಿ.
0: ನೋಡಿರಿ, ನಿಮಗೆ ಈಗ ಹಾಡುಗಳನ್ನ ಬರ್ಕೋಬೇಕು ಅನ್ನೋದಾಗಲಿ, ಪತ್ರಗಳನ್ನ ಓದಬೇಕು ಅನ್ನೋದಾಗಲಿ, ಯಾವುದು ಕೂಡ ನಿಮಗೆ ಬರಲ್ಲ?
1: ಬರಲ್ಲ ಸಾಹೇಬ್ರೆ. ಏನು ಅಕ್ಷರಗಳು ಹಂಗೆ ಬರೀತೀನಿ, ನನ್ನ ಹೆಸರು ಅದನ್ನ ಬರೀತೀನಿ ಸಾಹೇಬ್ರೆ.
0: ಈ ಇವತ್ತಿನ ಸಂದರ್ಭದಲ್ಲಿ ನೀವು ನಿಂತು, ನಾನು ಅಕ್ಷರ ಕಲ್ತಿದ್ರೆ, ನಾನು ಶಾಲೆಗೆ ಹೋಗಿದ್ರೆ, ಓದು ಬರಹ ಮಾಡಿದ್ರೆ ಅನ್ನೋಂತ ಒಂದು ಪ್ರಶ್ನೆ ಬರುತ್ತಲ್ಲ, ಅವಾಗ ನಿಮ್ಗೇನ್ ಅನ್ಸುತ್ತೆ ಮಹಾಂತೇಶ?
1: ನಮಗೇನೋ, ನಾನು ಬೆಂಗಳೂರು ಸೆಟ್ ಆಗಿಬಿಡ್ತು ಸಾಹೇಬ್ರೆ. ಎಲ್ಲ ಒಟ್ಟು ನನ್ನ ಕರೆಯಕೊಂಡ್ರು, ನಮ್ಮ ಜೊತೆ ಸ್ನೇಹಿತರು ಕಲಾವಿದರು ಎಲ್ಲ ಒಟ್ಟು ಎಲ್ಲ ಧಾರವಾಹಿದಾಗದಾರೆ, ಆಮೇಲೆ ಫಿಲಮ್ನಾಗ ಅದಾರೆ ಸಾಹೇಬ್ರೆ. ಏನು ನಮ್ಮನ್ನ ಆ ಟೈಮ್ನಾಗ ಏನಪ್ಪ, ನಾವು ಮದುವೆ ಆಗಿಬಿಟ್ಟು, ನಾವು ಮದುವೆ ಆದಾಗ ಏನಪ್ಪ ನಮ್ಮನ್ನ ಏನಪ್ಪ ಅಂದರೆ ಸಂಸಾರ ಬಿಡಲಿಲ್ಲ ಸಾಹೇಬ್ರೆ. ಅದಕ್ಕೋಸ್ಕರಕ್ಕಾಗಿ ಏನಪ್ಪ ಅಂದರೆ ಬೆಂಗಳೂರು ಸೆಟ್ ಆಗ್ಬೇಕಾಯ್ತು ಸ. ಏನು ಈಗಿನ ಒಂದು ಇದಕ್ಕೆ ಏನಪ್ಪ ಅಂದರೆ ಅದನ್ನೇ ಏನು ಕಾಲ ದೇವತೆ, ಅದರಲ್ಲಿ ನಾವು ಏನೋ ಒಂದು ಕಾರ್ಯಕ್ರಮಗಳು ಮಾಡ್ಕೊಂತ ಹಳ್ಳಿ ಜನಗಳಿಗೆ ಒಂಚೂರು ಅವರಿಗೆ ಮೆಸೇಜ್ ಮಿಡ್ಸ್ಕೊಂತ ಹಿಂಗೆ ಎಲ್ಲ ಒಟ್ಟು ಕರ್ನಾಟಕನೇ ಎಲ್ಲ ಒಟ್ಟು ಒತ್ತಟ್ಟಿದ್ದ ಎಲ್ಲ ಒಟ್ಟು ಅಡ್ಡಾಡಿದ್ವಿ ಸಾಹೇಬ್ರೆ. ಆರ್ಕೆಸ್ಟ್ಗಳಾಗೆ, ಬೀದಿ ನಾಟಕದಾಗೆ,

0: ಒಂದು ಭಜನೆ ಹಾಡಿನಲ್ಲಿ, ಆಮೇಲೆ ಪೆಟ್ಟಿಗೆ ನುಡಿಸ್ಕೊಂತ, ಆಮೇಲೆ ಇನ್ಸ್ಟ್ರುಮೆಂಟ್ಗಳು ನುಡಿಸ್ಕೊಂತ ಸಾಹೇಬ್ರೆ, ಹಿಂಗೆಲ್ಲ ಒಟ್ಟು ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ಸಾಹೇಬ್ರೆ.
1: ನೀವು ಸಂಗೀತದ ಯಾವ ಯಾವ ಸಾಧನಗಳನ್ನು ನುಡಿಸ್ತೀರಾ ಮಹಂತೇಶಪ್ಪರ?
0: ಹಾರ್ಮೋನಿಯಂ ಇದ್ದ ಕಲ್ತ್ಕೊಂಡ್ವಿ, ಹಾರ್ಮೋನಿಯಂ ಕಲ್ತ್ಕೊಂಡು ಆನಂತರ ಆದ್ಕೊಟ್ಲೆ ಯಾವುದೋ ತಬಲ ಕಲ್ತ್ಕೊಂಡಿವಿ ಸಾಹೇಬ್ರೆ, ತಬಲ ಆದ್ಕೊಟ್ಲೆ ಡೋಲಕ್ ಕಲ್ತ್ಕೊಂಡಿವಿ ಸಾಹೇಬ್ರೆ, ಡೋಲಕ್ ಆದ್ಕೊಟ್ಲೆ ಆಮೇಲೆ ಇದು ತಮಟೆ ಕಲ್ತ್ಕೊಂಡಿವಿ ಸಾಹೇಬ್ರೆ, ತಮಟೆ ಕಲ್ತ್ಕೊಂಡ್ಕೊಳ್ಳಿ ಆಮೇಲೆ ಕಾಂಗ ಕಲ್ತ್ಕೊಂಡಿವಿ ಸಾಹೇಬ್ರೆ, ಕಾಂಗ ಕಲ್ತ್ಕೊಂಡಾಗ ಅನಂತರ ಏನಪ್ಪ ಅಂದ್ರೆ ಡೋಲಕ್ಕು ಈ ಥರ ಇನ್ಸ್ಟ್ರುಮೆಂಟ್ಗಳೆಲ್ಲ ಒಟ್ಟು ನುಡಿಸ್ಕೊಂತ ಈಗ ಆಲ್ರೆಡಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಸಾಹೇಬ್ರೆ.
1: ನೋಡ್ರಿ, ಸಂಗೀತದ ಈ ಎಲ್ಲ ಸಲಕರಣೆಗಳನ್ನು ಕೂಡ ನೀವು ನುಡಿಸುವುದನ್ನು ಕಲ್ತ್ಕೊಂಡಿದ್ದೀರ ಮಹಂತೇಶಪ್ಪರೇ?
0: ಹೌದು.
1: ಮತ್ತು ನಾಟಕಗಳನ್ನು ಕೂಡ ಕಲಿಸ್ತೀನಿ ಅಂತ ಹೇಳಿದ್ರಿ ನೀವು.
0: ನಾಟಕ ಅದನ್ನು ಮಾಡಿಸಿದ್ರಿ ಸಾಹೇಬ್ರೆ.
1: ಸಾಮಾಜಿಕ ನಾಟಕಗಳ ಅಥವಾ ಪೌರಾಣಿಕ ನಾಟಕಗಳನ್ನ ಕಲಿಸ್ತೀರಾ
0: ಸಾಹೇಬ್ರೆ? ಸಾಮಾಜಿಕ ನಾಟಕ ಕಲಿಸಿದ್ರು ಸಾಹೇಬ್ರೆ.
1: ಎಷ್ಟು ನಾಟಕಗಳನ್ನ ಈಗಾಗಲೇ ನೀವು ಕಲಿಸಿದಿರಿ?
0: ಒಂದು 25-26 ಕಲಿಸಿದ.
1: ಯಾವ್ಯಾವ ಸಾಮಾಜಿಕ ನಾಟಕಗಳನ್ನ ಕಲಿಸಿದಿರ ಹೇಳ್ತೀರಾ?
0: ಗೌಡ್ರ ಗದ್ಲ, ಆಮೇಲೆ ಉರಿಗಂಡಿನ ಹುಲಿ, ಸತ್ಯ ಸಂಸಾರ ಜ್ಯೋತಿ, ಕಲಿಯುವುದ ಕುಡುಕದಾಗ ಅದ್ರಾಗೂ ಓಟ್ ಇದು ಮಾಡಿಸಿದೀವಿ, ಮೂಕ ಜಾಣ ಅದನ್ನು ಕಲಿಸಿದೀವಿ ಸಾಹೇಬ್ರೆ.
1: ಸಾಮಾನ್ಯವಾಗಿ ಸಾಮಾಜಿಕ ನಾಟಕಗಳು ಅಂತ ಹೇಳಿದಾಗ ಆ ಸಾಮಾಜಿಕ ನಾಟಕಗಳಿಗೆ ಹಾಡುಗಳನ್ನ ನಾವು ಹಾಡಿಸ್ಬೇಕಾಗುತ್ತೆ ಕಲಾವಿದರುಗಳಿಂದ, ಅವಾಗ ನಾಟಕ ಕಳೆಗಟ್ಟುತ್ತೆ ಅಲ್ವರ ಮಹಂತೇಶಪ್ಪ? ಈ ಹಾಡುಗಳನ್ನ ನೀವು ನೀವೇ ಬರೆದು ಕಲಿಸ್ತಾ ಇದ್ರ ಅಥವಾ ಬೇರೆಯವರು ಬರೆದಿರುವ ಹಾಡುಗಳನ್ನ ನೀವು ಅವ್ರಿಗೆ ಕಲಿಸ್ತಾ ಇದ್ರ?
0: ಅವರು ಬರೆದು ಅವರು ಹಾಡುಗಳು ಬರೆಯರು, ಕೆಲವು ಹಾಡುಗಳು ನಾವು ಬರೆಸಿ ನಾವು ಹಾಡಿಸಿದ್ದೀವಿ ಸಾಹೇಬ್ರೆ.
1: ಈ ತರ ನೀವು ಸಾಮಾಜಿಕ ನಾಟಕಗಳಿಗೆ ಕಲಿಸಿರುವ ಹಾಡುಗಳು ನಿಮಗೆ ನೆನಪಲ್ಲಿದಾವ?
0: ಕೆಲವು ಅದಾವ ಸಾಹೇಬ್ರೆ.
1: ಒಂದು ಸಾಮಾಜಿಕ ನಾಟಕಕ್ಕೆ ನೀವು ಹಾಡಿಸಿರುವಂತಹ ಒಂದು ಹಾಡನ್ನ ಹಾಡ್ರಿ.

ಕನಸು ಮನಸ್ಸು ನೆನಸು ಜೀವನದಾಗಿದೆ, ಏಳು ಜನ್ಮದ ಪುಣ್ಯದ ಫಲವು ನಿನ್ನದಾಗಿದೆ. ಕನಸು ಮನಸ್ಸು ನೆನಸು ಜೀವ

0: ಮಹಾಂತೇಶಪ್ಪರ ಈ ಹಾಡನ್ನ ನೀವೇ ಕಟ್ಟಿದ್ದ?
1: ನಾವೇ ಸ್ವತಃ ಒಟ್ಟಿಗೆ ಹಾಡಿದ್ವಿ ಸಾಹೇಬ್ರೆ. ನಾವ್ ಹೇಳಿದಂಗ ಅವ್ರು ಬರೋದ್ರು ಸಾಹೇಬ್ರೆ, ನಾವೇ ಬೇರೆ ಇರುವಂತ ಬರೆಸಿ ನಾವೇ ಸಾಹಿತ್ಯ ಅದ್ನ ಹಾಡು ನಾವ್ ಹೇಳಿದ್ವಿ ಸಾಹೇಬ್ರೆ.
0: ಈಗ ಮದುವೆ ಆಗಿದ್ರಿ, ಮಕ್ಕಳಿದ್ದಾರೆ, ಈ ಬದುಕು ನಡಿಬೇಕಲ್ಲ, ಈ ಬದುಕಿಗೆ ಬೇಕಾದಂತಹ ಒಂದು ಹಣದ ಸಂಪಾದನೆ ಇದೆಯಲ್ಲ, ಇದು ಈ ಕಲೆಯಿಂದಲೇನೆ ಆಗ್ತಾ ಇದೆಯಾ ಅಥವಾ ನಿಮ್ಮ ಬದುಕಿನ ನಿರ್ವಹಣೆ ಹೇಗಾಗ್ತಾ ಇದೆ ಮಹಾಂತೇಶಪ್ಪ?
1: ನಿರ್ವಹಣೆ ಇನ್ನೆಲ್ಲ ಸಾಹೇಬ್ರೆ, ಇನ್ನೇ ಕೂಲಿ ಕೆಲಸಕೋಬೇಕು. ಇದೇ ಇದರಲ್ಲೇ ವೃತ್ತಿಯಲ್ಲೇ ನಾವು ಶುರು ಹೆಂಗೆ ಪ್ರೋಗ್ರಾಮ್ ಮಾಡ್ಕೊಂತ ಮಕ್ಕಳನ್ನ ಓದಿಸ್ಕೊಂತ ವಿದ್ಯಾಭ್ಯಾಸ ಅದನ್ನು ಮಾಡಿಸ್ತೀವಿ ಸಾಹೇಬ್ರೆ. ಆಮೇಲೆ ಹಿಂಗೆ ಕೂಲಿ ಕೆಲಸ ಮಾಡ್ಕೊಂತಲೇ ಅದರಲ್ಲೇ ನಾವು ಜೀವನ ಮಾಡ್ತಿದ್ದೀವಿ ಸಾಹೇಬ್ರೆ.
0: ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ?
1: ಮಕ್ಕಳು 3 ಜನ ಅದ್ರ ಸಾಹೇಬ್ರೆ.
0: ಮಕ್ಕಳಿಗೆ ಶಾಲೆಗೆ ಕಲಿಸುವಂತ ಪ್ರಯತ್ನಗಳನ್ನು ಮಾಡಿದ್ದೀರಾ?
1: ಹಾ, ಮಾಡಿದ್ರು ಸಾಹೇಬ್ರೆ.
0: ಏನೇನು ಓದ್ತಾ ಇದ್ದಾರೆ ಮಕ್ಕಳು?
1: SLC ಮಟ್ಟ ಫಸ್ಟ್ ಇಯರ್ ಪಿಸ್ ತನಕ ಇದ್ದಾರೆ ಸಾಹೇಬ್ರೆ.
0: ನಂತರ?
1: ನಂತರ ಓದ್ಲು ಸಾಹೇಬ್ರೆ, ಮದುವಾದ್ರು.
0: ಪೂರ್ತಿಯಾಗಿ ನಿಮ್ಮ ಬದುಕನ್ನ ಈ ಕಲೆನೇ ಅವಲಂಬಿಸಿದೆ?
1: ಅವಲಂಬಿಸಿದೆ ಸಾಹೇಬ್ರೆ.
0: ಈ ಕಲೆಯನ್ನು ಅವಲಂಬಿಸಿ ನಿಮ್ಮ ಬದುಕು ನಡೀತಾ ಇದೆ?
1: ನಡೀತೈತೆ, ಒಟ್ಟು ಕಲೆ ಇದ್ದಲ್ಲೇ ಒಟ್ಟು ನಡೀತೈತೆ ಸಾಹೇಬ್ರೆ.
0: ನಂತರ ನೀವು ಭಜನೆ ಹಾಡುಗಳನ್ನು ಕೂಡ ಹಾಡಿಸ್ತೀರಿ?
1: ಹ್ಞೂ ಸಾಹೇಬ್ರೆ, ಹಾಡಿಸ್ತಿದ್ವಿ.
0: ಎಷ್ಟು ತಂಡಗಳನ್ನು ಕಟ್ಟಿದ್ದೀರಾ ಭಜನೆ ತಂಡಗಳನ್ನ?
1: ತಂಡಗಳ ಒಟ್ಟಿಗೆ ನಮ್ಮ ಊರಿನಲ್ಲಿ 2 ತಂಡ ಇತ್ತು ಸಾಹೇಬ್ರೆ.
0: ಆ ತಂಡದ ಮಾಸ್ಟರ್ ನೀವೇನೆ?
1: ನಾವೇ.
0: ಒಂದು ಭಜನೆ ಹಾಡನ್ನು ಹಾಡ್ತೀರಾ?
1: ಖಂಡ.

ಅಂತರಂಗದಲ್ಲಿ ಬಂದು ಚಿಂತೆ ದೂರ ಮಾಡಿದನ. ಕಾಲ ಕರ್ಮಗ ಗೆದ್ದು ತೊಟ್ಟಿಲೊಳಗ ಹಾಡಿದನ. ಕಾಲ ಕರ್ಮಗಳ ಗೆದ್ದು ತೊಟ್ಟಿಲೊಳಗ ಹಾ

0: ಮಹಂತೇಶ್ ಅಪ್ಪವರೇ, ನೀವು ಕನ್ನಡ ಸಂಸ್ಕೃತಿ ಇಲಾಖೆಯ ಜನಜಾಗೃತಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದ್ದೀನಿ. ಅನೇಕ ಜಾಗೃತಿ ಬೀದಿ ನಾಟಕಗಳಲ್ಲಿಯೂ ಕೂಡ ನಾನು ಹಾಡುಗಳನ್ನ ಆಡಿದ್ದೀನಿ, ಬೀದಿ ನಾಟಕಗಳನ್ನ ಆಡಿಸಿದ್ದೀನಿ ಅಂತ ಹೇಳಿದ್ರಿ. ಯಾವ ಬೀದಿ ನಾಟಕದ ಮೂಲಕ ನೀವು ಕನ್ನಡ ಸಂಸ್ಕೃತಿ ಇಲಾಖೆಗೆ ಪರಿಚಯ ಆದ್ರಿ?
1: ಒಂದು 42 ವರ್ಷ ಆಗಿತ್ತು ಸರ್, ಅಲ್ಲಿದ್ದ ಎಲ್ಲ ಒಟ್ಟು ಕಾರ್ಯಕ್ರಮ ಮಾಡ್ಕೊಂಡು ಬನ್ನಿ ಸರ್.
0: ಯಾವ್ಯಾವ ಬೀದಿ ನಾಟಕಗಳನ್ನ ಆಡಿಸಿದ್ದೀರಾ?
1: ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ ಮಾಡ್ಕೊಂತ ಬನ್ನಿ ಸರ್.
0: ಈಗ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ನೀವು ಜನಜಾಗೃತಿಯನ್ನು ಉಂಟು ಮಾಡುವಂತ ಸಂದರ್ಭದಲ್ಲಿ ಬೀದಿ ನಾಟಕಗಳನ್ನ ಆಡಿಸ್ತಾ ಇದ್ರಲ್ಲ, ಅಲ್ಲಿ ಆ ಸ್ವಚ್ಛತೆಗೆ ಸಂಬಂಧಿಸಿದ ಯಾವ ಹಾಡನ್ನ ಆಡ್ತಾ ಇದ್ರಿ?
1: ಶುಚಿಯಾಗಿರಬೇಕು ಅಣ್ಣ ಪಳ

ಅಲ್ಲ ಮಾತ್ರ ಬ್ಯಾಡ. ಶೌಚಾಲಯವನ್ನು ಬಳಸುವ ನಿತ್ಯ ಶೌಚಾಲಯನು ಬಳಸುವ ನಿತ್ಯ ಆಗ ನೋಡು ಪರಿಸರ ಸ್ವಚ್ಛ. ಅಣ್ಣ ಶುಚಿಯಾಗಿರಬೇಕು, ನೀನು ಲಕಲಕ ಹನಬೇಕು, ನೀನು ಪಳಪಳ ಒಳಿಬೇಕು. ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಸುದ್ದಿ ಕಣ್ಣಿಗೆ ತಾವು. ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಸುದ್ದಿ ಕಣ್ಣಿಗೆ ತಾವು. ಬರಳುತ್ತಿರುವುದು ಮೂಗಿಗೆ, ಬರಳುತ್ತಿರುವುದು ಮೂಗಿಗೆ. ಒಂದತ್ತಾದರೂ ಎರಡತ್ತಾದರೂ ನೀನು ಉಜ್ಜಣ್ಣ ನಿನ್ನ ಹಲ್ಲಿಗೆ. ಅಣ್ಣ ಶುಚಿಯಾಗಿರಬೇಕು ನೀನು.

0: ವಾರದಲ್ವೊಮ್ಮೆ ಉಗುರು ಕಟಾವು ಆಗಾಗ ಸುದ್ದಿ ಕಣ್ಣಿಗೆ ತಾವು ಬೆರಳುತ್ತಿರುವುದು ಮೂಗಿಗೆ ಬೆರಳುತ್ತಿರುವುದು ಮೂಗಿಗೆ ಒಂದತ್ತಾದರೂ ಎಳ್ಳತ್ತಾದರೂ ಉಜ್ಜಣ್ಣ ನಿನ್ನ ಹಲ್ಲಿಗೆ ಅಣ್ಣ ಶುಚಿಯಾಗಿರಬೇಕು ನೀನು ಪಳಪಳವಳಿಬೇಕು ನೀನು ಲಕಲಕ ಅನ್ನಬೇಕು ನೀನು ಪಳಪಳವಳಿಬೇಕು.
1: ಬಯಲುಸೀಮೆ ನಾಟಕಗಳನ್ನ ಆಡಿಸೋದು ಒಂದು ಕಲೆ.
0: ಹೌದು ಸರ್.
1: ಕರಿಬಂಟನ ಕಾಳಗ ನಾಟಕನೂ ಕೂಡ ನೀವು ಆಡಿಸಿದ್ದೀರಿ ಅಂತ ಹೇಳಿದ್ರಿ. ಆ ಕರಿಬಂಟನ ನಾಟಕದ ಒಂದು ಯಾವುದಾದ್ರೂ ಬಯಲಾಟದ ಹಾಡು ನೆನಪಲ್ಲಿ ಇದೆಯಾ?
0: ಅದು ನೆನಪು ಕೆಲವು ಅದಾವೆ, ಕೆಲವು ನೆನಪಲ್ಲಿ ಸರ್.
1: ಯಾವ್ದಾರು ಒಂದು ಬಯಲಾಟದ ಹಾಡನ್ನು ಆಡ್ರಿ.
0: ನಮ್ಮಮ್ಮ ಶಾರದೆ ಉಮಾ ಮಾಯೇ ಸ್ವರೆ ನಿಮ್ಮಳಾಗಿರಾರಮ್ಮ ನಮ್ಮಮ್ಮ ನಮ್ಮಮ್ಮ ಶಾರದೆ ಉಮಾ ಕುಮಾರವೇ ಸ್ವರೇ

0: ಅಣ್ಣ ಶುಚಿಯಾಗಿರಬೇಕು, ನೀನು ಪಳಪಳವಳಿಬೇಕು, ನೀನು ಲಕಲಕ ಅನ್ನಬೇಕು, ನೀನು ಪಳಪಳವಳಿಬೇಕು.
1: ಬಯಲುಸೀಮೆ ನಾಟಕಗಳನ್ನ ಆಡಿಸೋದು ಒಂದು ಕಲೆ.
0: ಹೌದು ಸರ್.
1: ಕರಿಬಂಟನ ಕಾಳಗ ನಾಟಕನು ಕೂಡ ನೀವು ಆಡಿಸಿದ್ದೀರಿ ಅಂತ ಹೇಳಿದ್ರಿ. ಆ ಕರಿಬಂಟನ ನಾಟಕದ ಒಂದು ಯಾವುದಾದ್ರೂ ಬಯಲಾಟದ ಹಾಡು ನೆನಪಲ್ಲಿದೆಯಾ?
0: ಅದು ನೆನಪು ಕೆಲವು ಅದಾವ, ಕೆಲವು ನೆನಪಲ್ಲ ಸರ್.
1: ಯಾವ್ದಾರು ಒಂದು ಬಯಲಾಟದ ಹಾಡನ್ನು ಆಡ್ರಿ.
0: ನಮ್ಮ

0: ಮಹಂತೇಶಪ್ಪರೇ, ಈ ನಿಮ್ಮ ಈ ಜನಪದ ಕಲೆಗಳನ್ನ ಮುಂದಿನ ತಲೆಮಾರಿಗೆ ತಲುಪಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀರಾ
1: ಸಾ? ಹಿಂಗೆ ಎಲ್ಲ ಒಟ್ಟು ಜನಪದ ಕಲೆ ಅದು ಉಳಿಲಿ ಬೆಳಿಲಿ ಅಂತಂದು ಸಾಹೇಬ್ರೆ, ಮೊನ್ನೆ ನಮ್ಮ ಊರಿನಲ್ಲಿ ಒಂದು ಜಾತ್ರೆ ಪ್ರಯತ್ನ ಒಂದು ಹಾಡುಗಳನ್ನ ಕಲೆ ಜನಪದ ಕಲೆ ಅಂತಕ್ಕಂಥ ಉಳಿಲಿ ಅಂತಂತಂದು ಒಂದು ಕೀಲು ಗೊಂಬೆಗಳನ್ನೆಲ್ಲ ಒಟ್ಟು ತರಿಸಿದ್ದೀವಿ, ಗೊಂಬೆ ಕಲೆ ಅಂತಕ್ಕಂಥ ತೋರಿಸಿದ್ದೀವಿ ಪ್ರತಿಮೆ, ಆಮೇಲೆ ವೇದಿಕೆ ಮೇಲೆ ಹಾಡುಗಳು ಹೇಳಿದ್ದೀವಿ ಸಾಹೇಬ್ರೆ. ಜನಪದ ಕಲೆ ಅಂತಕ್ಕದ್ದು ಅದು ಬೆಳಿಲಿ, ಅದು ನಾಡಿನ ಉದ್ದಕ್ಕಾಗಲಿ, ನಾಡಿನ ಒಂದು ಸುಗ್ಗಿ ಆಗಲಿ, ಅದರಿದ್ದಲ್ಲ ಒಟ್ಟು ಉದ್ದಕ್ಕೆ ನಮ್ಮ ಕಲೆ ಅಂತಕ್ಕಂಥ ಉಳಿಲಿ ಅಂತಂತಂದು ಎಲ್ಲ ಜನಪದ ಕಲೆ ಉಳಿಲಿ ಅಂತಂದು ಸಾಹೇಬ್ರೆ ಈಗ ಆಲ್ರೆಡಿ ಮೊನ್ನೆ ಮಾಡಿದ್ದೀವಿ ಸಾಹೇಬ್ರೆ ಜನವರಿ ತಿಂಗಳಿಗೆ.
0: ಈಗ ನಾಡಿನಾದ್ಯಂತ ತಾವು ಸಂಚಾರ ಮಾಡಿದ್ದೀವಿ ಅಂತ ಹೇಳಿದ್ರಿ.
1: ಹ್ಞೂ ಸಾಹೇಬ್ರೆ,
0: ನಿಮ್ಮ ಜೊತೆಯಲ್ಲಿ ಇದ್ದಂಥ ಅನೇಕ ಕಲಾವಿದರುಗಳನ್ನು ನೀವು ನೆನಪು ಮಾಡ್ಕೊಳ್ಳೋದಾದರೆ ಯಾರನ್ನೆಲ್ಲ ನೆನಪು ಮಾಡ್ಕೊಳ್ತೀರಾ?
1: ಕೆಲವರು ನೆನಕಿಂತ ಸಾಹೇಬ್ರೆ, ನಮ್ಮ ಗುರುಗಳು ನೆನಕಿಂತೀವಿ.
0: ಯಾರು ನಿಮ್ಮ ಗುರುಗಳು?
1: ನಮ್ಮ ಗುರುಗಳು ನಮ್ಮ ಅಪ್ಪಾಜಿ, ನಮ್ಮ ಅಮ್ಮನೇ. ನಮ್ಮ ಅಪ್ಪಾಜಿ ಹೆಸರು ತಿಪ್ಪೇಸ್ವಾಮಿ ಅಂತ, ಆಮೇಲೆ ನಮ್ಮ ಅಮ್ಮನ ಹೆಸರು ಮಾರಿಯಮ್ಮ ಅಂತ, ನಮ್ಮ ಅಣ್ಣನ ಹೆಸರು ಆಮೇಲೆ ತಿಪ್ಪೇಸ್ವಾಮಿ ಅಂತಲೇ, ಅವರು ಸಂಗೀತ ಮಿಸ್ಟ್ರು. ಡಗನಕಟ್ಟೆ ಸಿದ್ದೇಶ್ ಅಂತ ಒಬ್ಬರು, ಆಮೇಲೆ ಗಂಗನಕಟ್ಟೆ ಹನುಮಂತಪ್ಪರ್ ಅಂತ, ಅವರು ಕಲಾವಿದರು, ಅವ್ರಿಗೆ ಸೀನಿಯರ್ ಆಗೈತೆ ಸಾಹೇಬ್ರೆ ಅವ್ರಿಗೆ. ಆಮೇಲೆ ಈಚಕಟ್ಟದ ಕೆಂಚಪ್ಪರ್ ಅಂತ ಅವರು, ಆಮೇಲೆ ಗಂಗಕಟ್ಟೆ ರೇವಣ್ಣ ಅಂತಂತ ಅವರು, ಹಿಂಗೆಲ್ಲ ಒಟ್ಟು ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂತ ಹೋಗ್ತಾ ಇದೀವಿ.
0: ಮಹಂತೇಶಪ್ಪರೇ, ನಿಮ್ಮ ಹಳ್ಳಿಗಾಡಿನ ಒಂದು ಬದುಕಿನಲ್ಲಿ ಕೃಷಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಯಾರು ಮಾಡ್ತಾ ಇದ್ದಾರೆ ಕೃಷಿ?
1: ನಾವೇ ಮಾಡ್ತಾ ಇದ್ದೀವಿ ಸಾಹೇಬ್ರೆ.
0: ಏನೆಲ್ಲ ಬೆಳೀತಿದ್ದೀರಿ?
1: ಮೆಕ್ಕೆಜೋಳ, ಆಮೇಲೆ ಹತ್ತಿ ಸಾಹೇಬ್ರೆ, ಮತ್ತಿನ್ನೇನು ಕೆಲವು ತಮಟೆ ಹಾಕ್ತೀವಿ, ಮೆಣಸಿನ ಗಿಡ ಹಚ್ತೀವಿ ಸಾಹೇಬ್ರೆ. ಮೆಣಸಿನ ಗಿಡ ಹಚ್ಚಿದ ನಂತರ ಮತ್ತೆ ಕೆಲವು ಅವರಿ ಹಾಕ್ತೀವಿ, ಎಳ್ಳು, ಉರ್ದು, ಹಿಂಗೆ ಅಡಿಕೆ, ಇವನ್ನೆಲ್ಲ ಓಟ್ ವಾತಾಡಿದ ಬೆಳೀತಾ ಇದೀವಿ ಸಾಹೇಬ್ರೆ.
0: ಎಷ್ಟು ಎಕರೆ ಭೂಮಿ ಇದೆ ಮಹಂತೇಶಪ್ಪ?
1: ಒಂದು 3 ಎಕರೆ ಐತಿ ಜಮೀನು.
0: ನೀರಾವರಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ?
1: ನೀರಾವರಿ ಇಲ್ಲ ಸಾಹೇಬ್ರಿ, ನಾವು ಬೆದ್ಲು ಏನು ಮಾಡ್ತಾ ಇದ್ದೀವಿ ಸಾಹೇಬ್ರೆ.
0: ಮಳೆ ನೀರಿನ ಆಶ್ರಯದಲ್ಲೇ ಕೃಷಿ ಮಾಡ್ತಾ ಇದ್ದೀರಿ?
1: ಮಳೆ ನೀರಿನಿಂದಲ್ಲ ಆಶ್ರಯ ಮಾಡ್ತಾ ಇದ್ದೀವಿ ಸಾಹೇಬ್ರಿ.
0: ಭವಿಷ್ಯದ ಯೋಜನೆಗಳು ಏನು ಮಹಂತೇಶಪ್ಪರ?
1: ಕಲೆ ನಶಿಸಿ ಹೋಗ್ಬಾರ್ದು, ಒಂದು ಜನಪದ ಕಲೆ ಉಳಿಲಿ, ನಮ್ಮ ನೃತ್ಯ ರಂಗಭೂಮಿ ನೃತ್ಯ ಉಳಿಲಿ, ಪುನಃ ಈ ಜಲಂಬ ಏನಪ್ಪ ಅಂದ್ರೆ ಮಣ್ಣಿಗೆ ಹೋದ್ರೂ ಆ ಕಲೆ ಅಂತಕ್ಕಂಥ ಅದು ಉಳಿಲಂತಂತಂತಂದು ನಾಡಿನ ಕರ್ನಾಟಕದ ಉದ್ದಂತಲೇ ಪ್ರಚಾರದಂತಲೇ ಎಲ್ಲ ಓಟು ಈಗ ಆಲ್ರೆಡಿ ಮಾಡ್ತಿದ್ದೀವಿ ಸಾಹೇಬ್ರೆ. ಎಲ್ಲ ಓಟು ಕಾರ್ಯಕ್ರಮಗಳು ಮಾಡ್ತಿದ್ದೀವಿ ಆ ಉಳಿಲಂತಂತಂತಂದು.
0: ಹ್ಞೂ ಸಾಹೇಬ್, ನೀವು ಉತ್ತಮ ಹಾಡುಗಾರರು, ನೀವು ಅಕ್ಷರ ಜ್ಞಾನ ಇಲ್ಲದೇ ಹೋದ್ರೂ ಕೂಡ ಒಂದು ಅನುಭವದಲ್ಲಿ ಜಾನಪದ ಕಲೆಗಳನ್ನ, ಲಾವಣಿ ಪದಗಳನ್ನ, ಸಾಮಾಜಿಕ ನಾಟಕಗಳನ್ನ ಕಲಿಸ್ತಾ ಕಲೆಯನ್ನೇ ನಂಬಿಕೊಂಡು ಜೀವನವನ್ನು ರೂಪಿಸ್ಕೊಂತ ಇದ್ದೀರಾ.

0: ನಿಮ್ಮ ಬದುಕು ಈ ಕಲೆಯ ಮೂಲಕ ಪ್ರಕಾಶಮಾನವಾಗಿ ಬೆಳಗಲಿ ಎನ್ನುವಂತಹ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ನಮಸ್ಕಾರ ಮಹಂತೇಶಪ್ಪರೇ, ಧನ್ಯವಾದಗಳು.
1: ಧನ್ಯವಾದಗಳು ಸಾಹೇಬ್ರೆ.
2: ಇದುವರೆಗೂ ಬಹುಮುಖ ಪ್ರತಿಭೆಯ ಜಾನಪದ ಕಲಾವಿದ ದಾವಣಗೆರೆ ತಾಲೂಕಿನ ನೀರ್ತಡಿ ಗ್ರಾಮದ ಮಾಂತೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿವಪ್ರಕಾಶ ಡಿಆರ್, ಸಂಕಲನ ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇಂದು ಮುಂಜಾನೆ ನಿಧನರಾದ

ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಕೇಳುಗರೆ, ಕಾರ್ಯಕ್ರಮವನ್ನು ಕೇಳ್ತಾ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದರೆ, ಸಂದೇಶ ಯಾರೆಲ್ಲ ಏನಂತ ಕಳಿಸಿದ್ದಾರೆ ಅಂತ ನೋಡೋ ಸಮಯ. ಶುಭೋದಯ ಆಕಾಶವಾಣಿ, ಕವಿಯಾದ ಕವಯಿತ್ರಿಯಾದ ತಾರಿಣಿ ಶುಭದಾಯಿನಿ ಹಾಗೂ ನಿವೃತ್ತ ಪ್ರಾಚಾರ್ಯರಾದ ಪ್ರೊಫೆಸರ್ ಕರಿಯಪ್ಪನವರೊಂದಿಗೆ ಸಂದರ್ಶನ ಚೆನ್ನಾಗಿ ಮೂಡಿಬಂತು. ಆಕಾಶವಾಣಿಯ ಹಳೆಯ ಶ್ರೋತೃಗಳು ನೆನಪಿನ ಅಂಗಳಕ್ಕೆ ಕರೆದೊಯ್ದು ಆಕಾಶವಾಣಿ ಅವರಿಗೆ ಹಾಗೂ ನಿರೂಪಕರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಾರು ಅಂತಂದರೆ ಡಿ ವಿ ಮುರುಗೇಶ್, ನಿವೃತ್ತ ಪ್ರಾಚಾರ್ಯರು ಬಾಪೂಜಿ ನಗರ. ಓಕೆ, ಮುಂದಿನ ಸಂದೇಶ ಬಂದಿದೆ. ಐತಿಹಾಸಿಕ ಕೋಟೆನಾಡು ಗಂಡನಗಲಿ ಮದಕರಿ ನಾಯಕರಾಳಿದ. ಓಕೆ, ಹೊಸದುರ್ಗದಿಂದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ, ಬಿ ವಿ ಕೆ ಎಸ್ ಲೇಔಟ್, ಶುಭೋದಯ ಚೈತ್ರ ಕೆ ವಿಜಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯನ ತಿಳಿಸ್ತಾ, ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ನಾಟಕದ ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು, ಐತಿಹಾಸಿಕ ಪೌರಾಣಿಕ ಮಹತ್ವ ಮಾಹಿತಿ ಹಿನ್ನೆಲೆ ತುಂಬ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು ಅಂತ ಹೇಳ್ತಾ ಇದ್ದಾರೆ. ಭಕ್ತಿಗೀತೆಗಳು 7:50 ಚಿತ್ರಗೀತೆಗಳು ಮತ್ತು 8:30 ಆಕಾಶವಾಣಿಗೆ 90 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕೇಳುಗರ ಫೋನಿನ ಸಂದರ್ಶನ ಹಾಗೂ 9:00 to 10:00 ಪ್ರಸಾರವಾದ ಕಾಮನಬಿಲ್ಲು. ಓಕೆ, 9:10 ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಭಾವಗೀತೆ. ಓಕೆ, ಎಲ್ಲ ಚಿತ್ರಗಳು ಮಧುರವಾಗಿ ಮೂಡಿ ಬಂತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ಸಂದೇಶ ಬಂದಿದೆ. ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಈ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿ ಬರ್ತಾ ಇವೆ. ನಮನ ಚಿಂತನ ಆರೋಗ್ಯ ಬಿಂದುವಿನಲ್ಲಿ ಲವಂಗದ ಉಪಯೋಗದ ಬಗ್ಗೆ ಮಾಹಿತಿ, ಸುಂದರ ಭಾವಗೀತೆಗಳು ಹಾಗೆ ಆಯುರ್ಧಾರದಲ್ಲಿ ಅಲಂಕಾರಿಕ ಪುಷ್ಪಗಳ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಶಶಿಧರ್ ಅವರ ನಲ್ನುಡಿ ಅರ್ಥಪೂರ್ಣವಾಗಿತ್ತು. ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಮುಂದಿನ ಸಂದೇಶ ಬಂದಿದೆ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ಭಕ್ತಿ ಪ್ರಧಾನವಾದ ಕರಾವಳಿಯ ಜನರ ದೈವ ಕೊರಗಜ್ಜನವರ ಬಗ್ಗೆ ಮಾಹಿತಿ ತಿಳಿದ ರೈತ ಸಲಹೆಯಲ್ಲಿ ಅಡಿಕೆ ತೋಟದ ಸಾವಯವ ಕೃಷಿಗೆ ಸಂಬಂಧಿಸಿದಂತೆ ಆರೋಗ್ಯ ಬಿಂದುವಿನಲ್ಲಿ ಲವಂಗದ ಮಹತ್ವ ತಿಳಿದು ಸಾರಾಂಶದ ಮೂಲಕ ಭಾವಗೀತೆಗಳನ್ನು ಕೇಳಿಸಿದ, ಚಿತ್ರಗೀತೆಗಳ ಮೂಲಕ ಆಕಾಶವಾಣಿಯ ನೆನಪಿನಂಗಳ ವಾರ್ಷಿಕ ಸಂವತ್ಸರದ ಪ್ರಯುಕ್ತ ಸಂದೇಶಗಳನ್ನು ಪ್ರೊಫೆಸರ್ ಜೆ ಕರಿಯಪ್ಪ ಮಾಳಿಗೆ ಅವರಿಗೆ ನಿಮ್ಮ ನಿರೂಪಣೆಯಿಂದ ತಿಳಿದು ಶಶಿಧರ್ ಅವರಿಂದ ಬದುಕಿನ ಹಿತನುಡಿ ಮೂಲಕ ನಲ್ನುಡಿಯಲ್ಲಿ ತಾಯಿಯ ಮಮತೆಯ ಗುಣಗಾನದ ತತ್ವ ಬಗ್ಗೆ ಕೇಳುತ್ತಾ ಕಾಮನ ಬಿಲ್ಲುವಿನಲ್ಲಿ ಗೀತೆಗಳನ್ನು ಕೇಳುತ್ತಾ ಹೋಹೋ. ಓಕೆ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಸಿಕೊಟ್ರಿ, ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮುಂದಿನ ಗೀತೆ ಹೇಮಮೂರ್ತಿ, ಯೋಗ ಶಿಕ್ಷಕಿ ಚಿತ್ರದುರ್ಗ. ಆಕಾಶವಾಣಿಯಲ್ಲಿ ಬರುವಂತಹ ಎಲ್ಲ ಪ್ರೋಗ್ರಾಮ್ಗಳು ಚೆನ್ನಾಗಿವೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಂದೇಶ, ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಇವತ್ತು? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಉತ್ತಮ ಮಾಹಿತಿಯೊಂದಿಗೆ ನಲ್ನುಡಿ ಶಶಿಧರ್ ಅರ್ಥಪೂರ್ಣವಾಗಿತ್ತು. ಓಕೆ, ಎಲ್ಲೂ ಸಹ ಸ್ವಲ್ಪವೂ ಬೇಜಾರಾಗಿಲ್ಲ, ಹೀಗೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಮುಂದಿನ ಸಂದೇಶ ಹಾಗೂ ಕೊನೆಯ ಸಂದೇಶ, ಪ್ರತಿದಿನದಂತೆ ಆರಂಭವಾದ ಸ್ಫೂರ್ತಿದಾಯಕ ಶುಭ ನುಡಿಗಳ ಜೊತೆಗೆ ಇಂದು ಚಿತ್ರದುರ್ಗ ಆಕಾಶವಾಣಿ ಅವರ 35 ವಸಂತಗಳನ್ನು ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ

ಖ್ಯಾತ ಸಾಹಿತಿ ಲೇಖಕಿ ಕವಯಿತ್ರಿ ಪ್ರೊಫೆಸರ್ ಸಿ ತಾರಿಣೀಶ್ ಬದಾಯಿನಿ ಅವರ ರೇಡಿಯೋ ಅನುಭವದ ಮಾತುಗಳು ಮತ್ತು ಅವರ ಹಿಂದೆ ಚಿತ್ರದುರ್ಗ ಆಕಾಶವಾಣಿ ರೇಡಿಯೋ ಸೇರಿದಂತೆ ಕರ್ನಾಟಕದ ಅನೇಕ ಆಕಾಶವಾಣಿಗಳಲ್ಲಿ ಮತ್ತು ಕೆಲವು ಪತ್ರಿಕೆಗಳಲ್ಲಿ ಅವರು ರಚಿಸಿರುವ ಕೆಲವು ಕವಿತೆಗಳು ಮತ್ತು ಲೇಖನಗಳನ್ನು ಹಲವಾರು ಬಾರಿ ನಾನು ಗಮನಿಸಿದ್ದೇನೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವರಿಗೂ ಮತ್ತು ಇನ್ನೊಬ್ಬರಾದ ಪ್ರೊಫೆಸರ್ ಮಾಳಿಗೆ ಸರ್ ಅವರ ರೇಡಿಯೋ ಅನುಭವದ ಮಾತುಗಳು, ಇಂದಿನ ಯುವ ಪೀಳಿಗೆಗೆ ಅವರ ಕಿವಿ ಮಾತುಗಳು ನಮ್ಮೆಲ್ಲರಿಗೂ ಸ್ಪಂದಿಸುವಂತಿರುತ್ತೆ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ನೈಜ ನಿರೂಪಣೆ ಸಹ ಇಷ್ಟವಾಯಿತು. ಓಕೆ, ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಸಿರಿಗೆರೆಯಿಂದ. ಓಕೆ, ಕಾರ್ಯಕ್ರಮವನ್ನು ಕೇಳ್ತಾ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದಂತಹ ಎಲ್ಲ ಕೇಳುವರಿಗೂ ಹಾಗೂ ಕಾರ್ಯಕ್ರಮಗಳನ್ನು ಕೇಳ್ತಾ ಇರೋ ಪ್ರತಿಯೊಬ್ಬ ಶ್ರೋತೃಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇದು ಆಕಾಶವಾಣಿ ಚಿತ್ರದುರ್ಗ, ನಮ್ಮ ಸ್ಟುಡಿಯೋ ಸಮಯ ಆಗಿದೆ 10:03:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆಕಾಶವಾಣಿ ಚಿತ್ರದುರ್ಗ. ಸಮಯ 10:03 ಆಗುತ್ತಲಿದೆ ಅಂತ ಹೇಳಿದೆ. ಇದೀಗ ಕೇಳೋಣ, ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ ಅರಳಿದ ಹೂಗಳು ಮಾಲಿಕೆಯಲ್ಲಿ ಚಿತ್ರದುರ್ಗದ ಜಿಲ್ಲೆಯವರೇ ಆದ ನಾಡಿನ ಹೆಸರಾಂತ ಕವಿ ಸಾಹಿತಿ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರೊಡನೆ ನಡೆಸಿದ ಮಾತುಕತೆಯ ಧ್ವನಿ ಮುದ್ರಣದ ಮರು ಪ್ರಸಾರ.
1: ಇಂದು ಮುಂಜಾನೆ ನಿಧನರಾದ ಕವಿ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರ ಸ್ಮರಣಾರ್ಥ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರವಾದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯವರೇ ಆದ ನಾಡಿನ ಹೆಸರಾಂತ ಕವಿ ಸಾಹಿತಿ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರೊಡನೆ ನಡೆಸಿದ ಸಂದರ್ಶನದ ಧ್ವನಿ ಮುದ್ರಣ ಮರುಪ್ರಸಾರ. ಸಂದರ್ಶಕರು ವಿಜಯಕಲಾ ಜಗಳೂರ್.
2: ನಮ್ಮ ಕವಿಗಳು ಹಿರಿಯರು ಎಚ್ಎಸ್ ವೆಂಕಟೇಶ ಮೂರ್ತಿ ಅವರು ಕಾರ್ಯಕ್ರಮದಲ್ಲಿ ಇದ್ದಾರೆ, ಚಿತ್ರದುರ್ಗ ಆಕಾಶವಾಣಿಗೆ ಲಭ್ಯ ಆಗಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮತ್ತೆ ನಿಮ್ಮ ಮಾತುಗಳು ಹಾಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್.
3: ಒಂದು ಕಾಲದಲ್ಲಿ ಸಂಭ್ರಮದಿಂದ ಮೆರೆದಂತ ಹಿರಿಯಾಲೆ ಉತ್ಸವದ ಕಂಬಗಳು ಇವತ್ತು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಅದು ದುಃಖದಿಂದ ಕೂಡಿದೆ ಅಂತ ಹೇಳಿ ಹಿರಿಯಾಲೆ ಕಂಬಗಳು ಅಡಲಿದಾಗ
2: ಯಾಕೆ ಅಂದ್ರೆ ಅಲ್ಲಿ ಇವತ್ತು ಅದು ಖಾಲಿ ಖಾಲಿಯಾಗಿ ಕಾಣ್ತಾ ಇದೆ ಅನ್ನೋ ಕಾರಣಕ್ಕೆ ಆ ಪದ್ಯವನ್ನ ಬರೆದ್ರ?
3: ಹೌದು, ಎಲ್ಲ ಒಂದು ಕಾಲದಲ್ಲಿ ವೈಭವ ಇರುತ್ತೆ, ಇದೊಂದು ಯಾವ್ದೋ ಕಾಲದಲ್ಲಿ ಯಾವ್ದು ಇರೋಲ್ಲ, ಎಲ್ಲವೂ ಶೂನ್ಯ, ಎಲ್ಲವೂ ನಶ್ವರ, ಯಾವುದೂ ಉಳಿಯಲ್ಲ ಶಾಶ್ವತವಾಗಿ. ಜೀವನ ಅಂತ ಅನ್ನೋದು ನಿತ್ಯ ನಿತ್ಯ ಬದಲಾವಣೆ ಆಗ್ತಾನೆ ಇರುತ್ತೆ.
2: ಹೌದು, ಖಂಡಿತ.
3: ನಾಳೆ ಇರೋಲ್ಲ, ನಾಳೆ ಇದ್ದು ನಾಡಿದಿರೋಲ್ಲ. ಮಗು ಆಗಿರ್ತೀವಿ, ಯುವಕರಾಗ್ತೀವಿ, ವಯಸ್ಸಾಗತ್ತೆ, ಯುವಕರಾಗ್ತೀವಿ, ಮನೆಗೆ ಎಂದೋ ಒಂದಿನ ಕಾಲ ಕೂಡಿಬಿಡುತ್ತೆ, ಮುಕ್ತರಾಗ್ತೀವಿ. ಹೀಗೆ ನಿರಂತರವಾದ ಬದಲಾವಣೆಗೆ ಸಿಕ್ಕಿರುವಂತ ಜೀವನ ಇದು. ಇದು ಕೇವಲ ಮನುಷ್ಯರಿಗೆ ಮಾತ್ರ ನೋಡ್ತಲ್ಲ, ಸಕಲ ಪ್ರಾಣಿ ಪಕ್ಷಿ ಜಗತ್ತಿಗೆ ಅಷ್ಟು ಮಾತ್ರ ಅಲ್ಲ, ಎಡವಸ್ತುಗಳಿಗೂ ಅನ್ವಯಿಸಿರೋದು. ಒಂದು ಕಾಲದಲ್ಲಿ ವೈಭವದ ನಗರವಾಗಿದ್ದಿರದ ಚಿತ್ರದುರ್ಗ ಇವತ್ತು ಏನಾಗಿದೆ? ಇವತ್ತು ಅದು ಸಂಪೂರ್ಣ ಆಧುನಿಕ ತಿಳ್ಕೊಂಡು ಬಂದಿದೆ.
2: ಹೌದು, ಚಿತ್ರದುರ್ಗದಲ್ಲಿ ಬೆಳೆದಾಗ ನಿಮ್ಮ ಅನುಭವದಲ್ಲಿ ಚಿತ್ರದುರ್ಗ ಹೇಗಿತ್ತು ಅಂತ ಹೇಳ್ತೀರಿ?
3: ನನ್ನ ಅನುಭವದಲ್ಲಿ ಚಿತ್ರದುರ್ಗ ಅಂತ ದೊಡ್ಡ ಊರಲ್ಲ, ದಾವಣಗೆರೆ ಶಿವಮೊಗ್ಗದಷ್ಟು ದೊಡ್ಡದಲ್ಲ, ಯಾಕೆಂದ್ರೆ ಪೂರ್ವ ಪಶ್ಚಿಮ ಎಲ್ಲ ಬೆಟ್ಟ ಬರೋದ್ರಿಂದ ಅದು ಹೆಚ್ಚು ಬೆಳೆಯೋದಕ್ಕೆ ಅವಕಾಶ ಇರಲಿಲ್ಲ. ನಗರ ಶೃಂಗೇರಿ ಮಠದ ರಸ್ತೆಯಲ್ಲಿ ನಮ್ಮ ಸೋದರ ಮಾಡಿದ್ರು ರಾಮದಾಸ್ ಅಂತ, ಅವ್ರ ಮನೆಗೆ ಆಗಾಗ ಹೋಗ್ತಾ ಇದ್ದೆ. ಆಮೇಲೆ ಕಾಲೇಜ್ ಹೋಗುವಾಗ ಬಾಡಿಗೆ ಮನೆ ಮಾಡಿಕೊಂಡು ಹೋದ್ದೆ. ನನಗೆ ಬಹಳ ಪ್ರಿಯವಾದಂತಹ ಜಾಗ ಅಂದ್ರೆ ಹೃದಯದಲ್ಲಿ ಆ ಕೋಟೆ, ಒತ್ತಡಗಳು, ಇರು ಪತಡಿಗಳು, ಆಯ್ತಾ, ದೇವಸ್ಥಾನಗಳು. ಅಲ್ಲಿ ಪ್ರತಿ ಸಾಯಂಕಾಲ ಕಾಲೇಜ್ ಮುಗಿದ ಮೇಲೆ ಅಲ್ಲಿಗೆ ಹೋಗಿ ಕಾಲ ಕಳೀತಾ ಇತ್ತು. ಅದರಲ್ಲೂ ಹಿಡಂಬೇಶ್ವರ ದೇವಸ್ಥಾನದಲ್ಲಿ ಆ ಮೇಕಡೆ ಕೂತ್ಕೊಂಡ್ರೆ ಜೋರ ಗಾಳಿ ಬೀಸ್ತಾರ, ಸಣ್ಣನೇ ಗಾಳಿ,

0: ಅದೊಂದು ವಿಲಕ್ಷಣವಾದ ವಿಚಿತ್ರವಾದ ಅನುಭೂತಿ ಇದರಲ್ಲದೆ. ಆವಾಗ ನಾನು ದುರ್ಗದಲ್ಲಿ ತಾರಸೋರ ಕಾದಂಬರಿಗಳು ಕಂಬಿನಿ ಕೊಯ್ಲು ರಾತ್ರಿ ತಿರುಗುಬಾಣ ವಿದ್ಯೋತ್ಸವ ಆಯ್ತ ಹಂಸಗೀತೆ ಇವೆಲ್ಲ ಓದಿ ಅದರಿಂದ ಪ್ರಭಾವಿತನಾಗಿದ್ದವನು. ಆಮೇಲೆ ತಾರಸೋರು ಪರಿಚಯವಾಯ್ತು ನನಗೆ ಆಯ್ತು ನನಗೆ ಹತ್ತಿರ ಮಿತ್ರರಾದ್ರು ಹಿರಿಯ ಮಿತ್ರರಾದ್ರು.
1: ನನ್ಗೆ ನೀವು ಹೇಳ್ತಾ ಇದ್ರೆ ಚಿತ್ರದುರ್ಗದ ಬಗ್ಗೆ ಎಷ್ಟು ಹೆಮ್ಮೆಯನ್ನ ಇಟ್ಕೊಂಡಿದ್ದೀರಿ, ನೀವು ನಿಮ್ಮೂರಿನಂತೆ ಭಾವಿಸ್ತಾ ಇದ್ದೀರಿ.
0: ಹೌದು ಹೌದು.
1: ನನಗೆ
0: ಚಿತ್ರವಾದ ಅನುಭವ ಅದು. ಯಾಕಂದ್ರೆ ಅನೇಕ ನಗರಗಳಿಗೆ ವರ್ತಮಾನ ಬರ್ತಾ ಇರುತ್ತೆ, ಭೂತಕಾಲ ಇರಲ್ಲ. ಚಿತ್ರದುರ್ಗ ಹಾಗಲ್ಲ, ಅದಕ್ಕೆ ಭೂತಕಾಲ ಇದೆ ವರ್ತಮಾನ ಇದೆ. ಭೂತ ಮತ್ತು ವರ್ತಮಾನಗಳು ಒಟ್ಟಿಗೆ ಬರುತ್ತಾ ಇಲ್ಲಿ ನೋಡಿದ್ರೆ ಕೋಟೆ ಬುರುಜು ಬತೇರಿ ಆ ಏಳು ಸುತ್ತಲೂ ಕೋಟೆ ಕಡ್ಡಿ ಕಾಣಿಸ್ತಾ ಇರುತ್ತೆ. ಅವರು ಸದಾರಿನ ಪ್ರಜ್ಞೆಯಲ್ಲಿ ಇರುತ್ತೆ ಅದು. ಇನ್ನೊಂದು ಕಡೆ ಕಾಲೇಜು ಮಾರ್ಕೆಟ್ಗಳು ಬೀದಿಗಳು ಸಿನಿಮಾ ಥಿಯೇಟರ್ಗಳು ಹೋಟೆಲ್ಗಳು ನೋಡಿ, ಈ ಆಧುನಿಕತೆ ಮತ್ತು ಪ್ರಾಚೀನತೆ ಎರಡು ಒಟ್ಟಿಗೆ ಬದುಕುವಂತ ಒಂದು ಸ್ಥಳ, ಸಹಜ ಸ್ಥಳ ಚಿತ್ರದುರ್ಗ. ಅನೇಕ ಬಹಳ ಶೈಕ್ಷಣಿಕ ಸ್ಥಳ ನನಗೆ ಬಹಳ ಪ್ರಿಯವಾದ ಅಂದ್ರೆ ಧವಳಪ್ಪುರ ಗುಡ್ಡ. ನಾನು ಒಬ್ಬನೇ ಅಲ್ಲಿ ಹೋಗ್ತಾ ಇದ್ದೆ. ಧವಳಪ್ಪುರ ಗುಡ್ಡ ಬೇರೆ ಒಂದು ಕಾದಂಬರಿ ಬೆಳೆದ ಅಮಾನುಷರು ಅಂತ. ಅಮಾನುಷರು ಸುದಾದಲ್ಲಿ ಧಾರಾವಾಹಿ ಆಯ್ತು. ಅದು ಎಷ್ಟು ಜನಪ್ರಿಯ ಆಯ್ತು ಅಂದ್ರೆ ನನಗೆ ದೀಕ್ಷೆ ನೂರಾರು ಪತ್ರ ಬರ್ತಾ ಇತ್ತು. ನಮಗೆ ಆ ಧವಳಪ್ಪುರ ಗುಡ್ಡ ತೋರ್ ಅಲ್ಲಿ ಜಲಪಾತ ಇದೆಯಾ ಸರ್, ಅಲ್ಲಿ ಆ ಕೊಳ ಇದೆಯಾ ಅಂತ ಹೇಳಿ ಕುತೂಹಲ ದಾರ ಅಂದ್ರೆ ನನ್ನ ಕಲ್ಪನೆ ನನ್ನ ಕಲ್ಪನೆ ನಾನು ಬರೆದಿದ್ದೆ ಅದು ನಿಜ ಅಂತ ಮುಂದುಕೊಂಡು ನನ್ನ ಬೋಧಗಳು ನನಗೆ ಚಿತ್ರ ಬರೀತಾ ಇತ್ತು.
1: ನನಗೆ ನೀವು ಹೇಳ್ತಾ ಇರುವಾಗ ಆ ಧವಳಪ್ಪನ ಗುಡ್ಡ ಏನಿದೆ ನನ್ನ ಕಣ್ಣು ಮುಂದೆ ಬಂದು ನಿಲ್ತಾ ಇದೆ. ಚಂದ್ರವಳ್ಳಿ ಮೂಲಕ ಹಾದು ಹೋಗಬೇಕು.
0: ಚಂದ್ರವಳ್ಳಿ ಮೂಲಕ ಹೌದು
1: ಆ ಹಾದು.
0: ಚಂದ್ರವಳ್ಳಿ ಬಹಳ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳ. ಹೌದು
1: ಹೌದು ಸರ್,
0: ಅಲ್ಲಿ ಮಯೂರ ವರ್ಮನ ಶಾಸನ ಏನು.
1: ನನಗೆ ಖುಷಿ ಅನ್ನಿಸ್ತಾ ಇರೋದು ಏನು ಅಂದ್ರೆ ಇಂಚಿಂಚನ್ನು ನೀವು ಅನುಭವಿಸಿದಿರಿ ಚಿತ್ರದುರ್ಗವನ್ನ.
0: ಹೌದೌದೌದು,
1: ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ. ಇನ್ನೂ ಏನೇನು ಅನುಭವಗಳನ್ನ ನಿಮ್ಮಿಂದ ಪಡ್ಕೊಳ್ಬಹುದು ಅನ್ನುವ ಕಾತರತೆ ನನಗೂ ಇದೆ.
0: ಕೋಟೆ ಕೊತ್ತರ ಎಲ್ಲ ಬಹಳ ಚೆನ್ನಾಗಿ ಬರಲ ಜನ ಇದ್ರು ಸ್ನೇಹಿತರು. ನಾವು ಸಾಯಂಕಾಲ ತಿಳಿದಾಗ ನಿಮ್ಮ ದುರ್ಗದ ಪ್ರಿಯವಾದ ತಿಂಡಿ ಇದೆಯಲ್ಲ,
1: ಹೌದು
0: ಮಂಡಕ್ಕಿ ಮಿರ್ಚಿ, ಅದನ್ನ ತಗೊಂಡು ಪ್ಯಾಕೆಟ್ ಹೋಗ್ತಾ ಇದ್ವಿ. ಅಲ್ಲಿ ಕುತ್ಕೊಂಡು ಸಾಹಿತ್ಯ ಸಂಗೀತ ನಾಟಕ ಮಾತಾಡ್ತಾ ಇದ್ವಿ. ಅದರಲ್ಲಿ ಬಹಳ ಮುಖ್ಯವಾದ ವೆಂಕಟಾಚಾರ ಅಂತ ಬಹಳ ನನಗೆ ಆಸಕ್ತಿ ಇದ್ರು ಕೋಟೆ ಮೇಲೆ. ಅವ್ರು ನಮ್ಮನ್ನ ಎಷ್ಟೋ ಸಾರಿ ಕೋಟೆ ಕರ್ಕೊಂಡು ಹೋಗ್ಬಿಟ್ಟು ಗುಹೆ ಗುಹಾಂತರಗಳನ್ನೆಲ್ಲ ತೋರಿಸಿದ್ದಾರೆ.
1: ವೆಂಕಟಾಚಾರ ಅಂದ್ಕೂಡ್ಲೆ ನನ್ಗೆ ನೆನಪಾಗ್ತಾ ಇದೆ. ಅವರು ಅಷ್ಟೇ ಎಲ್ಲ ಒಂದೊಂದು ಸ್ಥಳವನ್ನು ಇಂಚಿಂಚು ಬಿಡದೆ ಯಾರಿಗಾದ್ರೂ ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತು ಚಿತ್ರದುರ್ಗದಲ್ಲಿ ವೆಂಕಟಾಚಾರ್ ಸರ್.
0: ಹೌದು, ಅಷ್ಟು ಪ್ರೀತಿ ಅವರಿಗೆ
1: ಖಂಡಿತ. ಹೌದು, ಅವರು ಯಾವುದೇ ಒಬ್ಬ ವ್ಯಕ್ತಿ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳಿದ್ರೆ ಚಿತ್ರದುರ್ಗದ ಬಗ್ಗೆ ಅಷ್ಟು ನಿಖರವಾಗಿ ಇಂತಿಂತದ್ದು ಇಲ್ಲೆಲ್ಲೇ ಇದೆ ಅನ್ನುವಂಥದ್ದನ್ನು ಕೂಡ ಅವ್ರು ತಿಳಿಸ್ಕೊಡ್ತಾರೆ. ಅಂತ ಒಬ್ಬ ವ್ಯಕ್ತಿಯನ್ನು ಕೂಡ ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಂಡು ಇಡೀ ಚಿತ್ರದುರ್ಗವನ್ನ ಸುತ್ತಿದ್ದೀರಿ ಅಂತ ಹೇಳಿದ್ರೆ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಮತ್ತೆ ಮಾತಾಡಿಸ್ತೇನೆ ಸರ್ ನಿಮ್ಮನ್ನ ನಾನು. ಇದೀಗ ನಿಮ್ಮದೇ ಭಾವಗೀತೆ ಕರೆದ ಹಾಲಿಲ್ಲ ಅನ್ನುವಂತ ಒಂದು ಕವಿತೆಯನ್ನ ಬರೆದಿದ್ದೀರಿ, ಆ ಗೀತೆಯನ್ನ ಇದೀಗ ನಮ್ಮ ಕೇಳುಗರಿಗೆ ಕೇಳಿಸ್ತೇನೆ. ನೀವು ಹಾಗೆ ಲೈನ್ ಅಲ್ಲಿ ಇರಿ, ನಾನು ಮತ್ತೆ ಮಾತಾಡಿಸ್ತೇನೆ ಸರ್ ನಿಮ್ಮನ್ನ.
0: ಆಯ್ತು, ಸಂತೋಷ ಸಂತೋಷ.

0: ಹಾಡನ್ನ ಕೇಳೋದಕ್ಕಿಂತ ಹೆಚ್ಚು ನಾವು ನಮ್ಮ ಕವಿಗಳು ಹಿರಿಯರು ಹೆಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಕಾರ್ಯಕ್ರಮದಲ್ಲಿ ಇದ್ದಾರೆ, ಚಿತ್ರದುರ್ಗ ಆಕಾಶವಾಣಿಗೆ ಲಭ್ಯ ಆಗಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮತ್ತೆ ನಿಮ್ಮ ಮಾತುಗಳು ಹಾಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಸರ್ ಹೇಳಿ, ನಿಮ್ಮ ಬದುಕು ಅಂತ ಹೇಳಿ ಆರಂಭ ಆಗಿದ್ದು ಎಲ್ಲಿಂದ ಅಂತ?
1: ಆರಂಭ ಆಗಿದ್ದು ನಮ್ಮ ಹಳ್ಳಿಯಲ್ಲಿ, ಆದ್ರೆ ನಿಜವಾಗ್ಲೂ ನಾನು ಯೌವನ ಪ್ರವೇಶ ಮಾಡಿದ್ದು, ಹರಿಯ ಪ್ರವೇಶ ಮಾಡಿದ್ದು ದುರ್ಗದಲ್ಲಿ. ನಿಧಾನವಾಗಿ ಮೈ ಅರಿವು ಮನ ಅರಿವು ಅಂತಾರಲ್ಲ ಬೇಂದ್ರೆ, ಹಾಗೆ ನಿಧಾನವಾಗಿ ನನ್ನ ದೇಹದ ಬಗ್ಗೆ ನನಗೆ ಹೊಸ ಹೊಸ ಕಲ್ಪನೆಗಳು ಬರಲು ಇಷ್ಟವಾಯ್ತು. ಆಯ್ತಾ, ಹೊಸ ಹೊಸ ನೋಟುಗಳು ಸಿಕ್ಕವು, ಆಮೇಲೆ ಕಥೆ ಸಾಹಿತ್ಯ ಕಾದಂಬರಿಗಳು ನನ್ನ ಮನಸ್ಸು ಸೆಳೆದವು. ಇದೆಲ್ಲ ಇದಕ್ಕೆಲ್ಲ ದುರ್ಗ ಕೇಂದ್ರ ಆಗಿತ್ತು, ನನಗೆ ಚಿತ್ರದುರ್ಗ ಕೇಂದ್ರ ಆಗಿತ್ತು. ಲೈಬ್ರರಿ ನನಗೆ ಬಹಳ ಪ್ರಿಯವಾದದ್ದು,
0: ಕೃಷ್ಣ ರಾಜೇಂದ್ರ ಲೈಬ್ರರಿ
1: ನಾನು ಗಂಟೆಗಟ್ಟಲೆ ಕಲಿತಾ ಇದ್ದೆ, ಗಂಟೆಗಟ್ಟಲೆ ಕಾದಂಬರಿನ ಓದ್ತಾ ಇದ್ದೆ, ಅಲ್ಲಿ ಕಥೆ ಕಾದಂಬರಿಗಳನ್ನ ಓದ್ತಾ ಇದ್ದೆ. ಆಯ್ತಾ, ದುರ್ಗದಲ್ಲಿ ವೈಕುಂಠರಾಜ್ ನಮ್ಮ ದುರ್ಗದವರೇ ಅವರು, ಆಮೇಲೆ ರಾಧಾಕೃಷ್ಣ ಅಂತ ಬಹಳ ಒಳ್ಳೆ ಕಥೆಗಾರರು, ಹೌದು ಮಾಸ್ಟರ್ ಆಗಿದ್ದ ನನ್ನ ಆತ್ಮೀಯ ಸ್ನೇಹಿತರು. ಆಮೇಲೆ ನಾವು ದುರ್ಗ ಭೇಟಿಯಾದಾಗಲೆಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೆ, ಅವ್ರ ಮಕ್ಕಳಿದ್ರು ಚಿಕ್ಕವರಾಗ. ತಾರಿಣಿ, ಪವಿತ್ರ ಎಲ್ಲ ನನಗೆ ಬಹಳ ಹತ್ತಿರದವರು. ಇನ್ನೊಂದು ನೋಡಿ ವಿಶೇಷ ಅಂದ್ರೆ, ದುರ್ಗದ ಲೌಕಿಕ ಪ್ರಪಂಚ ಒಂದಾದ್ರೆ ಸಾಂಸ್ಕೃತಿಕ ಸಾಹಿತ್ಯಿಕ ಐತಿಹಾಸಿಕ ಪ್ರಪಂಚ ಇನ್ನೊಂದು. ಸಾಹಿತ್ಯ ನನಗೆ ಮೊಟ್ಟ ಮೊದಲು ಪರಿಚಯವಾದದ್ದು, ಮೊಟ್ಟ ಮೊದಲಿಗೆ ನಾನು ಜೀವನದಲ್ಲಿ ಕವಿಯದ ನೋಡಿದ್ದು ವಿಚಾರಾಮದ್ರನ್ನ. ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ, ಹೌದು ಜಿವಾಲಜಿ ಪ್ರೊಫೆಸರ್ ಆಗಿದ್ರು. ಆಯ್ತಾ, ನಾನು ನಾನು ಪಿಸಿಎಂ, ಆದ್ರೆ ವಿಚಾರಾಮದ್ರ ಕಂಡ್ರೆ ಮೋಹ ಇತ್ತು ನನಗೆ, ತುಂಬಾ ಚೆನ್ನಾಗಿ ಮಾತಾಡೋರು, ಒಳ್ಳೆ ಸ್ಪುರ, ಯಾವಾಗ್ಲೂ ಸೂಟು ಬೂಟು ಹಾಕೊಂಡು ಸ್ಲಿಮ್ ಆಗಿರೋದು. ನಾನು ಅನ್ಕೋತಾ ಇದ್ದೆ, ನಾನು ಇವತ್ತಲ್ಲ ನಾಳೆ ಹೀಗೆ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವಿಶ್ವನಾಥ ಇರ್ತೀನಿ ಅಂತ. ಕಾಲೇಜಲ್ಲಾಗ ಪರಶುಮೂರ್ತಿ ಅಂತ ಒಬ್ರಿಗು, ವೆರಿ ಹ್ಯಾಂಡ್ಸಮ್ ಪರ್ಸನ್, ಪರಿಣಾಮಿಷ್ಟು ಅವರು, ನಿಮ್ಮಿಷ್ಟು ಅವರು ಪ್ರಭಾವನೂ ಆಯ್ತು. ಆಮೇಲೆ ಸಣ್ಣ ಕಥೆ ಬರೀತಾ ಇದ್ರು ವೀರಭದ್ರ ಅಂತ, ಅವರು ನಮ್ಮಿಷ್ಟ ಆಗಿದ್ರು. ಆಯ್ತಾ, ಹಾಗಾಗಿ ಒಂದು ಸಾಹಿತ್ಯ ವಾತಾವರಣ ಇತ್ತಲ್ಲಿ. ಆಮೇಲೆ ಅಲ್ಲಿ ಒಂದು ಸಂಘಯನ ಮಾಡಿದ್ರು, ಗೆಳೆಯರ ಬಳಗ ಮಾಡಿದ್ರು, ವೈಕುಂಠರಾಜು ಮತ್ತು ವಿಕಣಕಾರರು ಅವರೆಲ್ಲ ಸ್ನೇಹಿತರನ್ನ ಸೇರಿ, ಅದರ ಉದ್ಘಾಟನೆಗೆ ಜಿ ಎಸ್ ಶಿವದ್ರಪ್ಪನವರು ಬರ್ತಿದ್ರು. ಡಾಕ್ಟರ್ ಜಿ ಎಸ್ ಶಿವದ್ರಪ್ಪ ಅವ್ರನ್ನ ನನ್ನ ಮುಂದೆ ಯಾರು ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರ ಆಡಿದ್ರು, ಆ ಹಿರಿಯರನ್ನ ನಾನು ನೋಡಿದ್ದು ಟೌನ್ ಹಾಲ್ ಅಲ್ಲಿ. ಆಯ್ತಾ, ಆ ಉದ್ಘಾಟನೆ ಹಾಗೆ ಅವರು ಉದ್ಘಾಟನೆ ಮಾಡ್ತಾ ಒಂದು ಮಾತು ಹೇಳಿ ನೆನಪಿದೆ ನನಗೆ, ವಾಕ್ಯ ಕೂಡ ನೆನಪಿದೆ. ಉದ್ಘಾಟನೆ ಅಂದ್ರೆ ಬಾಗಿಲು ತೆರೆಯೋದು ಅಂತ ಹೇಳಿದ್ರು.
0: ನಾವೆಲ್ಲ ಉದ್ಘಾಟನೆ ಅಂತ ಹೇಳಿದ್ರೆ ದೀಪ ಹಚ್ಚೋದು ಅಥವಾ ಟೇಪ್ ಕಟ್ ಮಾಡೋದು ಅಂತ
1: ಅಂದ್ಕೊಂಡಿದೀವಿ. ಆಮೇಲೆ ಅವ್ರು ಯಾರೋ ಒಬ್ರು ನಮ್ ದುರ್ಗದಲ್ಲಿ ಒಳ್ಳೆ ರಸಿಕರು ಇದ್ರು, ಉದಾಹರಣೆಗೆ ಯಾರೋ ಒಬ್ರು ಪ್ರೇಕ್ಷಕರು ನಿಮ್ಮ ಕಷ್ಟಕ್ಕೆ ಪದ್ಯ ಓದಿ ಸಾರದಿಟ್ಟಿದ್ರು ಅವ್ರು, ಅಂದ್ರೆ ಅದು ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ದ ಪದ್ಯ, ಅದನ್ನ ಓದಿಕೊಂಡು ಅಲ್ಲಿ ಪ್ರಶ್ನೆ ಕೈರಲ್ಲ ಅಂದ್ಕೊಂಡೆ, ಓಹೋ ಇಲ್ಲಿ ತುಂಬಾ ಜನ ಒಳ್ಳೆ ಓದುಗಳಿದ್ದಾರೆ ಅಂತ ಹೇಳಿ. ಒಳ್ಳೆ ಕಥೆಗಾರರು ಹುಟ್ಟಿದ್ರು, ಒಳ್ಳೆ ಕವಿಗಳು ಹುಟ್ಟಿದ್ರು.
0: ಎಂತೆಂಥವ್ರನ್ನ ಚಿತ್ರದುರ್ಗದಲ್ಲಿ ನೀವು ನೋಡಿದಿರಿ?
1: ನಾಟಕಗಳು ಅಷ್ಟಮ್ಮ, ಅಲ್ಲಿ ಕಂಪನಿ ನಾಟಕ ಬರ್ತಾ ಇತ್ತಲ್ಲ, ಕುಂಬಿಯವರ ಕಂಪನಿ, ಹಿರಣ್ಯವರ ಕಂಪನಿ, ನಾನು ಕುರುಕ್ಷೇತ್ರ ನಾಟಕ ನೋಡಿದ್ದು ಸಂತೆ ಪಕ್ಕದಲ್ಲಿ ಥಿಯೇಟರ್, ಅಲ್ಲಿ ಕುರುಕ್ಷೇತ್ರ ನಾಟಕ ಕುಂಬಿಯವರದ್ದು. ಆಮೇಲೆ ಮಾಸ್ಟರ್ ಹೇಳ ನಾಟಕ ದೇವದಾಸಿ ನೆನಪಿದೆ, ಇನ್ನೂ ಸರಿ ಹತ್ತು ಗಂಟೆ ಹೋದ್ರೆ ಬೆಳಗಿನ ಜಾವ ತನಕ ನಾಟಕ ಆಗೋದು. ಹೀಗೆ ನಾಟಕದ ಸಂಸ್ಕೃತಿ ಆಯ್ತಾ. ಆಮೇಲೆ ಉತ್ಸವಗಳಲ್ಲಿ ಪ್ರತಿ ವರ್ಷ ಭೇಟಿ ಭೇಟಿ ಕಾರ್ಯಕ್ರಮ ಆಗೋದು,
0: ಯುಗಾದಿ ಆಗಿ 15 ದಿನಗಳ ನಂತರ ಅಥವಾ 10 ದಿನಗಳ ನಂತರ ಬರುತ್ತೆ.
1: ಉಚ್ಚಂಗಮ್ಮ ಬಡಗೇರಮ್ಮ ಅವರಿಬ್ರು ಅಕ್ಕಂಗೆ ಇರುವಂತ ಒಂದು ಕತೆ, ಜಾನಪದ ಕಥೆ,
0: ತಿಪ್ಪನಘಟ್ಟಮ್ಮ ಮತ್ತೆ ಬರಗೇರಮ್ಮ
1: ಆಗ್ತಾರೆ ಅಂತ.
0: ಹಾ ಸರ್,
1: ಅದು ಏನು ವೈಭವ, ಅದು ಏನು ದೊಡ್ಡ ಹಬ್ಬ ಇದರಲ್ಲಿ.
0: ಹಾ ಹಾ ಹಾ ಹೌದು,
1: ಎಲ್ಲ ನಾನು ಅನುಭವಿಸ್ತೇನೆ.

0: ಹೌದು,
1: ಏನು ಸಂತೋಷವನ್ನ ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ ಈಗ ಅನ್ನುವಂಥದ್ದು ನನ್ನ ಕಣ್ಣ ಮುಂದೆ ಬರ್ತಾ ಇದೆ.
0: ನಮ್ಮ ನೆಂಟರು ಇಷ್ಟೆಲ್ಲ ತುಂಬಾ ಜನ ಇದ್ರು ಜನದಲ್ಲಿ, ರಾಮದಾಸ್ ಅಂತ, ಚಂದ್ರಶೇಖರ್ ಅಂತ ಹೇಳಿ,
1: ಹೌದು
0: ಆಯ್ತಾ, ಉದಿರ ರವಿ ಅಂತ ಈಗಲೂ ಇದಾರೆ ಅಲ್ಲಿ, ಇವರೆಲ್ಲ ನಮ್ಮ ನೆಂಟರು. ಹಾಗಾಗಿ ನಂಗೆ ನನ್ನ ಬಾಬು ಇದ್ರು ಅಲ್ಲೇ ಇದ್ರು, ನಮ್ಮ ಹೆಂಡತಿಯ ಅಣ್ಣ ತಮ್ಮ ಎಲ್ಲರೂ ಅಲ್ಲೇ ಇದ್ರು. ಹಾಗಾಗಿ ನನಗೆ ತಮ್ಮದೇ ಇದ್ದ ಹಾಗೆ
1: ತಮ್ಮದೇ ಇದ್ದ. ಯಾವಾಗ ಬಂದಿದ್ದೀರಿ ಸರ್ ಚಿತ್ರದುರ್ಗಕ್ಕೆ?
0: ನಾನು ಪ್ರತಿ ವರ್ಷ ಬರ್ತೀರಮ್ಮ
1: ಸರ್,
0: ಪ್ರತಿ ವರ್ಷ.
1: ಮತ್ತೊಮ್ಮೆ ಚಿತ್ರದುರ್ಗಕ್ಕೆ ಬಂದಾಗ ಮತ್ತೊಮ್ಮೆ ಮಾತಾಡೋಣ ಅಂತೆ.
0: ಖಂಡಿತ ಖಂಡಿತ
1: ಸರ್. ಈಗ ನಮ್ಮ ಕೇಳುಗರು ಕೆಲವು ಸಂದೇಶಗಳನ್ನ ಕಳಿಸಿದ್ದಾರೆ ಸರ್, ಓದ್ತೇನೆ ಸರ್. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ಅವರು ಕಳಿಸಿದ್ದಾರೆ. HS ವೆಂಕಟೇಶ್ ಮೂರ್ತಿ ಸರ್ಗೆ ನಮಸ್ಕಾರ. ಸಾಕಷ್ಟು ಭಾವನೆಗಳನ್ನ ಭಾವಗೀತೆಗಳಾಗಿ ರೂಪಿಸಿ ಅನೇಕ ಕೇಳುಗರಿಗೆ ರಸದೌತಣ ನೀಡಿದ್ದೀರಿ. ಬಾಳೊಂದು ಭಾವಗೀತೆ, ಚಿನ್ನಾರಿ ಮುತ್ತ, ಕೊಟ್ರೇಶಿ ಕನಸು, ಅಮೆರಿಕ ಅಮೆರಿಕ ಚಿತ್ರಗಳಿಗೆ ಎಂದೂ ಮರೆಯದಂತಹ ಚಿನ್ನದ ಹಾಡುಗಳನ್ನ ಕೊಟ್ಟಿದ್ದು ಸಂತಸದ ವಿಷಯ. ನನ್ನ ಮೊದಲನೆಯ ಪ್ರಶ್ನೆ ಏನು ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಹಸಿರು ರಿಬ್ಬನ್ ಚಿತ್ರದ ಸಕ್ಕರೆಯ ಪಾಕದಲ್ಲಿ ಹಾಡಿಗೆ ಫಿಲಂ ಫೇರ್ ಪ್ರಶಸ್ತಿ ಬಂದಿದ್ದು ನಿಮಗೆ ಹೇಗ್ ಅನ್ನಿಸ್ತು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ ಸರ್. ಹಾಗೆ ಮತ್ತೊಂದು ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ, ಆಕಾಶವಾಣಿಯ ರಾಷ್ಟ್ರೀಯ ಪ್ರಶಸ್ತಿ ಬಂದಿದ್ದು ಬಹಳ ಸಂತಸದ ಸಂಗತಿ. ಆಕಾಶವಾಣಿ ಜೊತೆ ನಿಮ್ಮ ಒಡನಾಟ ಹೇಗೆ ಪ್ರಾರಂಭ ಆಯ್ತು? ಆಕಾಶವಾಣಿಯ ಮೇಲೆ ನಿಮ್ಗೆ ಬಹಳಷ್ಟು ಪ್ರೀತಿ, ನಿಮಗೆ ಹೇಗೆ ನಿಮ್ಮ ಬಾಲ್ಯದ ಮೇಲೆ ಪ್ರಭಾವ ಬೀರಿದೆ ಗುರುಗಳೇ ಅಂತ ಕೇಳ್ತಾ ಇದ್ದಾರೆ ಅವರು.
0: ಎಷ್ಟು ಪ್ರೀತಿ ಅಂತ ಕೇಳಿದ್ದಾರೆ. ಹಸಿರು ರಿಬ್ಬನ್ ಬಗ್ಗೆ ಹೇಳ್ತೀನಿ. ಅದು ನಾನೇ ನಿರ್ಮಾಣ ಮಾಡಿದಂತ ನನ್ನ ಬದುಕಿನ ಒಂದು ಐತಿಹ್ಯವನ್ನೇ ಅವಲಂಬಿಸಿ ಮಾಡಿದ ಚಿತ್ರ. ಅದಕ್ಕೆ ಫಿಲಂ ಫೇರ್ ಅವಾರ್ಡ್ ಬಂತು. ಪಲ್ಲವಿ ಹಾಡಿದಂತ ಹಾಡು ಸಕ್ಕರೆಯ ಪಾಕದಲ್ಲಿ ಅದ್ದಿರುವ ಜಾಗ, ಅದನ್ನ ನನ್ನ ಪ್ರಿಯ ಕೆ ಮಿತ್ರ ಉಪಾಸನ ಮೋಹನ್ ಕಂಪೋಸ್ ಮಾಡಿದ್ರು. ಬಹಳ ಸಂತೋಷ ಆಯ್ತು. ಹಾಗೆ ನಾನು ಮದ್ರಾಸ್ ಹೋಗಿ ಚೆನ್ನೈನಿಂದ ತಗೊಂಡ್ ಬಂದ್ವಿ ನಾನು ಮೋಹನ. ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರೆ ಅವರು,
1: ಇನ್ನೊಂದು ಪ್ರಶ್ನೆ, ಆಕಾಶವಾಣಿಯ ರಾಷ್ಟ್ರೀಯ ಪ್ರಶಸ್ತಿ ನಿಮಗೆ ಬಂದಿದೆ,
0: ಹೌದು,
1: ಅದರ ನಂಟು ಹೇಗೆ ನಿಮ್ಗೆ ಆಕಾಶವಾಣಿ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ.
0: ಅದು ಒಂದ್ಸರಿ ಚಿನ್ನಾರಿ ಮುತ್ತು ಹಾಡಿದ್ರೆ ಕೇಳಿದಿರಲ್ಲ ನೀವು
1: ಚಿನ್ನಾರಿ ಮುತ್ತ? ಖಂಡಿತ ಸರ್, ನಾನು ಆಗ ಬಾಲ್ಯದಲ್ಲೇ ಇದ್ದೆ. ಆ ಬಾಲ್ಯದಲ್ಲಿ ಈ ಚಿತ್ರವನ್ನ ನೋಡಿ ನಾನು ಕೂಡ ಉತ್ಸುಕಳಾಗಿ ಆ ರೀತಿ ಆದಂತಹ ಒಂದು ಹಠವನ್ನು ನಾನು ಕೂಡ ಮಾಡಿದ್ದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಹತ್ರ. ಹೌದು, ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಹಠ ಬಂದಿದ್ದೆ ಅಲ್ಲಿಂದ.
0: ಬೇರೆ ಯಾರು ಅಲ್ಲ, ಅದು ನಂದಿನ ಒಂದು ಗ್ರಾಮಾಂತರ ರೂಪ
1: ಸರ್.
0: ಓದಿಗೆರೆ ಅಂತ ಸಣ್ಣ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಗೆ ಬಂದು ಇಡೀ ಭಾರತದಲ್ಲಿ ಮತ್ತು ಹೊರದೇಶದಲ್ಲಿ ಇವತ್ತು ನನ್ನ ಹೆಸರಿದ್ರೆ ಅದಕ್ಕೆ ನನ್ನ ಹಠ ಛಲ ಅದಕ್ಕೆ ನಾನು ಒಳ್ಳೆ ಲೇಖಕ ಆಗ್ಬೇಕು, ಒಳ್ಳೆ ಕವಿ ಆಗ್ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಮೇಷ್ಟ ಆಗ್ಬೇಕು. ನಮ್ಮ ಪರಶುಮೂರ್ತಿಗಳು, ದೇಶಾನಂದರು, ನಾನ್ ಅರ್ಥಿಂಗ್ ಶಾಸ್ತ್ರಿಗಳು, ವೀರಭದ್ರ ಅವರು ಇವರೆಲ್ಲ ಕಾರಣ.
1: ತುಂಬಾ ಖುಷಿ ಅನಿಸ್ತಾ ಇದೆ. ಹಾಗೆ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ ಅನ್ನುವಂಥದ್ದು ನನಗೆ ಅತೀವ ಸಂತೋಷ ಉಂಟು ಮಾಡ್ತಾ ಇದೆ. ಖಂಡಿತ ಮತ್ತೊಮ್ಮೆ ನಿಮಗೆ ಸ್ವಾಗತ ಸರ್. ಯಾವಾಗ ಹೇಳಿದ್ರು ನಾವು ತಯಾರಾಗಿರ್ತೀವಿ ನೀವು ಬಂದ್ರೆ ಅಂತ ಹೇಳ್ತಾ ಮತ್ತೊಂದು ಸಂದೇಶವನ್ನ ಕಳಿಸಿದ್ದಾರೆ ಸರ್. HS ವೆಂಕಟೇಶ್ ಮೂರ್ತಿ ಗುರುಗಳೇ ನಮಸ್ಕಾರ. ನಿಮ್ಮ ಎಲ್ಲಾ ಭಾವಗೀತೆಗಳನ್ನ ಕೇಳಿದೀವಿ ನಾವು, ಪಟ್ಟ ಅಭಿಮಾನಿ ಸರ್ ನಾನು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಫೀಲ್ಡ್ಗೆ ಅಂದ್ರೆ ಈ ಒಂದು ಫೀಲ್ಡ್ಗೆ ಬರೋದಕ್ಕೆ ಯಾರು ಸ್ಫೂರ್ತಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಹನುಮಂತಪ್ಪ ಮಡಿವಾಡ ಇವರು ಜಗಳೂರಿನಿಂದ.
0: ಜಗಳೂರು ಜಗಳೂರು
1: ನೋಡಿ
0: ಇದ್ರು. ಹಾಗಾಗಿ ಜಗಳೂರಿಗೆ ನಾನು ಸಿಕ್ಕಂದ್ಮೇಲೆ ಹೋಗಿದ್ದೆ ಬಾಲ್ಯದಲ್ಲಿ. ನನಗೆ ಸಾಹಿತ್ಯಕ್ಕೆ ಒಂದು ರೀತಿ ಪ್ರವೇಶ ದೊರೆತಿದ್ದು ಹೈಸ್ಕೂಲ್ ಅಲ್ಲಿ ನಮ್ಮ ಮೇಸ್ಟರ್ ಆಗಿದ್ದ ನರಸಿಂಹ ಶಾಸ್ತ್ರಿಗಳಿಂದ. ಅವ್ರು ಎಷ್ಟು ಒಳ್ಳೆ ಅಧ್ಯಾಪಕರು ಅಂದ್ರೆ, ಯಾರು ಫ್ರೀ ಕ್ಲಾಸ್ ಇದ್ರೆ ನಮ್ಮ ಬಂದು ನಮ್ಮ ಕ್ಲಾಸ್ ತಗೋತಾ ಇದ್ರು. ಅವಾಗ ಕುವೆಂಪು ಅವರ ನೆಲ ಅನ್ಪಿಟ್ಟವರು, ಆಮೇಲೆ ಗುರುರಾಮಸ್ವಾಮಿಯವರ ನಮ್ಮೂರು ರಸಿಕರು, ಬೇಂದ್ರೆ ಪದ್ಯಗಳು ಇವರೆಲ್ಲ ಓದ್ತಾ ಇದ್ರು. ಅಲ್ಲಿ ಸಚಿದಾನಂದ ಮೂರ್ತಿ ಅಂತ ನಮ್ಗೆ ಗಣಿತ ಕಲಿಸ್ತಾ ಇದ್ರು. ನಮ್ಗೆ ಅತ್ಯಂತ ಅತ್ಯುಮೆಚ್ಚಿನ ಅಧ್ಯಾಪಕರು ಅವರು. ಗಣಿತ ಮೇಷ್ಟ್ರು ಬೇರೆ

0: ಪದ್ಯಗಳು ಹಾಡ್ತಾ ಇದ್ವಿ. ಹೀಗಾಗಿ ಬಹಳ ಚಿತ್ರದಲ್ಲೇ ನನಗೆ ಸಾಹಿತ್ಯ ಸ್ಪರ್ಶ ಉಂಟಾಯ್ತು. ರೂಪದ ಯಶಾರಂಭದಿಂದ ಮತ್ತಷ್ಟು ವೃದ್ಧಿ ಆಯ್ತು. ಅಲ್ಲಿ ರಾಧಾಕೃಷ್ಣ ವೆಂಕಟಾಚಾರ್ಯ ಬಂದ ಗೆಳೆಯರ್ತಿದ್ರು. ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಂತೂ ನನಗೆ ಎಷ್ಟೊಂದು ಜನ ಸ್ನೇಹಿತರು, ನನ್ನ ಪ್ರಿಯರಾದವರು ಲಕ್ಷ್ಮಣ ರಾವು, ಇಷ್ಟಚಂದ್ರ, ನರಹಳ್ಳಿ, ಅದಕ್ಕೆ ಪಟ್ಟಿ ದೊಡ್ಡದು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸ್ನೇಹಿತರಿದ್ದಾರೆ, ಅಭಿಮಾನಿಗಳಿದ್ದಾರೆ.
1: ಮತ್ತೊಬ್ರು ಸಂದೇಶವನ್ನ ಕಳಿಸಿದ್ದಾರೆ ಸರ್, ಶ್ವೇತಾ ಶಶಿಕುಮಾರ್ ಅವರು ಡಿಸಿಸಿ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭೋದಯ ಸರ್, ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಇವರು ನಿಜವಾದ ನಾಡೋಜ ಕವಿ, ಚಂದ್ರ ರೋಹಿಣಿ ಇರುವಂತೆ ಇರಬೇಕು ಅನ್ನುವಂತಹ ಗೀತೆಯನ್ನ ಪ್ರಸಾರ ಮಾಡಿ ಮೇಡಮ್ ನಮ್ಗಾಗಿ ಅಂತ ಕೇಳ್ತಾ ಇದಾರೆ. ಹೊಸದಾಗಿ ಕಾದಂಬರಿ ಬರೆಯೋರಿಗೆ ನಿಮ್ಮ ಸಲಹೆಯನ್ನ ತಿಳಿಸಿ ಅಂತ ಕೂಡ ಕೇಳ್ತಾ ಇದಾರೆ ಸರ್ ಅವರು.
0: ಒಂದು ಇರಬೇಕು ಇರುವಂತೆ ಹಾಡು ರಾಘವೇಂದ್ರ ಬೀಜಾಡಿ ಅವರು ಕಂಪೋಸ್ ಮಾಡಿದ್ರು. ಒಂದ್ಸರಿ 2 ವರ್ಷಕ್ಕೆ ಬಂದಿದ್ರು ಮನೆಗೆ, ಆಗ ತಾನೇ ಹಾಡು ಬರ್ತಿದ್ದೆ, ಅದನ್ನು ಕೊಟ್ಟೆ. ಆದ್ರೆ ಅದನ್ನ ಅವ್ರು ಕಂಪೋಸ್ ಮಾಡಿ ಯೂಟ್ಯೂಬ್ ಹಾಕಿದ್ರು. ಅದನ್ನ ಎಷ್ಟು ಜನ ನೋಡಿದ್ರು ಗೊತ್ತಾ? 75 ಲಕ್ಷ ಜನ. ಅದು ಇವತ್ತಿಗೂ ಭಾವಗೀತೆಗಳ ಕೇಳುವರಲ್ಲಿ ದೊಡ್ಡ ದಾಖಲೆ.
1: ನಮ್ಮ ಕೇಳುಗರು ನೋಡಿ ಹೇಗೆ ಹುಡುಕ್ತಾರೆ ಅವನ್ನೆಲ್ಲ ಅಂತ.
0: ಹೌದೌದೌದು,
1: ಎಷ್ಟು ಚಂದ ಗುರುತಿಸ್ತಾರೆ ಸರ್ ನಮ್ಮ ಕೇಳುಗರು
0: ನೋಡಿ ಅವ್ರಿಗೆ ಎಷ್ಟು ಆಸಕ್ತಿ.
1: ಹೌದು ಸರ್, ಅವ್ರು ಕೇಳ್ತಾ ಇದಾರೆ ಈಗ ಬರ್ತಿರುವಂತಹ ಈಗಿನವರಿಗೆ ಯಾವ ರೀತಿಯಾಗಿ ಅವರು ಇರ್ಬೇಕು, ಕವಿಗಳಾಗಬೇಕು ಅನ್ನುವಂತಹ ಸಲಹೆ ಕೊಡ್ತೀರಿ ಅಂತ ಕೇಳ್ತಾರೆ. ಕಾದಂಬರಿಯನ್ನ ಬರೆಯೋದಕ್ಕೆ
0: ಒಂದು ತೆರೆದ ಮನಸ್ಸಿರ್ಬೇಕು. ಆಯ್ತಾ, ಜಗತ್ತಿನ ಅನುಭವಗಳನ್ನೆಲ್ಲ ತೆರೆದ ಮನಸ್ಸಿನಿಂದ, ಭಾವನೆಗಳಿಂದ, ಮನಸ್ಸ ಅನುಭವಕ್ಕೆ ತಗೊಂಡು ಅದನ್ನು ಅಭ್ಯಾಸನ ಚಿಂತನೆ ಮಾಡಬೇಕು. ಅನುಭವ ಸ್ವೀಕಾರ, ಆಮೇಲೆ ಚಿಂತನೆ, ಆಮೇಲೆ ಬರವಣಿಗೆ. ಬರವಣಿಗೆಗೆ ಮೂಲ ತಾಯಿ ಓದು. ನೀವು ಹೆಚ್ಚು ಓದದೇ ಇದ್ರೆ ಒಳ್ಳೆ ಬರವಣಿಗೆ ಮಾಡಕ್ ಆಗಲ್ಲ. ಅಲ್ಲ, ಬರವಣಿಗೆ ಅಂತ ಅನ್ನೋದು ಸ್ವಯಂಸ್ಫೂರ್ತವಾದದ್ದು, ಸ್ವಯಂಭವದ್ದು ಅಂತ ನಿಜ. ಆದ್ರೆ ಸಂಸ್ಕಾರಗೊಳ್ಬೇಕಂದ್ರೆ, ಪರಿಷ್ಕಾರಗೊಳ್ಬೇಕಂದ್ರೆ ಕನ್ನಡದ ಶ್ರೇಷ್ಠ ಕವಿಗಳನ್ನ ಬೇಂದ್ರೆ, ಕುವೆಂಪು, ನರಸಿಂಹಸ್ವಾಮಿ, ಯಡಿಗ, ಗುರುಗುರಪ್ಪ, ಇಂತ ದೊಡ್ಡ ಕವಿಗಳನ್ನ ಓದ್ಬೇಕು. ಹಾಗೆ ದೊಡ್ಡ ಕನ್ನಡಬೇಕಾದ್ರು ಆದೂರು ಹೆಗ್ಗಡತಿ ಪುಟ್ಟಪ್ಪನವ್ರದ್ದು ಓದ್ರೆ, ಮಲೆಗಳಲ್ಲಿ ಮದುಮಗಳು ಓದ್ರೆ ಹೇಗ್ತಾನೆ ಸುಮ್ಮನೆ ಲೇಖಕರ ಆಗಿ ಸಾಧ್ಯ? ಮಾಸ್ತಿವರ್ ಓದ್ರೆ ಹೇಗ್ತಾನೆ ಕಥೆಗಾರ ಆಗ್ತೀರ? ಅದರಿಂದ ನಮ್ಮ ಪರಂಪರೆಯನ್ನ ನಮ್ಮ ಒಳಗು ಮಾಡಿಕೊಳ್ಬೇಕು. ಅದು ಬಹಳ ಮುಖ್ಯ. ಲೇಖಕನಾಗಬೇಕು ಅಂತ ಆಸೆ ಇದೆಯೋ ಅವರು ಒಂದು ಮುಕ್ತ ಮನಸ್ಸು, ಎರಡು ನಿರಂತರವಾದ ಅಭ್ಯಾಸ, ಎರಡೂ ಅವ್ರಿಗೆ ಸಹಾಯ ಮಾಡುತ್ತೆ.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಾವು ಓದನ್ನ ಮುಂದುವರಿಸಿದ್ರೆ ಖಂಡಿತ ಕೂಡ ನಾವು ಇನ್ನೇನಾದ್ರೂ ಬರೀಬಹುದು ಅನ್ನುವಂಥದ್ದನ್ನ ನೀವು ಹೇಳಿದಿರಿ. ಮತ್ತೊಬ್ಬ ಕೇಳುಗರು ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಸರ್, ನೀವು ಯಾವುದೇ ಲೇಖನಗಳನ್ನ ಬರೆಯುವ ಮುಂಚೆ ನಿಮ್ಮ ಬಿಡುವಿನ ಸಮಯದಲ್ಲಿ ಪೂರ್ವ ತಯಾರಿಕೆಯಲ್ಲಿ ನಿಮ್ಮ ಮನಸ್ಸಿನ ತುಡಿತ ಹೇಗಿರುತ್ತೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ.
0: ಸಿರಿಗೆರೆಯವರು ಸಿರಿಗೆರೆ ಬಹಳ ಇಷ್ಟ ನನಗೆ.
1: ಹೌದು,
0: ಅಲ್ಲಿ ಮಠ ಸ್ವಾಮಿಗಳು, ಅಲ್ಲಿ ಸ್ನೇಹಿತರು, ಅಲ್ಲಿ ಕಾಲೇಜಲ್ಲಿ ನನ್ನ ಸ್ನೇಹಿತರು ಅಧ್ಯಾಪಕ ಆಗಿದ್ರು, ಜನಗಣಪ ಆಗ್ತಾ ಇದ್ರು. ಆಯ್ತಾ, ಒಂದು ಸಾಹಿತ್ಯದ ಬರವಣಿಗೆಗೆ ಸಿದ್ಧತೆ ಅಂತ ಅನ್ನೋದು ಕೆಲವು ಕ್ಷಣಗಳಲ್ಲಿ, ಕೆಲವು ಗಂಟೆಗಳಲ್ಲಿ ಆಗ್ತಕ್ಕಂಥದ್ದಲ್ಲ. ಇಡೀ ಬದುಕೇನೆ ರಂಗತಾಲಿ. ಇಡೀ ಜೀವನದಲ್ಲಿ ನೀವು ಪ್ರತಿ ಕ್ಷಣವನ್ನು ಅನುಭವಿಸ್ಬೇಕು, ಪ್ರತಿ ಕ್ಷಣವನ್ನು ಕೂಡ ಜೀವಂತವಾಗಿ ಅನುಭವಿಸ್ಬೇಕು. ಅದು ಯಾವುದೋ ಒಂದು ಕ್ಷಣದಲ್ಲಿ ಮತ್ತದು ಹೊರಗಡೆ ಬರುತ್ತೆ. ಅದು ಒಂದು 10 ವರ್ಷದ ಹಿಂದಿನ ಒಂದು ನೆನಪು ಇದ್ದಕ್ಕಿದ್ದ ಹಾಗೆ ಒಂದು ಕವಿತೆಯಾಗಿ ಇವತ್ತು ಬರಬಹುದು. ಅದರಿಂದ ಈಗ ಅನುಭವ ಈಗ ಬರವಣಿಗೆ ಅಂತಲ್ಲ, ಅದು ಇಡೀ ಜೀವಮಾನದ ದೃಷ್ಟಿ. ಅದು ಒಂದು ಬರವಣಿಗೆಯಲ್ಲಿ ಇಡೀ ಜೀವಮಾನದ ಪರಿಪಕ್ವ ಫಲ ಇರುತ್ತೆ. ಹಾಗಿರಬೇಕು, ಹಾಗೆ ಬದುಕನ್ನು ಯಾವತ್ತೂ ನೀವು ಧ್ಯಾನಿಸ್ತಾ ಇರಬೇಕು. ಹಾಗೆ ಮಾಡಿದ್ರೆ ಒಳ್ಳೆ ಬರವಣಿಗೆ ಸಾಧ್ಯ ಆಗ್ಬೋದು. ಅದು ದೇವರ ಕೃಪೆ ಇರ್ಬೇಕು. ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸರಸ್ವತಿ ಕೃತಿಯಲ್ಲಿ ಆಗಲ್ಲ.
1: ಹೌದು,
0: ಆಶೀರ್ವಾದ. ಆಯ್ತಾ, ಸಾಹಿತ್ಯ ಪರಂಪರೆಯ ಅನುಭವ, ಓದು, ನಿರಂತರವಾದ ಓದು, ವಿದ್ವಾಂಸರೊಂದಿಗೆ ಮಾತುಕತೆ, ಚರ್ಚೆ, ಒಳ್ಳೆ ಸ್ನೇಹಿತರು, ಇದೆಲ್ಲ ಬೇಕಾಗುತ್ತೆ.
1: ನನ್ಗೆ ಈಗ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ಬರೆಯುವಂತಹ ಸಂದರ್ಭದಲ್ಲಿ ಅಥವಾ ನೀವು ಈ ರೀತಿಯಾದಂತಹ ಕೃಷಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ನಿಮ್ಮ ಧರ್ಮಪತ್ನಿಯವರ ಸಹಕಾರ ಹೇಗಿತ್ತು ಸರ್?
0: ತುಂಬಾ ಮನಸ್ಸಿಗೆ ದಾಟುವ ವಿಷಯ. ಸುಮಾರು ನನ್ನ ಜೊತೆಯಲ್ಲಿ ಅವರು 40 ವರ್ಷ ಬದುಕಿದ್ರು. ಆಯ್ತಾ, ಈಗ

0: ಹೋಗಿ 20 ವರ್ಷ ಆಯ್ತು ಸುಮಾರು. ನನ್ನ ಬರವಣಿಗೆಗೆಲ್ಲ ಅವ್ರ ಸ್ಫೂರ್ತಿ ಆಯ್ತೆ. ಅವರು ನಾನು ಓದ್ತಿರ್ಲಿಲ್ಲ ಪಾಪ, ಒಳ್ಳೆ ಓದೋ ಅಭ್ಯಾಸ ಇರಲಿಲ್ಲ. ಆದ್ರೆ ಅವರು ತಾಯಿಲೇ ಆಗಿ ಏನು ಹಾಸ್ಯಾಗಿ ಮಲಗಿದ್ದಾಗ ನಾನು ಮುದ್ದು ಚಿಲ್ಲನ ಕಾವ್ಯ ಬರೀತಾ ಇದ್ದೆ. ಮಹಾಕಾವ್ಯ ಪ್ರತಿದಿನ 4 ಗಂಟೆಗಿದ್ದು 6 ಗಂಟೆವರೆಗೆ ಬರೀತಾ ಇದ್ದೆ. ಆಗ ನನ್ನ ಹೆಂಡತಿ ಒಂದ್ಸರಿ ನನ್ನ ಕರೆದು ಕೈ ಹಿಡ್ಕೊಂಡು, ನೋಡಿ ನೀವು ಮಹಾಕಾವ್ಯ ಬರೀತಾ ಇದ್ದೀರ, ಅದು ಪೂರ್ತಿ ಮಾಡಿ, ಆ ಪೂರ್ತಿ ಮಾಡಿ ಈವರೆಗೆ ನೀವು ಎಲ್ಲಾ ಪುಸ್ತಕಗಳನ್ನು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಅರ್ಪಿಸಿದಿರ, ನನಗೆ ಯಾವ ಪುಸ್ತಕ ಕೊಟ್ಟಿಲ್ಲ, ಅದನ್ನ ನೀವು ನನಗೆ ಡೆಡಿಕೇಟ್ ಮಾಡಬೇಕು. ಆದ್ರೆ ಅದೇ ನಾನು ಬುದ್ಧಿಚರಣ ಪೂರ್ತಿ ಆದ್ಮೇಲೆ ನನ್ನ ಹೆಂಡತಿಯ ನೆನಪಿಗೋಸ್ಕರನೇ ಅದನ್ನ ಅರ್ಪಣೆ ಮಾಡಿದೆ. ಬುದ್ಧಿಚರಣ ಕಾವ್ಯ ಅಂದ್ರೆ ಬುದ್ಧನ ಜೀವಿತ, ಆತನ ಮಾನವೀಯತೆ, ಹ್ಯುಮ್ಯಾನಿಟಿ ಇದೆಲ್ಲವನ್ನ ಹೇಳುವಂತ ಒಂದು ಕಾವ್ಯ. ದುಃಖ ಜಗತ್ತಲ್ಲಿ ದುಃಖ ಇದೆ ಅಂತ ಹೇಳ್ತಾನೆ, ದುಃಖಮಯಂ ಜಗತ್ ಸರ್ವಂ. ಆದ್ರೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಆ ದುಃಖವನ್ನ ನಿವಾರಿಸಬಹುದು ಅಂತಾನೆ ಹೇಳ್ತಾನೆ. ಅದು ದೊಡ್ಡ ಕಾಣಿಕೆ ಬುದ್ಧನದು. ಆಯ್ತಾ, ಈ ಬುದ್ಧನ ಬಗ್ಗೆ ಬರೀಬೇಕಾದ್ರೆ ನನಗೆ ತುಂಬಾ ಅಪಾರವಾದ ಗಾಢವಾದ ದುಃಖ ಆಗ್ಬೇಕಾಗಿತ್ತು, ಸಂಕಟ ಅನುಭವಿಸ್ಬೇಕಾಗಿತ್ತು, ನೋವು ಅನುಭವಿಸ್ಬೇಕಾಗಿತ್ತು. ಅನುಭವಿಸ್ತಿದ್ದೀನಿ ನನಗೆ ಬುದ್ಧ ಚರಣ ಬರೆಯಕ್ಕೆ ಆಗ್ತಿರ್ಲಿಲ್ಲ. ಸೊ ನನ್ನ ಹೆಂಡತಿಯ ಸಾವು ಅಂತ ಒಂದು ಗಾರುಡವಾದ ಅನುಭವ ನನಗೆ ಕೊಡುತ್ತೆ. ಸರಿ, ದುಃಖದ ನಿವಾರಣೆ ಹೇಗೆ, ಅದನ್ನು ಎದುರಿಸೋದು ಹೇಗೆ, ಇದನ್ನ ಕುರಿತು ಬುದ್ಧನ ಜೀವಿತವನ್ನು ಕುರಿತು ನಾನು ಬರ್ತೆ. ಇವತ್ತು 4ನೇ ಬುದ್ಧನ ಬಂದಿದೆ ಬುದ್ಧಿಚರಣ. ಎಲ್ಲರೂ ಹೆಚ್ಚಾಗಿ ನನ್ನ ಹಾಡುಗಳನ್ನೇ ಗಮನಿಸ್ತಾರೆ. ನನ್ನ ಗಂಭೀರವಾದ ಕಾವ್ಯವನ್ನು ಕೂಡ ನನ್ನ ಪ್ರಿಯ ಓದುಗರು ಗಮನಿಸ್ಬೇಕಂತ ನನ್ನ ಪ್ರಾರ್ಥನೆ.
1: ಖಂಡಿತ ಸರ್, ಖಂಡಿತ. ನಿಮ್ಮ ತುಡಿತ ಅರ್ಥ ಆಗ್ತಾ ಇದೆ, ಹಾಗೆ ನಿಮ್ಗೆ ಆ ನೋವನ್ನ ತಡ್ಕೊಳ್ಳುವಂತಹ ಶಕ್ತಿಯನ್ನು ಕೂಡ ಭಗವಂತ ಕೊಡ್ಲಿ ಅಂತ ಹೇಳ್ತಾ ಮತ್ತೆ ನಮಗೆ ಕೇಳುಗರು ಸಂದೇಶಗಳನ್ನ ಕಳಿಸಿದ್ದಾರೆ ಸರ್. ಆಕಾಶವಾಣಿಯ ನಿರೂಪಕರಿಗೆ, ನಿರ್ದೇಶಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂತಹ ಕವಿಗಳನ್ನ ಪರಿಚಯಿಸಿದ್ದಕ್ಕೆ, ಹಿರಿಯ ಕವಿಗಳಿಗೆ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಸರ್ ಅನ್ನೋಂಥದ್ದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವರು. ತುಂಬಾ ಖುಷಿಯಿಂದ ಹೇಳ್ತಾ ಇದ್ದಾರೆ ಬೊಮ್ಮಕ್ಕನಹಳ್ಳಿ ಅನಂತ ರಾಮಸ್ವಾಮಿ ಅವರು ಸರ್. ಹಾಗೆ ಅನಂತರಾಜು ಗೊರ್ಲಡ್ಕು ಇವರು ಹಿರಿಯೂರಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ನಮ್ಮ ಜಿಲ್ಲೆಯ ಪ್ರತಿಭೆ ನಮ್ಮ ಹೆಮ್ಮೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವರು. ಹಾಗೆ ಮತ್ತೊಂದು ಸಂದೇಶ ಕಳಿಸಿದ್ದಾರೆ ಸರ್, ಶಿಲ್ಪಾ ದೊಡ್ಡೇರಿ ಚಳ್ಳಕೆರೆ ತಾಲೂಕಿನಿಂದ. ನಮಸ್ತೆ ಸರ್, ನಾನು ನಿಮ್ಮ ಭಾವಗೀತೆಗಳನ್ನ, ಅದರಲ್ಲೂ ಕೃಷ್ಣನ ಕುರಿತಾಗಿ ಬರೆದಿರುವಂತಹ ಭಾವಗೀತೆಗಳನ್ನ ಕೇಳಿನೇ ನನಗೆ ಕೃಷ್ಣನ ಮೇಲೆ ಭಕ್ತಿ ಅಂಕುರಿಸಿದ್ದು ನಿಜ. ನಿಮ್ಮ ಅನೇಕ ಹಾಡುಗಳು ಕೃಷ್ಣನ ಕುರಿತಾಗಿವೆ. ನೀವು ಕೃಷ್ಣನ ಕುರಿತಾಗಿ ಹಾಡುಗಳನ್ನ ಬರೆಯೋದಕ್ಕೆ ಯಾವ್ದು ನಿಮ್ಮನ್ನ ಪ್ರೇರೇಪಿಸಿದ್ದು ಅಂತ ಕೇಳ್ತಾರೆ. ಉದಾಹರಣೆ ಹೇಳಿದ್ದಾರೆ ಅವರು, ಲೋಕದ ಕಣ್ಣಿಗೆ ರಾಧೆಯೂ ಕೂಡ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲ, ತೂಗು ಮಂಚದಲ್ಲಿ ಕೂತು ಅನ್ನುವಂತದ್ದನ್ನ ಅವರು ವ್ಯಕ್ತಪಡಿಸಿದ್ದಾರೆ ಸರ್.
0: ಒಳ್ಳೆ ಒಳ್ಳೆ ಕೇಳುಗರು ಅವರು, ಒಳ್ಳೊಳ್ಳೆ ಹಾಡುಗಳು.
1: ಹೌದು ಸರ್,
0: ನನಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ನಾನು ಚಿಕ್ಕವನಾಗಿದ್ದಾಗ ಕೂಡ ಸಂಗೀತ ಸಾಹಿತ್ಯದ ಪರಿಸರದಲ್ಲಿ ಬೆಳೆದವನು. ನಮ್ಮೂರಿನಲ್ಲಿ ಗಮಕವಚನ ಮಾಡ್ತಾ ಇದ್ರು, ಭಾರತ ರಾಮಾಯಣ ಕುಮಾರವ್ಯಾಸ ಭಾರತನೇ ಗಮಕವಚನ ಮಾಡ್ತಾ
1: ಇದ್ರು.
0: ಆಮೇಲೆ ಭಜನೆ ಮಂಡಳಿ ಇರ್ತಾ ಇತ್ತು, ಅವರು ತತ್ವ ಪ್ರತಿಕಾರನ ಹಾಡ್ಕೊಂಡು ಬರ್ತಾ ಇದ್ರು ಬೆಳಗಾಗಿ, ನಿಜಗಳು ಶಿವಯೋಗಿಗಳನ್ನ ಅವ್ರನ್ನೆಲ್ಲ. ಆಯ್ತಾ, ಆಮೇಲೆ ನಮ್ ತಾಯಿ ಒಳ್ಳೆ ಹಾಡುಗಾರ್ತಿ, ಪುರಂದಾಸರ ಹಾಡನ್ನ ಹೇಳ್ತಾ ಇದ್ರು. ಇದೆಲ್ಲ ಕೇಳಿ ಕೇಳಿ ನನಗೇನಾಯ್ತು, ನಾನು ತೊಟ್ಲಲ್ಲಿ ಇದ್ದಾಗನೇ ದಾಸರು ಕೀರ್ತನಕಾರರ ಕೃತಿಗಳು ನನ್ನ ಮನಸ್ಸು ಹೋಗ್ತು. ಹಾಗಾಗಿ ನಾನು ಹಾಡು ಬರೀಬೇಕು. ಆಮೇಲೆ ಕನ್ನಡ ಕವಿಗಳಲ್ಲಿ ಈ ಹಾಡು ಬರೆದು ತುಪ್ಪಿಸಿದ್ರಾದ ಕವಿಗಳು ಅನೇಕರು, ಗಂಭೀರವಾದ ಕಾವ್ಯ ಮಿಲಿತವಾದ ಹಾಡು ಎರಡನ್ನೂ ಬರೆದಿದ್ದಾರೆ. ನರಸಿಂಹಸ್ವಾಮಿಯಿಂದ ಉದಾಹರಣೆ ಬೇಕೆ, ಬೇಂದ್ರೆಗಿಂತ ಉದಾಹರಣೆ ಬೇಕೆ, ಕುವೆಂಪುಗಿಂತ ಉದಾಹರಣೆ ಬೇಕೆ, ಕಿರುದುರಪ್ಪನವರು, ಕಣ್ವಿಯವರು ಎಲ್ಲ ಇದ್ದಾರೆ. ಸೊ ಹೀಗಾಗಿ ನನಗೂ ಕೂಡ ಅವರಂತೆಯೇ ಆ ಮಾದರಿ ಹಾಡು ಗಬ್ಬದ ಮಾದರಿ ಮತ್ತು ಓದಗಬ್ಬದ ಮಾದರಿ, ಓದುವ ಕಾವ್ಯ ಹಾಡುವ ಕಾವ್ಯ ಎರಡನ್ನೂ ಬರೀಬೇಕು ಅಂತ ಅನಿಸ್ತು. ಆಗಬಾರದೆ. ಸೊ ಕೀರ್ತನಕಾರರು ನನ್ನ ಮೇಲೆ ಪ್ರಭಾವ ಬೀರಿದ್ರು, ಪುರಂದ್ರದಾಸರು ವಿಶೇಷ ಪ್ರಭಾವ ಬೀರಿದ್ರು. ಹಾಗಾಗಿ ಕೃಷ್ಣನ ಬಗ್ಗೆ ನನಗೆ ಅಪಾರವಾದ ಪ್ರೀತಿ, ಒಂದು ಧ್ಯಾನ ಕೇಂದ್ರ ಅವರು. ಕೃಷ್ಣ ಅಂದ್ರೆ ಕೇವಲ ಒಂದು ಭಕ್ತಿಯ ಕೇಂದ್ರ ಅಲ್ಲ, ಅವರು ನನ್ನ ಧ್ಯಾನದ ಕೇಂದ್ರ, ನನ್ನ ಪ್ರಜ್ಞೆಯ ಕೇಂದ್ರ. ಹಾಗಾಗಿ ಕೃಷ್ಣನ್ ನೋಡಿದ್ರೆ ನಮಗೆ ರಾಧೆ, ನಾನು ರಾಧೆ ಯಾಕೆ ಮುಖ್ಯ ಆಗ್ತವೆ ಅಂದ್ರೆ ರಾಧೆಯೇ ದೇವರನ್ನು ಕೊಟ್ಟಿರೋ ಕಣ್ಣು, ಕೃಷ್ಣನ ನೋಡೋದಕ್ಕೆ ಪ್ರೀತಿ ಕೊಟ್ಟ ಕಣ್ಣು.

0: ಎಂತ ಚಂದ ಬರ್ದಿದ್ದೀರಿ ಸರ್, ಎಂತ ಚಂದ ಬರ್ದಿದ್ದೀರಿ ನೀವು. ಮತ್ತೆ ಅವರು ಪ್ರಶ್ನೆಯನ್ನ ಮುಂದುವರಿಸಿದ್ದಾರೆ ನನಗೆ. ಶ್ರೀಶೈಲ ತೇಲಿಯವರು ಬೆಳಗಾವಿ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ ಇವರ ಸಂದೇಶವನ್ನ. ನೀವು ಆಕಾಶವಾಣಿ ಜೊತೆ ನಿಮ್ಮ ನಿಕಟ ಸಂಬಂಧ ಇದೆ ಅಂತ ಹೇಳಿದ್ರೆ ಹೇಗೆ ಅನ್ನುವಂತದ್ದನ್ನ ಮತ್ತೊಮ್ಮೆ ಹೇಳಿ ಅಂತ ಕೇಳ್ತಾ ಇದ್ದಾರೆ ಅವರು.
1: ಮೊದಲು ನನಗೆ ಆಕಾಶವಾಣಿ ಸಂಪರ್ಕ ಬಂದಿದ್ದು, ನಾನು ಭದ್ರಾವತಿಯಲ್ಲಿ ಪಾಲಿಟಿಕ್ಸ್ ಓದ್ತಿರ್ಬೇಕಾದ್ರೆ ಅಲ್ಲಿ ಆಕಾಶವಾಣಿಯಲ್ಲಿ ಸಂಪರ್ಕ ಬಂದಿತ್ತು. ಆಮೇಲೆ ದುರ್ಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಮಾಡಲ್ ಕಾರ್ಪೆಂಟ್ರಿ ಅಂಡ್ ಸಿಟಿ ಸೆಂಟರ್ ಅಂತ. ಅದಕ್ಕೂ ಇದೆ, ದುರ್ಗ ಬೆಂಗಳೂರಿಗೆ ಬರೋ ದಾರಿನಲ್ಲಿ ಸಿಗುತ್ತೆ ಬರಗಡೆ ಮಾಡಲ್ ಕಾರ್ಪೆಂಟ್ರಿ ಸಿಟಿ. ಅಲ್ಲಿ ನಾನು 1 ವರ್ಷ ಕೆಲಸ ಮಾಡಿದ್ದೀನಿ ಡೈಲಿವೇಸ್ ಅಲ್ಲಿ. ಅವಾಗ ದುರ್ಗದ ಆಕಾಶವಾಣಿ ಸಂಪರ್ಕ ಬಂತು. ಅಲ್ಲಿ ಡೈರೆಕ್ಟರ್ ಅನೇಕರು ನನಗೆ ಬಹಳ ಆತ್ಮೀಯರು. ಅವರು ಆಗಾಗ ಕರೆದು ಪದ್ಯ ಓದ್ ಮಾಡ್ತಾ ಇತ್ತು. ಬೆಂಗಳೂರಿಗೆ ಬಂದ್ಮೇಲೆ ಬೆಂಗಳೂರಿನ ಆಕಾಶವಾಣಿ ನಿಕಟವಾದ ಪರಿಚಯ ಬಂತು. ನನ್ನ ಎಲ್ಲ ಹಾಡುಗಳನ್ನು ಮೊಟ್ಟ ಮೊದಲು ಪ್ರಸಾರ ಮಾಡಿದವರು ಆಕಾಶವಾಣಿಯು. ಆಗ ಎಚ್ ಕೆ ನಾರಾಯಣ ಅವರು ಸಂಗೀತ ಮಾಡ್ತಾ ಇದ್ರು. ಓ, ಅವರು ಹೇಳಿದ್ರು ಎಚ್ ಕೆ ನಾರಾಯಣ ಸರ್, ನೀವು ಬರೇ ಲವ್ಯ ಕವಿತೆ ಬರೆದ್ರೆ ನಾವು ಅದನ್ನ ಹಾಡ್ ಮಾಡಕ್ಕಾಗಿಲ್ಲ ಸರ್, ಹಾಡಬಹುದಂತ ಭಾವಗೀತೆ ಬರ್ಬಿಡಿ, ಅದನ್ನ ನಾವು ಹಾಡ್ ಮಾಡ್ತೀವಿ. ಹಾಗೆ ನಾನು ಮತ್ತು ಲಕ್ಷ್ಮಣ್ ರಾಯರು ಮಾತಾಡ್ಕೊಂಡು ಕೆಲವು ಹಾಡುಗಳು ಬರೆದ್ವಿ. ಅದಾದ್ಮೇಲೆ ಆಕಾಶವಾಣಿ ಬರಲಿಕ್ಕೆ ಮಾಡಿದ್ರೆ ಅನಂತ ಸ್ವಾಮಿ ಅಶ್ವತ್ ಅವ್ರ ಗಮನಕ್ಕೆ ಬಂತು. ಈಗ ಉಪಾಸನ ಮೋಹನ್ ಇತ್ಯಾದಿ ಸ್ನೇಹಿತರು ನೂರಾರು ಹಾಡುಗಳು ಅತ್ಯಂತ ಜನಪ್ರಿಯ ಆಗಿದೆ. ನಾನು ಹೋದಕ್ಕೆ ಬಂದ್ರೆ ನನ್ನ ಹಾಡುಗಳು ಹೊರದೇಶಗಳಿಗೆ ಹೋದ್ವು, ಅಮೆರಿಕಕ್ಕೂ ಹೋದ್ವಿ. ನಾನು ಅಮೆರಿಕಕ್ಕೆ ಮೊದಲು ಸಾರಿ ಹೋಗಿದ್ದಾಗ ಅಲ್ಲಿ ಯಾರೋ ಒಬ್ರು ಸ್ನೇಹಿತರು ಪರಿಚಯ ಮಾಡಿಸಿದಾಗ ಇವರು ಎಚ್ ಎಸ್ ಪಿ ಅಂತ ಕೇಳಿದಾಗ, ಏನು ನೀವು ಲೋಕದ ಕಡೆಗೆ ಬರೆದವರಲ್ಲ ಸಾರ್, ನನ್ನ ಹಾಡಿಗೆ ಮುಳುಗಿದ್ದ ಮೊದಲೇ ವೀಸಾ ಸಿಕ್ಕಿತ್ತು.
0: ಇಲ್ಲ, ಆ ಹಾಡನ್ನ ಕೇಳಿದ್ರೆ ಎಂಥವ್ರು ಕೂಡ ತನ್ಮಯರಾಗ್ತಾರೆ ಅಂತ ಒಂದು ಶಕ್ತಿ ಆ ಹಾಡುಗಳಲ್ಲಿ ಇವೆ ಅನ್ನುವಂಥದ್ದನ್ನ ನಾನು ಕೂಡ ವ್ಯಕ್ತಪಡಿಸ್ತೀನಿ. ಜೊತೆಗೆ ಮತ್ತೊಂದು ಸಂದೇಶ ಬಂದಿದೆ ಸರ್. ಗುರುಗಳೇ ನಮಸ್ಕಾರ, ಚಿತ್ರದುರ್ಗ ಆಕಾಶವಾಣಿಯಲ್ಲಿ ನಿಮ್ಮ ಸಂದರ್ಶನ ಕೇಳಿದಾಗ ಆತ್ಮಾನಂದವಾಯ್ತು. ನಿಜಕ್ಕೂ ನಿಮ್ಮ ಕನ್ನಡ ಭಾಷೆಯ ಬಳಕೆ ಶ್ಲಾಘನೀಯವಾಗಿದೆ. ನಿಮ್ಮಿಂದ ನಾನು ಕವಿ ವಿಮರ್ಶಕ ವಾಗ್ಮಯ ಕಾರಣ ಆಗ್ತಾ ಇದ್ದೇನೆ. ನೀವು ನಮ್ಮ ಜಿಲ್ಲೆಯ ಮುಖ್ಯ ಪ್ರಾಣ, ಕನ್ನಡಾಂಬೆಯ ಆಶೀರ್ವಾದ ನಿಮ್ಗೆ ಸದಾ ಇರ್ಲಿ ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಕೆ ನಾಗರಾಜ, ಬಿ ಕೆ ಪದ್ಮಲತಾ, ಗಾಯತ್ರಿ ದಳಪತಿ ಇವರು ಚಳ್ಳಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಸರ್.
1: ಹೊಸ ಲೇಖಕರ ಜಿಲ್ಲೆಯಿಂದ ಬರ್ತಾ ಇರೋದು ಬಹಳ ಸಂತೋಷ ಆಯ್ತು. 3 ಜಿಲ್ಲೆಗಳು ಹುಟ್ಟಿದಾಗ ಶಿವಮೊಗ್ಗ ಜಿಲ್ಲೆ ಆಯ್ತಾ, ಕಾಲೇಜಲ್ಲಿ ಓದುವಾಗ ಬೆಳೆಯುವಾಗ ಚಿತ್ರದುರ್ಗ ಜಿಲ್ಲೆ. ಆಮೇಲೆ ನಾನು ಕಾಲೇಜ್ ಕೆಲಸ ಮಾಡ್ಬೇಕಾದ್ರೆ ದಾವಣಗೆರೆ ಜಿಲ್ಲೆ, ಯಾಕಂದ್ರೆ ನಮ್ಮೂರು ಹೊದಿಗೆರೆ ತರಿಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಸೇರಿತು. ಹಾಗೆ 3 ಜನ ತಾಯಿದ್ರು ನನಗೆ.
0: ಈಗ ಇದರಲ್ಲಿ ಯಾರು ತುಂಬಾ ಇಷ್ಟ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ?
1: ಕಷ್ಟ, ಎರಡು ಕಡೆಯಲ್ಲಿ ಯಾವ್ದು ಇಷ್ಟ ಆದ್ರೆ ಏನ್ ಹೇಳೋದು.
0: ಅಲ್ಲ, ಒಬ್ಬ ತಾಯಿಗೆ ಯಾವ ಮಕ್ಕಳು ನಿಮ್ಗೆ ಇಷ್ಟ ಅಂತ ಕೇಳಲಿಕ್ಕೆ ಸಾಧ್ಯವೇ?
1: ಸಾಧ್ಯವೇ ಇಲ್ಲ. ಹಾಗೆ ಮಕ್ಕಳು ಅಷ್ಟೇ, ನೀವು ಮಕ್ಕಳಲ್ಲಿ ಯಾರು ಪ್ರಿಯ ನಿಮ್ಗೆ ಅಂತ ಹೇಳಿದ್ರೆ ಏನ್ ಹೇಳೋದು. ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಯಾರು ಇಷ್ಟ, ಬೇಂದ್ರನೋ ಕುವೆಂಪನೋ ಯಾರು ಹೇಳಿ, ಏನ ಯಾರು ಕೇಳಿಲ್ಲ.
0: ಹೌದು,
1: ಕನ್ನಡ ಕಾವ್ಯದ ಸರಸ್ವತಿ ಕುವೆಂಪು ಅವರೆಲ್ಲ, ಅವರ ಆಶೀರ್ವಾದದಿಂದ ನಾವು ಬರೀತಾ ಇದ್ವಿ. ನಾನು ಹೇಳ್ತೀನಿ ನಮ್ಮ ಯುವಕರಿಗೆ, ನಾನು ಹೇಳೋದಿಷ್ಟೆ, ನಾವು ಬರೀತಿರೋದು ಇದೆಯಲ್ಲ ಅದು ನಮ್ಮ ಹಿರಿಯರು ಏನೋ ಅನುಕೂಲದಿಂದ ಮುಂದೆ ಬರೋರು ಬರ್ಕೊಂಡಿದ್ದ ಬಿತ್ತಿರೋದಷ್ಟೇ, ಅವರು ಬರಕ ಸಾಲುಗಳಿಂದ ನಾವು ಬರೀತಾ ಇದ್ವಿ. ಈ ವಿನಯ ಲೇಖಕನಿಗೆ ಸದಾ ಇರ್ಬೇಕು ಅಹಂಕಾರ. ಒಂದೇ ಅಹಂಕಾರ ಬಂತಂದ್ರೆ ನನ್ನ ಬಿಟ್ಟಿಲ್ಲ ಅಂದ್ರೆ ಅಲ್ಲಿ ನಾನು ಅನ್ನೋದು ತ್ಯಾಗ ಮಾಡ್ಲೇಬೇಕು.
0: ಹೌದು, ಎಷ್ಟು ಒಳ್ಳೆಯ ಮಾತುಗಳನ್ನ ಹೇಳ್ತಾ ಇದ್ರಿ. ನನಗೆ ಕಾರ್ಯಕ್ರಮವನ್ನ ಮುಗಿಸ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ, ಆದ್ರೂ ಕೂಡ ನನಗೆ ಮತ್ತೊಂದು ಕೊನೆಯ ಸಂದೇಶ ಬಂದಿದೆ. ಏನಪ್ಪ ಅಂತ ಹೇಳಿದ್ರೆ, ದೇವ್ರ ಬಗ್ಗೆ ಇರೋ ಅಭಿಪ್ರಾಯ ಮತ್ತೆ ನಾಸ್ತಿಕರ ಬಗ್ಗೆ ಏನಾದ್ರೂ ಅಭಿಪ್ರಾಯವನ್ನ ಹೇಳ್ತೀರಾ ನೀವು ಅಂತ ಕೇಳ್ತಾ ಇದ್ದಾರೆ.
1: ದೇವ್ರ ಬಗ್ಗೆ ನನಗೆ ಇನ್ನೂ ಒಂದು ಕೊನೆ ತೀರ್ಮಾನ ಬರಕ್ಕಾಗಿಲ್ಲ. ಆದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ, ಪೂಜೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಅದಕ್ಕೆ ನಂದೊಂದು ಪದ್ಯ ಇದೆ. ಒಂದು ಸಣ್ಣ ಊರಿನಲ್ಲಿ ಒಂದು ಸಣ್ಣ ಗುಡಿಸಲ್ಲ ಅಂತ ದೇವ್ರಿದೆ. ಅಲ್ಲಿ ಹೋದಾಗ ನನಗೆ ಮನಸ್ಸು ಸಮಾಧಾನ ಆಗುತ್ತೆ. ಯಾರಿಗೋ ಯಾರೋ ಸಮಾಧಾನ ಮಾಡ್ತಿರ್ತಾರೆ, ಆ ಸಮಾಧಾನ ಮಾತ್ರ ನನಗೆ ಸಾಂತ್ವನ ಕೊಡುತ್ತೆ. ಅಂದ್ರೆ ದೇವರು ಇದ್ದಾನೆ ಅನ್ನೋದು ನಂಬಿಕೆ. ಆತ ನಮ್ಮನ್ನ ಕಾಪಾಡ್ತಾನೆ, ನಮ್ಮ ದುಃಖ ನಿವಾರಣೆ ಮಾಡ್ತಾನೆ ಅನ್ನುವಂತ ಶ್ರದ್ಧೆ ನಮ್ಮನ್ನ ಕಾಪಾಡುತ್ತೆ. ದೇವರಿರಗು ಬಿತವ ಸಟೆಯೋ, ನರಸಿಂಹಾಚಾರ್ಯ ಬರೀತಾರೆ ಪೋತಿನವರು. ದೇವರು ಇದ್ದಾನೋ ಇಲ್ವೋ, ಆದ್ರೆ ದೇವರಿದ್ದಾನೆ ನಮ್ಮನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆ ಅದು ನಿಜ. ಅದಕ್ಕೆ

0: ಕೂತಿ ನರಸಿಂಹಾಚಾರ ಅಂತ ಒಬ್ರು ಬಂದು ಕೇಳಿದ್ರಂತೆ, ಸ್ವಾಮಿ ಮೂರ್ತರಲ್ಲಿ ಒಂದು ಸುತ್ತಲು ಬರುತ್ತಾರೆ ದೇವರು ಅಂತ, ಅವರು ನಿಮ್ಮ ಆತ್ಮೀಯ ಸ್ನೇಹಿತರು ಮತ್ತು ದೊಡ್ಡ ವಿದ್ವಾಂಸರು ದೊಡ್ಡ ಲೇಖಕರು, ದೇವರು ಇಲ್ಲ ಅಂತ ಬರ್ತಾರಲ್ಲ, ಏನ್ ಏನ್ ಹೇಳ್ತಿದ್ದಕ್ಕೆ ಅಂತ ನಾನು ಪೂಜೆ ಹೇಳಿದಂತೆ. ಏನು ಮೂರ್ತಿರಾಯರು ದೇವರು ಇಲ್ಲ ಅಂತ ಬರ್ದಿದಾರ? ಏಚೆ ಆಯ್ತಾಯ್ತು, ನಿಮ್ ಮನೇಲಿ ಬೆಳಿಗ್ಗೆ ಕಾಫಿ ತಗೊಂಡ್ರೆ ಅಂತ ಹೇಳಿದ್ರು. ಆಯ್ತು, ಕಾಫಿ ಇತ್ತು, ಕಾಫಿ ಮಾಡಿಕೊಂಡ್ರು. ಕಾಫಿ ಇರ್ಲಿಲ್ಲ ಸರ್, ಪುಡಿ ಹಾಲು ನೀರು ಎಲ್ಲ ಸೇರಿಸಿ ಹಾಕಿ ಮಾಡ್ಕೊಂಡ್ವಿ. ಹಂಗೆ ನಿಮ್ಗೆ ಕಾಫಿ ಬೇಕಿದ್ರೆ ಕಾಫಿ ಮಾಡ್ಕೊಳ್ಳಿ, ದೇವ್ರು ಬೇಕಿದ್ರೆ ದೇವ್ರು ಮಾಡ್ಕೊಳ್ಳಿ, ದೇವ್ರು ಬೇಡ ಅಂದ್ರೆ ಬಿಡಿ, ದೇವ್ರ ಪಾಡಿದ್ರಿ.
1: ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ರಿ, ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ರಿ. ನನ್ನ ಒಂದು ಕೊನೆಯ ಪ್ರಶ್ನೆ ಉಳ್ಕೊಂಡಿದೆ ಸರ್. ನೀವು ಚಲನಚಿತ್ರ ಈ ರಂಗಕ್ಕೆ ಬಂದಿದ್ದು, ಹಾಗೆ ನಾಟಕ ರಂಗ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ರಂಗಭೂಮಿ ಅನ್ನುವಂಥದ್ದು, ಈ ಚಲನಚಿತ್ರ ಅನ್ನುವಂಥದ್ದು ಹೇಗೆ ಸಾಧ್ಯವಾಯ್ತು? ಇವೆರಡಕ್ಕೂ ನೀವು ಹೇಗೆ ಪ್ರವೇಶ ಮಾಡಿದ್ರಿ ಅನ್ನುವಂಥದ್ದು?
0: ಮೊದಲು ರಂಗಭೂಮಿ, ಬಿವಿ ಕಾರಂತರು ನನ್ನ ಸಂಪರ್ಕ ಮಾಡಿ ಕಪ್ಪಣ್ಣ ಅವ್ರ ಮೂಲಕ ಸಂಪರ್ಕ ಮಾಡಿದ್ರು. ಉಜ್ಜಯಿನಿಯಲ್ಲಿ ಕಾಳಿದಾಸ ಉತ್ಸವ ಆಗ್ತಾ ಇದೆ, ಅಲ್ಲಿ ಕಾಳಿದಾಸರು ಯಾವ್ದಾದ್ರು ಕೃತಿಯಿಂದ ನೀವು ಕನ್ನಡ ಸಂವಾದ ಮಾಡ್ಕೊಡಿ, ನಾಟಕ ಮಾಡ್ತೀನಿ. ಆಗ ನಾನು ರಘುವಂಶ ಅವನ ಮಹಾಕಾವ್ಯನ ನಾಟಕ ಮಾಡಿದ್ವಿ, ಅಲ್ಲಿಂದ ಪ್ರಾರಂಭ ಆಯ್ತು. ಶ್ರೀನಿವಾಸ ಪ್ರಭು ನನ್ನ ಆತ್ಮ ಹೇಳಿದ್ರು, ಅವ್ರಿಗೋಸ್ಕರ ಹೆಜ್ಜೆ ನಾಟಕ ಬರುತ್ತೆ. ಆಮೇಲೆ ಬಿ ಜಯಶ್ರೀ ಪರಿಚಯ ಆಯ್ತು, ಬಿ ಜಯಶ್ರೀ ಅನೇಕ ನಾಟಕ ಬರುತ್ತೆ, ಚಿತ್ರಪಟ ಇವೆಲ್ಲ ಅವ್ರಿಗೆ ಪುಸ್ತಕ ಬರೆದಿದ್ದು. ಟೇಬಲ್ ಕಾರಂತರು ಮಕ್ಕಳ ನಾಟಕ ಬರ್ತಿದ್ರು, ಅಳಿಲ್ ರಾಮಣ್ಣ ಬಹಳ ಪ್ರಸಿದ್ಧ ನಾಟಕ ಆಯ್ತಾ, ಚಿತ್ರಪಟ ಬಹಳ ಪ್ರಸಿದ್ಧ ನಾಟಕ, ಎಲ್ಲ ನಾನು ಬಹಳ ದೊಡ್ಡ ದೊಡ್ಡ ನಿರ್ದೇಶಕರು ಬರೆದಿದ್ದೆ ಅಲ್ವಾ. ನನ್ನ ಅದೃಷ್ಟ ಅದು, ಒಳ್ಳೆ ನಿರ್ದೇಶಕರು ಜಯಶ್ರೀ ಅಂತವ್ರು, ಕಾರಂತ ಅಂತವ್ರು, ಪ್ರೇಮ ಕಾರಂತ ಅಂತವ್ರು, ಇಂಥವ್ರ ಸಂಪರ್ಕ ಬಂದು ನಾಟಕದ ಆದ್ಮೇಲೆ ಸಿನಿಮಾ ಅಶ್ವತ್ರ ನನ್ನ ಗೆಳೆಯರಾಗಿದ್ರು, ಹಾಗಾಗಿ ಅಶ್ವತ್ರ ಮೂಲಕ ನಾಗಾಭರಣ ಪರಿಚಯ ಆಯ್ತು. ಒಂದ್ಸರಿ ನಾಗಾಭರಣ ಅಶ್ವತ್ ಬಂದ್ರು, ಬಂದು ನಾವೊಂದು ಮಕ್ಕಳ ಸಿನಿಮಾ ಮಾಡಬೇಕು ಅಂತೀವಿ, ನೀವೇ ಅದಕ್ಕೆ ಒಂದು ಕತೆ ಕೊಡ್ಬೇಕು. ಅವಾಗ ಅಂದೆ ಒಂದ್ ವಾರ ಅಂದ್ರು, ಏನು ಒಂದ್ ವಾರ ಅಂದ್ರೆ ಬಹಳ ಎಷ್ಟೋ ಯುಗ ಕೊಟ್ಟಾಗೆ ಆಯ್ತು, ನೋಡ ಪ್ರಯತ್ನ ಮಾಡ್ತೀನಿ ಹಿಂದೆ. ಆಮೇಲೆ ತಿಂಗಳಾದ್ಮೇಲೆ ಒಂದು ರಾತ್ರಿ ಎಲ್ಲ ಕೂತ್ಕೊಂಡು ತಿನ್ನೋರಿ ಮುತ್ತ ಬರದೆ, ಹಾಡುಗಳನ್ನೂ ಬರದೆ ಆಯ್ತಾ, ಕಥೆ ಹಾಡು ಎಲ್ಲ ಬರದೆ, ಅದನ್ನ ನಾಗಾಭರಣ ಕೊಟ್ಟೆ. ನಾಗಾಭರಣ ಅಶ್ವತ್ತು ಅದನ್ನ ಓದಿ ತುಂಬಾ ಮೆಚ್ಕೊಂಡ್ರು. ದತ್ತಣ್ಣ ಅಂತ ನಮ್ಮ ಸ್ನೇಹಿತರು ಕಲಾವಿದ್ರು, ಅವರೆಲ್ಲ ಓದಿ ಜಯಶ್ ಅಂದ್ರು. ಸಿನಿಮಾ ಆಯ್ತು, 25 ವಾರ ಹುಡುಕು ನಮ್ಮ ವಿಜಯ ರಾಘವೇಂದ್ರ ಪುತ್ತು ಹುಡುಗಾಗ, ಅವನು ಆಯ್ಕೆ ಮಾಡುವಾಗ ನಾನು ನಾಗಾಭರಣ ಅಲ್ಲಿ ಇದ್ವಿ, ಒಳ್ಳೆ ಬುದ್ಧ ಬುದ್ಧಾಗಿ ಚೆನ್ನಾಗಿದ್ದ ನೋಡಕ್ಕೆ, ಅವನು ಆರಿಸಿದ್ವಿ ಹಳ್ಳಿಯ ಬುದ್ಧತೆ ಆ ಮಗುನಲ್ಲಿ ಇದೆ ಅಂತ.
1: ನನಗೆ
0: ಇವತ್ತು ಕನ್ನಡದ ಪ್ರಸಿದ್ಧ ನಾಯಕ ಅವನು, ದೊಡ್ಡ ದೊಡ್ಡ ಪರಿಚಯ ಆಯ್ತು. ಗಿರೀಶ್ ಕಾಸರಗೋಡ್ ಅವರಿಗೆ ಕ್ರೌರಿಯ ಸಿನಿಮಾಕ್ಕೆ ಸಂಭಾಷಣೆ ಬರದೆ, ಎಂ ಎಸ್ ಸತ್ಯು ಅವರಿಗೆ ಕೊತ್ತ ಸಿನಿಮಾಕ್ಕೆ ಸಂಭಾಷಣೆ ಬರದೆ, ನಾಟಕಿ ಶಿಲ್ಪಕರಿಗೆ ಅಮೆರಿಕ ಅಮೆರಿಕಕ್ಕೆ ಬರದೆ, ನಾಗಾಭರಣ ಅನೇಕ ಸಿನಿಮಾಗಳಿಗೆ ಬರದೆ ನೋಡಿ. ಇದು ಹೀಗಾಗಿ ನನಗೆ ಸಿನಿಮಾ ಸಂಪರ್ಕ ಕೂಡ ಉಂಟಾಯ್ತು. ಅದು ಅದರಲ್ಲಿ ಲಾಜಿಕ್ ಮೈಂಡ್ಸ್ ಯಾರ ಜೊತೆಗೂ ಇಲ್ಲ, ಕಾಸರವಳ್ಳಿ ಸತ್ಯು ನಾಗಾಭರಣ ನಾಗತಿಹಳ್ಳಿ ಇದು ನೋಡಿ ನಾಟಕದಲ್ಲಿ ಇಷ್ಟು. ಹಾಗೆ ಸಂಗೀತಕ್ಕೆ ಬಂದ್ರೆ ಸುಗಮ ಸಂಗೀತದಲ್ಲಿ ಅಶ್ವತ್ತು ಅನಂತ ಸ್ವಾಮಿ ಸತ್ಯಂತ್ರ ಗಾಯಕರು ಗಸ್ತುಕೇರಿ ರಾಘಣ್ಣ ಉಪಾಸನ ಮೋಹನ್ ಇಂಥವ್ರೆಲ್ಲ ಸಂತಿ ಆಯ್ತು. ನನ್ನ ಹಾಡುಗಳು ಮಾಡಿದ್ರು, ಈಗ ಬಿಜಾಡಿ ಎಲ್ಲ ಮಾಡ್ತಾ ಇದಾರೆ. ನಾನು ಅದೃಷ್ಟವಂತ, ಒಳ್ಳೆ ಸ್ನೇಹಿತರು ಒಳ್ಳೆ ಕಾಲಸ್ಬೇಕು.
1: ನಮ್ಮ ಚಿತ್ರದುರ್ಗ ಆಕಾಶವಾಣಿ ಅದೃಷ್ಟವಂತರು ಅಂತ ಹೇಳಿ ನಾನು ಭಾವಿಸ್ತೇನೆ. ನನಗೆ ಚಿನ್ನಾರಿ ಮುತ್ತದಲ್ಲಿ ಒಂದು ಹಾಡು ಯಾವಾಗ್ಲೂ ಸದಾ ಕಾಡ್ತಾ ಇರುತ್ತೆ, ಹಳ್ಳಿಯಿಂದ ಬಂದಿರ್ತಾನೆ ಎಷ್ಟೊಂದ್ ಜನ ಅನ್ನುವಂತ, ಈ ಇಲ್ಲಿ ಯಾರು ನನ್ನವರು ಅನ್ನುವಂತ ಒಂದು ಗೀತೆ ಇದೆಯಲ್ಲ, ಅದು ನಂಗೆ ಬಹಳ ಖುಷಿ ಕೊಡುತ್ತೆ. ನಿಜವಾಗ್ಲೂ 10 ನಿಮಿಷ ನಿಮ್ಮ ಸಮಯವನ್ನ ಹೆಚ್ಚಾಗಿ ತಗೊಂಡಿದ್ದೀನಿ ನಾನು, ಕ್ಷಮೆ ಇರ್ಲಿ ಅಂತ ಹೇಳ್ತಾ ನಾನು ನಿಮ್ಗೆ
0: ನಮ್ಮವರೊಂದಿಗೆ ಮಾತಾಡಿ ಸಂತೋಷ ಆಯ್ತು.
1: ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯವಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಾನು. ತುಂಬಾ ತುಂಬಾ ನಿಮ್ಗೆ ಧನ್ಯವಾದಗಳು. ಹಾಗೆ ನಿಮ್ಗೆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯವನ್ನ ಇನ್ನಷ್ಟು ದಿನ ಹೆಚ್ಚು ಕೊಡ್ಲಿ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಈಗ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಿಮ್ಗೆ ಅನಂತ ಅನಂತ ಹೃದಯ ಪೂರ್ವಕ ಧನ್ಯವಾದಗಳು ಸರ್. ಮತ್ತೊಮ್ಮೆ ಚಿತ್ರದುರ್ಗಕ್ಕೆ ಬಂದಾಗ
0: ಭೇಟಿ ಮಾಡ್ತೀನಿ
1: ಖಂಡಿತ
0: ಸರ್, ನೋಡ್ತೀನಿ ಮಾತಾಡ್ತೀನಿ
1: ಖಂಡಿತ, ಭೇಟಿ ಆಗೋಣ ಸರ್, ಅವರೊಟ್ಟಿಗೆ ಭೇಟಿ.

0: ಕೊಟ್ಟಾಕೋಣ ನಾವೆಲ್ಲ. ಆಯ್ತು ಸರ್, ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಹಾ ಸರ್ ಹೇಳಿ ಸರ್, ನಮ್ಮ ಆಕಾಶವಾಣಿಗೆ ಏನಾದ್ರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ನಮ್ಮ ಕೇಳಗರಿಗೆ?
1: ಏನಿಲ್ಲ, ನಿಜವಾಗ್ಲೂ ಇವತ್ತು ಸಾಹಿತ್ಯ ಸಂಸ್ಕೃತಿ ಇವತ್ತಿನ ರಾಜಕೀಯ ಸಮಸ್ಯೆಯನ್ನ ನಿಷ್ಕಪಟವಾಗಿ ನಿರ್ಮಮವಾಗಿ ಚರ್ಚಿಸುತ್ತಿರೋದು ಆಕಾಶವಾಣಿನೇ. ಅದೇ ನಮಗೆ ನಿಜವಾದ ಸಾಂಸ್ಕೃತಿಕ ಕೇಂದ್ರ, ರಾಜಕೀಯ ಕೇಂದ್ರ. ಹಾಗಾಗಿ ಆಕಾಶವಾಣಿ ಬಗ್ಗೆ ನನಗೆ ವಿಶೇಷವಾದ ಮೋಹ.
0: ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮನ್ನ ಮಾತಾಡಿಸಿ. ಹಿರಿಯರಾದಂತ ನೀವು ಕಂಟಿನ್ಯೂಸ್ ಆಗಿ ಮಾತಾಡಿದ್ದೀರಿ, ಒಂದು ಚೂರು ಕೂಡ ಬ್ರೇಕ್ ತಗೊಳ್ಳಿಲ್ಲ ನಿಮಗೆ. ಈಗ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಸರ್.
1: ವಂದನೆಗಳು.
0: ವಂದನೆಗಳು ಸರ್.

0: ಇಂದು ಮುಂಜಾನೆ ನಿಧನರಾದ ಕವಿ ಹೆಚ್ಎಸ್ ವೆಂಕಟೇಶ್ ಮೂರ್ತಿ ಅವರ ಸ್ಮರಣಾರ್ಥ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರವಾದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯವರೇ ಆದ ನಾಡಿನ ಹೆಸರಾಂತ ಕವಿ ಸಾಹಿತಿ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರೊಡನೆ ನಡೆಸಿದ ಸಂದರ್ಶನದ ಧ್ವನಿ ಮುದ್ರಣದ ಮರುಪ್ರಸಾರ ಕೇಳಿದಿರಿ. ಸಂದರ್ಶಕರು ವಿಜಯಕಲಾ ಜಗಲೂರ್, ಪ್ರಸಾರ ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಪ್ರಸಾರ ನಿರ್ವಾಹಕರು.
1: ಇದು ಆಕಾಶವಾಣಿ ಚಿತ್ರದುರ್ಗ. ನಮ್ಮ ಸ್ಟುಡಿಯೋ ಸಮಯ ಆಗಿದೆ 10:49:25. ಇದೀಗ ಹೆಚ್ಎಸ್ ವೆಂಕಟೇಶ್ ಮೂರ್ತಿ ಅವರದೇ ಒಂದು ಭಾವಗೀತೆಯನ್ನ ಕೇಳೋಣ.

ಮತ್ತೊಂದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಭಾವಗೀತೆಯನ್ನು ಕೇಳೋಣ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಪಲ್ಲವಿ ಎಂ ಡಿ ಅವರು, ಸಂಗೀತ ಉಪಾಸನಾ ಮೋಹನ್ ಅವರು.

ಇದುವರೆಗೂ ವೆಂಕಟೇಶ್ ಮೂರ್ತಿ ಎಚ್ಎಸ್ ಅವರ ರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಕೇಳುಗರೇ, ಗಮನಿಸಿ, ಇಂದು ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಪರಿಸರದ ಅಳಿವು ಉಳಿವು ಈ ಕುರಿತು ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀ ಯಶವಂತಿ ವೈಎ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾ ಸೌಮ್ಯ ಕೆ ಮಂಜುನಾಥ್, ಸಂಕಲನ ಹಿರೇಕಂದವಾಡಿ ದೀಪಾ ಎಂ.

ಇದುವರೆಗೂ ಕಾರ್ಯಕ್ರಮ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ಚೈತ್ರ ಕೆ ವಿಜಯ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇಂದಿನ ದುರ್ಗೋದಯದ ಪ್ರಸಾರದ ಮುಂದುವರಿದ ಕಾರ್ಯಕ್ರಮಗಳಲ್ಲಿ ನಾನು ನಿಮ್ಮ ಜೊತೆಯಾಗಿರೋದು ಸುಷ್ಮಾವಿ. ಇದೀಗ ಸಮಯ 11:50.

ಇದೀಗ ಕಾರ್ಯಕ್ರಮ ಅಡುಗೆ ಅರಮನೆ. ಕೇಳುಗರೆ, ಈ ಸೀಸನ್ನಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣಿನ ಪರಿಮಳ ಘಮ ಮೂಗಿಗೆ ಬಡಿಯುವಂತೆ ಇನ್ನೊಂದು ಹಣ್ಣು ತನ್ನ ಬಣ್ಣ ಮತ್ತು ರುಚಿಯಿಂದ ಗಮನ ಸೆಳಿತಾ ಇದೆ. ಯಾವುದಪ್ಪ ಆ ಹಣ್ಣು ಅಂತಂದರೆ ಅದುವೇ ನೇರಳೆ ಹಣ್ಣು. ಇದರ ಬಣ್ಣವೇ ತುಂಬ ಆಕರ್ಷಕ ಅಲ್ವಾ? ಇನ್ನು ಈ ಹಣ್ಣನ್ನು ತಿಂದು ಬಾಯಿ ತುಂಬ ಬಣ್ಣವನ್ನು ಮಾಡ್ಕೊಳ್ತಾ ಇದ್ವಿ. ಈ ನೇರಳೆ ಹಣ್ಣಿಗೂ ನಮ್ಮ ಬಾಲ್ಯಕ್ಕೂ ಒಂದು ಸುಂದರವಾದ ನೆನಪಿದೆ ಅಲ್ವಾ ಕೇಳುಗ್ರೆ? ಸ್ನೇಹಿತರೆ, ಈ ಹಣ್ಣು ಅನೇಕ ಔಷಧೀಯ ಗುಣಗಳಿಂದ ಕೂಡಿರೋದ್ರಿಂದ ನಮ್ಮೆಲ್ಲರ ಆರೋಗ್ಯಕ್ಕೆ ವರದಾನವಾಗಿದೆ. ಈ ಹಣ್ಣನ್ನು ಹಾಗೆಯೇ ತಿಂದರೂ ಚೆಂದ. ಇನ್ನು ಈ ನೇರಳೆ ಹಣ್ಣಿನಲ್ಲಿ ವಿಧ ವಿಧವಾದ ಖಾದ್ಯ ಪಾನೀಯ ತಂಬುಳಿಗಳನ್ನು ಮಾಡ್ತಾರಂತೆ. ಹಾಗಾದರೆ ನೀವು ನಿಮ್ಮ ಮನೆಯಲ್ಲಿ ನೇರಳೆ ಹಣ್ಣಿನಿಂದ ಏನೆಲ್ಲ ರೆಸಿಪಿಗಳನ್ನು ಮಾಡ್ತೀರಾ ಅನ್ನೋದನ್ನು ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿ. ಕೇಳುಗರೆ, ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೇಗಿವೆ? 9448640273. ಮತ್ತೊಂದು ಸಂಖ್ಯೆ 9141970272. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಾಮ್ರಾಟ್ ಚಿತ್ರದ ಗೀತೆಯನ್ನು.

0: ಓಕೆ ಸ್ನೇಹಿತರೆ, ಕೇಳುಗರು ಕರೆ ಮಾಡ್ತಾ ಇದ್ದಾರೆ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ ನಮಸ್ತೆ
1: ನಮಸ್ತೆ ನಳಿನಿ ಸತೀಶ್.

0: ಸಂಗಮೇಶ್ವರ ಲೇಔಟ್.
1: ಓಕೆ ನಳಿನಿ, ಸತೀಶ್ ಅವರೇ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ನಿಮ್ಗೆ?
0: ಹಾ ಗೊತ್ತು, ನೇರಳೆ ಹಣ್ಣಿನ ಬಗ್ಗೆ ಎಲ್ಲ ಏನೆಲ್ಲ ನಾವು ರೆಸಿಪೀಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ರ. ಬಟ್ ನನಗೊಂದು ಇದು ಹೊಸದು ಅಂತ ಅನಿಸ್ತಾ ಇದೆ, ಯಾಕಂದ್ರೆ ನಾವು ಚಿಕ್ಕವರಿದ್ದಾಗಿಂದಲೂ ನೇರಳೆ ಹಣ್ಣ ತಿನ್ಕೊಂತ ಬಂದ್ವಿ, ಇವತ್ತು ಯಾವ ರೆಸಿಪಿನ ನಾವು ಮಾಡಿಲ್ಲ ಟು ಬಿ ಫ್ರಾಂಕ್. ಯಾಕಂದ್ರೆ ನಾವು ಸುಳ್ಳು ಹೇಳಿದ್ರೆ ನಿಜ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ಅಜ್ಜಿ ಇದ್ರು, ನಮ್ಮ ತಾಯಿ ಇದ್ರು, ನಮ್ ದೊಡ್ಡಮ್ಮ ಇದ್ರು, ಸೊ ಎಲ್ಲರೂ ಇದ್ದಾಗ ಈ ನೇರಳೆ ಅಂದ್ರೆ ನಮ್ಮೆಲ್ಲ ನಾವು ತಿಂತಾ ಇದ್ವಿ, ಯಾವತ್ತು ರೆಸಿಪಿ ಅಂತ ಏನು ಮಾಡ್ತಾ ಇರ್ಲಿಲ್ಲ. ಮೇಬಿ ಜ್ಯೂಸ್ ಕೂಡ ಕೆಲವರು ಮಾಡ್ತಾರೆ ಅಫ್ಕೋರ್ಸ್, ಬಟ್ ಜ್ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ನಮ್ಗೆ ಏನಪ್ಪಾ ತಿನ್ಬೇಕು, ಖುಷಿಯಾಗಿರ್ಬೇಕು,
1: ಆ ಹಣ್ಣನ್ನ ಹಾಗೆಯೇ ತಿಂತಾ ಇದ್ದೀವಿ ಅಲ್ವಾ,
0: ತುಂಬಾ ಸ್ವೀಟ್ ಆಗಿತ್ತು. ಈಗ ನಮ್ಮ ಮನೆಗೆ ನೇರಳೆ ತರ್ತಾರೆ, ಯಾಕಂದ್ರೆ ಸೀಸನ್ ಅಲ್ವಾ, ಹಾಗಾಗಿ ನೇರಳೆ ತರ್ತಾರೆ. ಸೊ ಎರಡ್ ಕಡೆಗೂ ತೊಟ್ಟಿರುತ್ತೆ ಅದು, ಹಾಗಾಗಿ ನಮ್ಮ ಯಜಮಾನ್ರು ಏನ್ ಮಾಡ್ತಾರೆ, ತಂದ ತಕ್ಷಣ ಉಪ್ಪಿನ ನೀರಲ್ಲಿ ಹಾಕ್ಬಿಡ್ತಾರೆ, ಯಾಕಂದ್ರೆ ಅದ್ರಲ್ಲಿ ಏನಾದ್ರು ಇನ್ಸೆಕ್ಟ್ಸ್ ಇದ್ರೆ ಇಲ್ಲ ಸ್ಕಿನ್ ಮೇಲೆ ಇನ್ಸೆಕ್ಟ್ಸ್ ಇದ್ರೆ ಇಲ್ಲ ಹೋಗ್ಲಿ ಬೇರೆ ಸಾಯ್ಲಿ ಅಥವಾ ಏನಾದ್ರು ಆಗ್ಲಿ, ಮತ್ ನಮ್ಗೆ ತಿನ್ಲಿಕ್ಕೆ ಆರೋಗ್ಯವಾಗ್ಲಿ ಅಂತಂದ್ಬಿಟ್ಟು ಈಗ ತರ್ತಾರೆ. ಈಗಲೂ ತಂದು ಉಪ್ಪಿನ ನೀರಲ್ಲಿ ಹಾಕಿ ಇಟ್ಬಿಡ್ತಾರೆ, ಉಪ್ಪಿನ ನೀರಲ್ಲಿ ಹಾಕಿದ್ಮೇಲೆ ಒಂದ್ 5 ನಿಮಿಷ 10 ನಿಮಿಷ ಬಿಟ್ಟ ಮೇಲೆ ನಾವು ನೇರಳೆ ತಿಂತೀವಿ. ಈಗ ತರ್ತಾ ಇರೋ ನೇರಳೆ ತುಂಬಾ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿದೆ,
1: ಹಾಗಾಗಿ ನನಗೆ ನೇರಳೆ
0: ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ದಪ್ಪ ದಪ್ಪ ನೇರಳೆ ತರ್ತಾ ಇದಾರೆ, ಬಹಳ ಸ್ವೀಟ್ ಆಗಿರುತ್ತೆ, ತುಂಬಾ ಸ್ವೀಟ್ ಆಗಿರುತ್ತೆ, ಅದು ನನಗೆ ಇಷ್ಟ ಆಗುತ್ತೆ. ಬಟ್ ರೆಸಿಪೀಸ್ ಅಂತ ಬಂದಾಗ ನಮ್ಮ ಮನೆಯಲ್ಲಿ ಮಾಡೋದಿಲ್ಲ, ಅದು ಏನೋ ಮಾಡ್ತಾರೆ ಅಂತ ಗೊತ್ತು ಇಲ್ಲ, ಹಾಗಾಗಿ ಮಾಡೋದಿಲ್ಲ. ಹಣ್ಣು ಮಾತ್ರ ಈಗ ಸೀಸನ್ ಇರೋದ್ರಿಂದ ಚೆನ್ನಾಗೇ ತಿಂತೀವಿ, ಬಹಳ ಇಷ್ಟ ನಮ್ಗೆ ನೇರಳೆ ಹಣ್ಣು ಅಂದ್ರೆ, ತುಂಬಾ ಸ್ವೀಟ್ ಆಗಿರುತ್ತೆ, ಇಷ್ಟ ಆಗುತ್ತೆ ನಮ್ಗೆ ನೇರಳೆ ಹಣ್ಣು.
1: ಓಕೆ ನಳಿನಿ, ಸತೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ನಿಮ್ಗೆ.
0: ಥ್ಯಾಂಕ್ ಯು.

ಓಕೆ ಸ್ನೇಹಿತರೆ, ಈ ನೇರಳೆಯಿಂದ ಏನೆಲ್ಲ ರೆಸಿಪಿಗಳನ್ನು ಟ್ರೈ ಮಾಡ್ಬೋದು ಅಂತ ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾವುದೇ ಸಂರಕ್ಷಕಗಳು ಮತ್ತು ಕೃತಕ ಬಣ್ಣಗಳನ್ನು ಮಿಕ್ಸ್ ಮಾಡದೆ ಕೇವಲ ಮೂರು ಪದಾರ್ಥಗಳನ್ನು ಬಳಸಿ ನೀವು ನೇರಳೆ ಹಣ್ಣಿನ ಜಾಮನ್ನು ತಯಾರು ಮಾಡ್ಬೋದಂತೆ. ಇನ್ನು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನೇರಳೆ ಹಣ್ಣು 1/2 kg, ಸಕ್ಕರೆ ಅಥವಾ ಬೆಲ್ಲ 1 cup, ನಿಂಬೆ ರಸ 1 ಚಮಚ. ಈ ನೇರಳೆ ಹಣ್ಣನ್ನು ಉಪ್ಪು ಸಹಿತ ನೀರಿನಲ್ಲಿ 2-3 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ನೇರಳೆ ಹಣ್ಣನ್ನು ಬೀಜಗಳಿಂದ ಬೇರ್ಪಡಿಸಿ ಹಣ್ಣಿನ ತಿರುಳು ಏನು ಇರುತ್ತೆ ಅದನ್ನು ಸಿಪ್ಪೆ ಸಮೇತ ಮಿಕ್ಸರ್ನಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ನಂತರ ಒಂದು ಕಡಾಯಿಗೆ ನೇರಳೆಯನ್ನು ಸೇರಿಸಿ 1 cup ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಿ ನಿರಂತರವಾಗಿ ಕುದಿಸ್ಬೇಕು. ಆ ಮಿಶ್ರಣ ತೆಳುವಾಗಿ ಜಾಮ್ನ ಹದಕ್ಕೆ ಬರುತ್ತೆ. ಇನ್ನು 10-15 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನಂತರ ಗಾಜಿನ ಜಾರ್ನಲ್ಲಿ ಇದನ್ನು ಸಂಗ್ರಹಿಸಿಡಬೇಕು. ಅಗತ್ಯವಿದ್ದರೆ ಇದಕ್ಕೆ 1 ಚಮಚ ನಿಂಬೆ ರಸವನ್ನು ಆ್ಯಡ್ ಮಾಡಿ, ಯಾಕಂದರೆ ಇದು ಜಾಮ್ನಲ್ಲಿರುವಂತಹ ಸಕ್ಕರೆ ಗಟ್ಟಿಯಾಗದೆ ಇರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಉತ್ತಮ ಸಂರಕ್ಷಕವಾಗಿಯೂ ಕಾರ್ಯವನ್ನು ನಿರ್ವಹಿಸಿ ಜಾಮ್ನ ಹಾಳಾಗದಂತೆ ರಕ್ಷಣೆ ಮಾಡುತ್ತಂತೆ. ಓಕೆ, ಇದೀಗ ಕೇಳೋಣ ಜಿಂದಾಬಾದ್ ಚಿತ್ರದ ಗೀತೆಯನ್ನು.

0: ಸ್ನೇಹಿತರೆ, ಇನ್ನು ನೇರಳೆ ಹಣ್ಣಿನಿಂದ ಸ್ಮೂತಿ ಮಾಡೋ ರೆಸಿಪಿನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನಪ್ಪ ಅಂತಂದರೆ, ಒಂದು ಕಪ್ ನೇರಳೆ, ಒಂದು ಕಪ್ ಮೊಸರು, ಜೇನುತುಪ್ಪ, ಒಂದು ಚಿಟಿಕೆಯಷ್ಟು ಉಪ್ಪು. ನೇರಳೆ ಹಣ್ಣಿನ ಮೊದಲು ನೇರಳೆ ಹಣ್ಣನ್ನು ಉಪ್ಪು ಸಹಿತ ನೀರಿನಲ್ಲಿ 2-3 ಬಾರಿ ತೊಳೆದು ಒಣ ಬಟ್ಟೆಯಿಂದ ಒರೆಸಿ ನೇರಳೆ ಹಣ್ಣನ್ನು ಬೀಜಗಳಿಂದ ಬೇರ್ಪಡಿಸಿ ಹಣ್ಣಿನ ತಿರುಳು ಏನಿರುತ್ತೆ ಅದಕ್ಕೆ ಮೊಸರು ಜೇನುತುಪ್ಪವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಜಾರ್ನಲ್ಲಿ ನಯವಾಗಿ ರುಬ್ಕೊಳ್ಳಿ. ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿದರೆ ಸ್ಮೂತಿ ರೆಡಿಯಾಗುತ್ತೆ. ಈ ಸ್ಮೂತಿಯು ನೇರಳೆ ಹಣ್ಣುಗಳ ಉತ್ಕರ್ಷಣ ನಿರೋಧಕಗಳು, ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುತ್ತೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತಂತೆ. ಇನ್ನು ನೇರಳೆ ಹಣ್ಣಿನ ಆರೋಗ್ಯಕರ ಉಪಯೋಗಗಳು ಏನಪ್ಪ ಅಂದರೆ, ಇದು ಉತ್ಕರ್ಷಣ ನಿರೋಧಕವಾಗಿದ್ದು ಕಬ್ಬಿಣ ಮತ್ತು ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ ಮತ್ತು ಹಲವಾರು ಆರೋಗ್ಯ ಪ್ರಯೋಜನವನ್ನು ಕೂಡ ಹೊಂದಿದೆ. ರೋಗ ನಿರೋಧಕ ಶಕ್ತಿಯಾಗಿರ್ಬೋದು, ಜೀರ್ಣಕಾರಿ ಏಜೆಂಟ್ ಆಗಿರ್ಬೋದು, ಮೆಟಬಾಲಿಕ್ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಮಧುಮೇಹಿ ಸ್ನೇಹಿ ಈ ನೇರಳೆ ಹಣ್ಣು. ಸ್ನೇಹಿತರೆ, ಇನ್ನು ನೇರಳೆ ಹಣ್ಣಿನ ರಾಯ್ತ ಕೂಡ ಮಾಡ್ತಾರಂತೆ, ಇದರ ಬಗ್ಗೆ ತಿಳಿಸ್ತೇನೆ. ಇದೀಗ ಕೇಳೋಣ ಮೌರ್ಯ ಚಿತ್ರದ ಗೀತೆಯನ್ನ.
1: ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಮ್ಮೂರ ಭಾಷೆ.

0: ಜೊತೆಯಾಗಿರೋದು ಸುಷ್ಮಾ, ಹೇಳಿ.
1: ಸರಿ ಸುಷ್ಮಾ ಅವರಿಗೆ.
0: ಓಕೆ, ನಿಮ್ ಹೆಸರು ಹೇಳಿ.
1: ಇಂದಿನ ಒಂದು ನೆರಳೆ ಹಣ್ಣಿನ ರೆಸಿಪಿ.
0: ಓಕೆ, ಅದಕ್ಕೂ ಮೊದಲು ನಿಮ್ ಹೆಸರು ಹೇಳಿ.
1: ಸಾರಿ,
0: ನಿಮ್ ಹೆಸರು ಹೇಳಿ.
1: ಸೋಮನಾಥ್ ಅಂತ ನನ್ನ ಹೆಸರು, ಮದ್ರಳ್ಳಿ ಗ್ರಾಮ, ಜಗಳೂರು ತಾಲೂಕಿಂದ.
0: ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಿ, ಅದಕ್ಕೆ ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ.
1: ಈಗ ನೇರಳೆ ಹಣ್ಣಿನ ಬಗ್ಗೆ ಇವತ್ತು ವಿಚಾರ ತಗೊಂಡಿದ್ರಿ. ನಾನು ನೇರಳೆ ಹಣ್ಣನ್ನ ಸ್ವಲ್ಪ ಹೆಚ್ಚು ರುಚಿಕರವಾಗಿ ತಿನ್ಲಿಕ್ಕೆ ಏನ್ ಮಾಡ್ಬೋದು ಅನ್ನೋ ಒಂದು ಟಿಪ್ಸ್ ಅನ್ನ ಕೊಡಬಲ್ಲೆ ನಮ್ಮ ಕೇಳುಗರಿಗೆ.
0: ಹೇಳಿ ಹೇಳಿ.
1: ಈಗಂದ್ರೆ ನಾವು ಸಾಧಾರಣ ಒಂದು 10 ಅಥವಾ 20 ನೇರಳೆ ಹಣ್ಣು ತಿಂತೀವಿ ಅಂದ್ರೆ ಅಷ್ಟು ಹಣ್ಣು ಹಿಡಿಯೋ ಅಷ್ಟು ಒಂದು ಡಬ್ಬಿ ತಗೊಳೋದು, ಅದಕ್ಕೆ ಒಂದು 2 ಚಮಚ ಮೊಸರನ್ನ ಹಾಕೋಣದು, ಮತ್ತೆ ಒಂದ್ ಸ್ವಲ್ಪ ಹರಳುಪ್ಪು ಅದಕ್ಕೆ ಹಾಕೊಂಡ್ಬಿಟ್ಟು ಆ ಡಬ್ಬಿಯನ್ನ ನಾವು ಶೇಕ್ ಮಾಡಿ ಮೊಸರನ್ನ ಮುಚ್ಚಿ ಅದನ್ನ ಚೆನ್ನಾಗಿ ಕುಲುಕಿಸಿ ನಂತರದಲ್ಲಿ ಅದನ್ನ ಸವಿದ್ರೆ ಹಾಗೆ ಹಣ್ಣನ್ನು ತಿನ್ಲಿಕ್ಕೂ ಈ ರೀತಿ ಮೊಸರು ಮತ್ತು ಉಪ್ಪಿನ ಜೊತೆ ನಾವು ಸವಿಲಿಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಹೆಚ್ಚೆಚ್ಚಾಗಿ ಹಣ್ಣನ್ನ ತಿನ್ಬೇಕು ಅನ್ಸುತ್ತೆ, ಆ ರೀತಿಯಾದ ಒಂದು ರುಚಿ. ಅದರಿಂದ
0: ಅಂದ್ರೆ ಮೊಸರಿನೊಂದಿಗೆ ಬೆರೆಸಿದಾಗ ಬೇರೆ ತರ ರುಚಿ ಕೊಡುತ್ತೆ ಅಂತ ಹೇಳ್ತಾ ಇದ್ದೀರಿ.
1: ಖಂಡಿತ ಖಂಡಿತ, ಮೊಸರು ಮತ್ತು ಉಪ್ಪು ಅದರಲ್ಲಿ ಬರ್ತಾಗ ಚೆನ್ನಾಗಿ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಈ ಒಂದು ಪ್ರಯೋಗವನ್ನ ನೀವು ಕೂಡ ಮಾಡಬಹುದು.
0: ಓಕೆ, ನಮ್ಮ ಕೇಳುಗರು ನಿಮ್ಮ ಮಾತನ್ನ ಕೇಳಿಸ್ಕೊತಾ ಇರ್ತಾರಲ್ವಾ, ಈ ಪ್ರಯೋಗವನ್ನ ಖಂಡಿತ ಮಾಡ್ತಾರೆ, ಟಿಪ್ಪನ್ನ ಫಾಲೋ ಮಾಡ್ತಾರೆ ಅವರು ಕೂಡ.
1: ಸಾಮಾನ್ಯವಾಗಿ ಮಾಡ್ತಿರ್ತಾರೆ ಮೇಡಮ್ ಆಲ್ರೆಡಿ.
0: ಅಂದ್ರೆ ಬರೀ ಉಪ್ಪು ಮತ್ತೆ ಖಾರವನ್ನ ಬೆರೆಸಿ ತಿಂತಾರೆ, ಬಟ್ ನೀವು ಮೊಸರು ಹೇಳಿದ್ರಲ್ಲ. ಹೌದು, ಅಂದ್ರೆ ಇದು ನೇರಳೆ ಹಣ್ಣಿನ ರಾಯ್ತ ಕೂಡ ಮಾಡ್ತಾರೆ ಅಲ್ವಾ, ಅದು ಕೂಡ ಇದೇ ತರನೇ ಇರುತ್ತೆ. ಆದ್ರೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ಉಪ್ಪು ಅದನ್ನೆಲ್ಲ ಬೆರೆಸಿ ರಾಯ್ತವನ್ನ ಕೂಡ ಮಾಡ್ತಾರಂತೆ ನೇರಳೆ ಹಣ್ಣಿನಿಂದ. ನೀವು ಕೊಟ್ಟಿರೋ ಟಿಪ್ ನ ನಾವು ಕೂಡ ಫಾಲೋ ಮಾಡ್ತೀವಿ, ನಾವು ಹೇಳಿರೋ ರಾಯ್ತವನ್ನ ನೀವು ಕೂಡ ಫಾಲೋ ಮಾಡಿ.
1: ಧನ್ಯವಾದಗಳು.
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.

0: ಓಕೆ ಸ್ನೇಹಿತರೆ, ಕರೆಗಳು ಬರ್ತಾ ಇದೆ. ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ.
1: ನಮಸ್ತೆ, ಶುಭ ಮಧ್ಯಾಹ್ನ ನಿರೂಪಕಿ ಚೈತ್ರ ಅವರಿಗೆ.
0: ಚೈತ್ರ ಅಲ್ಲ, ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ

0: ಓಕೆ ಸ್ನೇಹಿತರೆ, ಇನ್ನು ನೇರಳೆ ಹಣ್ಣಿನ ರಾಯ್ತ ಮಾಡುವ ವಿಧಾನವನ್ನ ತಿಳಿಸ್ತಾ ಇದೆ. ಒಂದು ಕಪ್ ಸಣ್ಣದಾಗಿ ಕತ್ತರಿಸಿದಂತಹ ನೇರಳೆ ಹಣ್ಣು ಮತ್ತೆ ಒಂದು ಕಪ್ ಮೊಸರು, ಹುರಿದ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಶ್ರಣ ಮಾಡಿದರೆ ನೇರಳೆ ಹಣ್ಣಿನ ರಾಯ್ತ ರೆಡಿ ಆಗುತ್ತೆ. ಇನ್ನು ನೇರಳೆ ಹಣ್ಣಿನ ಐಸ್ ಕ್ಯಾಂಡಿ ಕೂಡ ಮಾಡ್ತಾರಂತೆ. 2 ಕಪ್ ಮಾಗಿದ ಜಾಮೂನ್ ಹಣ್ಣುಗಳು, ಏನು ನೇರಳೆ ಹಣ್ಣುಗಳು ಏನಿರುತ್ತೆ ಅದು ತುಂಬ ಹಣ್ಣಾಗಿರಬೇಕು, ಮತ್ತು 1 ಕಪ್ ನೀರು ಮತ್ತು 2 ಟೇಬಲ್ ಸ್ಪೂನ್ ಸಕ್ಕರೆ. ಇನ್ನು ನೇರಳೆ ಹಣ್ಣುಗಳನ್ನು ನೀರನ್ನು ಸೇರಿಸಿ ನಯವಾಗಿ ರುಬ್ಕೋಬೇಕು, ಮತ್ತು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ, ಏನು ಐಸ್ ಕ್ಯಾಂಡಿ ಕಪ್ಸ್ ಇರ್ತಾವಲ್ಲ ಅದರಲ್ಲೇ ಹಾಕಿಬಿಟ್ಟು 4-5 ಗಂಟೆ ಫ್ರೀಜ್ ಮಾಡಿದರೆ ನಿಮ್ಮ ಐಸ್ ಕ್ರೀಮ್ ರೆಡಿ ಆಗುತ್ತೆ, ನೇರಳೆ ಹಣ್ಣಿನ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಓಕೆ, ಮುಂದಿನ ಕರೆ ಬರ್ತಾ ಇದೆ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರಿದು?
1: ನಾವು ಚಿತ್ರದುರ್ಗದಿಂದ ಶ್ರೀನಿವಾಸ್ ಬಾಬು ಅಂತ ಹೇಳಿ.

0: ಓಕೆ ಶ್ರೀನಿವಾಸ್ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ರಾ?
1: ಹೌದು ಮೇಡಮ್.
0: ಓಕೆ, ನೀವು ನೇರಳೆ ಹಣ್ಣಿನಿಂದ ಯಾವೆಲ್ಲ ರೆಸಿಪಿಗಳನ್ನ ಟ್ರೈ ಮಾಡ್ತೀರಾ ಮನೆಯಲ್ಲಿ?
1: ಹೌದು ಮೇಡಮ್, ಎರಡ್ ಮೂರ್ ತರ ಮಾಡಿದ್ದೀವಿ.
0: ಹಾ ಹೇಳಿ.
1: ಒಂದು ಶಾರ್ಟ್ಸ್ ಅಂತ ಹೇಳಿ, ನೇರಳೆ ಹಣ್ಣಿನ ಶಾರ್ಟ್ಸ್. ಅದು ನೇರಳೆ ಹಣ್ಣು ತಗೊಂಡ್ಬಂದು ಎಲ್ಲ ತೊಳೆದ್ಬಿಟ್ಟು ಮೇಲಿಂದೆಲ್ಲ ಕ್ಲೀನ್ ಆಗಿ ಬೀಜ ಬಿಟ್ಟು ನುಳಿದಿದ್ದೆಲ್ಲ ತಗೋಬೇಕು. ಅದನ್ನ ಮಿಕ್ಸರ್ಗೆ ಹಾಕ್ಬಿಟ್ಟು ಅದಕ್ಕೆ ಆ ಮಿಕ್ಸರ್ಗೆ ಹಾಕದ್ಮೇಲೆ ಪುದೀನ ನಾಲ್ಕೆಲೆ, ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಇಷ್ಟ ಹಾಕ್ಬಿಟ್ಟು ಅದನ್ನ ಕ್ರಶ್ ಮಾಡ್ಬಿಟ್ಟು ಒಂದು ಸಣ್ಣ ಗ್ಲಾಸ್ ತಗೊಂಡು ಅದಕ್ಕೆ ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡ್ಬಿಟ್ಟು ಆ ಗ್ಲಾಸಿನ ಮೇಲ್ಗಡೆ ನಿಂಬೆ ಹಣ್ಣು ಹಚ್ಚಿಬಿಟ್ಟು ಅವೆರಡಕ್ಕೂ ಡಿಪ್ ಮಾಡ್ಬೇಕು. ಆಮೇಲೆ ಅದ್ರೊಳಗೆ ಹಾಕೊಂಡು ಕುಡಿಬೇಕು.
0: ಓಹೋ, ತುಂಬಾ ರುಚಿಯಾಗಿರುತ್ತೆ.
1: ಬಹಳ ಚೆನ್ನಾಗಿರುತ್ತೆ. ಒಂದು ಕಪ್ ಸಣ್ಣದು 50 ml ಇಂದ 60 rupees ಮಾಡ್ತಾರೆ. ಇದು ಇದು ಗುಜರಾತ್ ಇಂದ ಐಟಮ್ ಇದು.
0: ಓಹೋ, ಅಂದ್ರೆ ಗುಜರಾತ್ ಕಡೆ ಸೈಡ್ ಅಲ್ಲೆಲ್ಲ ಈ ತರ ರೆಸಿಪಿ ಮಾಡ್ತಾರಾ? ನೇರಳೆ ಹಣ್ಣಿಂದು
1: ಶಾರ್ಟ್ಸ್ ಅಂತ ಹೇಳಿ ಇದರ ಹೆಸರು.
0: ನೀವು ಮನೇಲಿ ಕೂಡ ಟ್ರೈ ಮಾಡ್ತೀರಾ?
1: ನಾವು ಮಾಡಿ ಮಾಡ್ತಾನೆ ಇರ್ತೀವಿ, ಸೀಸನ್ ಒಳಗೆ 2-3 ಸರಿ ಮಾಡ್ತೀವಿ.
0: ಮತ್ತೆ ಇನ್ನೊಂದು ರೆಸಿಪಿ ಹೇಳ್ತೀನಿ ಅಂತ ಹೇಳಿದ್ರಿ.
1: ಇನ್ನ ಒಂದು ಜಾಮೂನ್ ತೊಳೆದ್ ಬಿಡ್ಬೇಕು. ಅದನ್ನ ಈ ಪ್ಲೇಟ್ ತಗೊಂಡು ಒಂದ್ 4-5 ಹತ್ರ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡ್ಬಿಟ್ಟು 1/2 kg ಜಾಮೂನಿಗೆ 1/2 kg ಮೊಸರು ಗಟ್ಟಿ. ಆ ಗಟ್ಟಿ ಮೊಸರನ್ನ ನಾವು ಇದ್ ಮಾಡ್ಬೇಕು, ಏನು ಕ್ರಶ್ ಮಾಡ್ಬೇಕು. ಅದಕ್ಕೆ ಉಪ್ಪು, ಖಾರದ ಪುಡಿ, ಸ್ವಲ್ಪ ಸಾಂಬಾರ್ ಪುಡಿ, ಚಿಲ್ಲಿ ಪೌಡರ್ ಇದ್ದು, ಆಮೇಲೆ ಸ್ವಲ್ಪ ಸಕ್ಕರೆ, ಅದನ್ನ ಕಲಸ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿ ಒಂದ್ 10-15 ನಿಮಿಷ ಹೊರಗಡೆ ಇಟ್ಟು ಆಮೇಲೆ ಒಂದ್ 1/2 ಗಂಟೆ ಫ್ರೀಜರ್ ನಲ್ಲಿ ಇಡ್ಬೇಕು, ಅಂದ್ರೆ ಫ್ರಿಡ್ಜ್ ನಲ್ಲಿ. ಆಮೇಲೆ ಅದನ್ನ ಯೂಸ್ ಮಾಡ್ಬೇಕು.
0: ಓಹೋ, ಅಂದ್ರೆ ಸಿಹಿ, ಖಾರ, ಹುಳಿ ಮೂರು ಕೂಡ ಇರುತ್ತೆ ಅಲ್ವಾ?
1: ಬಹಳ ಚೆನ್ನಾಗಿರುತ್ತೆ.
0: ಓಕೆ ಶ್ರೀನಿವಾಸ್ ಅವರೇ, ಸಾಕಷ್ಟು ರೆಸಿಪಿಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ ಸ್ನೇಹಿತರೆ, ಇದೀಗ ಕೇಳೋಣ ಒಂದಾಗೋಣ ಬಾ ಚಿತ್ರದ ಗೀತೆಯನ್ನ.

0: ಎಲ್ಲ ಕಲಸಿ ಮುತ್ತುಗಳ ಸುರಿಸಿ ಬಿರಿಸಿ.
1: ಸ್ನೇಹಿತರೆ, ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನೇರಳೆ ಹಣ್ಣಿನ ಜಾಮ್, ರಾಯ್ತ, ಸ್ಮೂತಿ, ಐಸ್ ಕ್ರೀಮ್ಗಳ ರೆಸಿಪಿಯನ್ನು ತಿಳಿಸ್ಕೊಟ್ಟೆ. ಹಾಗೆಯೇ ನಮ್ಮ ಕೇಳುಗರು ಕೂಡ ಕರೆ ಮಾಡಿ ಸಾಕಷ್ಟು ರೆಸಿಪಿಗಳ ಮಾಹಿತಿಯನ್ನು ನೀಡಿದರು ಅಲ್ವಾ? ಹಾಗಿದ್ರೆ ನೀವು ಕೂಡ ಈ ರೆಸಿಪಿಗಳನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಅಡುಗೆ ಅರಮನೆ ಕಾರ್ಯಕ್ರಮವನ್ನು ಮುಗಿಸ್ತೇನೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 11:30 ಇದೀಗ ಕಾರ್ಯಕ್ರಮ ಮಾಹಿತಿ ಕಣಜ.

ಆತ್ಮೀಯ ಕೇಳುಗರೆ, ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡಾ ಪರಿಚಯದಲ್ಲಿ ರಾಜರ ಕ್ರೀಡೆ ಎಂದೇ ಕರೆಯಲ್ಪಡುವ ಪೋಲೋ ಆಟದ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಡ್ತೇನೆ. ಪೋಲೋ ಒಂದು ಕುದುರೆ ಸವಾರಿಯ ಕ್ರೀಡೆಯಾಗಿದೆ. ಇದರಲ್ಲಿ ಆಟಗಾರರು ಚೆಂಡನ್ನು ಹೊಡೆಯಲು ಕೋಲುಗಳನ್ನು ಬಳಸ್ತಾರೆ. ಇದು ಪ್ರಾಚೀನ ಕಾಲದಿಂದಲೂ ಆಡಲಾಗುತ್ತಿರುವ ಒಂದು ತಂಡದ ಆಟವಾಗಿದೆ. ಈ ಪೋಲೋ ಆಟವು ಚೀನಾ ಮತ್ತು ಪರ್ಷಿಯಾದಲ್ಲಿ ಸುಮಾರು 2000 ವರ್ಷಗಳ ಹಿಂದೆ ಹುಟ್ಟಿಕೊಂಡಿತು ಎಂದು ನಂಬಲಾಗಿದೆ. ಭಾರತದಲ್ಲಿ ಪೋಲೋ ಆಟವನ್ನು ಮೊಘಲರು ಪರಿಚಯ ಮಾಡ್ತಾರೆ. ನಂತರ ಬ್ರಿಟಿಷ್ ಆಡಳಿತಗಾರರು ಇದನ್ನು ಜನಪ್ರಿಯಗೊಳಿಸಿದರು ಎನ್ನಲಾಗಿದೆ. ಕೋಲ್ಕತ್ತಾ ಪೋಲೋ ಕ್ಲಬ್ ವಿಶ್ವದ ಅತ್ಯಂತ ಹಳೆಯ ಪೋಲೋ ಕ್ಲಬ್ ಆಗಿದೆ. ಕೆಳಗೊರೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಯಶವಂತ್ ಚಿತ್ರದ ಈ ಗೀತೆಯನ್ನು.

ಹೋಕೆ ಕೇಳುಗರೆ, ಈ ಪೋಲೋ ಆಟವನ್ನ ಭಾರತದ ಹೆರಿಟೇಜ್ ಕ್ರೀಡೆ ಎಂದು ಕರೆಯಲಾಗುತ್ತೆ. ಪೋಲೋ ಆಟದ ಬಗ್ಗೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿಯೂ ಉಲ್ಲೇಖಗಳಿವೆ. ರಾಷ್ಟ್ರಕೂಟರ ಕಾಲದ ಶ್ರವಣಬೆಳಗೊಳ ಶಾಸನವು ಪೋಲೋ ಆಟದ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನ ನೀಡುತ್ತಾ, ಪೋಲೋ ಒಂದು ವಿಶಿಷ್ಟ ತಂಡ ಕ್ರೀಡೆಯಾಗಿದ್ದು ಇದರಲ್ಲಿ ಕುದುರೆಯನ್ನೇರಿದ ಆಟಗಾರರು ತಮ್ಮ ಎದುರಾಳಿ ತಂಡದ ವಿರುದ್ಧ ಗೋಲನ್ನ ಗಳಿಸಲು ಹೋರಾಟ ನಡೆಸುತ್ತಾರೆ. ಆಟಗಾರರು ಕುದುರೆ ಚಲಾಯಿಸುತ್ತಲೇ ಉದ್ದನೆಯ ಹಿಡಿಕೆಯುಳ್ಳ ಸುತ್ತಿಗೆ ಆಕಾರದ ದಂಡವನ್ನು ಬಳಸಿಕೊಂಡು ಪ್ಲಾಸ್ಟಿಕ್ ಅಥವಾ ಮರದ ಚಿಕ್ಕ ಚೆಂಡನ್ನು ಎದುರಾಳಿಗಳ ಗೋಲೆಡೆಗೆ ಚಲಾಯಿಸ್ತಾರೆ. ಈ ಪೋಲೋ ಕ್ರೀಡೆಯಲ್ಲಿ ವೇಗವೇ ಮುಖ್ಯವಾದ ಅಂಶವಾಗಿದ್ದು ಇದನ್ನು 300 ಗಜ ಉದ್ದವುಳ್ಳ ಹುಲ್ಲುಗಾವಲಲ್ಲಿ ಆಡಲಾಗುತ್ತೆ ಮತ್ತು ಪ್ರತಿಯೊಂದು ಪೋಲೋ ತಂಡವು 4 ಕುದುರೆ ಸವಾರರನ್ನು ಒಳಗೊಂಡಿರುತ್ತೆ. ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಇದೀಗ ಕೇಳೋಣ ಜೋಡಿ ಹಕ್ಕಿ ಚಿತ್ರದಿಂದ ಇದ ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ವಿ ಮನೋಹರ್.

ಸ್ನೇಹಿತರೆ, ಕುದುರೆಯ ಬೆನ್ನೇರಿ ಆಡುವ ಈ ಪೋಲೋ ಆಟವನ್ನ ಇತ್ತೀಚೆಗೆ ಒಳಾಂಗಣ ಕ್ರೀಡೆಯಾಗಿಯೂ ಸಹ ಆಟವನ್ನ ಆಡಲಾಗ್ತಾ ಇದೆ. ಇದನ್ನ ಅರೇನಾ ಪೋಲೋ ಎಂದು ಕರೆಯಲಾಗುತ್ತೆ. ಇದಲ್ಲದೆ ಪಶ್ಚಿಮ ಅಮೆರಿಕಾದಲ್ಲಿ ಕೌಬಾಯ್ ಪೋಲೋ, ಬೀಚ್ ಪೋಲೋ, ಸ್ನೋ ಪೋಲೋ, ಕೇನೋ ಪೋಲೋ, ಸೈಕಲ್ ಪೋಲೋ, ಒಂಟೆ ಪೋಲೋ, ಗಜ ಪೋಲೋ, ಗಾಲ್ಫ್ ಕಾರ್ಟ್ ಪೋಲೋ, ಸೆಗ್ವಿ ಪೋಲೋ, ಯಾಕ್ ಪೋಲೋ, ಇವುಗಳು ಪೋಲೋಗಳ ಕ್ರೀಡೆಯ ವಿಧಗಳಾಗಿವೆ. ಸ್ನೇಹಿತರೆ, ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಇದೀಗ ಕೇಳೋಣ ಪಯಣ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್. ಸಾಹಿತ್ಯ ವಿ ನಾಗೇಂದ್ರ

ಓಕೆ ಸ್ನೇಹಿತರೆ, ಇನ್ನು ಈ ಪೋಲೋ ಆಡುವ ಪ್ರತಿ ತಂಡದಲ್ಲೂ ನಾಲ್ಕು ಆಟಗಾರರು ಇರ್ತಾರೆ. ಪ್ರತಿ ತುದಿಯಲ್ಲಿ 8 ಗಜಗಳ ಅಂತರದಲ್ಲಿ ಗೋಲುಗಳಿರುತ್ತೆ. ಈ ಆಟವನ್ನು 7.5 ನಿಮಿಷಗಳ 6 ಅವಧಿಗಳನ್ನು ಒಳಗೊಂಡಿರುತ್ತೆ. ಇದನ್ನು ಚಕ್ಕರ್ ಎಂದು ಕರೆಯಲಾಗುತ್ತೆ. ಈ ಪೋಲೋ ಕ್ರೀಡೆಯಲ್ಲಿ 2 ಅಂಪೈರ್ಗಳು, ಮೈದಾನದಲ್ಲಿ ಒಬ್ಬರು ಮತ್ತು ಸೈಡ್ ಲೈನ್ನಲ್ಲಿ ಒಬ್ಬರು ಇರ್ತಾರೆ. ಆಟಗಾರರು ಚೆಂಡನ್ನು ಗೋಲಿನೊಳಗೆ ಹೊಡೆಯುವ ಮೂಲಕ ಅಂಕವನ್ನು ಗಳಿಸ್ತಾರೆ. ಸ್ನೇಹಿತರೆ, ಮಾಹಿತಿ ಕಣಜ ಕಾರ್ಯಕ್ರಮವನ್ನು ಕೇಳ್ತಾ ಇರೋ ಕೇಳುಗರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪೋಲೋ ಆಟದ ಮಾಹಿತಿಯನ್ನು ನೀವು ತಿಳಿಸುತ್ತಿರುವಾಗ ಆ ಆಟದ ಚಿತ್ರಣ ನಮ್ಮ ಕಣ್ಮುಂದೆ ಬರ್ತಾ ಇತ್ತು ಮೇಡಮ್. ಜೊತೆಗೆ ಸುಮಧುರವಾದ ಚಿತ್ರಗೀತೆಗಳು ಕೂಡ ಇಷ್ಟ ಆಯಿತು. ಧನ್ಯವಾದ, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು, ಇವರು ಚೀನಾ ಮತ್ತು ಬ್ರಿಟಿಷ್ ದೇಶದ ಕ್ರೀಡೆಯಾಗಿರುವ ಆಟ ಪೋಲೋ, ಈ ಕ್ರೀಡೆಯಲ್ಲಿ ಆಟಗಾರರು ಕುದುರೆ ಏರಿ ಆಟವನ್ನು ಆಡ್ತಾರೆ, ಬುದ್ಧಿವಂತಿಕೆಯಿಂದ ಈ ಆಟವನ್ನು ಆಡ್ತಾರೆ, ಹಾಗೆ ಪೋಲೋ ಆಟದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹಾಡುಗಳನ್ನು, ಸಂಗೀತ ಇರುವ ಕ್ರೀಡೆಯ ಸಾಹಿತ್ಯ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ದಿನ, ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಸ್ನೇಹಿತರೆ, ಇದೀಗ ಕೇಳೋಣ ಉಳಿದವರು ಕಂಡಂತೆ ಚಿತ್ರದಿಂದ ಆಯ್ದ ಗೀತೆಗೆ ಧ್ವನಿಯಾಗಿದ್ದಾರೆ ವಿಜಯ್ ಪ್ರಕಾಶ್, ಸಾಹಿತ್ಯ ರಕ್ಷಿತ್ ಶೆಟ್ಟಿ, ಸಂಗೀತ ಸಂಯೋಜನೆ ಬಿ ಅಜನೀಶ್ ಲೋಕನಾಥ್.

ಹಾಕಿ ಸ್ನೇಹಿತರೆ, ಈ ಪೋಲೋ ಕ್ರೀಡೆಯು ಸುಲಭದ ಕ್ರೀಡೆಯಲ್ಲ. ಇದು ಆಟ ಆಡೋದಾಗ್ಲಿ ನೋಡೋದಾಗ್ಲಿ ಆಟವು ವೇಗವಾಗಿ ಮತ್ತೆ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಅಲ್ಲಿ ಉತ್ಸಾಹವು ಒಂದು ಕ್ಷಣದಲ್ಲಿ ತಿರುವು ಪಡೆಯಬಹುದು. ಕಾಲದ ಬದಲಾವಣೆಗಳು, ಸವಾಲುಗಳ ಹೊರತಾಗಿಯೂ ಪೋಲೋ ಒಂದು ಕ್ರೀಡೆಯಾಗಿದ್ದು ಇದು ಶತಮಾನಗಳಿಂದ ಉಳಿದುಕೊಂಡಿದೆ ಮಾತ್ರವಲ್ಲದೆ ಶತಮಾನಗಳಿಂದಲೂ ಅಭಿವೃದ್ಧಿಯನ್ನು ಹೊಂದುತ್ತಾ ಬಂದಿದೆ. ರಾಜರ ಕ್ರೀಡೆ ಎಂದೇ ಕರೆಯಲ್ಪಡುವ ಈ ಪೋಲೋ ಕ್ರೀಡೆಯು ತನ್ನ ಶ್ರೀಮಂತ ವೈಭವತೆಯಿಂದ ಆಟದ ರೋಮಾಂಚನ, ಕೌಶಲ್ಯ, ಕುದುರೆಗಳ ಸೊಬಗು ಮತ್ತು ಶಕ್ತಿ ಹಾಗೂ ಜನರ ಚೈತನ್ಯ ಮತ್ತು ಸಂಸ್ಕೃತಿಯನ್ನು ಸಂಯೋಜಿಸುವ ಕ್ರೀಡೆಯಾಗಿದೆ. ಈ ಪೋಲೋ ಕ್ರೀಡೆಯು ಅದನ್ನು ಆಡುವವರಿಗೆ ನೋಡುವವರಿಗೆ ಒಂದು ವಿಶಿಷ್ಟ ಮತ್ತು ಮರೆಯಲಾಗದ ಅನುಭವವನ್ನು ನೀಡುವ ಕ್ರೀಡೆಯಾಗಿದೆ. ಇದಾಗಿತ್ತು ಕೇಳುಗರೆ ರಾಜರ ಕ್ರೀಡೆ ಎಂದೇ ಕರೆಯಲ್ಪಡುವ ಕುದುರೆಯ ಬೆನ್ನೇರಿ ಆಡುವ ಕ್ರೀಡೆಯಾದ ಪೋಲೋ ಕ್ರೀಡೆಯ ಬಗ್ಗೆ ಕುರಿತಾದ ಕಿರು ಮಾಹಿತಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಇಂದ್ರ ಚಿತ್ರದ ಗೀತೆಯನ್ನು.

ಇದುವರೆಗೂ ಕಾರ್ಯಕ್ರಮ ಮಾಹಿತಿ ಕಣಜ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ಬಳಿಕ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಅಲ್ಬಿನಿಸಂ ಜಾಗೃತಿ ದಿನಾಚರಣೆ ಇಂದು. ನನ್ನ ಚರ್ಮದ ಬಗ್ಗೆ ಹೆಮ್ಮೆ ಇದೆ ಎಂಬ ಧ್ಯೇಯದೊಂದಿಗೆ ಬಣ್ಣ ಆಧಾರಿತ ತಾರತಮ್ಯವನ್ನು ದೂರ ಮಾಡಲು ಹಾಗೂ ಅಲ್ಬಿನಿಸಂ ಬಗ್ಗೆ ಜನಜಾಗೃತಿ, ಮಾನವೀಯ ನೆಲೆಯಲ್ಲಿ ಹಕ್ಕುಗಳು ಮತ್ತು ಅನುಭವಗಳನ್ನು ಗುರುತಿಸಲು ಯೋಜಿಸಲಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನೆಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಾಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಆಯುಷ್ ಇಲಾಖೆ ಕೋರಿದೆ. ಧಾರವಾಡದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಇಂದು ಸಂಜೆ 6:00ಗೆ ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಳಿಕ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಆಯೋಜಿತ 2 ದಿನಗಳ ಬಿಜೆಪಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಜಾಥಾಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿಎಂ ದಿವ್ಯಶ್ರೀ ಚಾಲನೆ ನೀಡಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮರುಳಸಿದ್ಧಾರಾಧ್ಯ ಚಾಲನೆ ನೀಡಿದರು. ಮೈಸೂರಿನ ನಂಜರಾಜ್ ಬಹದ್ದೂರು ಛತ್ರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬೀಜಮೇಳ ಆಯೋಜಿತವಾಗಿದೆ. ಸಹಜ ಸಮೃದ್ಧ ಸಹಜ ಸೀಡ್ಸ್ ಸಂಸ್ಥೆಗಳು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಸಹಯೋಗದಲ್ಲಿ ಬೀಜ ವೈವಿಧ್ಯ ಸಂಭ್ರಮ ಆಯೋಜಿಸಿದ್ದು ಬೀಜ ಸಂರಕ್ಷಣೆ ಕುರಿತ ತರಬೇತಿ ಹಾಗೂ ನಾಳೆ ಬೆಳಗ್ಗೆ 10:30ಕ್ಕೆ ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಆಯೋಜಿತವಾಗಿದೆ. ಜ್ಯೂಸ್, ಬಿಲ್ವಾ ಸೇರಿದಂತೆ ಹಲವು ಪ್ರಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶಿನಿ ಹಾಗೂ ಮಾರಾಟ ಮೇಳವನ್ನು ಬೆಳೆಗಾರರೇ ಆಯೋಜಿಸಿರುವುದು ವಿಶೇಷ. ದೇಸಿ ಬೀಜಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬೀಜ ಸಂರಕ್ಷಕಿ ಭಾಗ್ಯೇಶ್ವರಿ ಮಾಳಿಕ್ನವರ್.
1: ಮೈಸೂರು ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಬೀಜ ಮೇಳ ಆಯೋಜನೆಯಾಗಿದೆ. ನಾವು ನಮ್ಮ ಮಹಿಳಾ ಸಂಘದಿಂದ ಮೈಸೂರು ಗ್ರಾಹಕರಿಗಂತ ಚಟ್ನಿ ಪುಡಿಗಳು, ಸಿರಿಧಾನ್ಯ ಅಕ್ಕಿಗಳು, ಜವಾರಿ ಕಾಳು, ಬೇಳೆಗಳು, ಮಕ್ಕಳು ಮತ್ತು ಮನೆಯವರು ಕುಡಿಯಲು ಮಾಲ್ಟ್ ಪೌಡರ್, ಈ ತರ ಹತ್ತಾರು ವೈವಿಧ್ಯಮಯ ಅಡುಗೆಗಳು ಇವೆ. ಎಲ್ಲರೂ ಬನ್ನಿ, ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮನೆಯ ಹಿತ್ತಲು ಪಾಟುಗಳಲ್ಲಿ ಬೆಳೆಯಲು ತರಕಾರಿ ಬೀಜಗಳು ಸಿಗುತ್ತವೆ. ಧನ್ಯವಾದಗಳು.
0: ಭಾನುವಾರ 28ನೇ ತಾರೀಕು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಹಿನ್ನೆಲೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1,27,641 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಅಭಿನವ್ ತಿಳಿಸಿದ್ದಾರೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು 16ರಿಂದ 20ನೇ ತಾರೀಖಿನವರೆಗೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಆಯೋಜಿಸಲಾಗಿದೆ. ಹಿರಿಯ ಸಾಹಿತಿ

0: ದೇವನೂರು ಮಹದೇವ ಶಿಬಿರವನ್ನು ಉದ್ಘಾಟಿಸಲಿದ್ದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಸ ಕುಮಾರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಮನ್ನಳ್ಳಿ ಗ್ರಾಮದಲ್ಲಿ ಒಟ್ಟು 935,000 ರೂಪಾಯಿ ಮೌಲ್ಯದ 1539 ರಸಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಲಾಗಿದೆ ಎಂದು ಉಪ ಆಯುಕ್ತ ಸಿದ್ದು ಹುಲ್ಲೊಳ್ಳಿ ತಿಳಿಸಿದ್ದಾರೆ. ಭೂತಾನ್ನಲ್ಲಿ ನಡೆದ ಏಷ್ಯಾದ ಆಟ್ಯಾಪಾಟ್ಯ ಚಾಂಪಿಯನ್ಶಿಪ್ನಲ್ಲಿ ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಶಿಂಗಟರಾಯನಕೇರಿ ತಾಂಡದ ರಾಹುಲ್ ಶೇಖರ್ ಕಾರಭಾರಿ ಮೂರನೇ ಹಿರಿಯರ ಆಟ್ಯಾಪಾಟ್ಯ ಸ್ಪರ್ಧೆ ವಿಭಾಗದಲ್ಲಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಶಿರಹಟ್ಟಿ ತಾಲೂಕು ದೇವಿಹಾಳ್ ತಾಂಡದ ಉಳುವೇಶ್ ಶಿವಾಜಿ ಲಮಾಣಿ 19 ವರ್ಷದೊಳಗಿನವರ ಪ್ರಥಮ ಕಿರಿಯರ ಆಟ್ಯಾಪಾಟ್ಯ ವಿಭಾಗದಲ್ಲಿ ಭಾರತ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸಿ ಗೌರವಿಸಿದರು. 5ನೇ ಆವೃತ್ತಿಯ ಮಹಾರಾಜ ಕ್ರಿಕೆಟ್ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯಲ್ಲಿ ಆಡಲಿರುವ ಬೆಂಗಳೂರು ಬ್ಲಾಸ್ಟರ್ಸ್ ಕ್ರಿಕೆಟ್ ತಂಡದ ಜೆರ್ಸಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಬಿಡುಗಡೆಗೊಳಿಸಿದರು. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈಯೇ.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಪ್ರಕೃತಿ ನಮ್ಮ ಅನರ್ಘ್ಯ ಸಂಪತ್ತು. ಮಾನವನ ಅಸ್ತಿತ್ವ ಪ್ರಕೃತಿಯಿಂದ. ಆದರೆ ಮನುಷ್ಯ ಇಂದು ಅಭಿವೃದ್ಧಿ ಆಧುನಿಕತೆಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ದಿನನಿತ್ಯ ಅತಿಕ್ರಮಣವನ್ನ ಮಾಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರಿತ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವೇನು ಎಂಬುದು ದೊಡ್ಡ ಆತಂಕ ಸದಾ ಕಾಡ್ತಾ ಇರುತ್ತೆ. ಇಂದು ಪರಿಸರವನ್ನ ಉಳಿಸೋದು ಬೆಳೆಸೋದು ಇಂದಿನ ಅತ್ಯಂತ ತುರ್ತು ಅಗತ್ಯ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪರಿಸರದ ಉಳಿವು ಅಳಿವಿನ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡೋಣ. ಕೇಳಿದರೆ, ಈ ಚರ್ಚೆಯನ್ನ ಮಾಡಲಿಕ್ಕೆ ಈ ಕುರಿತು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈಎ ಇವರು. ನಮಸ್ಕಾರ.
4: ನಮಸ್ತೆ. ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು.
3: ಸ್ನೇಹಿತರೆ, ಇವರು ಪ್ರಕೃತಿ ಸಂರಕ್ಷಣೆ ಮತ್ತು ಜಲವ್ಯವಸ್ಥೆಗಳ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗೆ ಹೊಸ ಚಿಗುರು ಮ್ಯಾನೇಜ್ಡ್ ಫಾರಂ ಲ್ಯಾಂಡ್ಸ್ ಬೆಂಗಳೂರು ಈ ಸಂಸ್ಥೆಯಲ್ಲಿ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆಗಿಯೂ ಸಹ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಹಾಗೆ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇವರು ಜಲ ಹರಿವು ವಿಶ್ಲೇಷಣಾ ವರದಿ, ಮಳೆ ನೀರು ಹರಿವು ಹಾಗೂ ಪ್ರಕೃತಿ ಆಧಾರಿತ ಜಲ ನಿರ್ವಹಣೆಯ ಕುರಿತಾಗಿ ಅಧ್ಯಯನ, ವಸ್ತು ಹಾಗೂ ವಿನ್ಯಾಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಯಶವಂತಿಯವರೇ, ಏನಿದು ಯುವ ಭೂದೃಶ್ಯ ವಿನ್ಯಾಸಕಿ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ?
4: ಭೂದೃಶ್ಯ ವಿನ್ಯಾಸ ಅಂದ್ರೆ ಎಲ್ಲಾ ಕಲೆಗಳಲ್ಲಿ ಒಂದು ಶ್ರೇಷ್ಠವಾದ ಕಲೆ, ಪರಿಸರದ ಜೊತೆಯಲ್ಲಿ ಮಾಡುವಂತದ್ದು ಕಲೆ. ಭೂದೃಶ್ಯ ವಿನ್ಯಾಸ ಅಂದ್ರೆ ಹೊರಗಡೆ ನಾವೇನ್ ನೋಡ್ತೀವಿ ಅದನ್ನ ವಿನ್ಯಾಸ ಮಾಡುವಂತದ್ದು. ಸಣ್ಣ ಕೋರ್ಟ್ಯಾರ್ಡಿಂದ ಹಿಡಿದು ದೊಡ್ಡ ಉದ್ಯಾನವನ, ಬಯೋಡೈವರ್ಸಿಟಿ ಪಾರ್ಕ್, ಈ ಎಲ್ಲಾ ಸ್ಕೇಲ್ಗಳಲ್ಲೂ ನಾವು ವಿನ್ಯಾಸವನ್ನ ಮಾಡ್ತೀವಿ. ಮುಖ್ಯವಾಗಿ ಹೇಳೋದಾದ್ರೆ ಪರಿಸರದ ಮಾದರಿಗಳನ್ನ ಅಂದ್ರೆ ನೇಚರ್ ಪ್ಯಾಟರ್ನ್ನ ನಾವು ಮುಖ್ಯ ಅಂಶವಾಗಿ ಇಟ್ಟುಕೊಂಡು ನಮ್ಮ ವಿನ್ಯಾಸವನ್ನ ಮಾಡ್ತೀವಿ.
3: ಓಕೆ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು?
4: ನನ್ನ ವಿದ್ಯಾಭ್ಯಾಸ ಮೊದಲನೇದು ಬಿಆರ್ಕ್ ಬ್ಯಾಚುಲರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಮಾಡಿದ್ದೇನೆ.
3: ಈ ವಿದ್ಯಾಭ್ಯಾಸವನ್ನ ಮಾಡಿ ಭೂದೃಶ್ಯ ಮತ್ತು ಪರಿಸರ ನಿರ್ವಹಣೆ, ಜಲ ನಿರ್ವಹಣೆ ಈ ಕುರಿತಾದ ವಿಷಯಗಳನ್ನ ಅಧ್ಯಯನ ಮಾಡಿ ಇವತ್ತು ಅದನ್ನೇ ವೃತ್ತಿನೂ ಸಹ ಮಾಡಿಕೊಂಡಿದ್ದೀರಿ, ಅದೇ ಕೆಲಸದಲ್ಲಿ ಸಹ ತೊಡಸ್ಕೊಂಡಿದ್ದೀರಿ. ಓಕೆ ಯಶವಂತಿಯವರೇ, ಇವತ್ತಿನ ನಮ್ಮ ವಿಷಯನೇ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ಎಂಬುದೇ ಆಗಿದೆ. ನಿಮ್ಮ ಅಧ್ಯಯನದ ಮತ್ತು ವ್ಯಾಸಂಗದ ಹಿನ್ನೆಲೆಯಲ್ಲಿ ಮತ್ತು ನೀವು ಈಗ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ನಿಮ್ಮೊಂದಿಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಮನುಷ್ಯನ ದಾಳಿ ಪ್ರಕೃತಿಯ ಮೇಲೆ ನಿರಂತರವಾಗಿ ನಡೀತಾನೆ ಇದೆ. ಅದು ಅಭಿವೃದ್ಧಿ

0: ಆಗಿರ್ಬೋದು, ಆಧುನಿಕತೆ ಹೆಸರಿನಲ್ಲಿ ಆಗಿರ್ಬೋದು ನಿರಂತರ ದಾಳಿ ನಡೀತಾನೆ ಇದೆ. ಆದರೆ ಪ್ರಕೃತಿಯನ್ನ ನಾಶ ಮಾಡೋದ್ರಲ್ಲಿ ವಹಿಸುವ ಆಸಕ್ತಿ, ಅದನ್ನ ಉಳಿಸೋದ್ರಲ್ಲಿ ಮನುಷ್ಯನಿಗೆ ಸಮಯ ಇಲ್ಲ ಅನ್ನೋ ತರ ಮಾಡ್ತಾನೆ, ಉಳಿಸೋದ್ರಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಪ್ರಕೃತಿಯ ನಂಟನ್ನ ಬೆಳೆಸೋದು ಹೇಗೆ ಅನ್ನೋ ವಿಚಾರವಾಗಿ ಮಾತಾಡ್ತೀರಾ?
1: ಹೌದು, ಈಗಿನ ಸಂದರ್ಭದಲ್ಲಿ ಎಲ್ಲರೂ ಪ್ರಕೃತಿಯ ನಂಟನ್ನು ಅಂಟಿಸಿಕೊಳ್ಳುವ ಮುಖ್ಯವಾದ ಮಹತ್ವತೆ ತುಂಬಾನೇ ಇದೆ. ಮಾನವನು ಪ್ರಕೃತಿಯ ಒಂದು ಭಾಗ. ಮಾನವನಿಲ್ಲದೆ ಪ್ರಕೃತಿ ಇರುತ್ತದೆ, ಆದರೆ ಪ್ರಕೃತಿ ಇಲ್ಲದೆ ಮಾನವನಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇಗೆ ಹೇಳೋದಾದ್ರೆ ಪ್ರಕೃತಿಯ ಸಂಯೋಜನೆ ಪಂಚಭೂತಗಳಿಂದ ಆಗಿದೆ. ವಿಶ್ವವು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ಕೂಡಿದೆ. ನಮ್ಮಲ್ಲಿರುವುದು ಪಂಚಭೂತಗಳೇ, ಪರಿಸರದಲ್ಲಿರುವುದು ಪಂಚಭೂತಗಳೇ. ಆದ ಕಾರಣ ಪ್ರಕೃತಿಯಲ್ಲಿರುವ ಪಂಚಭೂತಗಳನ್ನು ಸಮತೋಲನಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಪ್ರಕೃತಿ ಉಳಿಸುವುದೆಂದರೆ ಮರಗಳನ್ನು ನೆಡುವುದು ಅಥವಾ ನದಿಗಳನ್ನು ಸಂರಕ್ಷಣೆ, ಇವೆರಡರ ಮಾಡಿದ್ರೆ ಮಾತ್ರ ನಾವು ಪ್ರಕೃತಿಯ ಸಂರಕ್ಷಣೆ ಮಾಡಿದೀವಿ ಅಂತಲ್ಲ. ನಾವು ಪ್ರಕೃತಿಯಲ್ಲಿ ನೇಚರ್ ಪ್ಯಾಟರ್ನ್ಸ್ ನ ಅರ್ಥ ಮಾಡ್ಕೋಬೇಕು, ಅಂದ್ರೆ ಪ್ರಕೃತಿಯ ಮಾದರಿಗಳನ್ನ ಅರ್ಥ ಮಾಡಿಕೊಂಡು ಪ್ರಕೃತಿಯ ರೀತಿ ನೀತಿಗಳಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಆಗಿ ಹಾಸುಹೊಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ. ಭೂಮಿ ನಮಗೆ ಸ್ಥಿರತೆಯನ್ನು ಕಲಿಸುತ್ತದೆ. ಜಲದ ಹರಿವು ಜೀವಂತಿಕೆಯನ್ನು ತೋರಿಸುತ್ತದೆ. ಅಗ್ನಿ ಪರಿವರ್ತನೆಯ ಶಕ್ತಿಯನ್ನು ಸೂಚಿಸುತ್ತದೆ. ವಾಯು ಚಲನೆ ಮತ್ತು ಜೀವನದ ಸಂಕೇತ. ಆಕಾಶ ಎಲ್ಲವೂ ತನ್ನೊಳಗೆ ಹೇಗೆ ಧರಿಸಬೇಕು ಎಂಬ ಅನಂತತೆಯನ್ನು ತೋರಿಸುತ್ತದೆ. ಈ ಪಂಚಭೂತಗಳು ನಮ್ಮೊಳಗೂ ಇವೆ. ಆದ ಕಾರಣ ನಾವು ಎಷ್ಟು ಸಾಧ್ಯವೋ ಅಷ್ಟು ಪಂಚಭೂತಗಳನ್ನು ಸಮತೋಲನ ಮಾಡಿದರೆ ಪರಿಸರ ಸಂರಕ್ಷಣೆ ಆಗುವುದೆಂದು ಹೇಳಬಹುದು.
0: ಓಕೆ ಯಶವಂತಿ ಅವರೇ, ನೀವು ಹೇಳ್ತಾ ಇದ್ದೀರಾ ಪಂಚಭೂತಗಳು ಪರಿಸರದ ನಡುವೆ ಸಮತೋಲನವನ್ನ ಸಾಧಿಸ್ತವೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ನೀವು ಉದಾಹರಣೆ ಕೊಡ್ತಾ ಇರೋದು ಭೂಮಿ, ಜಲ, ವಾಯು, ಅಗ್ನಿ ಇತರ ವಿಚಾರಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದೀರಿ. ಪ್ರಕೃತಿಯ ಸಿದ್ಧಾಂತಗಳನ್ನ ಸೈದ್ಧಾಂತಿಕವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಪ್ರಕೃತಿಯನ್ನ ಸಮತೋಲನವಾಗಿ ಇಡಬಹುದು ಅಂತ ಹೇಳ್ತಿದ್ದೀರಾ?
1: ಹೌದು.
0: ಹಾಗಾದ್ರೆ ಇದನ್ನ ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸೋದು ಹೇಗೆ?
1: ಸಾಮಾನ್ಯ ಜನರಿಗೆ ಪ್ರಕೃತಿಯ ಅಂಶಗಳನ್ನ, ಅಚ್ಚರಿಯ ಅಂಶಗಳನ್ನ ನಾವು ಬಂದಟ್ಟಾಗಿ ತೋರಿಸಿದಾಗ ಪ್ರಕೃತಿಯಿಂದ ಸಿಗ್ತಾ ಇರೋದನ್ನ ನಾವು ಎಷ್ಟು ಜವಾಬ್ದಾರಿ ರೀತಿಯಿಂದ ಉಪಯೋಗಿಸ್ಕೊಂತಾ ಇದೀವಿ ಅನ್ನೋದನ್ನ ನಾವು ಮಂದಟ್ ಮಾಡಿಕೊಂಡ್ರೆ ಅದು ಮುಂದಿನ ಪೀಳಿಗೆಗೆ ಹೋಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಪಂಚಭೂತಗಳನ್ನ ಆಯ್ದುಕೊಂಡು ಅದಕ್ಕೆ ಹೊಂದಿಕೊಳ್ಳುವ ಉದಾಹರಣೆಯನ್ನು ನೀಡ್ತೀನಿ. ಮೊದಲಿಗೆ ಭೂಮಿ ಅಂತ ಬಂದ್ರೆ ಮೇಘಾಲಯದಲ್ಲಿ ನೋಡಬಹುದಾದಂತ ಲಿವಿಂಗ್ ರೂಟ್ಸ್ ಬ್ರಿಡ್ಜ್, ಬೇರುಗಳ ಸೇತುವೆ ನೋಡಬಹುದು.
0: ಅಂದ್ರೆ ಜೀವಂತ ಬೇರುಗಳಿಂದ ಮಾಡಿರುವಂತಹ ಸೇತುವೆ.
1: ಹೌದೌದು. ಫೈಕಸ್ ಎಲಾಸ್ಟಿಕಾ ಅಂತೇಳಿ ಒಂದು ಮರ ಇದೆ. ಆ ಮರಗಳನ್ನ ಅಲ್ಲಿನ ಖಾಸಿ ಜನಾಂಗದವರು ಬ್ಯಾಂಬುಗಳನ್ನ ಹಿಡಿದ್ಬಿಟ್ಟು ಆ ಬೇರುಗಳನ್ನ ಸೇತುವೆಗಳಾಗಿ ರೂಪಿಸ್ತಾರೆ. ಆ ಸೇತುವೆ ಎಲ್ಲಾ ಋತುವಿನಲ್ಲೂ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಒಂದೊಂದು ರೀತಿಯ ಬದಲಾವಣೆಯನ್ನು ಮಾಡಿಕೊಂಡು ಇನ್ನ ಸ್ಥಿರವಾಗಿ ಇರುತ್ತೆ. ಇದು ಅದ್ಭುತವಾದಂತಹ ಸೇತುವೆ, ಮಾನವ ಮತ್ತು ಪ್ರಕೃತಿಯ ನಡುವಿನ ಸೇತುವೆ ಅಂತಾನೆ ಹೇಳ್ಬಹುದು. ಈ ತರ ಅದ್ಭುತವಾಗಿರುವಂತ ಸೇತುವೆ ನಾವು ಮುಂದಿನ ಪೀಳಿಗೆಗೆ ನೋಡಬೇಕು ಅಂತ ಕೊಡಬೇಕು ಅನ್ನೋ ಮನೋಭಾವನ ಬಂದೇ ಬರುತ್ತೆ ಆ ಸೇತುವೆ ನೋಡಿದಾಗ. ಹಾಗಾಗಿ ಈ ಸೇತುವೆಯನ್ನ ನಾವು ನಮ್ಮ ಮಾನವ ಮತ್ತು ಪ್ರಕೃತಿಯ ಸೇತುವೆ ಆಗಿ ಅನ್ಕೋಬಹುದು. ಇಂಥ ನೈಸರ್ಗಿಕವಾಗಿರುವಂತಹ ಸುಂದರ ತಾಣಗಳಿಗೆ ಏನೋ ಕುತ್ತು ಬಾರದ ಹಾಗೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದೇ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆ ಇದನ್ನ ಸಂರಕ್ಷಿಸುವ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಕುತ್ತು ತರುತ್ತಿರುವಂತಹ ಪ್ರಮುಖ ಅಂಶಗಳೇನೆಂದರೆ ತ್ಯಾಜ್ಯ ವಸ್ತುಗಳು ಸರಿಯಾಗಿ ನಿರ್ವಹಣೆ ಆಗದಲ್ಲಿ ಇರೋದು, ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲೇ ಬಿಟ್ಟು ಬರುತ್ತಾ ಇರುವುದು.
0: ಮಾನವ ನಿರ್ಮಿತ ತ್ಯಾಜ್ಯ ವಸ್ತುಗಳು ಪರಿಸರಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡುತ್ತವೆ. ಇದರ ನಿರ್ವಹಣೆ ಹೇಗೆ ಮಾಡಬೇಕು?
1: ಇದರ ನಿರ್ವಹಣೆ ಪ್ರತಿ ಹಂತದಲ್ಲೂ ನಾವು ಯಾವ್ಯಾವ ಕಾಲದಲ್ಲಿ ಅದರ ಚೇಂಜಸ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ನಾವು ಅದನ್ನ ಮುನ್ನಡೆಸಿಕೊಂಡು ಹೋಗ್ಬೇಕು. ಯುನೆಸ್ಕೋ ಈ ನಿಟ್ಟಿನಲ್ಲಿ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ತ್ಯಾಜ್ಯ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಮತ್ತೆ ಇಲ್ಲಿ ಬರಂತಹ ಪ್ರಕೃತಿ, ಇಲ್ಲಿ ಬರಂತಹ ಜಲಚರಗಳಿಗೆ ಹೊಂದಾಣಿಕೆ ಆಗಂತ ಮರಗಿಡಗಳನ್ನ ನೆಟ್ಟಿ ಅಲ್ಲಿರೋಂತ ಜಲಚರಗಳು, ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಲ್ಲಿ ಒಂದು ಇಂಟಿಗ್ರೇಟೆಡ್ ವೇ ಅಲ್ಲಿ ನಾವು ಪರಿಸರವನ್ನ ಸಂರಕ್ಷಿಸಬಹುದು.
0: ಘನ ತ್ಯಾಜ್ಯ ನಿರ್ವಹಣೆಯನ್ನ ಮಾಡೋ ರೀತಿ ಬಗ್ಗೆ ಹೇಳಿದ್ರೆ ಇನ್ನು ನೀವು ಜಲ ವಿನ್ಯಾಸ, ಜಲ ಸಂರಕ್ಷಣೆಯಲ್ಲೂ ಸಹ ಬಹಳಷ್ಟು ಪರಿಣಿತಿಯನ್ನ ಪಡೆದಿದ್ದೀರಿ, ವಿದ್ಯಾಭ್ಯಾಸವನ್ನ ಆ ವಿಚಾರದಲ್ಲಿ ಮಾಡಿದ್ದೀರಿ ಅಂತ ತಿಳಿಸಿದ್ರಿ. ಏನಿದು ಜಲ ಸಂರಕ್ಷಣೆ, ಜಲ ವಿನ್ಯಾಸವನ್ನ ನಮಗೆ ತಿಳಿಸ್ಕೊಡ್ತೀರಾ?
1: ಭೂಮಿಯು ಏರುಪೇರುಗಳಿಂದ ಆಗಿರುತ್ತೆ. ಯಾವುದೇ ಭೂಮಿಯು ಒಂದು ಫ್ಲಾಟ್ ಲ್ಯಾಂಡ್ ಆಗಿರುತ್ತಲ್ಲ, ಅಂದ್ರೆ ಲೆವೆಲ್ಡ್ ಲ್ಯಾಂಡ್ ಆಗಿರುವುದಿಲ್ಲ. ಪ್ರತಿ ಭೂಮಿ

0: ಅಲ್ಲೂ ಏರುಪೇರು ಇರುತ್ತೆ. ಅದಕ್ಕೆ ರೀತಿಯಾಗಿ ನೀರಿನ ಹರಿವು ಆಗ್ತಾ ಇರುತ್ತೆ. ನೀರು ಯಾವ ಜಾಗದಲ್ಲಿ ಬರ್ತಾ ಇದೆ ಅನ್ನೋದ ಅರ್ಥಕೊಂಡು ನಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನ ನೋಡ್ಕೋಬೇಕು. ಅಂದ್ರೆ ನೀರು ಈ ಕಡೆ ಬರುತ್ತೆ ಅಂತ ಗೊತ್ತಿದ್ರು ನಾವು ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡಿದ್ರೆ ಅದು ಮತ್ತೆ ನಮಗೆ ಫ್ಲಡ್ಡಿಂಗ್ ಆಗುತ್ತೆ, ಪ್ರವಾಹ ಬರುತ್ತೆ. ಹಾಗಾಗಿ ಜಲದ ಹರಿವು ಹೇಗೆ ಆಗುತ್ತೆ ಅನ್ನೋ ಅಧ್ಯಯನ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ನಾವು ಇದೇ ರೀತಿ ನೋಡಿದಾದ್ರೆ ಜಲ ಮತ್ತು ಭೂಮಿಯ ನಡುವಿನ ಒಂದು ಜೈವಿಕ ಹೆದ್ದಾರಿ ನಿರ್ಮಾಣ ಆಗುತ್ತೆ. ನಾವು ಅಲ್ಲಿ ಇರುವಂತ ಸುಂದರ ಪ್ರಾಣಿ ಪಕ್ಷಿಗಳು ತಮಗೆ ಬೇಕಾಗಿರುವಂತಹ ಗೂಡುಗಳನ್ನ ಕಟ್ಕೊಂಡುವ ತುಂಬಾ ಒಳ್ಳೆಯ ತಾಣ, ಹಾಗೂ ತಾವು ಪಕ್ಷಿಗಳು ಅಲ್ಲಿ ತಂಗುದಾಣಗಳಾಗಿ ಮಾಡ್ಕೊಂಡಿರುತ್ತೆ. ಹಾಗಾಗಿ ದೇವ ಭೂಮಿ ಅಥವಾ ನದಿ ತೀರದ ವೆಟ್ ಲ್ಯಾಂಡ್ ನದಿ ತೀರದ
1: ಪ್ರದೇಶ ಪ್ರದೇಶಗಳಿವು. ಈ ಒಂದು ಪ್ರದೇಶ ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳಿಗೆ ಹಾಗೂ ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನ ಅಂತ ಹೇಳ್ತಾ ಇದ್ದೀರಾ?
0: ಹೌದು ಹೌದು. ಈ ತರ ವೆಟ್ ಲ್ಯಾಂಡ್ಸ್ ಗಳನ್ನ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಕೇರಳದ ಪಿಬಾಂದನ್ ವೆಟ್ ಲ್ಯಾಂಡ್ಸ್ ಅಲ್ಲಿ ಭಾರತದ ಪ್ರಮುಖ ದೇವಾಭೂಮಿ ಅಂತಾನೆ ಹೇಳ್ಬಹುದು. ಇದನ್ನ ರಾಮ್ಸಾರ್ ಸೈಟ್ ಸಂರಕ್ಷಿಸುತ್ತಾ ಇದೆ. ರಾಮ್ಸಾರ್ ಸೈಟ್ ವಿಶ್ವದಾದ್ಯಂತ ಎಲ್ಲೆಲ್ಲಿ ದೇವಾಭೂಮಿ ಇದೆಯೋ ಅದರ ರಕ್ಷಣೆಯ ಕಾರ್ಯಗಳಲ್ಲಿ ನಿರತವಾಗಿದೆ.
1: ಈ ದೇವಾಭೂಮಿಗಳನ್ನ ಪ್ರಕೃತಿಯ ಶ್ವಾಸಕೋಶಗಳು ಅಂತಾನು ಸಹ ಕರೀತಾರೆ ಅಲ್ವಾ?
0: ಹೌದು. ಪ್ರಕೃತಿಯಲ್ಲಿ ಏನೇನು ಕಲುಷಿತ ಅಂಶ ಇರುತ್ತೋ ದೇವಭೂಮಿಗೆ ಸೇರೆ ಬಿಟ್ಟು ಅಲ್ಲಿಂದ ಶುದ್ಧೀಕರಣ ಆದ ಮೇಲೆನೆ ಅದು ನದಿಗೆ ಹೋಗುತ್ತೆ. ಇದು ಪ್ರಕೃತಿಯಲ್ಲಿರುವಂತಹ ಅದ್ಭುತವಾದಂತ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ಬಹುದು. ಪ್ರತಿ ಹಂತದಲ್ಲೂ ನಾವು ಕುಡಿಯೋ ನೀರು ಹೇಗೆ ಫಿಲ್ಟರ್ ಮಾಡ್ಕೊಂತೀವೋ ಹಾಗೆ ಪ್ರಕೃತಿ ಸಹಜವಾಗಿಯೇ ಮಾಡಿ ನದಿಗಳಿಗೆ ಕೆರೆಗಳಿಗೆ ಬಿಡುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಅತಿಕ್ರಮಣ ಮತ್ತೆ ಅಭಿವೃದ್ಧಿಯ ಹೆಸರಲ್ಲಿ ವೆಟ್ ಲ್ಯಾಂಡ್ಸ್ ದೇವಭೂಮಿಯನ್ನೇ ನಾಶ ಮಾಡಿದಾಗ ಪ್ರಕೃತಿ ತನ್ನಲ್ಲಿರುವ ಅಂಶಗಳನ್ನ ಕಲುಷಿತ ಅಂಶಗಳನ್ನ ಶುದ್ಧೀಕರಣ ಮಾಡ್ಕೊಳ್ಳೋ ಅವಕಾಶವನ್ನೇ ನಾವು ಕಳೀತಾ ಹೋಗ್ತಾ ಇದೀವಿ.
1: ಖಂಡಿತ, ಬಹಳ ಒಳ್ಳೆಯ ವಿದ್ಯಮಾನವನ್ನ ಹೇಳಿದ್ರಿ. ಈಗ ಈ ದೇವಭೂಮಿಗಳು ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವುದರಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ನೀವು ತಿಳಿದ್ಕೊಟ್ರಿ. ಇದರ ಸಂರಕ್ಷಣೆ ನಾವು ಹೇಗ್ ಮಾಡಬಹುದು, ಮನುಷ್ಯರು ಅದನ್ನ ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂಚೂರು ವಿಚಾರ ತಿಳಿಸ್ತೀರಾ?
0: ಒಂದು ಉದಾಹರಣೆ ತಗೊಂಡು ಹೇಳೋಣ. ಆಲಿವ್ ರೆಡ್ಲಿ ಅಂತೇಳಿ ಟರ್ಟಲ್ಸ್ ಇದೆ. ಇದನ್ನ ನಾವು ಕಾರವಾರದ ತೀರದಲ್ಲಿ ಒಡಿಶಾ ತೀರದಲ್ಲಿ ನೋಡಬಹುದು. ಇದು ಏನಂದ್ರೆ ತನ್ನ ಗೂಡು ಕಟ್ಕೊಳ್ಳೋಕೋಸ್ಕರ ಹಲವಾರು ಕಿಲೋಮೀಟರ್ ಸಮುದ್ರದಲ್ಲಿ ಈಜಾಡ್ಕೊಂಡು ಬರುತ್ತೆ.
1: ಸಂತಾನೋತ್ಪತ್ತಿಗಾಗಿ ಬರುತ್ತವೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೇವೆ.
0: ಹೌದು, ಹಲವಾರು ಕಿಲೋಮೀಟರ್ ಈಜಾಡ್ಕೊಂಡು ಬಂದ ಮೇಲೆ ಅದರಲ್ಲಿರುವಂತಹ ಕಲುಷಿತ ಅಂಶ ಮತ್ತು ಮೀನುಗಾರರು ಸಮುದ್ರದಲ್ಲಿ ಬಿಟ್ಟಿರುವಂತಹ ನೆಟ್ಗಳು ಹಾಗೂ ಕರಾವಳಿ ತೀರದಲ್ಲಿ ಆಗಂತಿರುವ ಅಭಿವೃದ್ಧಿ ಇವೆಲ್ಲ ಅದರಿಂದ ಮತ್ತೆ ರಾತ್ರಿ ಹೊತ್ತು ಆರ್ಟಿಫಿಷಿಯಲ್ ಲೈಟ್ಸ್ ಕಣ್ಣಿಗೆ ಹೊಡುತ್ತವೆ ಅದಕ್ಕೆ ಇವೆಲ್ಲದ್ರಿಂದ ಅದು ದಾರಿ ತಪ್ಪತಾ ಇದೆ. ಬರ ಜಾಗದಲ್ಲಿ ಬರ್ತಾ ಇಲ್ಲ, ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಇನ್ನ ಅನೇಕ ಕನ್ಸರ್ವೇಶನ್ ಅಥಾರಿಟೀಸ್ ಸಮುದ್ರ ತೀರದಲ್ಲಿ ಇದು ಬರ ಜಾಗಗಳನ್ನ ಐಡೆಂಟಿಫೈ ಮಾಡಿ ಅಂದ್ರೆ ಆಲಿವ್ ರೆಡ್ಲಿ ಬರಂತಹ ಜಾಗಗಳನ್ನ ಐಡೆಂಟಿಫೈ ಮಾಡಿ
1: ಸಂರಕ್ಷಣೆ ಮಾಡುವ ಸಲುವಾಗಿ ಅದನ್ನ ಕೆಲವು ವಿಶೇಷ ಕಾನೂನುಗಳನ್ನ ಜಾರಿಗೆ ಪಡಿಸಿರುವಂತದ್ದು.
0: ಬೀಚ್ಗಳಲ್ಲಿ ಫಿಶಿಂಗ್ ಮಾಡಬಾರ್ದು, ಪ್ಲಾಸ್ಟಿಕ್ ನ ಯೂಸ್ ಮಾಡಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ಸ್ ನ ಮಾಡಿದೆ. ಸೊ ಇದೇ ರೀತಿ ನಮ್ಮ ಕರಾವಳಿ ತೀರ, ನಮ್ಮ ದೇವಭೂಮಿ ಎಷ್ಟೋ ಜೀವ ಪ್ರಭೇದಗಳಿಗೆ ತಂಗುದಾಣ ಆಗಿದೆ. ಹಾಗಾಗಿ ಪ್ರತಿಯೊಂದು ಅಂಶವನ್ನು ಪ್ರಕೃತಿಯಲ್ಲಿರುವಂತ ಈ ತರ ಜಲಚರಗಳಲ್ಲಿರುವಂತ ಮಾದರಿಗಳನ್ನ ನಮೂನೆಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಅದನ್ನ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಕ್ಕಾಗತ್ತೆ. ಈ ಭೂಮಿ ಎಲ್ಲರಿಗೂ ಸೇರಿದ್ದು, ಆ ಎಲ್ಲಾ ಜಲಚರಗಳು ಪ್ರಾಣಿ ಪಕ್ಷಿಗಳ ಏನೇನಕ್ಕೆ ಅವು ಅಲ್ಲಿಗೆ ಬರುತ್ತೆ, ಅವುಗಳ ನೀಡ್ಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಆಗ್ಬೇಕು. ಹಾಗಾದಲ್ಲಿ ಮಾತ್ರ ಮಾನವ ಮತ್ತು ಪ್ರಕೃತಿಯ ನಡುವೆ ಸಂಬಂಧ ಆಳವಾಗ್ತಾ ಹೋಗುತ್ತೆ.
1: ಪ್ರಕೃತಿ ಮತ್ತು ಮಾನವ ನಡುವೆ, ಪರಿಸರ ಮತ್ತು ಮನುಷ್ಯನ ನಡುವೆ ಸಂವಹನ ಉತ್ತಮವಾಗಿದ್ರೆ ಪರಿಸರ ಸಮತೋಲನವನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀರಿ.
0: ಮುಂದೆ ನೋಡೋದಾದ್ರೆ ನಾವು ಭೂಮಿ ಬಗ್ಗೆ ಮಾತಾಡಿದ್ವಿ, ಜಲದ ಬಗ್ಗೆ ಮಾತಾಡಿದ್ವಿ, ಈಗ ಅಗ್ನಿಯ ಬಗ್ಗೆ ಮಾತಾಡೋಣ. ಅಗ್ನಿಯನ್ನು ಬೆಂಕಿ ಮಾತ್ರ ಅಲ್ಲ, ತಾಪಮಾನ ರೀತಿಯಲ್ಲಿ ನಾವು ಈಗ ನೋಡಬಹುದು. ಈ ಸತಿಯ ಬೇಸಿಗೆ ತುಂಬಾ ತಾಪಮಾನ ಆಗಿದೆ, ಭಾರತ ಇಡೀ 50 ಡಿಗ್ರಿ ತಲುಪಿದೆ ಅನ್ನೋ ಸುದ್ದಿಯನ್ನ ಕೇಳ್ತಾ ಇದ್ದೀವಿ.
1: ನಮ್ಮ ಚಿತ್ರದುರ್ಗದಲ್ಲೇನೆ 37 ಡಿಗ್ರಿ ಸೆಲ್ಸಿಯಸ್ ಅನ್ನು ಮುಟ್ಟಿದ್ದು ಸಹ ನೋಡಿದ್ವಿ, ಗರಿಷ್ಠ ತಾಪಮಾನ ಇತ್ತು.
0: ಇದಕ್ಕೆಲ್ಲ ಕಾರಣ ಗ್ಲೋಬಲ್ ವಾರ್ಮಿಂಗ್, ಅಂದ್ರೆ ನಾವು ಪರಿಸರವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದ ಸಂಕೇತವಾಗಿ ಈ ಸತಿಯ ಬೇಸಿಗೆ ಉತ್ತರ ಕೊಟ್ಟಿದೆ. ತಾಪಮಾನ ಹೆಚ್ಚಿಸ್ಬಿಟ್ಟು ನಾವು ಪ್ರಕೃತಿಯನ್ನ ಕಾಪಾಡ್ಕೋಬೇಕು ಪಾಠವನ್ನ ಚೆನ್ನಾಗಿ ಹೇಳಿದೆ. ಅದಕ್ಕೆ ಹೇಳೋದು ಪ್ರಕೃತಿ ತಾನೇ ಪಾಠ ಕಲಿಸುತ್ತೆ, ತಾನೇ ಪಾಠ ಹೇಳ್ಕೊಡುತ್ತೆ. ಅದನ್ನ

0: ಮಾಡ್ಕೊಂಡು ಮುನ್ನ ನಡ್ಸ್ಕೊಂಡು ಹೋಗೋದು ಮಾನವನ ಆದ್ಯ ಕರ್ತವ್ಯ ಆಗಿ ಮಾಡ್ಕೋಬೇಕು. ಉದಾಹರಣೆ ತಗೊಳ್ಳೋದಾದ್ರೆ ಹಿಮಾಲಯದಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿನ ನೀರೆಲ್ಲ ಕರಗ್ತಾ ಇದೆ, ಇದರಿಂದ ಪ್ರವಾಹಗಳಾಗ್ತಾ ಇದೆ. ಹಾಗಾಗಿ ಭಾರತ ಸರ್ಕಾರ ನ್ಯಾಷನಲ್ ಮಿಷನ್ ಆಫ್ ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ಮುಂತಾದ ಸಂಸ್ಥೆಗಳು ಹಿಮಾಲಯಗಳನ್ನ ಸಂರಕ್ಷಣೆ ಮಾಡ್ತಾ ಬರ್ತಾ ಇದೆ. ಹಾಗೂ ಸಂರಕ್ಷಣೆ ಬರೀ ಸರ್ಕಾರದ ಕೆಲಸವಲ್ಲ, ಸಂರಕ್ಷಣೆ ಪ್ರತಿ ನಾಗರಿಕರಿಂದ ಆದರೆ ಮಾತ್ರ ನಾವು ಪ್ರಕೃತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಆಗುತ್ತದೆ. ಮುಂದೆ ನೋಡೋದಾದ್ರೆ ವಾಯು ಅಂಶ ಹೇಗೆ ಪ್ರಕೃತಿಯಲ್ಲಿ ವಿನ್ಯಾಸಗಳನ್ನ ರೂಪಿಸ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ನಾವು ವಾಯು ಅಂಶನ ಶ್ವಾಸಕೋಶ ಅಂತ ಹೇಳ್ಬೋದು. ಈ ಹೇಗೆ ಪಂಚಭೂತಗಳು, ಈಗ ಶ್ವಾಸಕೋಶ ಅಂತ ಹೇಳ್ತಾ ಇದೀವಿ ವಾಯುನ ನಮಗೆ ಬೇಕಾಗಿರುವಂತ ಆಕ್ಸಿಜನ್ ರಿಲೀಸ್ ಮಾಡುವಂತಹ ಮರಗಳು, ಆ ವಾಯು ಶುದ್ಧವಾಗಿದ್ದಲ್ಲಿ ಮಾತ್ರ ನಮ್ಮ ಶ್ವಾಸಕೋಶ ಚೆನ್ನಾಗಿರಲು ಸಾಧ್ಯ. ಈಗ ಏನಾಗ್ತಾ ಇದೆ, ಪ್ರಕೃತಿಯಲ್ಲಾಗುತ್ತಿರುವಂತಹ ಪೊಲ್ಯೂಷನ್ ಓಜೋನ್ ಪದರಗಳನ್ನ ಹಾನಿ ಮಾಡ್ತಾ ಇದೆ. ಈ ಹಾನಿ ಮಾಡ್ತಾ ಇರೋದ್ರಿಂದ ಯುವಿ ರೇಡಿಯೇಷನ್ಸ್ ನಮ್ಮ ಓಜೋನ್ ಪದರವನ್ನ ದಾಟಿ ಭೂಮಿಗೆ ಬರ್ತಾ ಇರೋದ್ರಿಂದ ತಾಪಮಾನ ಜಾಸ್ತಿ ಆಗ್ತಾ ಇದೆ.
1: ನೇರಳಾತೀತ ಕಿರಣಗಳು ಮನುಷ್ಯನ ಚರ್ಮವನ್ನ ತುಂಬಾ ಹಾಳು ಮಾಡುತ್ತೆ, ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಸಹ ಇದೆ ಅಲ್ವಾ?
0: ಹಾ ಹೌದು, ಚರ್ಮ ಕಾಯಿಲೆಗಳು ಬರುತ್ತೆ.
1: ಅದೇ ಇದರಿಂದಾಗಿ ನಾವು ಗಾಳಿಯನ್ನ ಶುದ್ಧೀಕರಿಸೋದು, ವಾಯುವನ್ನ ಅತ್ಯಂತ ಮಲಿನವಾಗದೆ ಇಟ್ಕೊಳ್ಳುವಂತದ್ದು ಇವತ್ತಿನ ಅತ್ಯಂತ ಅಗತ್ಯ ಅಂತ ಸಹ ತಿಳಿಸ್ಕೊಡ್ತಾ ಇದ್ದೀರಿ.
0: ಹೌದು, ಇದೇ ನಿಟ್ಟಿನಲ್ಲಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತಾನೂ ನಡೀತಾ ಇದೆ. ಈ ಎಲ್ಲಾ ಸಂರಕ್ಷಣಾ ಕಾರ್ಯಕ್ರಮದನ್ನ ನಾವು ಪ್ರತಿಯೊಬ್ಬ ನಾಗರಿಕರು ಹೇಗೆ ಆಗ್ತಾ ಇದೆ, ಹೇಗೆ ನಿರ್ವಹಣೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಪಾಲ್ಗೊಂಡು ಅದನ್ನ ಪಾಲಿಸಿದ್ರೆ ಮಾತ್ರ ಪ್ರಕೃತಿಯ ಸಂರಕ್ಷಣೆ ಆಗುತ್ತದೆ.
1: ಈಗ ನಾಲ್ಕು ಪಂಚಭೂತ ತತ್ವಗಳನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ. ಈಗ ಕೊನೆಯದಾಗಿ ಉಳಿದಿರುವಂತದ್ದು ಆಕಾಶ ಅಂತ ಹೇಳ್ತಾ ಇದ್ದೀರಾ, ಯಾವ ರೀತಿ ಇದು ಪರಿಸರವನ್ನ ಸಮತೋಲನವಾಗಿ ಕಾಪಾಡಿಕೊಳ್ಬಹುದು?
0: ನಾವು ಆಕಾಶ ತತ್ವವನ್ನು ನೋಡ್ಬೇಕಂದ್ರೆ ಮೊದಲನೇಗೆ ನಕ್ಷತ್ರ. ಮುಂಚೆ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ತಾತಗಳ ಕಾಲದಲ್ಲಿ ನಕ್ಷತ್ರ ಮಿನುಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಕ್ಷತ್ರ ಮಿನುಗುದನ್ನ ಕಾಣೋದಕ್ಕೆ ನಾವು ಆಕಾಶನ ಎಷ್ಟೊತ್ ನೋಡ್ಬೇಕು. ಇದು ಏನಕ್ಕೆ ಅಂದ್ರೆ ಲೈಟ್ ಪೊಲ್ಯೂಷನ್, ಬೆಳಕಿನ ಪೊಲ್ಯೂಷನ್ ಆಗ್ತಾ ಇದೆ ಅದು. ಮತ್ತೆ ಮೈಗ್ರೇಟರಿ ಬರ್ಡ್ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂಗುದಾಣ ಹುಡ್ಕೊಂಡು ಹಾಗೂ ಗೂಡುಗಳನ್ನ ಕಟ್ಕೊಳ್ಳಕ್ಕೆ ಹೋಗುವ ಪಕ್ಷಿಗಳು, ಇವೆಲ್ಲವನ್ನು ಪರಿಸರದಲ್ಲಿರುವ ಆಕಾಶ ತತ್ವವನ್ನ ಪ್ರತಿಬಿಂಬಿಸುತ್ತೆ. ಅನೇಕ ವಲಸೆ ಪಕ್ಷಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಏನಾಗ್ತಾ ಇದೆ ಅಂದ್ರೆ ಪಕ್ಷಿ ಈ ವರ್ಷ ಬಂದಿರುತ್ತೆ, ಮುಂದಿನ ವರ್ಷ ಅಲ್ಲಿ ಬರೋಷ್ಟೊತ್ತಿಗೆ ಅಲ್ಲಿ ಕಟ್ಟಡ ಇರುತ್ತೆ, ಅಲ್ಲಿ ಗಾಜಿನ ಕಟ್ಟಡ ಇರುತ್ತೆ. ಆ ಗಾಜಿನ ಕಟ್ಟಡ ಕಣ್ಣಿಗೆ ಹೊಡೆದಾಗ ಅದಕ್ಕೆ ಹಾರ್ಲಿಕ್ಕಾಗೋದಿಲ್ಲ, ಅದು ಸತ್ತು ಹೋಗುತ್ತೆ. ಈ ತರ ಅನೇಕ ಘಟನೆಗಳು ನಡೆದಿದೆ. ಹಾಗಾಗಿ ನಾವು ನಗರೀಕರಣ ಮಾಡಬಾರದು ಅಂತ ಹೇಳ್ತಿಲ್ಲ, ನಗರೀಕರಣ ನಮ್ಮ ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ತೀವೋ, ನಾವು ಪ್ರತಿ ಜಲಚರಗಳ ಪ್ರಾಣಿ ಪಕ್ಷಿಗಳು ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಿ ಆ ಅಭಿವೃದ್ಧಿ ನಿಜವಾಗ್ಲೂ ಬೇಕಾ, ಆ ಅಭಿವೃದ್ಧಿ ಪ್ರಕೃತಿಯ ಅಭಿವೃದ್ಧಿ ಆಗುತ್ತಾ ಅಥವಾ ಮಾನವನ ಅಭಿವೃದ್ಧಿ ಆಗುತ್ತಾ ಅಥವಾ ಸ್ವಾರ್ಥದ ಅಭಿವೃದ್ಧಿ ಆಗುತ್ತಾ ಅಂತ ನೋಡ್ಕೊಂಡು ನಾವು ಮುನ್ನಡಿಬೇಕು.
1: ಯಶೋವಂತಿಯವರೇ, ಇದುವರೆಗೂ ನೀವು ಮಾತಾಡಿದ್ದನ್ನೆಲ್ಲ ಕೇಳಿದಾಗ ನನಗೆ ಒಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಪರಿಸರ ಹಾಗೂ ಪಂಚಭೂತಗಳ ಸಹಸಂಬಂಧದ ಕುರಿತು ಅಧ್ಯಯನದ ವಿಚಾರವಾಗಿ ನೀವು ಮಾತಾಡಿದ್ರಿ. ನನಗೆ ಪ್ರಶ್ನೆ ಏನು ಅಂತಂದ್ರೆ, ಪಂಚತತ್ವದ ಉದ್ದೇಶಗಳನ್ನ ಭೂದೃಶ್ಯ ವಿನ್ಯಾಸದಲ್ಲಿ ಹೇಗೆ ಪ್ರತಿಬಿಂಬಿಸ್ತಾರೆ ಅನ್ನೋದನ್ನ ಕೇಳಿದರಿಗೆ ತಿಳಿಸ್ಕೊಡ್ತೀರಾ?
0: ಹಾ ಖಂಡಿತ, ಅದು ಸುಂದರವಾದಂತ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಅದು ಪ್ರತಿ ಹಂತದಲ್ಲೂ ನಮಗೆ ಸಂತೋಷ ನೀಡುತ್ತದೆ, ಯಾಕಂದ್ರೆ ಪರಿಸರದಿಂದ ಪ್ರೇರಣೆಗೊಂಡು ಪರಿಸರದಲ್ಲಿರುವಂತಹ ಅಂಶಗಳನ್ನ ತೆಗೆದುಕೊಂಡು ನಾವು ವಿನ್ಯಾಸವನ್ನ ಮಾಡ್ತಾ ಇದ್ವಿ. ಉದಾಹರಣೆ ತಗೊಳ್ಳೋದಾದ್ರೆ ಪ್ರಕೃತಿಯಲ್ಲಿರುವ ಹಾವಭಾವ ಅದು ಯಾವ ರೀತಿ ಹೋಗ್ತಾ ಇದೆ, ಟೋಪೋಗ್ರಫಿ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು, ಮತ್ತು ಜಲದ ಹರಿವು ಹೇಗಿದೆ ಅನ್ನೋದು ಎಲ್ಲಾನು ತಿಳಿದುಕೊಂಡು ನಾವು ರಚನೆಯನ್ನ ಮಾಡ್ತೀವಿ. ನನ್ನ ಹವ್ಯಾಸದಲ್ಲಿ ಭರತನಾಟ್ಯ, ಕನ್ನಡ ಚುಟುಕುಗಳನ್ನು ಬರೆಯುವುದು ಮತ್ತೆ ಚಿತ್ರಕಲೆ ಇವೆಲ್ಲವೂ ನನಗೆ ಪೂರಕವಾಗುತ್ತದೆ. ಯಾಕಂದ್ರೆ ವಿನ್ಯಾಸ ಮಾಡ್ತಾ ಇರೋದನ್ನ ನಾನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಅದು ತುಂಬಾ ಒಳ್ಳೆ ಸಹಕಾರ ಕೊಡ್ತಾ ಇರುತ್ತೆ. ನಾವು ವಿನ್ಯಾಸ ಮಾಡಬೇಕಾದ್ರೆ ಮೊದಲಿಗೆ ಒಂದು ಕಾನ್ಸೆಪ್ಟ್ ಅಂತೇಳಿ ಬಿಲ್ಡ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ಹೇಗೆ ಬಿಲ್ಡ್ ಮಾಡ್ತೀವಿ ಅಂದ್ರೆ, ಎಲ್ಲಾ ಪ್ರಕೃತಿ ಅಧ್ಯಯನಗಳನ್ನ ಮಾಡಿ ಪ್ರಕೃತಿಗೆ ಹೇಗೆ ಬೇಕು, ಏನು ಬೇಕು ಅನ್ನೋದನ್ನ ನಾವು ಸ್ಟ್ರಾಟಜಿಕಲಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ನೋಡ್ಕೊಂಡು ನಂತರ ಅದನ್ನ ನಾವು ಹಂತವಾಗಿ ಪ್ಲಾನಿಂಗ್ ನ ಮಾಡ್ತಾ ಹೋಗ್ತೀವಿ. ಮಾಸ್ಟರ್ ಪ್ಲಾನ್, ಪ್ರಮುಖ ನಕ್ಷೆಗಳನ್ನೆಲ್ಲ ಬರ್ತಾ ಹೋಗುತ್ತೆ. ಇದೇ ರೀತಿ ಪ್ರತಿ ಹಂತದಲ್ಲೂ ನಾವು ಪರಿಸರದಿಂದ ಪ್ರೇರಣೆಗೊಂಡು ಮಾಡ್ತಾ ಇರ್ತೀವಿ. ಹಾಗೂ 5 ಅಂಶಗಳನ್ನ ಪ್ರಕೃತಿಯಲ್ಲಿ ಹೇಗೆ ಇರುತ್ತದೆ

0: ನಮ್ಮ ವಿನ್ಯಾಸದಲ್ಲೂ ಸಹ ಪ್ರತಿ ಅಂಶಗಳು, ಪ್ರತಿ ಭೂಮಿ, ಗಿಡ ಮರಗಳು, ಜಲ, ವಾಟರ್ ಫೀಚರ್ಸ್ ಇರ್ಬೋದು, ಸಣ್ಣ ತೊರೆಯನ್ನ ವಿನ್ಯಾಸ ಮಾಡುವುದು, ಒಂದು ಸೈಟ್ ಅಲ್ಲಿ ಮಳೆ ಬಂದಾಗ ಮಳೆ ಕೊಯ್ಲು ಪದ್ಧತಿಯನ್ನ ಹೇಗೆ ಅದರಲ್ಲಿ ಅಳವಡಿಸ್ಕೋಬಹುದು, ಎಷ್ಟು ನೀರನ್ನ ನಾವು ಉಳಿಸ್ಕೋಬಹುದು, ನಮ್ಮ ಭೂಮಿಯಲ್ಲೇನೆ ನಮಗೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ನಾವು ಹೇಗೆ ನಾವೇ ಉತ್ಪತ್ತಿ ಮಾಡ್ಕೋಬಹುದು ಅನ್ನೋದು. ಉದಾಹರಣೆಗೆ ತರಕಾರಿ ಗಾರ್ಡನ್ ಅಂತ ಹೇಳ್ಬೋದು, ವೆಜಿಟೇಬಲ್ ಗಾರ್ಡನ್, ಆ ರೀತಿಯಾಗಿ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಗಾರ್ಡನ್ಸ್ ನ ಮಾಡ್ಕೋಬಹುದು. ಹಾಗೆ ಬಟರ್ಫ್ಲೈಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಬಟರ್ಫ್ಲೈ ಗಾರ್ಡನ್ಸ್, ಮೇನ್ ಆಗಿ ಹೂಗಳು ಬಿಡುವಂತಹ ಗಿಡಗಳನ್ನ ಹಾಕ್ಬಹುದು. ಇದೇ ರೀತಿಯಾಗಿ ವಿವಿಧ ರೀತಿಯಾದ ಪ್ಲಾಂಟಿಂಗ್ ಸ್ಕೀಮ್ ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಂಟಿಂಗ್ ಥೀಮ್ ಗಳನ್ನ ತಗೊಂಡು ನಾವು ವಿನ್ಯಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವೆಲ್ಲವೂ ಸಹ ಹೇಗೆ ನಾವು ಪ್ರಕೃತಿಯಲ್ಲಿರೋ ಪ್ಯಾಟರ್ನ್ಸ್ ಏನೇನಿದೆಯೋ ಅದರ ಆಧಾರಿತ ಮೇಲೆ ನಾವು ವಿನ್ಯಾಸವನ್ನ ಮಾಡ್ತೀವಿ.
1: ಈ ವಿಚಾರವನ್ನ ತಿಳಿಸ್ಕೊಡ್ತಾ ಮಧ್ಯದಲ್ಲಿ ನಿಮ್ಮ ಹವ್ಯಾಸಗಳ ಬಗ್ಗೆನೂ ಹೇಳಿದ್ರಿ, ಪರಿಸರದ ಬಗ್ಗೆ ಅಪಾರ ಕಾಳಜಿನೂ ಇದೆ, ಹಾಗೆ ಪರಿಸರದ ಕುರಿತು ಗೀತೆಗಳನ್ನು ಹೇಳ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಪರಿಸರ ಗೀತೆನ ಒಂದು ಹೇಳಕ್ ಇಷ್ಟಪಡ್ತೀರಾ?
0: ಹಾ, ಖಂಡಿತ. ನಾನೀಗ ಹೇಳ್ತಾ ಇರುವುದು ಭಾವಗೀತೆ, ರಚನೆ ಚಂದ್ರಶೇಖರ್ ತಾಳ್ಯ.

0: ಬಹಳ ಸುಶ್ರಾವ್ಯವಾಗಿ ಹಾಡಿದ್ರಿ. ಭಾವಗೀತೆ, ಪರಿಸರದ ಗೀತೆಗಳನ್ನ ಹಾಡುವುದರಲ್ಲಿ ಬಹಳ ಆಸಕ್ತಿ ಇದೆ ಅಂತ ಅಂದ ಹಾಗಾಯ್ತು. ನೀವು ಕೆಲವು ಕವನಗಳನ್ನ ರಚಿಸಿದ್ದೀರಿ ಅಂತ ಗೊತ್ತಾಯ್ತು. ಒಂದು ಕವನವನ್ನ ಹೇಳಬಹುದಾ?
1: ಹಾ, ಖಂಡಿತ. ಎಲ್ಲ ಕಡೆ ನೋಡುವ ಹಾಗೆ ಆಲದ ಮರ, ಬ್ಯಾನಿಯನ್ ಟ್ರೀ, ಮರದ ಬಗ್ಗೆ ಬರೆದಿರೋದು. ಮರದ ಕೆಳಗೆ ಕೂತಾಗ ನನಗಾದ ಅನುಭವವನ್ನ ನಾನು ಪದಗಳಲ್ಲಿ ಪೋಣಿಸಿದ್ದೇನೆ. ಪದ್ಯದ ಶೀರ್ಷಿಕೆ ಆಲಾಶ್ರಯ. ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ನೆಲೆಯಿಲ್ಲದ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು, ಎಲ್ಲಾ ಜೀವಿಗಳಿಗೂ ನೆಲೆ ನೀವ ಆಲಾಶ್ರಯವೇ, ಬೃಹತ್ ಬೇರಿನ ಬಲೆಯಲ್ಲಿ ಎಲ್ಲವ ಸೆಳೆಯುವ ವಿಶಾಲ ವೃಕ್ಷವೇ, ವಂದನೆ ನಿಮಗೆ ವಂದನೆ.
0: ನೀವು ಎಷ್ಟು ಭಾವನಾತ್ಮಕವಾಗಿ ಪರಿಸರದೊಂದಿಗೆ ಮಾತಾಡ್ತೀರಿ ಈ ಒಂದು ಕವನದಿಂದ ಅರ್ಥ ಆಯ್ತು.
1: ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ಹೀಗಿದೆ,

0: ಭವಿಷ್ಯದ ರಕ್ಷಣೆಗೆ ಪ್ರಕೃತಿಯಿಂದ ಪ್ರೇರಣೆಗೊಂಡು ಹವಾಮಾನವನ್ನು ಸಮತೋಲನಗೊಳಿಸುವುದು, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್, ಈ ಘೋಷದೊಂದಿಗೆ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ.
1: ಕಾಕತಾಳಿಯ ನೋಡಿ, ನೀವು ಇದುವರೆಗೂ ನಮ್ಮೊಂದಿಗೆ ಹಂಚಿಕೊಂಡ ವಿಷಯನೂ ಸಹ ಹವಾಮಾನ, ಪರಿಸರ ಮತ್ತು ಮಾನವ ನಡುವಿನ ಸಮತೋಲನವೇ ಆಗಿತ್ತು. ಈ ವರ್ಷದ ಘೋಷವಾಕ್ಯನು ಸಹ ಅದೇ ವಿಷಯದ ಮೇಲೆ ನಿಂತಿರುವುದು ಬಹಳ ಸಂತೋಷದ ಸಂಗತಿ. ಯಶವಂತಿಯವರೇ,
0: ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ ಹಾಗೂ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಅವಕಾಶವನ್ನು ನೀಡಿದ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.
1: ಪರಿಸರದ ಬಗ್ಗೆ ಕಾಳಜಿ, ಪರಿಸರವನ್ನ ಉಳಿಸಿಕೊಳ್ಳೋದು ಬೆಳೆಸ್ಕೊಳ್ಳೋದ್ರ ಬಗ್ಗೆ ಪ್ರಾಥಮಿಕವಾಗಿ ಹಾಗೂ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ತಿಳಿಸ್ಕೊಟ್ರಿ ನೀವು. ಬಹಳ ಖುಷಿಯಾಯಿತು, ಇದು ನಮ್ಮ ಕೇಳುಗರಿಗೆ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಸಹ ನಾವು ಭಾವಿಸ್ತೇವೆ. ಧನ್ಯವಾದ ತಮಗೆ.
0: ಧನ್ಯವಾದಗಳು.
2: ಇದುವರೆಗೂ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಡಾ ಸೌಮ್ಯ ಕೆ ಮಂಜುನಾಥ್, ಸಂಕಲನ ಹಿರೇಕಂದವಾಡಿ ದೀಪಾಎಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ಅಧಿಕಾರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
3: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು.
4: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
5: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
6: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
7: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ.
7: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
3: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
8: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ.

0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: اردو زبان کے پروگرام بھی اے آر ایپ پر ملتے ہیں.
3: آکاشوانی انیت تمل نکلچوں نیوز آن AIR ایپل کھڑکوں.

ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, ಬಳಿಕ 1:00 ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ, ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಡನೆ ಸಂದರ್ಶನ. ಕೇಳುಗರೆ, ಜೂನ್ ತಿಂಗಳು ಬಂತೆಂದರೆ ಮಳೆಗಾಲ ಆರಂಭವಾಯಿತು ಅಂತ ಅನ್ಕೊಳ್ಬೇಕು. ತುಂಬಾ ಸೆಕೆ ಸೆಕೆ ಉಷ್ಣ ಅಂತ ಅನ್ಕೊಳ್ತಿರುವ ನಮ್ಗೆಲ್ಲ ಮಳೆ ಬಂತು ಅಂತ ಹೇಳಿದ್ರೆ ದೇಹ ಕೂಡ ತಂಪಾಗಿ ನಮ್ಗೆ ಒಂದು ಒಳ್ಳೆ ಅನುಭವವನ್ನ ಕೊಡುವಂತಹ ಕಾಲ. ಆದ್ರೆ ಈ ಮಳೆಗಾಲದಲ್ಲಿ ದೇಹ ತಂಪಿನ ಜೊತೆಗೆ ಶೀತ ನೆಗಡಿಯಂತಹ ಹಲವಾರು ಸಾಮಾನ್ಯ ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡಲು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕಾರವಾರದ ಪ್ರಸಿದ್ಧ ಆಯುರ್ವೇದ ತಜ್ಞೆಯಾಗಿರುವ ಡಾಕ್ಟರ್ ಲಲಿತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಮೇಡಮ್. ಮಳೆಗಾಲ ಅಂತ ಹೇಳಿದ್ರೆ ನಿಮ್ಗೇನು ಹೇಳಬೇಕಾಗಿ ಅಂತ ಇಲ್ಲ, ಯಾಕಂದ್ರೆ ಕಾರವಾರ ಭಾಗದಲ್ಲಿ ತುಂಬಾ ಮಳೆ ಆಗ್ತಾ ಇರೋದ್ರಿಂದ ಈ ಮಳೆಗಾಲದಲ್ಲಿ ಯಾವ ತರಹದ ಸಾಮಾನ್ಯ ಕಾಯಿಲೆಗಳು ಕಂಡು ಬರ್ತವೆ ಮತ್ತು ಅದನ್ನ ಜನರು ಹೇಗೆ ನಿಭಾಯಿಸಬೇಕು, ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ.
2: ಮಳೆಗಾಲ ಅಂದ ತಕ್ಷಣ ನಾವು ಆಯುರ್ವೇದದಲ್ಲಿ ಅದ್ರ ಬಗ್ಗೆ ಏನು ರೆಫರೆನ್ಸ್ ಇದೆಯಾ ಅಂತ ಆಯುರ್ವೇದ ತಜ್ಞೆಯಾಗಿ ನಿಮ್ಗೆ ಹೇಳ್ತಿರೋವಾಗ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ನಮ್ಮ ಆಯುರ್ವೇದದಲ್ಲಿ ಒಂದು ಉಲ್ಲೇಖ ಇದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶನಂ ಅಂತ. ಅಂದರೆ ಈ ಆಯುರ್ವೇದ ಅನ್ನೋದು ಬರೀ ಚಿಕಿತ್ಸಾ ಪದ್ಧತಿ ಒಂದೇ ಅಲ್ಲ, ನಮ್ಮ ಜೀವನ ಶೈಲಿನೂ ಸಹ ನಮ್ಮ ಆರೋಗ್ಯ ಆಹಾರ ವಿಹಾರವನ್ನು ಮೇಂಟೈನ್ ಮಾಡ್ಕೊಂಡು ಹೇಗೆ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ. ಅದಕ್ಕೆ ಆಯುರ್ವೇದ ಅನ್ನೋದನ್ನೇ ನಾವು ಸೈನ್ಸ್ ಆಫ್ ಲೈಫ್ ಅಂತಲೇ ಹೇಳ್ತೀವಿ. ಸೊ ಈಗ ಆರೋಗ್ಯವಂತರು ಕೂಡ ನಾವು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳುವಾಗ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಮುಖ್ಯವಾಗಿ ದಿನಚರಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಎದ್ದುಬಿಟ್ಟು ರಾತ್ರಿ ತನಕ ಹೇಗೆ ಹೇಗೆ ಯಾವ ಥರ ಇವನ್ನು ಬ್ರಷ್ ಮಾಡ್ಕೊಳ್ಳೋದಿರ್ಬೋದು, ಸ್ನಾನದ ಬಗ್ಗೆ ಇರ್ಬೋದು, ಆಹಾರದ ಬಗ್ಗೆ ಇರ್ಬೋದು, ನಮ್ಮ ಕೆಲಸಗಳ ಬಗ್ಗೆ ಇರ್ಬೋದು, ಜೊತೆಗೆ ರಾತ್ರಿಚರ್ಯ ಅಂತ ಹೇಳಿಬಿಟ್ಟು ಹಾಗೆ ಋತುಚರ್ಯೆ, ಯೋಗ, ಮುದ್ರೆ, ಪ್ರಾಣಾಯಾಮ, ಧ್ಯಾನ ಇವುಗಳ ಬಗ್ಗೆ ಉಲ್ಲೇಖ ಇದ್ದೇ ಇರುತ್ತೆ. ನೀವು ಇದ್ರ ಬಗ್ಗೆ ಕೇಳಿರ್ತೀರ, ಈಗಾಗಲೇ ಯೋಗ ಡೇ ಹತ್ತಿರ ಬರ್ತಿರೋದ್ರಿಂದ ಇದು ಇದೆ. ಅದರಲ್ಲಿ ಮಳೆಗಾಲ ಅಂತ ತಗೊಂಡಾಗ ನಾವು ಋತುಚರ್ಯ ಬಗ್ಗೆ ತಿಳ್ಕೊಬಹುದು. ಯಾಕೆಂದ್ರೆ ಋತುಚರ್ಯ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ. ಅದರಲ್ಲಿ ಮಳೆಗಾಲ ಅನ್ನೋದು ಏನಿದೆ, ಜೂನ್, ಜುಲೈ, ಆಗಸ್ಟ್ ಈ ವರ್ಷ ಋತುಗೆ ಕಂಪೇರ್ ಮಾಡಿ ಹೇಳ್ಬೋದು ವರ್ಷ ಋತು ಚರ್ಯ ಅಂತ. ಚರ್ಯ ಅಂತಂದ್ರೆ ವರ್ಷ ಋತುವಲ್ಲಿ ಹೇಗಿರುತ್ತೆ ನಮ್ಮ ದೇಹದಲ್ಲಿ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಅಂದ್ರೆ ನಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ವರ್ಷ ಋತುವಿನಲ್ಲಿ ನಮ್ಮ ಜೀರ್ಣಕ್ರಿಯೆ ಕಡಿಮೆ ಆಗಿರುತ್ತೆ, ಚಳಿಗಾಲದಲ್ಲಿ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಲೈಟ್ ಆಹಾರ ತಗೊಳ್ಬೇಕು ಹಾಗೆ ಅಂತ. ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ಸೊ ಹಾಗಾಗಿ ಪದೇ ಪದೇ ಥಂಡಿ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ, ಹೊರಗಡೆ ವಾತಾವರಣ ತಂಪು ಮತ್ತೆ ಹ್ಯುಮಿಡಿಟಿ ತೇವಾಂಶ ಜಾಸ್ತಿ ಆಗೋದ್ರಿಂದ. ಹಾಗೆ ವಾತ ಮತ್ತೆ ಕಫಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಆ ಟೈಮಲ್ಲಿ ಏನು ಆಹಾರ ಸೇವಿಸಬೇಕು ಅನ್ನೋದ್ರ ಬಗ್ಗೆನೂ ಉಲ್ಲೇಖ ಇದೆ ನಮ್ಮಲ್ಲಿ. ಈ ಒಂದು ವರ್ಷ ಹಳೆಯದಾದಂಥ ಅಕ್ಕಿ ಉಪಯೋಗಿಸಬೇಕು ಅಂತ ಹೇಳ್ತೀವಿ ನಾವು. ಹೊಸ ಜಸ್ಟ್ ಬೆಳೆದಿದ್ದು ಈಗ ಹೊಸ ಅಕ್ಕಿನೂ ಹೇಳ್ತೀವಿ ಷಷ್ಠಿಕ ಶಾಲಿ ಅಂತ ಹೇಳ್ಬಿಟ್ಟು, ನಮ್ದು ಕೆಲವೊಂದು ಟ್ರೀಟ್ಮೆಂಟ್ ಮಾಡೋವಾಗ ಷಷ್ಠಿಕ ಶಾಲಿ ಅಂತ 60 ದಿನದಲ್ಲಿ ಒಳಗಡೆಗೆ ಇರುವಂತ ಅಕ್ಕಿನ ಉಪಯೋಗಿಸಬೇಕು.
1: ಹಳೆಯ ಅಕ್ಕಿಯನ್ನ ಯಾಕೆ ಉಪಯೋಗ ಮಾಡಬೇಕು
2: ಅಂದ್ರೆ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅಕ್ಕಿ, ಜೇನುತುಪ್ಪ ಇವೆಲ್ಲ ಹೊಸದಿದ್ದಷ್ಟು ಬ್ರೂಹಣ ಅಂತ ಹೇಳ್ತೀವಿ. ಅಂದ್ರೆ ಜೀರ್ಣಕ್ಕೆ

0: ಗುರು ಒಂಥರ ಹೆವಿ ಅಂತ, ಬೇಗ ಜೀರ್ಣ ಆಗೋದಿಲ್ಲ, ಸ್ವಲ್ಪ ಹಳೇದಾದರೆ ಜೀರ್ಣ ಬೇಗ ಆಗುತ್ತೆ ಅನ್ನೋದು ಸಲುವಾಗಿ. ಮತ್ತು ಈ ಜವೆ ಗೋಧಿ, ಬಾರ್ಲಿ, ಮೆಕ್ಕೆಜೋಳ, ಕಾರ್ನು ಇಂಥವನ್ನೆಲ್ಲ ಸ್ವಲ್ಪ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಮತ್ತು ಶುದ್ಧ ಮಳೆ ನೀರನ್ನು ಕೂಡ ನೀವು ಕೇಳಬಹುದು, ಮಳೆ ನೀರು ಕೂಡ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ. ಇವಾಗೆಲ್ಲ ಇಷ್ಟೊಂದು ಪೊಲ್ಯೂಷನ್ ಇರುವಾಗ ಅದನ್ನು ಕಲೆಕ್ಟ್ ಮಾಡೋದು ಕಷ್ಟ, ಮಾಡಿದರೂ ಸಹ ನಾವು ಮತ್ತೆ ಅದನ್ನು ಕಾಸಿ ಆಸಿನ ಕುಡಿಬೇಕು, ಒಳ್ಳೆಯದು. ಅದೇ ಥರ ಜೇನುತುಪ್ಪನೂ ಅಷ್ಟೇ, ಸ್ವಲ್ಪ ಹಳಿದು ಉಪಯೋಗಿಸ್ಬೇಕು. ಮತ್ತು ಜೀರ್ಣಕ್ಕೆ ಹಗುರವಾಗಿರುವಂಥ ಅಂದರೆ ಹೆಸರು ಬೇಳೆ, ಅತಿ ತೊಗರು ಬೇಳೆ, ಕಾಳು ಬೇಳೆಗಳು ತುಂಬ ಹೆವಿ ಇರುವಂಥದ್ದು, ಕಾಬೂಲ್ ಚೆನ್ನೆ ಇಂಥವು ತೊಗೊಳ್ಬಾರ್ದು. ದೊಡ್ಡಪತ್ರೆ, ಈ ಜೀರಿಗೆ, ಕಾಳುಮೆಣ್ಸು ಇಂಥವನ್ನೆಲ್ಲ ಸ್ವಲ್ಪ ಸಾಂಬಾರು ಪದಾರ್ಥಗಳನ್ನ, ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲ ಉಪಯೋಗಿಸಿದರೆ ನಮ್ಮ ಜೀರ್ಣಶಕ್ತಿ ಇದನ್ನು ಜಾಸ್ತಿ ಮಾಡೋದಕ್ಕೆ. ಮತ್ತು ಇವನ್ ಕೆಲವೊಂದು ಪಂಚಕರ್ಮ ಥೆರಪಿಗಳು ಸಹ ಹೇಳ್ತೀವಿ, ಯಾಕಂದರೆ ಈ ವಾತದ ಕಾಲ ಇದಿರೋದ್ರಿಂದ ಸ್ವಲ್ಪ ಸಂಧಿವಾತಗಳು, ಜಾಯಿಂಟ್ ಪೇನ್ಸ್ ಬರೋದು ಇಂಥವೆಲ್ಲ ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಹಂಗಾಗಿ ಪಂಚಕರ್ಮದಲ್ಲಿ ಭಸ್ತಿಕರ್ಮನ ಸ್ವಲ್ಪ ಜಾಸ್ತಿ ಇಂಡಿಕೇಟ್ ಮಾಡ್ತೀವಿ ಮಳೆಗಾಲದಲ್ಲಿ. ಮತ್ತು ಉದ್ವರ್ತನ ಅಂತ ಹೇಳ್ಬಿಟ್ಟು ಒಂದು ಪೌಡ್ರಿಂದ ಒಂದು ಮಸಾಜ್ ಮಾಡುವಂಥ ಥೆರಪಿ ಇರುತ್ತೆ, ಅದನ್ನು ಸಹ ಅಡಾಪ್ಟ್ ಮಾಡ್ಬೋದು ಅಂತ ಉಲ್ಲೇಖ ಇದೆ. ಮತ್ತು ಪ್ರಾಣಾಯಾಮ, ಧ್ಯಾನ ಈ ಥರದ್ದೆಲ್ಲ ಸ್ವಲ್ಪ ನಮ್ಮ ದೇಹಕ್ಕೆ ಏನು ಶ್ವಾಸಕೋಶಕ್ಕೆ ಯಾವಾಗ ಎಫೆಕ್ಟ್ ಆಗ್ತಿದೆ ಅಂದಾಗ ಸ್ವಲ್ಪ ಅವುಗಳನ್ನ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು. ಈ ಅಪಥ್ಯನೂ ತಿಳ್ಕೋಬೇಕು, ವರ್ಷ ಋತುವಲ್ಲಿ ಹಗಲು ನಿದ್ರೆ ಮಾಡಬಾರ್ದು, ಅತಿಯಾಗಿ ನೀರಿನ ಸೇವನೂ ಮಾಡಬಾರ್ದು, 3 ಲೀಟ್ರ್ ಮಿನಿಮಮ್ ಆದರೂ ಮಾಡಬೇಕು. ಈಗ ಸಮ್ಮರಲ್ಲಿ ಆದರೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಬೆವರ್ತಾ ಇರ್ತೀವಿ, ಸೆಟ್ಟಿಂಗ್ ವಾಟರ್ ಲಾಸ್ ಆಗ್ತಿರುತ್ತೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಮೂತ್ರನೂ ಹೋಗುತ್ತೆ ಜಾಸ್ತಿ. ಸೊ ನೀರನ್ನು ನೋಡಿ ತೊಗೋಬೇಕು, ಅಂದರೆ ಅಟ್ಲೀಸ್ಟ್ ಮಿನಿಮಮ್ 3 ಲೀಟರ್ಸ್, ಹಂಗೆ ಕಮ್ಮಿ ತೊಗೋಬೇಕಂತ ಹಾಗೇನಿಲ್ಲ. ಮತ್ತು ಅತಿಯಾದ ವ್ಯಾಯಾಮನೂ ಮಾಡಬಾರ್ದು, ಹಾಗಾಗಿ ಕಮ್ಮಿ ಆಗುತ್ತೆ ಫಿಸಿಕಲ್ ಆ್ಯಕ್ಟಿವಿಟೀಸು ಮಳೆ ಇದರಿಂದ, ಹಾಗಂತ ಅದನ್ನು ಕಮ್ಮಿನೂ ಮಾಡ್ಕೋಬಾರ್ದು. ಸ್ವಲ್ಪ ಬಿಸಿಲಿದ್ದಾಗ ನೋಡಿಕೊಂಡು ವಾಕಿಂಗ್ ಮಾಡ್ಬೋದು, ಯಾಕಂದ್ರೆ ನಮ್ಮ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅದು ಬೇಕು, ಬಟ್ ಅತಿಯಾಗಿ ಮಾಡಬಾರ್ದು ಅಂತ ಅಷ್ಟೇ. ಮತ್ತು ಕರಿದ ಪದಾರ್ಥಗಳು ತಿನ್ನಬಾರ್ದು, ಸ್ವಲ್ಪ ಹೆವಿ ಟು ಡೈಜೆಸ್ಟ್ ಏನು ಹೇಳ್ತೀವಿ ಅವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ.
1: ಜ್ವರ, ಶೀತ ಮತ್ತೆ ನೆಗಡಿ ಇವು ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯ ಕಾಯಿಲೆಗಳು.
0: ಹೌದು ಹೌದು.
1: ಇದಕ್ಕೆ ಪರಿಹಾರ ಹೇಗೆ ಮತ್ತೆ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಾ?
0: ಹೌದು. ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಮ್ ಕಾಣಿಸೋದು ಈ ಜ್ವರ, ಥಂಡಿ, ನೆಗಡಿ, ಒಟ್ಟು ಶ್ವಾಸಕೋಶದ ರಿಲೇಟೆಡ್ ಜಾಸ್ತಿ ಇರುತ್ತೆ. ಸಡನ್ ಆಗಿ ಅಲರ್ಜಿಕ್ ಕೋಲ್ಡ್ ಆಗೋದು, ಯಾಕಂದ್ರೆ ವೈರಲ್ ಕೋಲ್ಡ್, ವೈರಲ್ ಫೀವರ್ ಎಲ್ಲ ಹೇಳ್ತೀವಿ, ಅವೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ತುಂಬಾ ಕಾದು ಭೂಮಿ ಇದಾಗಿರೋದು, ಮಳೆ ಬಂದ ತಕ್ಷಣ ನೀರು ಬಿದ್ದಾಗ ಒಂದ್ ಸ್ವಲ್ಪ ಕೆಲವೊಂದು ವೈರಸ್ ಇದರದ್ದೆಲ್ಲ, ಮತ್ತೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೋ ಅಂತವ್ರಿಗೆ ಸ್ವಲ್ಪ ಬೇಗ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನ ತಡಿಬೇಕಂತ, ಫಸ್ಟ್ ನೆಗಡಿ ಅಂದ್ರೆ ಮೇನ್ ಆಗಿ ಎಂಟರ್ ಆಗೋದೇ ನಮ್ಮ ನೋಸು, ಥ್ರೋಟು, ಅಲ್ಲಿಂದನೇ ಅದು ವೈರಸ್ ಎಂಟರ್ ಆಗಬೇಕು,
1: ಮೂಗು,
0: ಗಂಟ್ಲಿಂದ. ಸೊ ಅವುಗಳಲ್ಲಿ ನಾವು ಫಸ್ಟ್ ಅದು ಎಂಟರ್ ಆಗೋದಲ್ಲಿ ಅಲ್ಲೇನೆ ಸಬ್ಸೈಡ್ ಮಾಡೋಂಗೆ ಮೂಗನ್ನ ಯಾವಾಗಾದ್ರೂ ಹೊರಗಡೆ ಹೋಗಿ ಬಂದ ತಕ್ಷಣ 4 ಲೋಟ ನೀರು ಹಾಕಿರೋದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನ 1 ಲೋಟ ಮಾಡಿಕೊಂಡು, ಅಂದ್ರೆ ಅಷ್ಟು ಕುದಿಸಿ ಕಾಲ್ಭಾಗ ಬಂದ್ಮೇಲೆ ಅದನ್ನ ಫಿಲ್ಟರ್ ಮಾಡಿ ಅದನ್ನ ಚೆನ್ನಾಗಿ ಬಟ್ಟೆಲಿ ಹಾಕಿ ಸೋಸಿಟ್ಕೊಂಡು ಅದನ್ನ ಸ್ವಲ್ಪ ಮೂಗುಳಾಗ ಎಂಟ ತನಿ ಹಾಕೊಂಡು ಕ್ಲೀನ್ ಮಾಡ್ಕೋಬಹುದು ನಾವು. ಸೇರಿಸ್ಬೇಕಂತಿಲ್ಲ, ಪ್ಲೇನ್ ವಾಟರ್, ಯಾಕಂದ್ರೆ ನೇಸಲ್ ವಾಶ್ ಇದು ಮಾಡುವಾಗ. ಅದೇ ತರ ಗಂಟ್ಲಿಗೆ ಸಹ ಎಲ್ಲರಿಗೂ ಗೊತ್ತೇ ಇದೆ, ಸ್ವಲ್ಪ ಯಾವಾಗ ಗಂಟ್ಲು ನೋವು ಇದು ಬಂತು ಅಂದ್ರೆ ಗಾರ್ಗ್ಲಿಂಗ್ ಮಾಡೋದು, ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಸ್ವಲ್ಪ ಅರಶಿನ ಪುಡಿ, ಉಪ್ಪು, ತುಂಬಾ ಇರಿಟೇಷನ್ ಇದ್ದವರಿಗೆ ಸ್ವಲ್ಪ ಜೇನುತುಪ್ಪನ ಹಾಕೋಬಹುದು, ಅದನ್ನ ಗಂಟ್ಲಿಗೆ ಹಾಕೊಂಡು ಚೆನ್ನಾಗಿ ಗಂಟ್ಲು ತನಕ ಕುತ್ತಿಗೆ ಎತ್ಕೊಂಡು ಗಾರ್ಗಲ್ ಮಾಡಿ ಉಗಿತಾ ಇರಬೇಕು. ಅದೇ ತರ ಕೆಲವೊಂದು ನಮ್ಮ ಔಷಧಿಗಳು ಸಹ ಹೇಳ್ತೀವಿ, ಅಣುತೈಲ, ಷಡ್ಬಿಂದು ತೈಲ ಅಂತ, ಇವುಗಳನ್ನ ಸಹ ನಾವು ಸ್ವಲ್ಪ ನೇಸಲ್ ಇದಕ್ಕೆ ಡೈಲಿ ರಾತ್ರಿ ಪ್ರತಿಮಶನಸ್ಯ ಅಂತ ಹೇಳ್ಬಿಟ್ಟು 2 ಡ್ರಾಪ್ಸ್ ಹಾಕೊಳ್ಬಹುದು. ಅದೇ ತರ ನಮ್ದು ಈಗ ಪೇಟೆಂಟ್ ಕೆಲವೊಂದೆಲ್ಲ ಬಂದಿದ್ದಾವೆ, ನೈನಾಗ್ರ ಆಯುರ್ವೇದದಲ್ಲೂ ನೇಸಲ್ ಸ್ಪ್ರೇಗಳು ಇದಾವೆ, ಯಾಸ್ ಎ ಇಮ್ಯುನಿಟಿನು ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೊಳ್ಬಹುದು ಅದನ್ನ, ಬರೀ ಬ್ಲಾಕ್ ಅನ್ನ ರಿಲೀಸ್ ಮಾಡಬೇಕು ಅಂತಲ್ಲ. ಸೊ ಇವುಗಳನ್ನ ಸ್ವಲ್ಪ ಡೈಲಿ ಹಾಕ್ತಾ ಇರೋದ್ರಿಂದ ನಾವು ಪದೇ ಪದೇ ಕೋಲ್ಡ್ ಕಾಫ್ ಆಗದೇ ಇರೋಂಗೆ ಮೇಂಟೈನ್ ಮಾಡ್ಕೊಳ್ಬಹುದು, ಇಮ್ಯುನಿಟಿ ಡೆವಲಪ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದು ಆಟೋಮೆಟಿಕಲಿ ಸ್ಲೋಲಿ ಇಂಪ್ರೂವ್ ಆಗ್ತಾ ಬರುತ್ತೆ. ಅದೇ ತರ ಈ ಕೋಲ್ಡ್ ಕೆಮ್ಮು ಅದು ಹೆಚ್ಚಾಗಿ ಸ್ವಲ್ಪ ಒಣ ಕೆಮ್ಮು ಬರುತ್ತೆ, ಆಮೇಲೆ ಆಮೇಲೆ ಕಫ ಉಬ್ಸ ತರ ಹಂಗೆ ಕಫ ಕಟ್ಕೊಂಡು ವೀಸಿಂಗ್ ಎಲ್ಲ ಸ್ಟಾರ್ಟ್ ಆಗೋದು, ಆ ತರ ತೊಂದರೆಗಳು. ಮತ್ತೆ ಜ್ವರ ಹೆಚ್ಚಾಗಿ ಈಗ ಮಳೆ ಜಾಸ್ತಿ ಆದ ತಕ್ಷಣ ವಿವಿಧ ರೀತಿಯ ಜ್ವರಗಳು, ಈವನ್ ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಚಿಕನ್ ಗುನ್ಯಾ, ಟೈಫಾಯ್ಡ್, ಸೊಳ್ಳೆಗಳಿಂದ ಬರುವಂತಹ ಈ 3 ಕಾಯಿಲೆಗಳು, ಯಾಕಂದ್ರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಎಸ್ಪೆಷಲಿ ನಮ್ಮ ಕೋಸ್ಟಲ್ ಕಡೆಗೆಲ್ಲ ಏನಾಗುತ್ತೆ, ತುಂಬಾ ಮಳೆ ಜಾಸ್ತಿ ಬರೋದ್ರಿಂದ, ಯಾಕಂದ್ರೆ ನಮ್ಮ ಕರಾವಳಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಇರೋದೇ 2 ಕಾಲ ಅಂತಾನೆ ಹೇಳ್ತೀವಿ ಹೆಚ್ಚಾಗಿ, ಬೇಸಿಗೆಗಾಲ ಬಿಟ್ಟರೆ ನೆಕ್ಸ್ಟ್ ಮಳೆಗಾಲ ಅಂತ, ಚಳಿಗಾಲ ಮಿನಿಮಮ್ ಇದಿರುತ್ತೆ. ಹಾಗಾಗಿ ಈ ಮಳೆಗಾಲದಿಗೆ ಕೋಸ್ಟಲ್ ಕಡೆಗೆ ಏನಾಗುತ್ತೆ, ಮಳೆ ಬಂದರೆ ನೀರು ಮರಳು ಜಾಸ್ತಿ ಇರೋದ್ರಿಂದ ಇಂಗಿ ಹೋಗುತ್ತೆ, ಆದರೆ ಬೇರೆ ಕಡೆಗೆಲ್ಲ ಏನಾಗುತ್ತೆ, ನಾನ್ ಕೋಸ್ಟಲ್ ಇದ್ರ ಕಡೆಗೆಲ್ಲ ನೀರು ನಿಂತ್ಕೊಳ್ಳುತ್ತೆ ಅಲ್ಲಲ್ಲಿ. ಸೊ ಅಲ್ಲಿಂದನೂ ಸಹ ತುಂಬ ಈ ಸೊಳ್ಳೆಗಳು ಇದು ಬರ್ತಿರೋದು. ಸೊ ಸೊಳ್ಳೆಗಳನ್ನ ಅವಾಯ್ಡ್ ಮಾಡೋದಕ್ಕೂ ಕೆಲವೊಂದು ಧೂಪ ಇದೆ. ಇಷ್ಟಿನೊಂದು ಕಾಯಿಲೆ ಅಂದರೆ ನಾನೇನೀಗ ಜೀರ್ಣಶಕ್ತಿ ಕಮ್ಮಿ ಆಗಿರುತ್ತೆ ಅಂತ ಹೇಳಿದೆ, ಅದ್ರ ತಕ್ಕಂಗೆ ಅಜೀರ್ಣ, ಅತಿಸಾರ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗೇನು ಮಾವಿನ ಹಣ್ಣಿನ ಸೀಸನ್ ಇತ್ತು ವಸಂತ ಋತುವಲ್ಲಿ, ಅವುಗಳನ್ನ ತಿಂದಿರ್ತೀವಿ ಅದು ಒಂದು, ಮತ್ತೆ ಅವುಗಳಿಂದ ಸ್ವಲ್ಪ ನೊಣಗಳು ಜಾಸ್ತಿ ಆಗಿರ್ತವೆ ಎಲ್ಲ ಕಡೆಗಳಿಂದ. ಸೊ ಹಾಗಾಗಿ ಅದರಿಂದನೂ ಸಹ ಫುಡ್ ಪಾಯ್ಸನಿಂಗ್ ಆಗೋದು, ಈಗ ಮಳೆ ಬಂದ ತಕ್ಷಣ ಹೆಚ್ಚಾಗಿ ಅತಿಸಾರ, ಲೂಸ್ ಮೋಷನ್ ಆಗುವಂಥದ್ದು, ಈ ಟೈಫಾಯ್ಡ್ ಲಕ್ಷಣಗಳು ಬರೋ ಚಾನ್ಸ್ ಇರುತ್ತೆ, ನೀರು ಗಲೀಜಾಗುತ್ತೆ ಮಳೆ ಬಂದಾಗ, ಬಾವಿ ನೀರು ಸಹ, ಹಾಗಾಗಿ ಅದರಿಂದನೂ ಕಾಮ್ಲೆ ಬರ್ಬೋದು, ಜಾಂಡೀಸ್ ಕಾಯಿಲೆ ಸ್ವಲ್ಪ

0: ಮಾಡ್ಕೋಬಹುದು. ಮತ್ತೆ ಅತಿಸಾರ ಹೆಚ್ಚಾಗಿ. ಮತ್ತೆ ಇನ್ನೊಂದು ಮೇಜರ್ ಹೇಳ್ಬೇಕಂದ್ರೆ ಚರ್ಮದ ಕಾಯಿಲೆ. ಯಾಕಂದ್ರೆ ತುಂಬಾ ತೇವಾಂಶ ಎಲ್ಲ ಜಾಸ್ತಿ ಇರೋದು, ಇಡೀ ದಿನ ಒದ್ದೆ ಇದ್ರಲ್ಲೇ ತಿರುಗಾಡೋದು ಕೆಲಸ ಮಾಡ್ತಾ ಇರೋದ್ರಿಂದ ಈ ಕಾಲ್ ಬೆರಳು ಸಂಧಿಗಳಲ್ಲಿ ಸೋಂಕು ಬರುವಂತದ್ದು, ಫಂಗಲ್ ಇನ್ಫೆಕ್ಷನ್ ತರ. ಮಾಮೂಲಿ ಸ್ಕಿನ್ ಸ್ವಲ್ಪ ಅಲರ್ಜಿ ಇದ್ದವರು ಸ್ವಲ್ಪ ಅದೇ ಹೆಚ್ಚಾಗುವಂತದ್ದು, ಬಿಕಾಸ್ ಆಫ್ ಹೊರಗಡೆ ಎಕ್ಸ್ಟರ್ನಲ್ ಕ್ಲೈಮೇಟ್ ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕಲಿ ಈ ತರದ್ದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತೊಂದು ಸಂಧಿ ನೋವು, ಜಾಯಿಂಟ್ ಪೇನ್ಸ್. ಯಾಕಂದ್ರೆ ಇದು ವಾತದ ಪ್ರಧಾನ ಕಾಲ ಅಂತ ಹೇಳಿದ್ವಿ ನಾವು, ವಾತ ಮತ್ತೆ ಕಫದ್ದು. ಸೊ ಹಾಗಾಗಿ ಒಂದ್ ಸ್ವಲ್ಪ ಈ ರೂಮಟೈಡ್ ಆರ್ಥ್ರೈಟಿಸ್ ಇದ್ದವ್ರಿಗೂ ಸ್ವಲ್ಪ ಪೇನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮತ್ತೆ ಸಂಧಿವಾತ, ಈ ಆಸ್ಟಿಯೋ ಆರ್ಥ್ರೈಟಿಸ್ ಏನು ಹೇಳಿದ್ವಲ್ಲ, ಅವುಗಳು ಸಹ ಯೂಶ್ವಲಿ ಸ್ವಲ್ಪ ಹೆಚ್ಚಾಗುತ್ತೆ. ಅವುಗಳಿಗೂ ಸಹ ನಾವು ಕೇರ್ ತಗೊಳ್ಬೇಕಾಗತ್ತೆ. ಇನ್ನು ಒಂದಂದ್ರೆ ಅತಿವೃಷ್ಟಿ, ಆದ್ರೆ ಲಾಸ್ಟ್ ತುಂಬಾನೇ ಜಾಸ್ತಿ ಅತಿವೃಷ್ಟಿಯಾಗಿ ಫ್ಲಡ್ಸ್ ಎಲ್ಲ ಬಂದಿದೆ ಅಂದಾಗ ಎಷ್ಟೋ ಜನ ಮಾನಸಿಕ ಖಿನ್ನತೆಗೂ ಹೋಗ್ತಾರೆ. ಗುಡುಗು ಸಿಡ್ಲು ಬಂದಾಗ ಹೆದರ್ಕೊಳ್ಳೋದು ಕೆಲವೊಂದು, ಆ ತರ ಇದ್ದಾಗ ಏನು ಸ್ವಲ್ಪ ಕನ್ವಿನ್ಸ್ ಮಾಡಬೇಕು, ಹಿತ ನುಡಿಗಳನ್ನ ಹೇಳ್ಬೇಕು, ಧೈರ್ಯ ತುಂಬುದು. ಸೊ ಈ ತರ ವಿವಿಧ ರೀತಿಯ ಕಾಯಿಲೆಗಳು ಸಹ ಕಾಣಿಸ್ಕೊಳ್ತವೆ ಮಳೆಗಾಲದಲ್ಲಿ.
1: ಮೇಡಮ್, ನೀವು ಜ್ವರ ಶೀತ ನೆಗಡಿ ಬಗ್ಗೆ ನಮ್ಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನ ಕೊಟ್ಟಿದ್ರಲ್ಲ, ಹಾಗೆ ಈ ಚಿಕ್ಕ ಮಕ್ಕಳಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತೆ ಅದಕ್ಕೆ ಪರಿಹಾರದ ಬಗ್ಗೆ ಹೇಳ್ತೀರಾ?
0: ಹೌದೌದು, ಚಿಕ್ಕ ಮಕ್ಕಳಲ್ಲೇ ಬೇಗ ಸ್ವಲ್ಪ ಅಲರ್ಜಿ, ಕೋಲ್ಡ್, ಅಲರ್ಜಿ, ಥಂಡಿ, ನೆಗಡಿ ತರ ಸ್ವಲ್ಪ ಬೇಗ ವೈರಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತರ ಈ ಜ್ವರ ಬಂದಾಗ ಮಲೇರಿಯಾ, ಟೈಫಾಯ್ಡ್, ಡೆಂಗ್ಯೂ ಅಂತೆಲ್ಲ ನೋಡ್ಕೊಳ್ಳೋದು ಆಮೇಲೆ. ಯಾಕೆ ಮಳೆ ಸ್ವಲ್ಪ ಬರ್ತಾ ಇದೆ, ಸ್ವಲ್ಪ ಮೈ ಬೆಚ್ಚಗಾಗ್ತಾ ಇದೆ ಅಂದ ತಕ್ಷಣ ಕೆಲವೊಂದು ಮನೆ ಮದ್ದುಗಳನ್ನ ಮಾಡೋದು ಒಳ್ಳೇದು. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಳಸಿ ರಸ, ಒಂದು 10 ml ತುಳಸಿ ರಸ, ಒಂದ್ 2 ಚಿಟಿಕೆ ಕಾಳುಮೆಣಸು, ಜೇನುತುಪ್ಪ ಒಂದ್ ಚಮಚದಷ್ಟು ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ಸ್ವಲ್ಪನೇ ಒಂದು ಕಾಲ್ ಚಮಚದಷ್ಟು ಹಂಗೆ ಸ್ವಲ್ಪ ಕುಡಿಲಿ ಕೊಡ್ತಾ ಇರಬಹುದು. ಮತ್ತೆ ಅಮೃತ ಬಳ್ಳಿ ಕಷಾಯ ಮಾಡಿ ಕುಡಿಯೋದು, ಅದಕ್ಕೂ ಸ್ವಲ್ಪ ಶುಂಠಿ ತುಳಸಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿಕೊಂಡು ಸಹ ಕುಡಿಯಬಹುದು, ಅರ್ಶಿನ ಹಾಕೊಂಡು ಅದು ಕೂಡ. ಇನ್ನೊಂದು ಅಮೃತ ಸತ್ವ ಅಂತಾನೆ ಸಿಗುತ್ತೆ, ಈ ಅಮೃತ ಬಳ್ಳಿದೆ ಎಕ್ಸ್ಟ್ರಾಕ್ಷನ್ ಪೌಡರ್ ಸಿಗುತ್ತೆ, ಅದನ್ನು ಮಕ್ಕಳಿಗೆ ಒಂದೊಂದು ಚಿಟಿಗೆ, ಅದು ಸಹ ತುಂಬಾ ಒಳ್ಳೆ ಬಾಡಿ ಇಮ್ಯುನಿಟಿ ಬೂಸ್ಟರ್ ಆಸ್ ವೆಲ್ ಆಸ್ ಜ್ವರ ಹರ ಅಂತ ಹೇಳ್ತೀವಿ ನಮ್ಮಲ್ಲಿ. ಸೊ ಜ್ವರ ಬರಕ್ ಮುಂಚೆನೂ ಸಹ ನಾವು ಆಸ್ ಎ ಪ್ರಿಕಾಷನರಿ ಅದನ್ನ ಯೂಸ್ ಮಾಡಬಹುದು. ಅದೇ ತರ ಈಗ ಮಾರ್ಕೆಟ್ ಅಲ್ಲಿ ನಮ್ಗೆ ಸಿಗುತ್ತೆ ಅಮೃತಾರಿಷ್ಟ ಅಂತ, ಹಿಂಗೆ ರೆವಿರಾಲ್ ಪ್ಲಸ್ ಅಂತ ಹೇಳಿ ಕೆಲವೊಂದು ಅವೆಲ್ಲ ಔಷಧಿಗಳು ಉಪಯೋಗಿಸುವಾಗ ಆದಷ್ಟು ಹತ್ರ ಇರುವಂತ ವೈದ್ಯನ ಕಂಡುಬಿಟ್ಟೆ ತಗೊಳ್ಳಿ. ಬಟ್ ಕಾಮನ್ ಆಗಿ ನಾವು ಅಮೃತ ಬಳ್ಳಿ, ತುಳಸಿ ಮತ್ತೆ ಕಿರಾತಿ ತಿಕ್ತ ಅಂತ ಸಿಗುತ್ತೆ, ಇವನ್ ದಟ್ ಇಸ್ ಆಲ್ಸೋ ಜ್ವರ ಹರ ಅಂತ ಹೇಳ್ತೀವಿ. ಅವುಗಳನ್ನ ನಾವು ಮನೆಯಲ್ಲೇ ಕಷಾಯ ಮಾಡಿ ಕುಡಿಯಬಹುದು, ಇಲ್ಲ ರಸ ತೆಗೆದ್ಬಿಟ್ಟು ಈ ತರ ಜೇನುತುಪ್ಪ ಮಿಕ್ಸ್ ಮಾಡಿನೂ ಇದು ಮಾಡಬಹುದು. ಈ ತರ ಮಾಮೂಲಿ ಥಂಡಿ ನೆಗಡಿ ಇದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀರನ್ನ ಕಾಯಿಸಿ ಆಯಿಸಿ ಕುಡಿಬೇಕು ಮಕ್ಕಳಿಗೆ. ಎಸ್ಪೆಷಲಿ ನಾವು ಮಳೆಗಾಲ ಶುರುವಾದ ತಕ್ಷಣ ನೀರನ್ನ ಅಟ್ಲೀಸ್ಟ್ 1/4 ತನಕ ಆದ್ರೂ ಇಲ್ಲ ಅಟ್ಲೀಸ್ಟ್ 1/2 part ಆದ್ರೂ ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡಿಟ್ಕೊಂಡು ಕುಡಿಯೋದು ಒಳ್ಳೇದು. ಮತ್ತೆ ಅದೇ ತರ ಮನೆ ಸುತ್ತಮುತ್ತ ಸೊಳ್ಳೆಗಳಾಗ್ತವೆ, ಈ ಜ್ವರ ಬರ್ಲಿಕ್ಕೆ ಮುಖ್ಯ ಕಾರಣನೇ ಸೊಳ್ಳೆಗಳು ಜಾಸ್ತಿ ಆಗೋದಿರತ್ತೆ. ಹಾಗಾಗಿ ಅವು ಮಳೆ ಬರೋಕ್ಕಿಂತ ಮೊದಲೇ ನಾವು ಇವುಗಳನ್ನ ನಿರ್ಗುಂಡಿ ಅಂತ ಹೇಳ್ತೀವಿ, ಈ ಲಕ್ಕಿ ಗಿಡ ಅಂತದ್ದು, ತುಳಸಿ, ಪಾರಿಜಾತ ಮತ್ತೆ ಲೆಮನ್ ಗ್ರಾಸ್ ಈ ತರದ್ನ ಮನೆ ಸುತ್ತ ನೆಟ್ಕೊಂಡಾಗ ಆದಷ್ಟು ಸೊಳ್ಳೆಗಳು ಸ್ಪ್ರೆಡ್ ಆಗದಿರಲಿ ಕಡಿಮೆ ಆಗುತ್ತೆ ಅಂತ.
1: ಅದು
0: ಹೌದು
1: ಅದು
0: ಅದರದ್ದು ನಮ್ಮ ಇದರಲ್ಲೂ ಕೂಡ ಕ್ಲಾಸಿಕಲ್ ರೆಫರೆನ್ಸ್ ಇದೆ, ಧೂಪಗಳನ್ನ ಹೆಂಗೆ ಮಾಡ್ಬೇಕು ಅನ್ನೋದನ್ನ. ಮೊದ್ಲು ಕಾಲದಲ್ಲಿ ಶಗಣಿದು ಭರಣಿ ಮಾಡ್ತಿದ್ರಲ್ಲ ಅವಾಗ್ಲೇನೆ ಅದ್ರ ಜೊತೆಗೇನೆ ಸ್ವಲ್ಪ ಬೇವಿನ ಎಲೆ, ಈ ಹೊಂಗೆ ಗಿಡ ಅಂತ ಹೇಳ್ತೀವಿ ಅದ್ರದ್ದು ಎಲೆ, ಮತ್ತೆ ಮನೆಯಲ್ಲೇ ಸಿಗುವಂತ ಒಂದು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಈ ಸಾಸಿವೆ, ತುಳಸಿ ಬೀಜಗಳು, ಈ ಕರ್ಪೂರ, ಇವನ್ ಚೆಂಡು ಹೂವಿನ ದಳ ಹೇಳ್ತಾರೆ, ಅದ್ರ ಸಲ್ಸೋ ವೆರಿ ಗುಡ್ ಧೂಪ ಹಾಕಿದ್ರೆ ಅವೆಲ್ಲದೂ ಒಂದು ಪೇಸ್ಟ್ ತರ ಮಾಡಿಕೊಂಡು ಈ ಶಗಣಿ ಜೊತೆಗೂ ಸೇರಿಸ್ಕೊಂಡು ಅದಕ್ಕೆ ಬೇವಿನ ಎಣ್ಣೆ ಅಥವಾ ನೀಲಗಿರಿ ಎಣ್ಣೆ ಇಂಥವನ್ನೆಲ್ಲ ಹಾಕಿನೇ ಒಣಗಿಸ್ಬಿಡ್ತಿದ್ರು. ಸದ್ಯಕ್ಕೆ ನಾವೇನು ಮಾಡ್ಬೋದು, ಒಂದು ಕಾಯಿ ಚಿಪ್ಪಿ ಇರುತ್ತಲ್ಲ ಅದರಲ್ಲೇನೆ ಸ್ವಲ್ಪ ಕರ್ಪೂರ, ಬೇವಿನ ಎಣ್ಣೆ, ನೀಲಗಿರಿ ಎಣ್ಣೆ ಮತ್ತು ಬೇವಿನ ಎಲೆ, ಸಾಸಿವೆ ಅಂತೂ ಮನೆಯಲ್ಲಿರುತ್ತೆ, ಬೆಳ್ಳುಳ್ಳಿ, ಈರುಳ್ಳಿ ಅವುಗಳ ಸಿಪ್ಪೆಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡು, ತುಳಸಿ ಬೀಜ ಸಿಗುತ್ತೆ ಮಾರ್ಕೆಟಲ್ಲಿ ಅವುಗಳನ್ನ ತಂದ್ಬಿಟ್ಟು ಏನು ನಾವು ಕಾಯಿ ತೆಗೆದು ಸಿಪ್ಪೆ ಇದಿರುತ್ತೆ ಅದರಲ್ಲಿ ಅದೆಲ್ಲದನ್ನು ಹಾಕ್ಕೊಂಡು ಕರ್ಪೂರ ಹಾಕಿ ಬೇವಿನ ಎಣ್ಣೆ ಸ್ವಲ್ಪ ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ನಾವು ಧೂಪ ತರ ಹಚ್ಚಿದ್ರೆ ಮನೆ ತುಂಬ ಅದನ್ನ ಇದು ಮಾಡ್ಕೋಬೇಕು. ಅದರಲ್ಲೂ ಕೂಡ ಈ ಧೂಪ ಹಾಕುವಾಗ ನಾವು ಒಂದು ಬೇಸಿಕ್ ತಿಳ್ಕೊಬೇಕು, ಸ್ವಲ್ಪ ಮನೆಯಲ್ಲಿ ಯಾರು ಇಲ್ಲದೆ ಇದೆ ಕಿಟಕಿ ಬಂದ್ ಮಾಡಿ ಹಾಕಿ ಸ್ವಲ್ಪ ಇಡೀ ಮನೆಯೆಲ್ಲ ಇದು ಮಾಡಿದ್ಮೇಲೆ ಒಂದು ಸ್ವಲ್ಪ ಕಿಟಕಿ ಓಪನ್ ಮಾಡಿ ಮತ್ತೆ ಮುಚ್ಚಿಬಿಡ್ಬೇಕು, ಅವಾಗ ಜಾಸ್ತಿ ಹೊಗೆ ಇದು ಬರಲ್ಲ. ಯಾಕೆ ನಮ್ಗೆ ಇಲ್ಲೆಲ್ಲ ಸ್ವಲ್ಪ ತೇವಾಂಶ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನಮ್ಗೆ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಅನ್ಸುತ್ತೆ, ಅದರಲ್ಲೂ ನಾವು ಈ ಥರದ ಫುಲ್ ಬ್ಲಾಕ್ ಮಾಡ್ಕೊಂಡ್ರೆ ಅದೊಂದು ಪ್ರಾಬ್ಲಮ್. ಸೊ ಅದನ್ನ ಒಂದು ಸ್ವಲ್ಪ ಕೇರ್ ತಗೊಂಡು ಮಾಡ್ಬೋದು. ಮಕ್ಕಳಿಗೆ ಸ್ವಲ್ಪ ಬಟ್ಟೆಗಳು ಕವರ್ ಆಗೋಂಗೆ ಸೊಳ್ಳೆಗಳು ಕಚ್ಚದೇ ಇರೋಂಗೆ, ಆ ಥರ ಮಕ್ಕಳಿಗೆ ಜ್ವರ ಜೊತೆಗೆ ಥಂಡಿ ನೆಗಡಿನೂ ಜಾಸ್ತಿ ಆಗ್ತಾ ಇರುತ್ತೆ, ಒಣ ಕೆಮ್ಮು ಆ ಥರ ಹಂಗೆ. ಈಗಿಂದ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅವುಗಳು ಜಾಸ್ತಿ ಮಾಡ್ಕೊಳ್ಳೋಕೆ ಅಂತಾನೆ ನಾವು ಅರ್ಶಿನ ಬೇರನ್ನೇ ಒಲೆ ಮೇಲೆ ಇಟ್ಕೊಂಡು ಅದನ್ನ ಚೆನ್ನಾಗಿ ಸುಟ್ಟರೆ ಅದರಿಂದ ಒಂದು ಹೊಗೆ ಬರುತ್ತೆ. ಜಾಸ್ತಿ ನೋಸ್ ಬ್ಲಾಕು ಯಾರಿಗೆ ಜಾಸ್ತಿ ಥಂಡಿ ಇರುತ್ತೋ ಅಂಥವ್ರಿಗೆ ಅದನ್ನ ಮೂಗಿಂದ ಇನ್ಹೇಲ್ ಮಾಡಬೇಕು, ಬಾಯಿಂದ ಬಿಡಬೇಕು, ಬಾಯಿಂದ ತಗೊಳ್ಳೋದು ಮೂಗಿಂದ ಬಿಡೋದು, ಆ ಥರ ಮಾಡ್ಬೋದು. ಅರ್ಶಿನ ಪುಡಿನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದರದ್ದು ಗ್ರ್ಯಾನ್ಯೂಲ್ಸ್ ಟೈಪ್ ಬರುತ್ತೆ ಅದನ್ನು ಮಕ್ಕಳಿಗೆ ತಿನ್ಸಿಕೊಡ್ಬೋದು. ಕಲ್ ಸಕ್ಕರೆ ಹಾಕೊಳ್ಬೇಕು, ಮತ್ತು ತುಳಸಿ ರಸ 1 ಚಮಚ, ಕಾಳುಮೆಣಸಿಂದು ಪೌಡ್ರು 2 ಚಿಟಿಕೆ ಹಂಗೆ ಹಾಕೊಳ್ಳೋದು, ಮತ್ತು ಇಪ್ಪಳಿ ಅಂತ ಸಿಗುತ್ತೆ ಬಿಟ್ಟು ಅದರದ್ದು ಪೌಡ್ರ್ ಮಾಡ್ಕೊಂಡು 1-2 ಚಿಟಿಕೆ

0: ಜೊತೆಗೆ ಹಾಕೊಳ್ಳೋದು, ಇಂಥವನ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡು ದಿನಕ್ಕೊಂದು ಎರಡು ಮೂರು ಸರಿ ಹಂಗೆ ಸ್ವಲ್ಪ ಕೊಡ್ತಾ ಇರ್ಬೇಕು. ಈ ತುಳಸಿ ಆಡ್ಸೋಗೆ ಅಂತ ಹೇಳ್ತೀವಲ್ಲ, ತುಂಬಾ ಕಫ ಇದ್ದಾಗ ಸ್ವಲ್ಪ ಅದನ್ನು ಉಪಯೋಗಿಸ್ಬೇಕು. ಸ್ವಲ್ಪ ಅದು ಕಹಿ ಇರುತ್ತೆ, ಬಟ್ ಅದು ಸಬ್ ಸೈಡ್ ಅದಕ್ಕೆ ಹೇಳ್ತೀವಿ ಬೆಲ್ಲ ಅಥವಾ ಜೇನುತುಪ್ಪನ ಮಿಕ್ಸ್ ಮಾಡಿ ಅಂತ. ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ.
1: ಮಳೆಗಾಲದಲ್ಲಿ ತೇವಾಂಶ ಇದ್ದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆಲ್ಲ ಮಳೆ ನೀರಲ್ಲೆಲ್ಲ ಕಾಲು ಹಾಕಿದ್ರೆ
2: ಕಾಲಿನ ಬೆರಳುಗಳ ಸಂಧಿಗಳ ನಡುವೆ ಫಂಗಸ್ ಆಗಿರುತ್ತೆ ಅಲ್ವಾ?
1: ಎಸ್ಪೆಷಲ್ ಆಗಿ ಕೃಷಿಕರೆಲ್ಲ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ತುಂಬಾ ಸಮಸ್ಯೆಗಳು ಕಾಣ್ತದೆ. ಮತ್ತೆ ಮನೆಯಲ್ಲಿ ಪದೇ ಪದೇ ನೀರಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರಿಗೂ ಕಾಣುತ್ತೆ. ಇದಕ್ ಒಂದ್ ಪರಿಹಾರ ಏನು ಅಂತ
0: ಹೇಳಿ? ಇದಕ್ಕೆ ಮುಖ್ಯ ಕಾರಣನೇ ತೇವಾಂಶ ಇರುವಂತಹ ಬಟ್ಟೆಗಳು ಸಹ, ಅದರಿಂದ ಈ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಈವನ್ ಕಾಲುಗಳಲ್ಲಿ ಅಷ್ಟೇ ಅಂತಲ್ಲ, ಕೊಂಕ್ಳಲ್ಲಿ ಇರೋದು, ತೊಡೆ ಸಂಧಿಗೆ ಆಗುವಂತಹ ಈ ಫಂಗಲ್ ಇನ್ಫೆಕ್ಷನ್ಸ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಬಟ್ಟೆಗಳ ಬದ್ದೆ ಆ ತಕ್ಷಣ ತೆಗೆದ್ಬಿಟ್ಟು ಒಣ ಬಟ್ಟೆ ಹಾಕೊಳ್ಳೋಂಥದ್ದು. ಈವನ್ ನಾವು ಫ್ಲಡ್ ಬಂದಾಗೆಲ್ಲ ವಿಸಿಟ್ ಮಾಡಿದ್ವಿ ಮೊದಲೆಲ್ಲ, ಅವಾಗ್ಲೂ ಸಹ ನಾವು ನೋಡಿದ್ವಿ ಕಾಲಿನ ನಂಜಿಂದು ತುಂಬಾ ಪ್ರಾಬ್ಲಮ್ ಇತ್ತು ತುಂಬಾ ಜನಕ್ಕೆ. ಅದಕ್ಕೆ ಮನೆಯಲ್ಲೇ ಒಂದು ಮಾಡ್ಕೊಳ್ಳೋಂತ ಒಂದು ಆಯಿಂಟ್ಮೆಂಟ್ ಇದೆ ನಮ್ಮಲ್ಲಿ, ಒಂದು ಬಿಳಿ ಮಲಹಂ ಅಂತ ಹೇಳಿ ಗೌರ್ಮೆಂಟ್ ಇದ್ರ ಮೊದಲು ಬರ್ತಾ ಇತ್ತು, ಅದನ್ನೇ ಗಂಧಕಾದ್ಯ ಮಲಹರ ಅಂತ ಹೇಳಿನೂ ಈಗ ಮಾರ್ಕೆಟಲ್ಲಿ ಸಿಗುತ್ತೆ. ಇದರಲ್ಲಿ ಏನು ಅಂದ್ರೆ, ಕೊಬ್ಬರಿ ಎಣ್ಣೆ ಮೂರು ಭಾಗ ತಗೋಬೇಕು, ಅದರಲ್ಲಿ ಒಂದು ಭಾಗ ಅಷ್ಟು ಈ ಮೇಣ, ಈ ಜೇನು ಗೂಡಿಂದು ಏನು ವ್ಯಾಕ್ಸ್, ಅದು ಅರ್ಶಿನ ಪುಡಿ. ಫಸ್ಟ್ ತೆಂಗಿನ ಎಣ್ಣೆನ ಒಂದ್ ಸ್ವಲ್ಪ ದಪ್ಪ ಪಾತ್ರೆಗೆ ಹಾಕೊಂಡು ಬಿಸಿ ಮಾಡ್ಕೋಬೇಕು. ಅದು ಬಿಸಿ ಆಗ್ತಾ ಆಗ್ತಾನೆ ಅದನ್ನ ಅಂದಾಜು ಒಂದ್ ಥರ್ಡ್ ಪಾರ್ಟ್ ಅದನ್ನ ಹಾಕಿ ಬಿಸಿ ಮಾಡ್ತಾ ಹೋದಂಗೆ ಸ್ವಲ್ಪ ಗಟ್ಟಿ, ಅವಾಗಲೇನೆ ಚೆನ್ನಾಗಿ ಒಂದ್ ಚಮಚ ಅರ್ಶಿನ ಪುಡಿ ಹಾಕಿ, ಸೇಮ್ ಮಲಾಮ್ ತರಾನೇ ಆಗುತ್ತದು. ತೆಂಗಿನ ಎಣ್ಣೆ ಹಾಕಿ ಇದು ಮಾಡಿದ್ಮೇಲೆ ಅದನ್ನ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕು, ಅದನ್ನ ಡೈಲಿ ರಾತ್ರಿ ಹಚ್ಕೊಂಡು ಮಲ್ಕೋಬೇಕು, ಬೆಳಿಗ್ಗೆ ವಾಶ್ ಮಾಡ್ಕೋಬೇಕು. ಅದು ಸ್ವಲ್ಪ ಮೇಣ ಅದು ವ್ಯಾಕ್ಸ್ ಸ್ವಲ್ಪ ಜಿಡ್ಡು ಇದು ಹಂಗೆ ಇರುತ್ತೆ, ಸೊ ಅದನ್ನ ಹಾಗೆ ಬಿಟ್ಕೊಂಡ್ರೆ ಮತ್ತೆ ಮರುದಿನ ಹೋದಾಗ ಅದಕ್ಕೆಲ್ಲ ಮಣ್ಣು ಧೂಳು ಎಲ್ಲ ಹಿಡಿದು ಜಾಸ್ತಿ ಆಗುತ್ತೆ. ದಿನ ಬೆಳಿಗ್ಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಆ ಥರದ್ದು ಹಾಕಿ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತೆ ಮಲ್ಲಿಗೆ ಹೂವಿನ ಇದ್ರೆ ಆ ಎಲೆದೆ ಸ್ವಲ್ಪ ರಸ ತಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಬಿಟ್ಟು ಹಚ್ಕೊಳ್ಬೋದು, ಅದು ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ಥರದ್ದು ಇವಾಗ ನಮಗೆ ಮಾರ್ಕೆಟಲ್ಲಿ ಕೂಡ ಜಾತಿ ಅದಿ ತೈಲ ಅಂತ ಸಿಗುತ್ತೆ, ಗಂಧಕಾದ್ಯ ಮಲಹರ ಅಂತ ಹೇಳಿ ಒಂದು ಆಯಿಂಟ್ಮೆಂಟ್ ಸಿಗುತ್ತೆ, ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಈವನ್ ಈ ಫಂಗಲ್ ಇನ್ಫೆಕ್ಷನ್ಸ್ಗಳಲ್ಲಿ ನಾವು ಇದನ್ನು ಹೇಳ್ತೀವಿ, ತೆಂಗಿನ ಕಾಯಿ ಚಿಪ್ಪಿರುತ್ತಲ್ಲ ಅದನ್ನ ಬೆಂಕಿ ಹಾಕಿ ಸುಟ್ಬಿಟ್ಟು ಕೊಬ್ಬರಿ ಸಮೇತ ಅದ್ರದ್ದೇನು ಬೂದಿ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೋದು, ಏನು ಸ್ವಲ್ಪ ಕಪ್ಪು ಮಸಿ ಹಂಗಿರುತ್ತೆ ಅದು, ಅದನ್ನು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದು. ಅದರಲ್ಲಿ ಸೊನೋನು ಸ್ವಲ್ಪ ಈ ಥರ ಫಂಗಲ್ ಇನ್ಫೆಕ್ಷನ್ಸ್ನ ಅವಾಯ್ಡ್ ಮಾಡ್ಕೋಬೋದು. ಸೊ ಮುಖ್ಯ ಅಂದರೆ ಮಳೆಗಾಲದಲ್ಲಿ ಈ ಚರ್ಮ ಕಾಯಿಲೆ ಬರೋದು ಹೆಚ್ಚಾಗಿ ಒದ್ದೆ ತೇವಾಂಶ ಇದರಿಂದ, ಮತ್ತು ನಮ್ಮದು ಕಾಲನೇ ಇದು ವಾತ ಮತ್ತು ಕಫದ ಪ್ರಾಬ್ಲಮ್ ಇದ್ದಿರೋದ್ರಿಂದನೂ ಸ್ವಲ್ಪ ಕಾಣಿಸೋದು ಇದಿರುತ್ತೆ. ಹಾಗಾಗಿ ಸ್ವಲ್ಪ ಇನ್ನಂಜು ಪದಾರ್ಥಗಳನ್ನು ಬಿಡಬೇಕು, ಆಲೂಗಡ್ಡೆ, ವಟಾಣಿ, ಕಡಲೆ, ಇಂಥವೆಲ್ಲ ಸ್ವಲ್ಪ ಬದನೆಕಾಯಿ ಇವುಗಳನ್ನ, ನಮ್ಮ ಈ ಕಡೆ ಫಿಶ್ ಈಟರ್ಸ್ ಇದ್ರೆ ಬಂಗಡೆ ಫಿಶ್ ಮೀನ್ ಅಂತ ಹೇಳ್ತೀವಿ, ಇಂಥವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಾವು ಈ ಅಲರ್ಜಿಗಳು ಇದನ್ನು ಕಮ್ಮಿ ಮಾಡ್ಬೋದು, ಮತ್ತೆ ಈ ತೇವಾಂಶನ ಜಾಸ್ತಿ ಇಲ್ದಾರಂಗ್ ನೋಡ್ಕೋಬೇಕು.
1: ಮಳೆಗಾಲದಲ್ಲಿ ಆಹಾರ ಕ್ರಮ ಹೇಗಿರ್ಬೇಕು ಅಂತೀರಾ?
0: ಅದೇ, ಆದಷ್ಟು ಈಸಿ ಟು ಡೈಜೆಸ್ಟ್ ಇರಬೇಕು, ಜೀರ್ಣ ಚೆನ್ನಾಗಿ ಆಗೋಂಗಿರ್ಬೇಕು, ಮತ್ತೆ ಟೈಮ್ ಟೈಮ್ ತಿನ್ಬೇಕು. ಹಂಗಂತ ಹೇಳಿ ಖಾಲಿ ಹೋಟೆಲ್ ಇದ್ರೂ ಇದು ಮಾತಾ ಕಾಲ ಆಗಿರೋದ್ರಿಂದ ತುಂಬಾ ಜನಕ್ಕೆ ನೋಡ್ತೀವಿ ಬ್ಲೋಟಿಂಗು, ಅಜೀರ್ಣ ತರ, ಅಸಿಡಿಟಿ ಆಗೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ನಮ್ಮ ಆಹಾರದಲ್ಲಿ ಕೂಡ ಶುಂಠಿ, ಈ ಬೆಳ್ಳುಳ್ಳಿ ಪದಾರ್ಥ ಮಾಡುವಾಗ ಅದನ್ನ ಯೂಸ್ ಮಾಡ್ಬೋದು. ಮತ್ತೆ ಬಡೆ ಸೊಪ್ಪು, ಜೀರಿಗೆ, ಅಜ್ವಾಯನ ಇಂಥವನ್ನ ಸ್ವಲ್ಪ ಹುರಿದಿಟ್ಕೊಂಡ್ಬಿಟ್ಟು ಅವಾಗವಾಗ ಸ್ವಲ್ಪ ಬಾಯಿಗೆ ಹಾಕೊಂಡ್ಬಿಟ್ಟು ಅರೆದು ತಿಂತಾ ಇದ್ರು ಸಹ ನಮ್ಮ ಜೀರ್ಣ ಶಕ್ತಿನ ನಾವು ಮೇಂಟೈನ್ ಮಾಡ್ಕೋಬಹುದು. ಮತ್ತೆ ಹೆವಿ ಪದಾರ್ಥಗಳನ್ನ ತಗೋಬಾರ್ದು, ಸೊಪ್ಪು ತರಕಾರಿಗಳು ಸಿಕ್ಕರೆ ಅದು, ಮತ್ತೆ ಇವನ್ ಹೀರೆಕಾಯಿ ಇರ್ಬೋದು, ಪಟ್ಲಕಾಯಿ ತರದ್ದು, ಅಂಡರ್ ರೂಟ್ಸ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಈ ಗೆಡ್ಡೆ ಗೆಣಸುಗಳು ಏನ್ ಬರ್ತಾವಲ್ಲ ಅವನ್ನ ಹೆವಿ ತಗೋಬಾರ್ದು, ಯಾಕಂದ್ರೆ ಅವೆಲ್ಲ ಹೆವಿ ಟು ಡೈಜೆಸ್ಟ್, ಜೀರ್ಣಕ್ಕೆ ಲೇಟ್ ಅಂತ ಹೇಳ್ತೀವಿ ಅದು. ಹಾಗಾಗಿ ಸ್ವಲ್ಪ ಅವುಗಳನ್ನ ಕಮ್ಮಿ ಮಾಡ್ಬೇಕು. ಕಾಲಕ್ಕೆ ತಕ್ಕಂಗೆನೆ ನಮ್ಮ ದೇಹದಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರ್ತವೆ. ಈಗ ವಸಂತ ಋತು ಅಂತ ಏನ್ ಹೇಳ್ತೀವಿ, ಬೇಸಿಗೆ, ಅವಾಗ ಕಫ ಪ್ರಧಾನ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಅಲರ್ಜಿ, ಥಂಡಿ, ಕೆಮ್ಮಿ ಇರುತ್ತೆ ಅವ್ರಿಗೆ ಸ್ವಲ್ಪ ವಮನ ಇದೆಲ್ಲ ಮಾಡಿ ತೆಗಿತೀವಿ. ಈ ವರ್ಷ ಋತು ಮತ್ತೆ ಈ ಶರದ್ ಇದ್ರಲ್ಲೆಲ್ಲ ಏನಾಗುತ್ತೆ, ವಾತ ಜಾಸ್ತಿ ಆಗುತ್ತೆ. ವಾತದ ರಿಲೇಟೆಡ್ ಅದೇ ಭಸ್ತಿಕರ್ಮ ಈ ಥರದ್ದು ಇದು ಮಾಡ್ಕೊಳ್ಳೋಂಥದ್ದು. ಅದೇ ಶರದ್ ಋತು ಬಂತು ಅಂದ್ರೆ ನೆಕ್ಸ್ಟ್ ಚಳಿಗಾಲದ ಬಂದಾಗ ಪಿತ್ತ ಹೆಚ್ಚಾಗುತ್ತೆ, ಸೊ ಹಂಗಾಗಿ ಸ್ವಲ್ಪ ಪಿತ್ತ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಅದ್ ತಕ್ಕಂಗೆನೆ ಅವಾಗಿಂದ ಆಹಾರ. ಹಾಗಾಗಿ ನೋಡಿ,
1: ಹೌದೌದು,
0: ಯಾಕೆಂದ್ರೆ ಈ ನಮ್ಮ ಹೊರಗಡೆ ವಾತಾವರಣನೂ ಪಂಚಭೌತಿಕ, ನಮ್ಮ ದೇಹನೂ ಪಂಚಭೌತಿಕ ಇರೋದ್ರಿಂದ ದುಬದಲಾವಣೆ ಆಗ್ತಾ ಇರ್ತವೆ ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ, ಅದನ್ನು ಸಹ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು.
1: ಹಾಗೆ ಮೇಡಮ್, ವೃದ್ಧರ ಬಗ್ಗೆ ನಾವು ಯಾವ ತರದ ಕಾಳಜಿಯನ್ನ ತಗೊಳ್ಬೇಕು ಅಂದ್ರೆ, ಅವರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ, ವೃದ್ಧರಲ್ಲಿ ರೋಗ ನಿರೋಧಕ
0: ನ್ಯಾಚುರಲ್ ಕಮ್ಮಿನೇ ಆಗ್ಬಿಟ್ಟಿರುತ್ತೆ,
1: ಅವರಿಗೆಲ್ಲ ಯಾವ ತರದ ಒಂದು ಉಪಚಾರಗಳನ್ನ ಮಾಡ್ಬೇಕು?
0: ಈಗ ವೃದ್ಧರಲ್ಲಿ ಏನಾಗಿರುತ್ತೆ ಅಂದ್ರೆ, ಕ್ಲೈಮೆಟಿಕ್ ಚೇಂಜಸ್ ಇರೋದ್ರಿಂದ ಸ್ವಲ್ಪ ಥಂಡಿ ನೆಗಡಿನೂ ಆಗ್ಬಹುದು. ವಯಸ್ಸಾದವ್ರಿಗೆ ಏನಾದ್ರೂ ಒಳಗಡೆ ಲಂಗ್ಸ್ ಮೊದಲೇ ಅವ್ರಿಗೆ ಪ್ರಾಬ್ಲಮ್ ಇದ್ರೆ ಬೇಗ ದಮ್ಮು ಹೇಳ್ತೀವಲ್ಲ ಉಸ್, ಆ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ಸ್ವಲ್ಪ ಈ ಆಡ್ಸೋಗೆ ರಸ ಮತ್ತೆ ಈ ಸೈಂಧವ ಲವಣ, ಈ ಹರಳುಪ್ಪು ಇಂಥವನ್ನ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊಡುವಂಥದ್ದು. ಅದೇ

ಯಾಕೆಂದ್ರೆ ಬೇಗ ಕಫನ್ನ ಕರಗಿಸಿ ಕ್ಲೀನ್ ಆಗಿ ಹೋಗೋದಕ್ಕೆ ಸೈಂಧವ ಲವಣ ಹರಳು ಉಪಸೇರಿಸಿದಂತ ಸಾಸಿವೆ ಎಣ್ಣೆ ಅದನ್ನು ಸಹ ಸ್ವಲ್ಪ ಎದೆಗೆ ಹಚ್ಕೊಳಕ್ ಹೇಳ್ಬೇಕು. ಬೆನ್ನಿಗೆ ಮುಂದೆ ಕೆಳಗಿಂದ ಮೇಲ್ಗಡೆಗೆ ಲೈಟ್ ಮಸಾಜ್ ಮಾಡುವಂತದ್ದು. ಮತ್ತೆ ರಾತ್ರಿ ಸ್ವಲ್ಪ ಬೇಗ ಊಟ ಮಾಡ್ಬೇಕು. ವಯಸ್ಸಾದ್ಮೇಲೆ ಸ್ವಲ್ಪ ಜೀರ್ಣಶಕ್ತಿನೂ ನ್ಯಾಚುರಲ್ ಆಗಿ ಕಮ್ಮಿ ಆಗಿರತ್ತೆ, ಜೊತೆಗೆ ಕಾಲಕ್ಕೆ ತಕ್ಕಂಗೇನು ಕಮ್ಮಿ ಇರೋದ್ರಿಂದ ರಾತ್ರಿ ಲೇಟ್ ಊಟ ಮಾಡೋದ್ರಿಂದನೂ ಅವ್ರಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಪದೇ ಪದೇ ಥಂಡಿ ಕೆಮ್ಮಿದಾಗೋದು ಮತ್ತೆ ಮಲಬದ್ಧತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕೇರ್ ತಗೊಳ್ಬೇಕು. ಮಲಬದ್ಧತೆ ಆಗದೆ ಇರೋಂಗೆ ಈ ತರ ಸೊಪ್ಪುಗಳು ತಿನ್ನುವಂಥದ್ದು. ಮೈಲ್ಡ್ ಲ್ಯಾಕ್ಸೇಟಿವ್ಸ್ ಸಿಗ್ತವೆ ನಮ್ದು, ಅಭಿಹಾರಿಷ್ಟ ಅಂತದ್ದು ಫ್ರೀ ಲ್ಯಾಕ್ಸ್ ಅಂತ ಪೌಡರ್ ಸಿಗುತ್ತೆ, ತ್ರಿಫಲ ಚೂರ್ಣ

0: ಮಲಬದ್ಧತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕೇರ್ ತಗೊಳ್ಬೇಕು. ಮಲಬದ್ಧತೆ ಆಗದೆ ಇರೋಂಗೆ ಈ ತರ ಸೊಪ್ಪುಗಳು ತಿನ್ನುವಂಥದ್ದು, ಮೈಲ್ಡ್ ಲ್ಯಾಕ್ಸೇಟಿವ್ಸ್ ಸಿಗ್ತವೆ ನಮ್ದು ಅಭಯಾರಿಷ್ಟ ಅಂತದ್ದು, ಈ ಫ್ರೀಲ್ಯಾಕ್ಸ್ ಅಂತ ಪೌಡರ್ ಸಿಗುತ್ತೆ, ತ್ರಿಫಲ ಚೂರ್ಣ ಆ ಥರದ ಕೆಲವೊಂದು ಆ ಥರ ಔಷಧಿಗಳನ್ನ ವೈದ್ಯರ ಕಂಡೆ ತಗೊಳ್ಳಿ ಬೆಟರ್. ಬಟ್ ಮನೇಲಿ ಔಷಧಿ ಅಂತ ತ್ರಿಫಲ ಚೂರ್ಣ ಈ ಥರದ ಹರಿತಕ್ಕಿ ಅಂತ ಅಳಿಲೆಕಾಯಿ ಅಂತವೆಲ್ಲ ಮೊದಲು ಕಾಲು ತಗೋತೆ, ಅದನ್ನು ಸ್ವಲ್ಪ ಮೈಲ್ಡ್ ಆಗಿ.
1: ಹಾಲು ಸೇವನೆ,
0: ಹಾಲನ್ನು ರಾತ್ರಿ ಟೈಮ್ ತಗೊಳ್ಬಾರ್ದು, ಎಸ್ಪೆಷಲಿ ಮಳೆಗಾಲದಲ್ಲಿ ಕೂಡ ಕಫ ಸ್ವಲ್ಪ ಕಟ್ಟೋ ಚಾನ್ಸಸ್ ಇರೋದು. ಮಾಮೂಲಿಯಾಗಿ ಏನೂ ತೊಂದರೆ ಇಲ್ಲ. ಮತ್ತು ಯಾರಿಗೆ ಸ್ವಲ್ಪ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಅವರು ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಕೆನೆ ತೆಗೆದು ಯೂಸ್ ಮಾಡಿದರೆ ಅದೇನಷ್ಟು ತೊಂದರೆ ಆಗಲ್ಲ. ಯಾರಿಗೆ ಸ್ವಲ್ಪ IBS ಆ ಥರ ಪ್ರಾಬ್ಲಮ್ ಇದ್ದವ್ರಿಗೆ ಪೂರ್ತಿ ಬಿಟ್ಬಿಡಿ ಅಂತ ಹೇಳ್ತೀವಿ. ಯಾಕಂದರೆ ಅಂಥವ್ರಿಗೆ ಸ್ವಲ್ಪ ಪದೇ ಪದೇ ಮೋಷನ್ ಆಗಿ ಇಂಟೆಸ್ಟೈನ್ ಇರಿಟೇಷನ್ ಇರೋದ್ರಿಂದ ಲ್ಯಾಕ್ಟೋಸ್ ಇಂಟಾಲರೆನ್ಸಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಅಂಥವ್ರಿಗೆ ಬಿಟ್ಬಿಟ್ಟು ಮಜ್ಜಿಗೆ ತೊಗೋಬೇಕು. ಮೇಯ್ನ್ ಆಗಿ ಹಾಲು ಬದಲಿಗೆ ಮಜ್ಜಿಗೆ ಯೂಸ್ ಮಾಡ್ಬೋದು. ಮಜ್ಜಿಗೆ ಏನು ತೊಂದರೆ ಇಲ್ಲ. ಮಜ್ಜಿಗೆಗೆ ನೀವು ಮಳೆಗಾಲದಲ್ಲಿ ಏನು ಮಾಡಬೇಕು, ಒಂದು ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಉಪ್ಪು, ಜೀರಿಗೆ ಸ್ವಲ್ಪ ಇಂಥವೆಲ್ಲ ಹಾಕ್ಬಿಟ್ಟು ಇವನ್ ಹಿಂಗೆ ಹಾಕ್ತೇವೆ ಕೆಲವೊಬ್ರು, ಕೆಲವೊಬ್ರು ಈರುಳ್ಳಿನೂ ಹಾಕಿ ಮಸಾಲೆ ಮಜ್ಜಿಗೆ ಅಂತ ಮಾಡ್ತೀವಿ. ಅಂಥದ್ದು ಮಾಡಿ ತೊಗೊಳ್ಬೇಕು. ಯಾಕೆಂದರೆ ನಮ್ಗೆ ಇಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗಿರೋದ್ರಿಂದ ಮತ್ತು ಅತಿಸಾರಗಳು ಚಾನ್ಸಸ್ ಇರುತ್ತೆ ಹೆಚ್ಚಾಗಿ, ಇವನ್ ವಯಸ್ಸಾದವರು ಇರ್ಬೋದು, ಇದರಲ್ಲಿ ಮಳೆ ನೀರು ಸೇರ್ಕೊಳ್ಳೋದ್ರಿಂದ. ಸೊ ಆಗುವಾಗ ಆ ಟೈಮಲ್ಲಿ ಸ್ವಲ್ಪ ನಾವು ಈ ಥರದ್ದು ಜೀರ್ಣ ಆಗೋದಕ್ಕೆ ಅವಕ್ಕೆ ಮಜ್ಜಿಗೆ ಬೇಕೇ. ಎಸ್ಪೆಷಲಿ ಅಜೀರ್ಣ ಮತ್ತು ಲೂಸ್ ಮೋಷನ್ನು, ವಾಂತಿ, ಕೆಲವೊಂದು ಸರಿ ವಾಂತಿನೂ ಶುರುವಾಗುತ್ತೆ ಈ ಮಳೆಗಾಲದಲ್ಲಿ ತುಂಬ ಜನಕ್ಕೆ. ಅಸಿಡಿಟಿ, ಈ ಪಿತ್ತ ಜಾಸ್ತಿ ಇದಾದಾಗ ಹಾಗಾಗಿ ವಾಂತಿ ಕಂಟ್ರೋಲ್ ಆಗೋಂಗೆ ಇರಬೇಕು, ಜೊತೆಗೆ ಲೂಸ್ ಮೋಷನ್ ಕಂಟ್ರೋಲ್ ಆಗೋ ಥರನೂ ಇರಬೇಕು. ಲೂಸ್ ಮೋಷನ್ ಈ ಥರ ಎಲ್ಲ ಆದಾಗ ಈ ಕೊಡಿಸಿಗೆ ಬೇರು ಅಂತೇಳಿ ಸಿಗುತ್ತೆ, ಕುಟಜ ಬೇರು ಅಂತೇಳಿ ಸಿಗುತ್ತೆ, ಅದನ್ನು ಮನೇಲಿ ಇಟ್ಕೊಂಡಿದ್ರೆ ಸ್ವಲ್ಪ ಮಜ್ಜಿಗೆಯಲ್ಲಿ ತೆಗೆದುಬಿಟ್ಟು ಕೊಡ್ಬೋದು. ಈ ಜಾಯಿಕಾಯಿ ಮಜ್ಜಿಗೆಯಲ್ಲಿ ತೆಗೆದುಬಿಟ್ಟು ಕೊಡ್ಬೋದು. ಮತ್ತು ಮೆಂತೆ ಮೊಸರು ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಈವನ್ ವಯಸ್ಸಾದವ್ರಿಗೆ ಈ ಥರದ್ದೆಲ್ಲ ಬೆಟರ್. ಅದರಲ್ಲೂ ಕಂಟ್ರೋಲ್ ಆಗದೆ ಇದ್ರೆ, ಯಾಕಂದರೆ ಬೇದಿ ಇರ್ಬೋದು, ಜ್ವರ ಇರ್ಬೋದು, ಇವೆಲ್ಲದೂ ಮುಂದೆ ಕಾಂಪ್ಲಿಕೇಶನ್ ಬರದೆ, ಯಾಕೆ ತಗೊಳ್ತಾ ಇದ್ದೀವಿ ಬಿಡು ಅಂತ ಹೇಳಿ ಹಂಗೆ ವಾರಗಟ್ಟಲೆ ಮಾಡ್ಕೊಂಡಿರೋದು ಒಳ್ಳೇದಲ್ಲ. ಮೂರು ದಿನ ತನಕ ನೋಡ್ಬೇಕು, ಎರಡು ದಿನ ಮೂರು ದಿನ. ಈವನ್ ಫೀವರ್ ಆದರೂ, ವೈರಲ್ ಫೀವರ್ ಆದರೂ, ಒಂದು 2-3 ಡೇಸ್ ನೋಡ್ಬೋದು ಈ ಥರದ್ದೆಲ್ಲ ಅಮೃತ ಸತ್ವ ಇಂಥವೆಲ್ಲ ತೊಗೊಂಡು ಜ್ವರ ಕಮ್ಮಿ ಆಗಂಗೆ. ನಂತರನೂ ಕಂಟ್ರೋಲ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ವೈದ್ಯರ ಹತ್ರ ಹೋಗಿ. ಮತ್ತು ಬೇದಿ ಇದ್ದಾಗ, ಅತಿಸಾರ ಇದ್ದಾಗ ಒಂದು ನಾವು ಕಿವಿ ಮಾತು ಹೇಳಬೇಕಂತಂದರೆ, ಯಾರಿಗೆ ಸ್ವಲ್ಪ ಬೇದಿ ಆಗ್ತಾನೆ ಇದೆ, ಮೆಡಿಸಿನ್ ತೊಗೊಂಡು ಕಂಟ್ರೋಲ್ ಬರ್ತಾ ಇದೆ ಅಂದಾಗ ಓಕೆ, ಇಲ್ಲ ಬೇದಿ ಆಗ್ತಾನೆ ಇದೆ ಮೂತ್ರ ಆಗಿಲ್ಲ ಅಂದಾಗ ಇಮ್ಮಿಡಿಯೇಟ್ ಆಗಿ ವೈದ್ಯರ ಹತ್ರ ಕಾಣಬೇಕು. ಯಾಕಂದರೆ ಯಾವಾಗ ಎಷ್ಟು ನಾವು ಲಿಕ್ವಿಡ್ಸ್ ತಗೋತಾ ಇರ್ತೀವೋ ಅದು ಮೋಷನಲ್ಲಿ ಹೋಗ್ತಾ ಇದೆ, ಮತ್ತು ಬಾಡಿ ಡಿಹೈಡ್ರೇಷನ್ ಆಗಿಲ್ಲ ಅಂತ ಒಂದು ಲಕ್ಷಣ ಇರುತ್ತೆ. ಯಾವಾಗ ಆ ಥರ ಹಂಗಿದ್ದಾಗ ಈ OR S ಹೇಳ್ತೀವಲ್ಲ, ಒಂದು ಲೋಟ ನೀರಿಗೆ ಒಂದು ಚಮಚ ಸಕ್ಕರೆ, ಒಂದು ಚಿಟಿಗೆ ಉಪ್ಪು, ಈ ಥರ ತಕ್ಕೊಂಡು ಸ್ವಲ್ಪ ರಿಪೀಟೆಡ್ಲಿ ಕುಡಿತಾ ಇರಬೇಕು, ರಿಹೈಡ್ರೇಷನ್ ಥೆರಪಿ ಥರ ಹಂಗೆ. ಅದರಲ್ಲೂ ಅವಾಗಲೂ ಮೂತ್ರ ಆಗಿಲ್ಲ ಅಂದಾಗ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು, ಇಮ್ಮಿಡಿಯೇಟಾಗಿ ಹೋಗಬೇಕು. ಇವನ್ ವಾಂತಿ ಇದ್ದಾಗಲೂ ನಾನು ಒಂದು ಸಿಂಪಲ್ ಹೇಳಬೇಕು, ಯಾಕಂದರೆ ವಾಂತಿ ಅಂದ ತಕ್ಷಣ ಜನ ಏನು ಮಾಡ್ತೀವಿ, ಅಯ್ಯೋ ವಾಂತಿ ಆಯಿತು ಅಂತೀವಿ, ಮತ್ತೆ ಪದೇ ಪದೇ ಕೊಡ್ತಾ ಇರ್ತೀವಿ ತಿನ್ನೋದಕ್ಕೆ, ಅದು ಮತ್ತೆ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್, ವಾಂತಿ ಆದಾಗ ಬರೀ ಲಿಕ್ವಿಡ್ಸು ಈ ಥರದ್ದು ಏಲಕ್ಕಿ ನೀರು ಮಾಡಿಬಿಟ್ಟು ಸೊ ಸ್ವಲ್ಪ ರಿಪೀಟ್ ರಿಪೀಟ್ ಸೊ ಸ್ವಲ್ಪ ಕುಡಿಯೋದು, ಗ್ಯಾಪ್ ಕೊಡೋದು. ಈವನ್ ಸಾಸಿವೆನೂ ಬೆಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದು ಅದನ್ನು ಅರ್ದ್ಬಿಟ್ಟು ಮಜ್ಜಿಗೆಲಿ ಹಾಕೊಂಡು ಕುಡಿದ್ರೂ ಬೇಗ ಕಂಟ್ರೋಲ್ ಬರುತ್ತೆ. ಮತ್ತು ಈವನ್ ದುಂಬೆ ರಸಕ್ಕೇ ಜೇನುತುಪ್ಪ ಹಾಕೊಂಡು ತೊಗೊಳ್ಳೋದು, ಯಾರಿಗೆ ಪಿತ್ತದಿಂದ ವಾಂತಿ ಆಗ್ತಿದೆ ಅಂತಂದಾಗ. ಹಂಗೇನು ಅಜೀರ್ಣದಿಂದ ವಾಂತಿ ಆಗ್ತಿದ್ರೆ ಹಸಿ ಶುಂಠಿ, ಯಾಕಂದರೆ ಜೀರ್ಣನ ಸಪ್ಪಲ್ ಜಾಸ್ತಿ ಮಾಡ್ಕೋಬೇಕು, ಜೊತೆಗೆ ರಿಹೈಡ್ರೇಷನ್ನು ಆಗೋ ಥರ ಹಂಗೆ ಹಸಿ ಶುಂಠಿ ಜೇನುತುಪ್ಪ ಅದನ್ನು ಒಂದು 1/4 ಚಮಚ ಅಥವಾ 1/4 ಚಮಚ ಸ್ವಲ್ಪ ತೊಗೊಂಡ್ಬಿಟ್ಟು ನೀರು ಕುಡಿತಾ ಇದ್ರೆ ನಮ್ಮ ಜೀರ್ಣನೂ ಇಂಪ್ರೂವ್ ಆಗುತ್ತೆ, ಅವಾಗ ಆಟೋಮೆಟಿಕಲಿ ವಾಂತಿ ಕಮ್ಮಿ ಆಗುತ್ತೆ. ಮತ್ತು ಸಂಧಿವಾತ ಜಾಸ್ತಿ ಇರುತ್ತೆ ವಯಸ್ಸಾದವರಲ್ಲಿ. ಸೊ ಅದಕ್ಕೆ ಸಹ ನಾವು ಸಿಂಪಲ್ ಆಗಿ ಇದಂತಂದರೆ ಮನೇಲೇ ಒಂದು ನೋವಿನ ಎಣ್ಣೆನೂ ಮಾಡ್ಕೋಬೋದು. ಎಳ್ಳೆಣ್ಣೆ ಒಂದು 1/4 kg ತೊಗೊಂಡ್ರೆ, ಶುಂಠಿ ಒಂದು 10 ಗ್ರಾಮು, ಬೆಳ್ಳುಳ್ಳಿ ಒಂದು 10 ಗ್ರಾಮ್ ತೊಗೊಂಡ್ಬಿಟ್ಟು ಫಸ್ಟ್ ಇವೆರಡನ್ನ ಪೇಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಎಣ್ಣೆ ಬಿಸಿಗಿಟ್ಬಿಟ್ಟು ಅದರಲ್ಲಿ ಈ ಪೇಸ್ಟನ್ನು ಹಾಕಿ ನೀರಂಶ ಎಲ್ಲ ಹೋಗಿ ಪೂರ್ತಿ ಅದು ಪೇಸ್ಟ್ ಏನು ಹಾಕಿರ್ತೀವಿ ಅದೆಲ್ಲದು ಕೆಳಗೆ ಬಂದು ಕೂತ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಆ ಥರ ಶಬ್ದ ಬರೋದು ಕಮ್ಮಿ ಆಯಿತು ಅಂದರೆ ಅದೆಲ್ಲ ಅಂಶ ಬಿಟ್ಟಿದೆ ಅಂತ ಎಣ್ಣೆಗೆ. ಅದನ್ನು ನಂತರ ನಾವು ತಣ್ಣಗಾಗೋ ತನಕ ಇಟ್ಬಿಟ್ಟು ಫಿಲ್ಟ್ರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ರಾತ್ರಿಗೆ ಸ್ವಲ್ಪ ಲೈಟ್ ಮಸಾಜ್ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಿಬಿಡ್ಬೋದು. ಇನ್ನು ಹರಳೆಣ್ಣೆದು ಗಿಡ ಇರುತ್ತಲ್ಲ ಅದರದ್ದು ಎಲೆ ತೊಗೊಂಡ್ಬಿಟ್ಟು ಅದು ಎಕ್ಕೆ ಎಲೆ ಅದನ್ನು ಸ್ವಲ್ಪ ಹಿಂಗೆ ಗ್ಯಾಸ್ ಮೇಲೆ ಬಿಸಿ ಮಾಡಿನೂ ಶಾಖ ಮಾಡ್ಕೋಬೋದು ಜಾಯಿಂಟ್ ಪೇನ್ಗಳಿಗೆ. ಇವಾಗೆಲ್ಲ ರೆಡಿಮೇಡ್ ಸಿಗ್ತವೆ ಮಾರ್ಕೆಟಲ್ಲಿ, ಇಲ್ಲ ಅಂತಲ್ಲ, ಫ್ಲೆಕ್ಸೋಫೆನ್ ಅಂತಿದೆ, ಮಯೋ ಸ್ಟಾಲ್ ಅಂತ ಕೆಲವೊಂದು ಸುಮಾರು ಸ್ಟಾಯಿಲ್ಗಳು ಸಿಗ್ತವೆ ನೋವಿನ ಎಣ್ಣೆಗಳಂತ. ಅದು ನೀವು ಈ ಥರ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ದಿನವೂ ಬರುತ್ತೆ ಮತ್ತು ಕಾಸ್ಟ್ ವೈಸು ಕಮ್ಮಿ ಆಗುತ್ತೆ, ಕಂಟ್ರೋಲ್ ಬಂದೇ ಬರುತ್ತೆ. ಸ್ವಲ್ಪ ಏನು ಪ್ರಿಕಾಷ್ನರಿ, ಮೊದಲೇ ಸ್ವಲ್ಪ ಇದ್ದಾಗಲೇ ಮಾಡ್ಕೊತ ಬರಬೇಕು. ಅದೇ ಏನಾದರೂ ಆಮವಾತ ಹೇಳ್ತೀವಿ, ಆಮವಾತ ಅಂತಂದರೆ ರುಮಟಾಯ್ಡ್ ಆರ್ಥರೈಟಿಸ್, ಅದರಲ್ಲಿ ಈ ಥರ ಕೆಲವೊಂದು ಎಣ್ಣೆಗಳು ಹಾಕಿದಾಗ ಜಾಸ್ತಿ ಆಗುತ್ತೆ ಎಣ್ಣೆ ಮಸಾಜ್ ಎಲ್ಲ. ಸೊ ಹಾಗಾಗಿ ಮಳೆಗಾಲದಲ್ಲಿ ಅದು ಸ್ವಲ್ಪ ರೈಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡೋಣ, ಆಮವಾತ ಪೇಷೆಂಟ್ಗೆ ಪ್ರತಿ ವರ್ಷಕ್ಕೊಂದ್ಸರಿ ಮಳೆಗಾಲ ಶುರುವಾಗ ಮುಂಚೆನೇ ಒಂದು ಬಸ್ತಿ ಕರ್ಮ ಮಾಡ್ಕೊಂಬಿಡಿ ಅಂತ ಹೇಳ್ತೀವಿ. ನಮ್ಮಲ್ಲೊಂದು ಯೋಗ ಬಸ್ತಿ ಅಂತ ಪಂಚಕರ್ಮ ಥೆರಪಿ ಮಾಡ್ತೀವಿ, ಅದನ್ನು ಮಾಡಿಸ್ಕೊಳ್ಳೋದು ಒಳ್ಳೆ.
1: ಮೇಡಮ್, ಇದುವರೆಗೆ ನೀವು ನಮ್ಮ ಸ್ಟುಡಿಯೋದಲ್ಲಿ ಬಂದು ಮಳೆಗಾಲದಲ್ಲಿ ಕಂಡು ಬರುವ ಸಾಮಾನ್ಯ ರೋಗಗಳು

0: ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ ಹಾಗೂ ಆಹಾರ ಕ್ರಮಗಳು ಇವೆಲ್ಲದರ ಬಗ್ಗೆ ನಮ್ಮ ಕೇಳುಗರಿಗೆ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಾ. ನಿಮ್ಮ ಅನುಭವಗಳನ್ನ ತಿಳಿಸಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಇದುವರೆಗೆ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳು ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರೊಂದಿಗೆ ಭಾಗವಹಿಸಿದವರು ಸಂಧ್ಯಾ ಮಂಜೇಶ್ಕರ್. ಇದು ಕಾರವಾರ ಕೇಂದ್ರದ ಕೊಡುಗೆಯಾಗಿತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
3: ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಭಾರತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಕುರಿತು ಮಾತುಕತೆ.
4: ಶಾಂತಕ್ಕ
5: ಏನೋ ಬಸಣ್ಣ,
4: ಚಾ ಮಾಡ್ಕೊಂಬ, ಟೈಮ್ ಆತ್ ನೋಡು.
5: ಹೌದ, ಮಾಡಕ್ ಇಟ್ಟಿನ್ ನಿಂದ್ರ ಮಾಡಕತ್ತೀನ.
6: ಬಸಣ್ಣ ಬಸಣ್ಣ, ಏನ್ ಮಾಡತ್ತಿಪ್ಪ?
4: ಯಾರು?
6: ಏ ನಾವ ಇದೇವಪ್ಪ, ಕಲ್ಲಣ್ಣಮ್ಮನ ಇಬ್ರು ಬಂದೇವ್ ನೋಡಿ ಮನೆಗೆ.
4: ಏ ಹಿಂಗ್ ಹೊಂಟ್ರಲ್ಲ, ಕಲ್ಲಣ್ಣಮ್ಮಲ್ಲ ಈ ಕಡೆ ನಮ್ಮನ ಕಡೆ ಮುಂಜಳದ.
6: ಏ ಹಂಗ ಒಂದ್ ಸ್ವಲ್ಪ ದಗದಿತ್ತ, ಬಂದಿದ್ದೇವೆ ಕಾಡಿ. ಕಲ್ಲಣ್ಣ ನಾನು ಇಬ್ರು ಕೂಡ ಹೊಂಟಿದ್ದೇವೆ.
4: ಬರ್ರಿ ಬರ್ರಿ, ಒಳಗ್ ಬರ್ರಿ. ಯಾಕ್ರಿ ಕಲ್ಲಣ್ಣಮ್ಮಲ್ಲ ಆರಾಮದಿರ್ಲ ಒಟ್ಟ?
7: ಆರಾಮದೇವಪ್ಪ, ಆರಾಮದೇವ್. ಬಸಣ್ಣ ಏನ್ ಏನ್ ನಡೆಸಿ ಆರಾಮದಿಲ್ಲ?
4: ಏನ್ ನೋಡಪ್ಪ, ಪೇಪರ್ ಓದಾಕತ್ತಿದ್ದೆ. ಅಂದಂಗ ಮಲ್ಲನ್ ಯಾಕೋ ಡಲ್ ಅದನ್ಲ ಕಲ್ಲಣ್ಣ.
7: ಹೌದಪ್ಪ, ಮೊನ್ನೆ ದನಕರಗಳು ಇದು ಆದವತ್ತ ತೀರ್ಕೊಂಡವತ್ತ, ಹಿಂಗಾಗಿ ಅವಂಗ ಬಹಳ ಮಾನಸಿಕ ಮಾಡ್ಕೊಂಡನ. ಅದು ಏನ್ ಮಾಡೋದು, ಮತ್ತ ಅದ ಲೋನ್ ತಗೊಂಡಾನಂತ, ಮತ್ತೀಗ ಅವರು ಸಾಲಗಾರ ಬಂದು ಮತ್ತೀಗ ವಸೂಲಿ ಮಾಡ್ತಾರ ಅನ್ನೋ ಚಿಂತೆ ಹತ್ತದ ಅವನಿಗೆ. ಅದಕ್ಕೆ ಭಾಳ ಸ್ವಲ್ಪ ಅದೊಂದು ಡಲ್ ಆಗ್ಯಾನ.
6: ಏನ್ ಮಾಡ್ಸಣ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದನಕರಗಳನ್ನೆಲ್ಲ ಸಾಕೊಂಡಿದ್ನೆ. ಒಂದು ಹಂಗ ಇದು ಆಗಿ ದನಕರಗಳು ಸತ್ತುಪ್ಪ, ಭಾಳ ಒಂದು 7-8 ದನ ಸತ್ತು ನಾನು.
4: ಹೌದಾ? ಇದು ನೀ ರಾಷ್ಟ್ರೀಯ ಜಾನುವಾರು ಮಿಷನ್ ಬಗ್ಗೆ ಕೇಳಿಲ್ಲನ?
6: ರಾಷ್ಟ್ರೀಯ ಜಾನುವಾರು ಮಿಷನ್?
4: ಹೌದು.
6: ಹಂಗಂದ್ರೆ ಏನು?
4: ಏ ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನೋದು ಕೇಂದ್ರ ಸರ್ಕಾರ ಒಂದು 2014 ಮತ್ತು 2017 ಈ ಯೋಜನೆಯನ್ನು ಪ್ರಾರಂಭ ಮಾಡೈತಿ ನೋಡು. ಮತ್ತೆ ಜಾನುವಾರು ಕ್ಷೇತ್ರದೊಳಗ ಬೆಳವಣಿಗೆ ಉತ್ತೇಜನ ಮಾಡ್ಲಕ್ಕ ಈ ಯೋಜನೆಯನ್ನ ಮತ್ತ ಮರು ನಿರ್ಮಾಣ ಮಾಡಿದ್ರು. ಯಾವಾಗಂತಂದ್ರ 2021 ಮತ್ತು 2022 ಈಗ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯಿಂದ ಜಾರಿಗೆ ತಾದ ಈ ಯೋಜನೆ ಕರ್ನಾಟಕ ಸೇರಿದಂಗ ಭಾರತದಾದ್ಯಂತ ಈ ಯೋಜನೆ ಜಾರಿಯಾಗೈತಿ ನೋಡು. ಅಂದ್ರೆ ಇಲ್ಲಿ ಏನೈತೆ ಅಂದ್ರೆ, ತಳಿ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಉದ್ಯಮಶೀಲತೆಯನ್ನು ಬೆಳೆಸುವುದು ಇದರ ಮುಖ್ಯ ಗುರಿಯಾಗ್ಯದ. ಇನ್ನು ಜಾನುವಾರುಗಳಿಗೆ ವಿಮಾ ಸೌಲಭ್ಯ ಒದಗಿಸುವುದು, ಫಲಾನುಭವಿಗಳಿಗೆ ಬೆಲೆಯುಳ್ಳ ಹೈನುಗಾರಿಕೆಗೆ ಯೋಗ್ಯವಾದ 1 ವರ್ಷ ಮೇಲ್ಪಟ್ಟ, ಅಂದ್ರೆ ಈಗ 8 ವರ್ಷ ಗರಿಷ್ಠ ಮೀರಿದಂಗ ಆಕಳಾಗಿರ್ಬೋದು, ಮನಕ್ಕಾಗಿರ್ಬೋದು, ಎಮ್ಮೆ ಆಗಿರ್ಬಹುದು, 1 ವರ್ಷದ ಅಥವಾ 3 ವರ್ಷದ ಅವಧಿಗೆ ಮಾರುಕಟ್ಟೆ ಬೆಲೆ ಏನಿರ್ತದಲ್ಲ, ಶೇಕಡ 70,000 ಮೂಲ ಬೆಲೆವರೆಗೂ ಪ್ರೀಮಿಯಂ ಸಹಾಯಧನ ಈ ಸೌಲಭ್ಯದೊಳಗೆ ಸಿಗ್ತದೆ ನೋಡು.
7: ತಿಳ್ಕೊಂಡೆ ಬಿಡು ಬಸಣ್ಣ, ಇದು ಎಲ್ಲಿ ತಿಳ್ಕೊಂಡು ನಮಗ ಗೊತ್ತಾಗ್ಲಿಲ್ಲ ಬಸಣ್ಣ.
4: ಅಂದಂಗ ಚಾ ತಗೊಂಬಂದಿ ನೀನು ಅಕ್ಕ?
5: ಆಯ್ತು ನೋಡಪ್ಪ, ಚಾ ತಂದಿನಿ, ತಗೋರಿ ಚಾ, ತಗೋರಿ ಕುಡಿ.
4: ಇದು ನಷ್ಟ ಗೊತ್ತಿಲ್ಲ, ಮಾಹಿತಿ ಶಾಂತಕ್ಕೂ ಗೊತ್ತೈತಿ.
7: ಶಾಂತಕ್ ಅವರು ಮತ್ತೆ ನಿಮಗೆ ಗೊತ್ತೈತೆ ಅಂತೀರಿ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಉದ್ದೇಶಗಳೇನದಾವ ಸ್ವಲ್ಪ ತಿಳ್ಕೊಂಡ್ರಿ.
5: ಎಲ್ಲ ಗೊತ್ತದಪ್ಪ, ಚಾ ತಗೋರಿ ಮೊದ್ಲು. ನೋಡು ಮೊನ್ನೆ ನಿಮ್ ದನಗಳು ಓದು ಅಂತ ಕೇಳದನ, ಹಿಂಗಾಗಿ ಇದು ಹೇಳ್ಬೇಕೇ ಅಂತಿದ್ದೇವ್ ನೋಡು. ನಾ ಬಸಣ್ಣ ಕರ್ಕೊಂಡೆ ಬರ್ಬೇಕು ಅನ್ಕತ್ತಿದ್ ನಿಮ್ ಕಡೆ, ನೀವೇ ಬಂದ್ರಿ ಚಲೋ ಆಯ್ತು. ನೋಡು ನೋಡು, ಇದು ಕರ್ನಾಟಕ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ನಮ್ಮ ಸರ್ಕಾರದವ್ರು ನೋಡು, ಈಗ ಹೊಸದಾಗಿ ಮತ್ತ 2021 ಮರು ರೂಪಿಸಲಾಗಿದೆ ಇದನ್ನ. ಇದ ವ್ಯಕ್ತಿಗಳು, ರೈತರು, ಉತ್ಪಾದಕ ಸಂಸ್ಥೆಗಳು, ಸಹಾಯ ಗುಂಪುಗಳು ಮತ್ತ 8 ಕಂಪನಿಗಳು ಜಾನುವಾರು ಆಧಾರಿತ ಉದ್ಯಮಗಳನ್ನು ಸ್ಥಾಪಿಸಲು ಬಹಳ ಸರ್ಕಾರ ಪ್ರೋತ್ಸಾಹ ಕೊಡಕತ್ತಾರ.
7: ಏನೇನ್ ಕೊಡ್ತಾರ್ರಿ?
5: ಹಾ, ಅದರಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಮತ್ತ ತಳಿ ಸುಧಾರಣೆ, ಆಹಾರ ಸಂಸ್ಥೆಗಳ ನೋಡ್ಕೊಂಡು ಅವರು ಆರ್ಥಿಕ ಸಹಾಯವನ್ನು ಅವ್ರು ಮಾಡ್ತಾರ. ಅಷ್ಟೇ ಅಲ್ಲದೆ ಅದು ತಳಿ ಸುಧಾರಣೆ ಮಾಡಕ ಹೇಳ್ತಾರೆ. ಯಾವ್ದ್ಯಾವ್ದಂದ್ರ ಮಾಂಸ, ಹಾಲು, ಮೊಟ್ಟೆ, ಉಣ್ಣೆ ಉತ್ಪಾದನೆಯನ್ನು ಹೆಚ್ಚು ಮಾಡಕ, ಕೋಳಿ, ಕುರಿ, ಮೇಕೆ ಮತ್ತು ಹಂದಿಗಳ ಉತ್ಪಾದನೆಗಳನ್ನು ಕೂಡ ಗುಣಮಟ್ಟ ಹೆಚ್ಚು ಮಾಡ್ಬೇಕನ್ನೋದಕ್ಕೆ ಎಲ್ಲ ಕಾರ್ಯಕ್ರಮಗಳು ಇದಾವಪ್ಪ. ಮನೆಗೆ ಇದ್ದು ಇದು ನೋಡು, ಇನ್ನೂ ಇಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡ ಕೊಡ್ತೈತಿ, ಕೌಶಲ್ಯ ಆಧಾರಿತ ತರಬೇತಿ ಮತ್ತು ಜಾನುವಾರು ಸಂಬಂಧಿತ ವ್ಯವಹಾರಗಳ ಮೂಲಕ ಉದ್ಯೋಗವನ್ನು ಸೃಷ್ಟಿಸ್ತಾರ. ಸಂಶೋಧನೆ ಮಾಡ್ತಾರ. ಯಾವುದು ಅಂದ್ರೆ ವಿಸ್ತರಣಾ ಚಟುವಟಿಕೆಗಳು, ಜಾನುವಾರು ವಿಮೆ ಮತ್ತು ನಾವೀನ್ಯತೆ ತೊಡಗಿರುವ ಸಂಸ್ಥೆಗಳು ಅಂತ ಅದಾವ ಇಲ್ಲಿ. ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಬೆಂಬಲಿಸ್ತಾವ. ಆಮೇಲೆ ಸಹಾಯ ಯೋಜನೆಗಳನ್ನು ಗೌರ್ಮೆಂಟ್ ನಿಮಗೆ ಕೊಟ್ಟಾರ ನೋಡಿ. ಇಲ್ಲಿ ಜಾನುವಾರುಗಳು, ಕುರಿ ಘಟಕಗಳು ಖರೀದಿಸಿದ ಜಾನುವಾರು ಸಂಬಂಧಿತ ಯೋಜನೆಗಳಿಗೆ ಸರ್ಕಾರದವರು ಸಾಲಗಳು ಮತ್ತು ಬಡ್ಡಿ ಸಬ್ಸಿಡಿ ಅದ ನೋಡಿ ನಿಮಗ. ಇದನ್ನೆಲ್ಲ ನೀವು ಉಪಯೋಗ ಮಾಡ್ಬೇಕು.
6: ಬಹಳ ಚಲೋ ಹೇಳಿದ ಶಾಂತಕ್ಕ.

0: ಇಷ್ಟೆಲ್ಲಾ ಮಾಹಿತಿ ಹೇಳಿದಿ, ಅದ್ರ ಬಸನ್ನ ಇದು ಏನಿದು ಜಾನುವಾರು ವಿಮೆ ಅಂದ್ರೆ?
1: ನೋಡಪ್ಪ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಜಾನುವಾರು ವಿಮೆ ಕಾರ್ಯಕ್ರಮ. ರೋಗ ಅಥವಾ ಅಪಘಾತದಿಂದ ಜಾನುವಾರು ಸಾವಾಗುವ ಸಂಭವಿತ ನಷ್ಟದಿಂದ ಕರ್ನಾಟಕದ ಪಶುಪಾಲಕರಿಗೆ ರಕ್ಷಣೆ ನೀಡುತ್ತದೆ. ಈ ಯೋಜನೆ ಜಾನುವಾರು ವಿಮೆಯನ್ನ ಎಲ್ಲರಿಗೆ ಲಭ್ಯವಾಗುವಂಗೆ ಮಾಡಲು ಹೆಚ್ಚಿನ ಪ್ರಮಾಣದ ಸಹಾಯಧನ ವಿಮಾ ಪ್ರೀಮಿಯಂ ಮೇಲೆ ಒತ್ತು ಕೊಡಲಾಗಿದೆ. ಈ ಯೋಜನೆ ಅಡಿ ಫಲಾನುಭವಿಗಳು ಶೇಕಡಾ 15% ಕೊಡುಗೆ ನೀಡುತ್ತಾರ, ಮತ್ತೆ 85% ಸಬ್ಸಿಡಿ ಕೂಡ ಪಡ್ಕೋತಾರ. ನೋಡು,
0: ಇಷ್ಟೆಲ್ಲ ಸಬ್ಸಿಡಿ ದೊರೆತದ?
1: ಹೌದು. ಮತ್ತ
2: ಮತ್ತ ಇನ್ನೊಂದು ಅಲ್ಲಿ ತಡಕತ್ತಿದ್ರು, ನಮ್ಮ ಹೊಲದ ಬಾಜು ರೈತರಿಗೆ ಜಾನುವಾರು ವಿಮೆ ಪ್ರಯೋಜನಗಳು ಏನು ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ.
3: ಈ ಪ್ರಯೋಜನಗಳು ಬಹಳಷ್ಟು ಅದಾವ ನೋಡು. ರಾಜ್ಯದ ಎಲ್ಲಾ ಜಾನುವಾರು ಮಾಲಕರಿಗೆ ಈ ಯೋಜನೆ ಪ್ರಯೋಜನ ಮಾಡಿಕೊಡ್ಬೇಕು. ಹಾಗೆ ಗರಿಷ್ಠ 10 ಜಾನುವಾರು ಘಟಕಗಳಿಗೆ ವಿಮಾ ಮಾಡಿಸಬಹುದು. ನೀವು ನೋಡಿ ಇದೆಷ್ಟು ಚಲೋ ಕಾರ್ಯಕ್ರಮದಂದ್ರ ಸರ್ಕಾರದಿಂದ ಒಟ್ಟು ಈಗ ಹೇಳದಲ್ಲ ಬಸಣ್ಣ 85% ಸಹಾಯಧನ, ಹಾಗೂ ಫಲಾನುಭವಿಗಳಿಗೆ 15% ಪ್ರೀಮಿಯಂ ಪಾವತಿ ಮಾಡಿಸಬೇಕಾಗ್ತದ. ಕೊಡ್ತಾರೆ ಸರ್ಕಾರದವರು ಕೊಡ್ತಾರೆ. ಹಾಗೆ ಜಾನುವಾರು ಸವಾಲದಲ್ಲಿ ಪರಿಹಾರ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕಿಗೆ ಹಾಕ್ತಾರ ನೋಡು. ಇದು ಬಹಳ ಒಳ್ಳೆ ಕೆಲಸ ಅದ ನೋಡು ಸರ್ಕಾರದ. ಯಾರು ನಡುವಿನವ್ರು ಯಾರು ಬೇಡ, ನೇರವಾಗಿ ರೈತರ ಬ್ಯಾಂಕಿಗೆ ಹೋಗ್ತದ. ಹಾಗೆ ಪ್ರತಿ ಫಲಾನುಭವಿಗೆ ಗರಿಷ್ಠ 5 ದೊಡ್ಡ ಜಾನುವಾರುಗಳು. ಅವು ಯಾವ ಯಾವ ಜಾನುವಾರುಗಳು ಅಂದ್ರ ಹಸು, ಎಮ್ಮೆ, ಎತ್ತು, ಹೋರಿ, ಕುದುರೆ ಇವೆಲ್ಲ ಮುಂತಾದವುಗಳು. ಮತ್ತೆ ಇನ್ನು ಸಣ್ಣ 50 ತರದ ಜಾನುವಾರುಗಳಂದ್ರ ಕುರಿ, ಮೇಕೆ, ಹಂದಿ, ಮೊಲ ವಿಮೆಯನ್ನು ನಮ್ ಸರ್ಕಾರದವ್ರು ಕೊಡ್ತಾರ ನೋಡ್.
0: ಇಷ್ಟೆಲ್ಲಾ ನಮಗ್ ಸಹಾಯ ದೊರೆತೈತಂದ್ರ ಈ ವಿಮೆ ಪ್ರಯೋಜನ ಪಡೆಯಲು ಏನೇನ ಅರ್ಹತೆ ಇರಬೇಕು ಬಸನ?
1: ನೋಡ, ಕರ್ನಾಟಕದ ಎಲ್ಲಾ ಪಶುಪಾಲಕರು ಅಂದ್ರ ರೈತರು, ಹಾಲು ಉತ್ಪಾದಕರು, ಸ್ವಸಹಾಯ ಸಂಘಗಳು ಮತ್ತು ಸಹಕಾರಿ ಸಂಘಗಳು ಇದಕ್ಕೆ ಅರ್ಹರಾಗ್ತಾರ. ಇನ್ನು ಫಲಾನುಭವಿಗಳು ಜಾನುವಾರನ ಹೊಂದಿರಬೇಕು, ಮತ್ತ ಜಾನುವಾರುಗಳು ಆರೋಗ್ಯವಾಗಿರ್ಬೇಕು ಮತ್ತು ಅರ್ಜಿದಾರನಾಗಿರ್ಬೇಕು. ಇನ್ನು ಜಾನುವಾರುಗಳಿಗೆ ಕಿವಿ ತಗು ಅಂದ್ರ ಕಿವಿ ಹಾಕ್ಲಾಕಿರ್ತದ, ಮೂರು ಟೈಪ್ ಹಾಕಿರ್ತಾರ.
0: ನಮ್ಮ ಹಸುಗಳಿಗೆ ಕಿವಿಗೆ ಇದು ಹಾಕ್ತಿರ ಬಿಡ, ಒಲೆ ತರ.
1: ಹಾ, ಒಲೆ ತರ ಹಾಕಿರ್ತಾರ, ಅದು ಕಂಪಲ್ಸರಿ ಇರಬೇಕು. ಮತ್ತು ಸರ್ಕಾರ ಪಶು ವೈದ್ಯಾಧಿಕಾರಿಗಳಿಂದ ಪ್ರಮಾಣೀಕೃತ ಆಗಿರ್ಬೇಕದು. ಮತ್ತು ಜಾನುವಾರುಗಳ ಮೌಲ್ಯ ನಿಗದಿಯನ್ನ ಪ್ರತಿದಿನ ಪ್ರತಿ ಲೀಟರ್ ಹಾಲು ಉತ್ಪಾದನೆ ಅನುಸಾರ ನಿಗದಿ ಮಾಡ್ತಾರ. ಉದಾಹರಣೆ ನೋಡು, ಈಗ ದನಗಳಲ್ಲಿ 3,000 ಪ್ರತಿ ಲೀಟರ್ ಅಥವಾ ಪ್ರತಿದಿನ ಅನುಸಾರ, ಹಾಗೂ ಎಮ್ಮೆಗಳಲ್ಲಿ 4,000 ಪ್ರತಿ ಲೀಟರ್ ಪ್ರತಿದಿನ ಅನುಸಾರವಾಗಿ ಅವರು ಅಂದಾಜನ ಮಾಡ್ತಾರ. ಇನ್ನು ಇತರ ಜಾನುವಾರುಗಳ ಮೌಲ್ಯವನ್ನ ಮಾರುಕಟ್ಟೆ ಮೌಲ್ಯದ ಅನುಸಾರ ನಿಧಿ ಕೂಡ ಮಾಡಲಾಗ್ತದೆ. ನೋಡು,
0: ಬಹಳ ಚಲೋ ಮಾಹಿತಿ ಐತಿ ನೋಡಪ್ಪ.
2: ಆಯ್ತಪ್ಪ, ಇಷ್ಟೆಲ್ಲ ಶಾಂತಕ್ಕ ಬಸಣ್ಣ ಇಷ್ಟೆಲ್ಲ ನಮಗೆ ಮಾಹಿತಿ ಕೊಟ್ರಿ. ಅರ್ಜಿ ಹೆಂಗ್ ಸಲ್ಲಿಸೋದು ಮತ್ತೆ ಎಲ್ಲಿ ಸಲ್ಲಿಸಬೇಕು?
1: ಇದು ಶಾಂತಕ್ ಬಹಳ ಗೊತ್ತೈತೆ ಅರ್ಜಿ ಸಲ್ಲಿಸೋದು.
2: ಹೌದಾ? ಹೇಳ್ರಿ ಶಾಂತಕ್ಕವ್ರು ಒಂದಿಷ್ಟು ನಮ್ಗೆ.
3: ಹಂಗಂತೀರಿ? ಮತ್ತೆ ನೋಡು ನೀವು ಲಘು ಲಘುನೆ ಈ ತರ ಅರ್ಜಿ ಸಲ್ಲಿಸ್ರಿ. ಮತ್ತೆ ಒಂದು ಪೇಪರ್ ಕಟ್ಟಿಂಗು ಐತಿ ನನ್ನ ಕಡೆ, ನಿಮಗೆ ಕೊಡ್ತೀನಿ ಅಂದ್ರೂ ಹೇಳ್ತೀನಿ ಕೇಳ್ರಿ. ಏನ ಮಾಡ್ಬೇಕಂದ್ರೆ ಮೊದಲು ಅರ್ಹರ ಪಶುಪಾಲಕರು ತಮ್ಮ ಹತ್ತಿರದ ಸರ್ಕಾರಿ ವೈದ್ಯ ದವಾಖಾನಿಗೆ ನೀವು ಹೋಗ್ಬೇಕು. ಪ್ರಾಥಮಿಕ ಪಶು ವೈದ್ಯ ಕೇಂದ್ರ ಅಥವಾ ತಾಲೂಕಾ ಪ್ರಾಣಿ ಸಂಗೋಪನಾ ಕಚೇರಿಯಲ್ಲಿ ನೀವು ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇದು ಆನ್ಲೈನ್ ಅರ್ಜಿಯಾಗಿ ಅರ್ಹ ಸಂಸ್ಥೆಗಳು, ಇಲ್ಲಿ ವ್ಯಕ್ತಿಗಳು ಅಥವಾ ಸ್ವಸಹಾಯ ಸಂಘಗಳು ಇರ್ತಾವ, ಎಫ್ ಪಿ ಓಗಳು ಅಂತ ಇರ್ತಾವ, ಗೊತ್ತಿರ್ಬೇಕಲ್ಲ ನಿಮಗೆಲ್ಲ. ಎಫ್ ಸಿ ಓಗಳು, ಜೆ ಎಲ್ ಜಿಗಳು ಇರ್ತಾವ, ಅಲ್ಲಿ ವಿಭಾಗ 8 ಕಂಪನಿಗಳ ಅದಾವ. ಅಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಪೋರ್ಟಲ್, ಇದು ನಿಮಗೆ ಗೊತ್ತಾಗಲ್ಲ, ಇದು ನಾ ನಿಮ್ ಪೇಪರ್ ಕೊಡ್ತೀನಿ, ಅದು ಒಯ್ದು ಆತರ ಸಲ್ಲಿಸ್ರಿ ನೀವು.
0: ಅವು ಎಷ್ಟದಾವ ಎಲ್ಲ ಮಾಹಿತಿಗಳನ್ನ ಏನೈತಲ್ವಾ, ಅದನ್ನೆಲ್ಲ ನನಗೊಂದು ಸ್ವಲ್ಪ ಬರೆದು ಕೊಟ್ಬಿಡು ನೋಡು. ಅದನ್ನೆಲ್ಲ ನಾ ಬರ ಓದ್ತು, ಎಲ್ಲ ದಾಖಲೆಗಳನ್ನ ನಾನು ತಗೊಂಡು ಸಲ್ಲಿಸ್ ಹಾಕಿನಿ. ಸಲ್ಲಿಸಬೇಕಾದ ದಾಖಲೆಗಳು ಏನೇನು ಬೇಕಾಕವು?
1: ನೋಡಪ್ಪ, ಈಗ ಸರ್ಕಾರದ ಅಂಗೀಕೃತ ಪಶು ವೈದ್ಯಾಧಿಕಾರಿಗಳಿಂದ ಜಾನುವಾರು ಆರೋಗ್ಯ ದೃಢೀಕರಣ ಪ್ರಮಾಣ ಪತ್ರ ಇರಬೇಕು. ಒಂದು ಆದಾಯ ಪ್ರಮಾಣ ಪತ್ರ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು ಜಾತಿ ಪ್ರಮಾಣ ಪತ್ರ ಅವಶ್ಯಕ ಇರ್ತದೆ. ಮತ್ತು ಅಷ್ಟೇ ಅಲ್ಲ, ಜಾನುವಾರಿನೊಂದಿಗೆ ಫಲಾನುಭವಿಯ ಭಾವಚಿತ್ರ ಇಲ್ಲಿ ಬಹಳ ಮುಖ್ಯ ಆಗ್ತದೆ ನೋಡಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾಗ್ತು ಅಂತಂದ್ರೆ ತಮ್ಮ ಸಮೀಪದ ಪಶುಸಂಗೋಪನಾ ಇಲಾಖೆಯನ್ನು ತಾವು ಸಂಪರ್ಕ ಮಾಡಬಹುದು.
0: ಬಹಳ ಒಳ್ಳೆ ಮಾಹಿತಿ ಹೇಳಿದ್ವಿ ಬಸನ್ನ. ಹಂಗಾದ್ರೆ ನಾನು ಇನ್ನ ಹಸುಗಳನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ನಿ. ಇವೆಲ್ಲ ಮಾಹಿತಿಗಳು ಕೊಟ್ಟೆ ಅಂದ್ರೆ ಏನ್ ಹಸುಗಳನ್ನ ಖರೀದಿ ಮಾಡ್ತೀನಿ ಅವಕ್ಕೆಲ್ಲಕ್ಕೂ ದಾಖಲೆಗಳನ್ನ ಒದಗಿಸಿ ನಾವು ಈ ವಿಮಾ ಯೋಜನೆಗಳನ್ನ ಮಾಡ್ಕೋತನಪ್ಪ. ಕಲ್ಲಣ್ಣ, ಇದ್ರ ಬಗ್ಗೆ ನನಗೆ ಎಲ್ಲ ನೀನ ಎಲ್ಲ ಅಪ್ಲಿಕೇಶನ್ ಎಲ್ಲ ನೀನ ಹಾಕಿಕೊಡ್ಬೇಕು ನೋಡಪ್ಪ.
2: ಹಾಕೊಡ್ತೀನಪ್ಪ, ನಾನು ತಗೋತೀನಿ ನಿನ್ ಜೋಡಿ. ನಾವು ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ, ಅದನ್ನ ಇಬ್ರು ಕೂಡಿ ತಗೊಳೋಣ.
3: ಇದಕ್ಕೆ ಯಾವ ಯಾವ ದಾಖಲೆ ಬೇಕು ಗೊತ್ತಾಯ್ತಿಲ್ಲ ಕಲ್ಲಣ್ಣ?
2: ಹಾ ರೀ, ಗೊತ್ತಾಯ್ತು ಶಾಂತಕ್ಕರ.
1: ಓಕೆ ಆಯ್ತು, ಈಗ ಮಾತಾಡ್ಕೊತ ಚಾನ ಆರ್ತದ ಆಕ ಚಾ ಇನ್ನೊಂದ್ಸರಿ ಕಾಸ್ಕೊಂಡ್ ಹೋಗೋದನ್
3: ಚಾನೆ. ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಸಿದ್ದರಾಯ್ ಸಾಲುಕೆ, ಮಾಂತೇಶ್ ಕೊತ್ತಿನ್ ಹಾಗೂ ಕಿರಣ್ ಶೇಖ್ತಾರ್ ಹಾಗೂ
0: ಕವಿತಾ ದೇಶ್ಮುಖ್.

ಇದು ವಿಜಯಪುರ ಕೇಂದ್ರದ ಕೊಡುಗೆಯಾಗಿತ್ತು. ಆಕಾಶವಾಣಿ ಸಮಯ 1:10 ಆಗಲಿವೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ, ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೀಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 6 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತದ ಬದ್ದತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಸಭೆಗಾಗಿ ನೀಸ್ಗೆ ಭೇಟಿ ನೀಡಲಿದ್ದಾರೆ. ಇಬ್ಬರು ನಾಯಕರು ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಿಶೀಲಿಸಲಿದ್ದಾರೆ. ಉಭಯ ನಾಯಕರು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ಪ್ರಧಾನಿಯವರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲಿದ್ದಾರೆ. ಭೇಟಿಯ ಮೂರನೇ ಹಂತದಲ್ಲಿ ಪ್ರಧಾನಿ ಈ ತಿಂಗಳ 16 ಮತ್ತು 17ರಂದು ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆ ಸಮಯದಲ್ಲಿ ಅವರು G7 ನಾಯಕರು ಹಾಗೂ ಶೃಂಗಸಭೆಯಲ್ಲಿ ಭಾಗವಹಿಸುವ ಆಹ್ವಾನಿತ ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಪ್ರಮುಖ ಧ್ವನಿಯಾಗಿ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಮುಖ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ June 18ರಂದು ಪ್ಯಾರಿಸ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಕಾರ್ಯಕ್ರಮಗಳು ಮತ್ತು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಹಾಗೂ ನವೋದ್ಯಮ ಕಾರ್ಯಕ್ರಮವಾದ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ನಡುವೆ ಪ್ರಧಾನಿಯವರು ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಫಿನ್ಲೆಂಡ್ನಲ್ಲಿಂದು ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೀಸ್ ರಷ್ಯಾದಿಂದ ತೈಲವನ್ನು ಖರೀದಿಸಿದ್ದ ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತವು ಪಾಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮಗಳನ್ನು ಅನುಸರಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ Dr. S. Jaishankar ಅವರೊಂದಿಗೆ ಫಿನ್ಲೆಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಷ್ಯಾದ ಲಾಭವನ್ನು ಸೀಮಿತಗೊಳಿಸುವಾಗ ಜಾಗತಿಕ ತೈಲದ ಹರಿವಿಗಾಗಿ ಬೆಲೆ ಮಿತಿಯನ್ನು ರಚಿಸಲಾಗಿದೆ, ಅಂದರೆ ಭಾರತವು ಉದ್ದೇಶಿಸಿದ್ದನ್ನೇ ನಿಖರವಾಗಿ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಯುರೋಪ್ ಮಧ್ಯಪ್ರಾಚ್ಯ ಸರಬರಾಜುಗಳನ್ನು ಖರೀದಿಸಲು ಒತ್ತಾಯಿಸಿವೆ. ಇದರಿಂದಾಗಿ ಭಾರತ ಇತರ ಕೈಗೆಟುಕುವ ಆಯ್ಕೆಗಳನ್ನು ಹುಡುಕಬೇಕಾಯಿತು ಎಂಬ ಯುರೋಪಿಯನ್ ಟೀಕೆಯನ್ನು ಜೈಶಂಕರ್ ಬಲವಾಗಿ ತಿರಸ್ಕರಿಸಿದ್ದಾರೆ. ವಾಷಿಂಗ್ಟನ್ ಮೂಲತಃ ಭಾರತವನ್ನು ಜಾಗತಿಕ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ರಷ್ಯಾದಿಂದ ತೈಲ ಖರೀದಿಸುವಂತೆ ಕೇಳಿಕೊಂಡಿತು. ನಂತರ ಭಾರತೀಯ ಆಮದುಗಳ ಮೇಲೆ ಸುಂಕವನ್ನು ವಿಧಿಸಿತು ಎಂದು ಹೇಳಿದ ಅವರು, ಅಮೆರಿಕ ತನ್ನ ನಿಯಮಗಳನ್ನು ಬದಲಾಯಿಸಿದ್ದಕ್ಕಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎರಡೂ ಕಡೆಯವರು ಪ್ರಾಥಮಿಕ ಒಪ್ಪಂದಕ್ಕೆ ಬರಲು ಹತ್ತಿರವಾಗಿದ್ದಾರೆ ಎಂಬ ವರದಿಗಳ ಹೊರತಾಗಿಯೂ ತಿಂಗಳುಗಟ್ಟಲೆ ನಡೆದ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ನ ರಾಜ್ಯ ಪ್ರಸಾರಕರೊಂದಿಗೆ ಮಾತನಾಡಿದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ, ತಿಳಿವಳಿಕೆ ಪತ್ರದ ವಿಷಯವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಮೂಲಕ ಸಹಿ ಹಾಕಬಹುದು ಎಂದು ಹೇಳಿದ್ದಾರೆ. ಆದಾಗ್ಯೂ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕಿ $100 ಕೋಟಿಗಳಷ್ಟು ಇರಾನಿನ ಸ್ವತ್ತುಗಳನ್ನು ಬಿಡುಗಡೆ ಮಾಡದ ಹೊರತು ಟೆಹರಾನ್ ಶಾಶ್ವತ ಒಪ್ಪಂದವನ್ನು ಅನುಮೋದಿಸುವುದಿಲ್ಲ ಎಂದು ಇರಾನ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಏತನ್ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ವಾಹಿನಿಗಳ ಮಾತುಕತೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಆಡಳಿತ ಮತ್ತು ಪಾಕಿಸ್ತಾನಿ ಮಧ್ಯವರ್ತಿಗಳು ಎರಡೂ ಕಡೆಯವರು ಕರಡು ವಿಷಯವನ್ನು ಒಪ್ಪಿಕೊಂಡಿರುವುದಾಗಿ ದೃಢಪಡಿಸಿದ್ದಾರೆ. ಆದಾಗ್ಯೂ ಯಾವುದೇ ಶಾಶ್ವತ ರಾಜತಾಂತ್ರಿಕ

0: ಇತ್ಯರ್ಥವು ಎಲ್ಲಾ ಪಕ್ಷಗಳ ಬದ್ಧತೆಯ ಅನುಷ್ಠಾನವನ್ನು ಅವಲಂಬಿಸಿರುತ್ತದೆ ಎಂದು ವಾಷಿಂಗ್ಟನ್ ಹೇಳಿದೆ. ಅಸ್ಸಾಂನ ಜೋರ್ಹತ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ರಚಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯ IMAಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಸೇನಾ ಅಧಿಕಾರಿಗಳಾಗಿ ಅಧಿಕಾರಿ ಕೆಡೆಟ್ಗಳು ಸೈನಿಕರನ್ನು ಮುನ್ನಡೆಸುವ, ಮಾರ್ಗದರ್ಶನ ಮಾಡುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಎಂದು ರಾಷ್ಟಪತಿಗಳು ಹೇಳಿದರು. ನಿರ್ಗಮನ ಪಥ ಸಂಚಲನದಲ್ಲಿ 9 ಮಹಿಳಾ ಕೆಡೆಟ್ಗಳ ಉಪಸ್ಥಿತಿಯು ಐಎಂಎ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಇದು ಭಾರತದ ರಕ್ಷಣಾ ಪಡೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮಾತ್ರವಲ್ಲದೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ಭಾರತದ ನಡಿಗೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದರು. ಐಎಂಎಯಲ್ಲಿ ವಿದೇಶಿ ಕೆಡೆಟ್ಗಳ ಉಪಸ್ಥಿತಿಯು ಪ್ರಪಂಚದಾದ್ಯಂತದ ದೇಶಗಳೊಂದಿಗೆ ಸ್ನೇಹ, ಸಹಕಾರ ಮತ್ತು ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ರಾಷ್ಟಪತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಯುವಕರು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆ, ಬಾಹ್ಯಾಕಾಶ, ಸೆಮಿಕಂಡಕ್ಟರ್ಗಳು ಮತ್ತು ಡ್ರೋನ್ಗಳವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಇಂದು ವಿಶ್ವದ ಪ್ರಮುಖ ಸ್ಟಾರ್ಟ್ಅಪ್ ತಾಣಗಳಲ್ಲಿ ಒಂದಾಗಿದೆ ಮತ್ತು ಈ ಯಶಸ್ಸಿನ ಕಥೆಗಳಲ್ಲಿ ಹಲವು ಯುವಶಕ್ತಿಯನ್ನು ಮತ್ತು ಅದರಲ್ಲಿಯೂ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಬರುತ್ತಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟಕ್ಕೆ ಅಪಾರ ಗೌರವವನ್ನು ತಂದಿದ್ದಕ್ಕಾಗಿ ಮತ್ತು ಭಾರತ ಹಾಗೂ ಪ್ರಪಂಚದ ಭವಿಷ್ಯವನ್ನು ರೂಪಿಸುವ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಕ್ಕಾಗಿ ಅವರು ಯುವಕರನ್ನು ಶ್ಲಾಘಿಸಿದ್ದಾರೆ. ಇದಲ್ಲದೆ ಹಲವಾರು ಅಂತಾರಾಷ್ಟೀಯ ಸ್ಪರ್ಧೆಗಳಲ್ಲಿ ದೇಶದ ಯುವ ಕ್ರೀಡಾಪಟುಗಳು ನಿರಂತರವಾಗಿ ರಾಷ್ಟೀಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಅಟಲ್ ಇನ್ನೋವೇಷನ್ ಮಿಷನ್ ಸೇರಿದಂತೆ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಇವುಗಳನ್ನು ಪ್ರೋತ್ಸಾಹಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಉತ್ತಮ ಮೂಲಸೌಕರ್ಯವು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಕ್ರೀಡೆಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲವಾಗಿದೆ. ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಯುವಜನರ ನೇತೃತ್ವದ ಅಭಿವೃದ್ಧಿಯತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಈ ಅವಧಿಯು ಭಾರತದ ಯುವಜನರಲ್ಲಿ ಹೆಚ್ಚಿದ ವಿಶ್ವಾಸವನ್ನು ಹೊಂದಿದೆ. ಇದು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಹಡಗು ವಿರೋಧಿ ಸಾಮರ್ಥ್ಯದ ವಿರುದ್ಧ ಬಹುಪದರದ ರಕ್ಷಣೆಯನ್ನು ಪ್ರದರ್ಶಿಸಲು ಸತತ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಪರೀಕ್ಷೆಗಳು ಭಾರತವನ್ನು ಅಂತರಖಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತೊಡಗಿಸಿಕೊಳ್ಳಲು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟಗಳ ಗಣ್ಯ ಗುಂಪಿನಲ್ಲಿ ಇರಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ವಿವಿಧ ರೀತಿಯ ಶತ್ರು ಬೆದರಿಕೆಗಳ ವಿರುದ್ಧ ರಾಷ್ಟಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಬಹು ನಿರ್ಣಾಯಕ ತಂತ್ರಜ್ಞಾನಗಳನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪ್ರದರ್ಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 10ನೇ ಆವೃತ್ತಿಯ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಶ್ರೀಲಂಕಾವನ್ನು 87 ರನ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ನ ಡ್ಯಾನಿ ವಾಟ್ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ಆಲ್ಔಟ್ ಆಯಿತು. ಡ್ಯಾನಿ ವಾಟ್ಹಾಡ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ ಭಾರತದ ಪಿವಿ ಸಿಂಧು 20-22, 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ಲಾಸ್ ಏಂಜಲಸ್ನ ಸೋಫಿ ಕ್ರೀಡಾಂಗಣ

0: ಈಜಿಪ್ಟ್ನಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಡಿ ಆರಂಭಿಕ ಪಂದ್ಯದಲ್ಲಿ ಅಮೆರಿಕ ತಂಡವು ಪರಾಗ್ವೆಯನ್ನು 4-1 ಗೋಲುಗಳಿಂದ ಸೋಲಿಸಿತು. ಕ್ರಿಶ್ಚಿಯನ್ ಪುಲಿಸಿಕ್ ನೀಡಿದ ತೀಕ್ಷ್ಣವಾದ ಕ್ರಾಸ್ ಪರಾಗ್ವೆಯ ಡೊಮಿನಿಯನ್ ಬೊಬಾಡಿಲ್ಲಾ ಅವರನ್ನು ಸ್ವಗೋಲಿಗೆ ಎಸೆಯುವ ಮೂಲಕ ಅಮೆರಿಕ ತಂಡವು ಪಂದ್ಯದ ಆರಂಭಿಕ ಲಾಭವನ್ನು ಪಡೆದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ. ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಚಿತ್ರದುರ್ಗ 102.6 FM. ಸಮಯ 1:20:30. ಇದೀಗ ಕಾರ್ಯಕ್ರಮ ಉಲ್ಲಾಸ.
2: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
1: ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಪ್ರಸಾರ ಮಾಡೋದಕ್ಕೂ ಮುಂಚೆ ನಿಮಗೊಂದು ಪ್ರಶ್ನೆ ಇದೆ. ಡಾಕ್ಟರ್ ಗೀತಾ ನಾಗಭೂಷಣ ಅವರ ರಚನೆಯ ಯಾವ ಕಾದಂಬರಿಗೆ 2004 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಪ್ರಶ್ನೆ ಮತ್ತೊಮ್ಮೆ ಕೇಳ್ತೇನೆ. ಡಾಕ್ಟರ್ ಗೀತಾ ನಾಗಭೂಷಣ ಅವರ ಯಾವ ರಚನೆಯ ಕಾದಂಬರಿಗೆ 2004 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಈ ಪ್ರಶ್ನೆಗೆ ಉತ್ತರವನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಕಳುಹಿಸಿ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಪಿ ಇಟಗಿಯವರ ರಚನೆಯ ಭಾವಗೀತೆಗಳನ್ನು ಕೇಳೋಣ.

0: ಓಕೆ ಸ್ನೇಹಿತರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ಪ್ರಶ್ನೆಯೊಂದನ್ನು ಕೇಳಿದ್ದೆ. ಡಾಕ್ಟರ್ ಗೀತಾ ನಾಗಭೂಷಣ ಅವರ ಯಾವ ರಚನೆಯ ಕಾದಂಬರಿಗೆ 2004 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂತ? ಈ ಪ್ರಶ್ನೆಗೆ ಉತ್ತರವನ್ನು ಸಾಕಷ್ಟು ಕೇಳುಗರು ಸಂದೇಶದ ಮೂಲಕ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಯಶೋಧಾ ಎರಳನಾಯಕ ಚಿರತಗುಂಡುವಿನಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡುವಿನಿಂದ, ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಅಂಜಿನಪ್ಪ ಗಂಗಮ್ಮ ಸುಟ್ಟ ಕಾರ್ನಾರಹಟ್ಟಿಯಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ, ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು, ಇನ್ನು ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರದಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮೀರಾ ಅಮರನಾಥ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರುಳ ಸಿದ್ದೇಶ್ವರ ಬಡಾವಣೆಯಿಂದ, ವಸಂತಲಕ್ಷ್ಮಿ ಅನಂತ ಕೃಷ್ಣ ಜೋಯಿಸ್ ಶಂಕರ್ ನಾರಾಯಣ ಜೋಯಿಸ್ ತಮಟ್ಕಲ್ ರಸ್ತೆ ಚಿತ್ರದುರ್ಗದಿಂದ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ. ಇನ್ನು ಮುಂದಿನ ಸಂದೇಶ ಬಂದಿದೆ. ಮುಂದಿನ ಸಂದೇಶ ವೃಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿಯವರು, ಲತಾ ಸುಹಾಸ್ ಹೊಸಕೋಟೆಯಿಂದ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ, ಎನ್ ಮಾರಣ್ಣ ಶಿಕ್ಷಕರು ತಳುಕು ಚಳ್ಳಕೆರೆಯಿಂದ, ಶಾಂತಾಚಾರ ಬೆಡಗೇರ ಕೊಕ್ಕನೂರು. ಇಲ್ಲಿಂದ ಸಂದೇಶ ಬಂದಿದೆ. ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ಮನೋಜ ಜಿ ಎಸ್ ಮಾರುತಿ ನಿಲಯ ಹೊಳ್ಳೆಹಾಲ್ ಚಿತ್ರದುರ್ಗದಿಂದ. ಇನ್ನು ಮುಂದಿನ ಸಂದೇಶ ಬಂದಿದೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ, ಶಿಲ್ಪಾ ವಿದ್ಯಾನಗರದಿಂದ, ಎ ಬಿ ಶಾಂಬುಲಿಂಗನಗೌಡ ಹರಪ್ಪನಹಳ್ಳಿ ತಾಲೂಕಿನಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಹರಪ್ಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು, ಶಿವಣ್ಣ ಪಿ ಓಬನಹಳ್ಳಿಯಿಂದ ಸೋನು ಚಿತ್ರದುರ್ಗದಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರಮಠ ಅವರು ಸಂದೇಶವನ್ನು ಕಳಿಸಿದ್ದಾರೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಸ್ನೇಹಿತರೆ, ಡಾಕ್ಟರ್ ಗೀತಾ ನಾಗಭೂಷಣ ಅವರ ಬದುಕು ಎನ್ನುವ ಕಾದಂಬರಿಗೆ 2004 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಂದಿದೆ. ತಾವರಿಯ ಹೂವು ಕಾದಂಬರಿಯಿಂದ ಮೊದಲುಗೊಂಡು ಬದುಕು ಕಾದಂಬರಿಯವರೆಗೂ 27 ಹೆಚ್ಚಿನ ಸ್ವತಂತ್ರ ಕಾದಂಬರಿಗಳು, 50 ಹೆಚ್ಚಿನ ಸಣ್ಣ ಕಥೆಗಳು, 12 ಹೆಚ್ಚಿನ ನಾಟಕಗಳು ಸಂಪಾದ

0: ಸಂಶೋಧನಾ ಕೃತಿಗಳು, ಸಂಶೋಧನಾ ಕೃತಿ, ಹೀಗೆ ಅನೇಕ ಕೊಡುಗೆಗಳನ್ನು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಇವರು ನೀಡಿದ್ದಾರೆ. ಸ್ನೇಹಿತರೆ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಈ ಮಹಾರಾಷ್ಟ್ರದ ಸಂತ ಪರಂಪರೆಯೊಳಗೆ ಸಂತ ಏಕನಾಥರ ಸ್ಥಾನ ಬಹಳ ದೊಡ್ಡದು. ಅವರು ಬರೆದಂತ ಕೃತಿಗಳಾಗಲಿ, ಜ್ಞಾನ ಆಗಲಿ, ಅವ್ರು ಬದುಕಿದಾಗಲೇ ದಂತಕಥೆ ಆದಂಥವ್ರವ್ರು. ಆಗ ಬರೆದಿಟ್ಟಿದ್ದಾರೆ ಕೆಲವರು, ಭಗವಂತನಲ್ಲಿ ಏಕನಾಥರಿಗೆ ಎಷ್ಟು ಶ್ರದ್ಧೆ ಇತ್ತು ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲ. ಅವ್ರ ಸಾಧನೆ, ತಮ್ಮ ಜೀವನವನ್ನು ರೂಪಿಸಿಕೊಂಡಂಥ ರೀತಿ ಶತಮಾನಗಳವರೆಗೆ ಸಾಧಕರಿಗೆ ಮಾರ್ಗದರ್ಶಿ ಆಗುವಂಥದ್ದು. ಇನ್ನೊಂದು ಅತ್ಯಂತ ವಿಶೇಷ ಗುಣ ಏಕನಾಥರದು ಅಂದರೆ ತಾಳ್ಮೆ. ಅವ್ರಿಗೆ ಕೋಪವೇ ಬರ್ತಿದ್ದಿಲ್ಲಂತೆ. ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡಿದವರಲ್ಲ, ಒಂದು ಬಿರುನುಡಿ ಆಡಿದವರಲ್ಲ, ಹಾಗೆ ಮನೋವಿಕಾರವನ್ನು ಜಯಿಸಿದಂಥವರು ಸಂತ ಏಕನಾಥರು. ಇವರು ಒಳ್ಳೆಯವರಾದರೂ ಎಲ್ಲರೂ ಒಳ್ಳೆಯವರಾಗಿರ್ಬೇಕಂತೇನಿಲ್ಲಲ್ಲ. ಊರಲ್ಲಿ ಒಬ್ಬ ಸಂತ ಏಕನಾಥರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಒಬ್ಬ ಹುಡುಗನ ತಯಾರು ಮಾಡಿ ಕಳಿಸಿದರು. ಏನು, ಏನಾದರೂ ತೊಂದರೆ ಕೊಡು ಸಂತ ಏಕನಾಥರಿಗೆ, ಅವ್ರ ಕೋಪ ಬರೆಸ್ಬೇಕು ನೀನು ಅಂತ. ಒಬ್ಬ ತರುಣ ಬಂದ ಪರೀಕ್ಷೆ ಮಾಡಬೇಕು ಅಂತ. ಈ ಸಂತರು ಪ್ರಾರ್ಥನೆ ಮುಗಿಸಿ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಈತ ಅವ್ರನ್ನ ಬೈಯೋಕೆ ಶುರು ಮಾಡಿದ. ಎಷ್ಟು ಬೈಗಳಾದವು, ಆದ್ರೆ ಸಂತರ ಮುಖದಲ್ಲಿ ಯಾವ ವಿಕಾರನೂ ಕಾಣಿಸ್ತಿಲ್ಲ. ಇನ್ನೂ ಜಾಸ್ತಿ ಬೈದ, ಇನ್ನೂ ಅವಾಚ್ಯವಾಗಿ ಬೈಯೋಕೆ ಶುರು ಮಾಡಿದ. ಆಗ ಏಕನಾಥರು ಹತ್ತಿರ ಬಂದು ಆ ತರುಣನ ಬೆನ್ತಟ್ಟಿ, ಯಾಕಪ್ಪ ಕೋಪ ಮಗು, ಕೋಪ ಒಳ್ಳೇದಲ್ಲಪ್ಪ, ನೀನು ಆರೋಗ್ಯ ಕೆಡತ್ತೋ, ನನ್ನ ಆರೋಗ್ಯ ಅಲ್ಲ, ನೀನು ಆರೋಗ್ಯ ಕೆಡತ್ತೆ ಅಂತ ಹೇಳ್ಬಿಟ್ರು. ಅವಾಗ ಏನು ಮಾಡ್ಬೇಕು ತೋಚಲಿಲ್ಲ. ಮುಂದೆ ಹೋಗಿದ್ರಲ್ಲ ಏಕನಾಥರು, ಹಿಂದೆ ಬಂದು ಈ ತರುಣ ಅವ್ರ ಬೆನ್ಮೇಲೆ ರಪ್ಪ ಅಂತ ಎರಡು ಹೊಡೆದ. ವಯಸ್ಸಾದ ಏಕನಾಥರ ಪಾಪ ಹಿಂದೆ ಬೆನ್ಮೇಲೆ ಗುದ್ದಿದ್ರೆ ಏನಾಗುತ್ತೆ, ಜೋಲಿ ತಪ್ಪಿ ಮುಂದೆ ಬಿದ್ದರು, ಸಾವರಿಸ್ಕೊಂಡು ಎದ್ರು. ಅವನ ಕಡೆ ತಿರುಗಿ ನಿಂತು ಹೇಳಿದ್ರಂತೆ, ಅಯ್ಯೋ ಪಾಪ ಮಗು, ಕೈಗೆ ಪೆಟ್ಟಾಯ್ತಾನೋ ನಿನಗೆ, ನನ್ನ ಚರ್ಮ ಬಹಳ ದಪ್ಪಪ್ಪ, ವಯಸ್ಸಾದದ್ದು ಹಳೆ ಚರ್ಮ ದಪ್ಪ ಇರುತ್ತೆ, ನಿನ್ನ ಎಳೆ ಕೈ ಅಲ್ವಾ, ನೋವಾಯ್ತೇನೋ ಅಂತ ಕೇಳಿದ್ರಂತೆ. ಅವನು, ಹೌದು ಕೈ ನೋವಾದದ್ದು ಅಷ್ಟೇ ಅಲ್ಲ, ಹಸಿವೆ ಆಗಿದೆ, ಮನೆ ಕರ್ಕೊಂಡು ಊಟಕ್ಕೆ ಹಾಕ್ತೀರಾ ಅಂತ ಕೇಳಿದ. ಅಯ್ಯೋ ಬಾರೋ ಮಾರಾಯ, ಮನೆಗೆ ಬಂದರೆ ಯಾಕೆ ಬೇಡ ಅನ್ಲಿ, ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರು ಮನೆಗೆ. ಇದು ತಾಳ್ಮೆ ಶಿಖರ ಅನಿಸ್ಬಿಡುತ್ತೆ ನನಗೆ. ಮನೆಗೆ ಕರ್ಕೊಂಡು ಹೋದ್ರೆ ಅವ್ರ ಹೆಂಡತಿ ಅದೊಂದು ಅದ್ಭುತ ಅನಿಸ್ಬೇಕು. ಆಕೆಗೆ ಇವ್ರಿಗಿಂತ ಹೆಚ್ಚು ತಾಳ್ಮೆ. ಅದು ದಂಪತಿಗಳು ಹೇಗಿದ್ರು ನೋಡಿ, ಸಾಮಾನ್ಯವಾಗಿ ಹಾಗೆ ಇರಲ್ಲ, ಸ್ವಭಾವ ಬೇರೆ ಇರ್ತವೆ. ಅದು ಇವರು ಏಕನಾಥರ ಮನಸ್ಥಿತಿಗೆ ಸಮಾನವಾಗಿದ್ದಂಥವ್ರು ಅವ್ರ ಹೆಂಡತಿ. ಈ ಹುಡುಗನ ಕೂಡಿಸಿ ಅಡುಗೆ ಮಾಡಿ ಎಲೆ ಹಾಕಿ ಊಟಕ್ಕೆ ಕರೆದ್ರು. ಆ ತಾಯಿ ಬಗ್ಗೆ ಊಟಕ್ಕೆ ಬಡಿಸುವಾಗ ಏಕನಾಥರಿಗೆ ಕೋಪ ಬರೆಸಲೇಬೇಕು ಅಂತ ಬಂದಿದ್ದಂತಾನೆ ಹುಡುಗ. ಇವನು ಏನು ಮಾಡಿದೆ ಗೊತ್ತಾ, ಟಕ್ ಅಂತ ಹಾರಿ ಅವ್ರ ಬೆನ್ಮೇಲೆ ಕೂತ್ಕೊಂಡ್ಬಿಟ್ಟ ಏಕನಾಥರ ಹೆಂಡತಿ ಬೆನ್ಮೇಲೆ. ಒಂದೇ ಸಲ ದೊಡ್ಡ ಹುಡುಗ ಬೆನ್ಮೇಲೆ ಕೂತ್ರೆ ಏನಾಗುತ್ತೆ, ಭಾರ ತಾಳಲಾರದೆ ನೆಲಕ್ಕೆ ಕೈ ಊರಿ ಕೂತ್ಕೊಂಡ್ರು ಅವರು. ಆ ಏಕನಾಥರ ಹೆಂಡತಿ ಹೇಳ್ತಾರೆ, ಹುಷಾರು ಹುಷಾರು, ಹುಡುಗ ಬಿದ್ದಾನು. ಆ ಹುಡುಗ ಬೆನ್ಮೇಲೆ ಕೂತಿದ್ರೆ ಅವನು ಬೈತಾ ಇಲ್ಲ, ಹುಷಾರು ನೇರವಾಗಿ ನಿಂತ್ಕೋಬೇಡ, ಬಿದ್ದು ಹೋಗ್ತಾನೆ ಪಾಪ ಅವನು, ಪೆಟ್ಟಾಗತ್ತೆ ಅವನಿಗೆ. ಆಕೆಯನ್ನು ನಕ್ಬಿಟ್ಟು, ಹೌದು ಹೌದು, ಪುಟ್ಟ ಮಕ್ಕಳು ಹಾಗೆ ಅಲ್ವಾ, ಈ ಕುರಿ ಮರಿ ಮಾಡು ಅಂತಾರೆ, ನಮ್ಮ ಮಗನು ಹಾಗೆ ಮಾಡ್ತಿರಲಿಲ್ಲ ಸಣ್ಣವನಿದ್ದಾಗ, ಈ ಹುಡುಗ ಸ್ವಲ್ಪ ದೊಡ್ಡವನು ಅಷ್ಟೇನೆ ಅಂದ್ರಂತೆ ಏಕನಾಥರ ಪತ್ನಿ. ಈ ಮಾತನ್ನು ಕೇಳಿದ್ದಾನೆ ಹುಡುಗನಿಗೆ ತನ್ನ ಬಗ್ಗೆನೇ ಜಿಗುಪ್ಸೆ ಬಂತು, ನಾಚಿಕೆ ಆಯಿತು. ಛೇ, ಇಂಥ ದೇವರಂಥವರಿಗೆ ತೊಂದರೆ ಕೊಡೋಕೆ ಬಂದಿದ್ದೇನಲ್ಲ ನಾನು, ಅವನು ಯಾವೊಂದೋ ಮಾತು ಕೇಳಿ ಕೋಪ ಬರೆಸ್ಬೇಕು ಅಂದಿದ್ದೀನಲ್ಲ. ಹೋಗಿ ಇಬ್ಬರಿಗೂ ಕಾಲು ಬಿದ್ದು ಹೇಳಿದಂತೆ, ಕ್ಷಮಿಸಿ ನನ್ನ ಅಂತ ಕೇಳಿದ. ಆಗ ಏಕನಾಥರ ಮಾತು ನೋಡಿ, ಕ್ಷಮೆ ಯಾಕೋ ಮಗು, ನಿನ್ನ ಮಗ ಇದ್ದಂಗಪ್ಪ, ಮಕ್ಕಳಾಟಿಕೆ ಮಾಡಿದ್ರೆ ಕೋಪ ಬರುತ್ತೇನೋ ಅಂತ ಹೇಳಿ ಕಳಿಸಿದರು. ಇದು ಆತ್ಮ ಸಂಯಮದ ಅತ್ಯಂತ ಶ್ರೇಷ್ಠ ಮಾದರಿ ಅಂತ ಕರ್ಕೊಂಡಿದ್ದೇನೆ ನಾನು. ಕೋಪ ಅನ್ನೋದು ಇದೆಯಲ್ಲ, ಅದು ಎರಡೂ ಅಲುಗೂ ಹರಿತವಾದಂಥ ಒಂದು ಆಯುಧ ಇದ್ದಾಗೆ, ಅದು ಬೆಂಕಿ ಇದ್ದಾಗೆ. ಕೋಪ ನಾನು ಯಾರ ಮೇಲಾದರೂ ಕೋಪ ಮಾಡಿಕೊಂಡ್ರೆ ನಾನು ತಾನೇ ಕೋಪ ಮಾಡ್ಕೊಳ್ಳೋದು. ಆ ಬೆಂಕಿ ನನ್ನಲ್ಲಿ ಹುಟ್ಟುತ್ತದೆ, ನನ್ನನ್ನು ಸುಡುತ್ತದೆ ಮೊದಲು, ಆಮೇಲೆ ಯಾರ ಮೇಲೆ ಹಾಕ್ತೀನೋ ಅವ್ರನ್ನ ಸುಡುತ್ತದೆ. ಎರಡು ಕಡೆಗೂ ಕತ್ತರಿಸುವಂಥದ್ದು ಅದು. ಕೋಪಕ್ಕೆ ಬಲಿಯಾಗೋರ್ನ, ಕೋಪ ಮಾಡಿಕೊಂಡವ್ರನ್ನ, ಇಬ್ಬರನ್ನೂ ಕತ್ತರಿಸುತ್ತೆ ಅದು. ಕೋಪದಲ್ಲಿ ತಗೊಂಡಂಥ ನಿರ್ಧಾರ ಯಾವತ್ತೂ ಸರಿಯಾಗೋಕೆ ಸಾಧ್ಯ ಇಲ್ಲ, ಅಪಾಯವನ್ನೇ ತಂದುಕೊಡುತ್ತದೆ. ನಾವು ಸಂತ ಏಕನಾಥರ ಮಟ್ಟಕ್ಕೆ ತಾಳ್ಮೆ ಬರದೇ ಹೋಗ್ಬೋದು, ಆ ಸಂಯಮ ಬರದೇ ಹೋದರು, ಕಡಿಮುಂದೆ ಮಾದರಿ ಇಟ್ಟುಕೊಂಡು ಸ್ವಲ್ಪ ಆ ಕಡೆ ಹೋದರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿತ್ತೆ ಗೊತ್ತಾ. ಅದಕ್ಕೆ ಗುಂಡಪ್ಪ ಹೇಳ್ತಿದ್ರು, ಸಹನೆ ವಜ್ರದ ಕವಚ ಮಂಕುತಿಮ್ಮ, ತಾಳ್ಮೆ ಸಹನೆಗಳೇ ನಮ್ಮನ್ನು ಕಾಪಾಡೋದು. ನಾವು ಬೇಕಾದ ಹಾಗೆ ಜಗತ್ತಿರೋಕೆ ಸಾಧ್ಯ ಇಲ್ಲ, ಜಗತ್ತನ್ನು ಬದಲಾಯಿಸೋಕ್ಕೂ ಸಾಧ್ಯ ಇಲ್ಲ, ನಮ್ಮನ್ನು ಮಾತ್ರ ನಾವು ಬದಲಾಯಿಸ್ಕೋಬಹುದು. ನಮ್ಮಲ್ಲಿ ತಾಳ್ಮೆ ಸಂಯಮ ಇಟ್ಕೊಂಡಾಗ ನಮ್ಮ ಜೀವನ ಸಹನೆ ಮಾಡುವ ಹಾಗಾಗತ್ತೆ. ಸಂತೋಷ.

0: ಕೊಡೋಂಗಾಗತ್ತೆ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
1: ಕೇಳುಗುರೆ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಪ್ರಸಾರವಾಗುವ ಗೀತೆಗಳು ಹೀಗಿವೆ. ಮೈನಾ ಚಿತ್ರದಿಂದ

0: ಕೇಳುಗರೆ, ಈ ಹಾಡುಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳುಹಿಸಿ. ಇದೀಗ ಆರೋಗ್ಯ ಬಿಂದುವಿನಲ್ಲಿ ಲವಂಗದ ವಿಶೇಷ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಟಿಆರ್ ದತ್ತಾತ್ರಿ.
1: ಲವಂಗವನ್ನು ತಿಂದಲೇ ಇರ್ತಕ್ಕಂಥವರೇ ಅಪರೂಪ. ಯಾವುದೇ ಶುಭ ಸಮಾರಂಭದಲ್ಲಿ ಲಾಡುಗಳ ಮಧ್ಯೆ ಇದು ಸಿಕ್ಕಾಕ್ಬಿಡುತ್ತೆ. ಇದೊಂದು ರೀತಿ ಕಪ್ಪಾಗಿ ಒಂದು ಹೂವಿನ ಮಗ್ಗದ ರೀತಿ ಇರ್ತದೆ. ಯಾಕಿದು ಹಾಕಿದ್ದಾರೆ, ಯಾಕಿದು ಹಾಕ್ತಾರೆ ಅಂತ ಎಲ್ಲರಿಗೂ ಒಂದು ರೀತಿಯಾದ ಒಂದು ಯಕ್ಷ ಪ್ರಶ್ನೆ. ಲವಂಗದ ಗುಣವೇ ಅಂಥದ್ದು. ಯಾಕೆ ಅಂದರೆ ಆ ಸಿಹಿ ತಿಂದಾಗ ನಾಲಿಗೆ ರುಚಿ ಹೊರಟೋಗ್ಬಿಡತ್ತೆ, ಮತ್ತು ಆ ಸಿಹಿ ಲಾಡು ಜೀರ್ಣವೂ ಆಗೋದಿಲ್ಲ. ಇದು ನಾಲಿಗೆಗೆ ಪುನಃ ರುಚಿಯನ್ನು ತಂದುಕೊಡತ್ತೆ, ಹಾಗೂ ತಿಂದ ಲಾಡುವನ್ನು ಅಥವಾ ಆಹಾರ ಪದಾರ್ಥಗಳನ್ನು ಜೀರ್ಣ ಮಾಡುತ್ತೆ. ಈ ಕಾರಣಕ್ಕಾಗಿ ಈ ಲವಂಗವನ್ನು ಬಳಸ್ತಾ ಇದ್ದಾರೆ. ಇದ್ರ ಜೊತೆಗೆ ನೀವು ಯಾವುದೇ ಒಂದು ಪಾನ್ ಶಾಪ್ಗೆ ಹೋದಾಗ ಈ ಎಲೆಯನ್ನುಗಳನ್ನು ಮಡಿಸಿ ವಿಳ್ಯದೆಲೆ ಜೊತೆಗೆ ಅಲ್ಲೂ ಲವಂಗವನ್ನು ಹಾಕ್ತಾರೆ. ಅಲ್ಲೂ ಸಹ ಇದು ಇದೇ ಕಾರಣಕ್ಕಾಗಿ. ಈ ವಿಳ್ಯದೆಲೆ ಜಗಿಯೋದ್ರಿಂದ ಜೀರ್ಣಶಕ್ತಿ ಜಾಸ್ತಿ ಉಂಟಾಗ್ತದೆ, ತಿಂದ ಆಹಾರವು ಜೀರ್ಣ ಆಗಲಿ ಅನ್ನೋದ್ರ ಜೊತೆಗೆ ಅದೇ ಕಾರಣಕ್ಕಾಗಿ ಇದು ಸಹಿತ ಜೀರ್ಣಕಾರಿ ಆದ್ದರಿಂದ ಇದನ್ನು ಸಹಿತ ಅಲ್ಲೇ ಬಳಸ್ತೀವಿ. ಆದರೆ ಇದು ಸ್ವಲ್ಪ ಖಾರ ಬಾಯಿಗೆ ಹಾಕೊಂಡ್ರೆ ಸ್ವಲ್ಪ ಖಾರದ ರುಚಿ ಮತ್ತು ಒಂದು ಸ್ವಲ್ಪ ಕಹಿ ರುಚಿಯನ್ನು ಸಹಿತ ಕೊಡುತ್ತೆ. ಖಾರ ಮತ್ತು ಕಹಿ ಕೊಟ್ಟರು ಸಹಿತ ಆರೋಗ್ಯಕ್ಕೆ ಚೆನ್ನಾಗಿ ಇದು ಉಪಯೋಗ ಆಗೋದ್ರಿಂದ, ಜೀರ್ಣಶಕ್ತಿ ಚೆನ್ನಾಗಿರೋದ್ರಿಂದ ನಾವು ದಿನನಿತ್ಯವೂ ಇದನ್ನು ನಾವು ಅಡುಗೆ ಮಾಡಬೇಕಾದ್ರೆ ಒಂದು ಸುಗಂಧ ದ್ರವ್ಯವಾಗಿ ಜೀರ್ಣಕಾರಿಯಾಗಿ ಇದನ್ನು ನಾವು ಬಳಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಇದನ್ನು ಕ್ಲೋವ್ ಆಯಿಲ್ ಅಂಥೇಳಿ ಈ ದಂತವೈದ್ಯರುಗಳೆಲ್ಲರೂ ಬಳಸ್ತಾರೆ. ದಂತವೈದ್ಯರಿಗೆ ಬಹಳ ಇದು ಪ್ರಿಯ, ಯಾಕೆಂದರೆ ಹಲ್ಲಿನವನ್ನವರಿಗೆ ದಂತವೈದ್ಯರು ಮುಖ್ಯವಾಗಿ ಹಾಕ್ತಕ್ಕಂಥದ್ದು ಇದು. ಇದರ ಎಣ್ಣೆಯನ್ನು ಒಂದು ಹತ್ತಿಯಲ್ಲಿ ಹಾಕಿ ಸ್ವಲ್ಪ ಹಲ್ಲಿನ ದವಡಿಗೆ ಒಸರಿಸ್ತಾರೆ. ಆದರೆ ಜಾಸ್ತಿಯಾಗಿ ಒದಿಸ್ಕೊಂಡ್ರೆ ಸ್ವಲ್ಪ ಉರಿ ಉಂಟಾಗುತ್ತೆ, ಅದರಿಂದ ಹುಷಾರಾಗಿ ಅದನ್ನು ಬಳಸಬೇಕಾಗತ್ತೆ. ಅದೇ ಆಗಲಿ, ನಮಗೆ ಇದು ಲವಂಗದ ಎಣ್ಣೆ ದಂತವೈದ್ಯರ ಸಲಹೆ ಮೇಲೆ ಉಪಯೋಗಿಸ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಅದು ಹಲ್ಲಿನವು ಕಡಿಮೆ ಆಗುತ್ತೆ. ಈ ಲವಂಗ ಅಂದರೆ ಏನು ಅಂತಂದರೆ, ಇದು ಒಂದು ಮರದ ಹೂವಿನ ಮೊಗ್ಗು. ಹೂವು ಅರಳಾದಕ್ಕೆ ಮುಂಚೆನೇ ಇದನ್ನು ತೆಗೆದುಬಿಟ್ಟು ಒಣಗಿಸಿ ಉಪಯೋಗಿಸ್ತಾರೆ. ಅದನ್ನು ನಾವು ಲವಂಗ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಬಹಳ ತೈಲಾಂಶಗಳು ಇರುತ್ತೆ, ಅದರಿಂದ ಇದು ಸುಗಂಧವಾಗಿದೆ. ಅದ್ರ ಜೊತೆಗೆ ಇದರಲ್ಲಿ ಬಳಸ್ತಾ ಇದ್ದರೆ ಇದರಲ್ಲಿ ಸುಣ್ಣದ ಅಂಶ ಬಹಳ ಅಷ್ಟಿದೆ, ಮತ್ತು ಫಾಸ್ಫರಸ್ ಅಂಶ, ಮತ್ತು ಕಬ್ಬಿಣದ ಅಂಶ, ಮತ್ತು ನೇತ್ರಕ್ಕೆ ಹಿತವಾಗಿರ್ತಕ್ಕಂಥ ಕೆರೋಟಿನ್ ಅಂಶ, ಫೈಬರ್ಗಳು, ಈ ರೀತಿಯಾಗಿ ಎಲ್ಲ ದಿನನಿತ್ಯದ ಮನುಷ್ಯನ ಆರೋಗ್ಯಕ್ಕೆ ಏನೇನು ಬೇಕೋ ಈ ಖನಿಜಾಂಶಗಳು ಬಹಳಷ್ಟು ಇದೆ. ಅದರಿಂದ ಯಾವುದೇ ರೀತಿಯಾಗಿ ನಾವು ಅದಕ್ಕೆ ಆಹಾರದಲ್ಲಿ ನಾವು ಇದನ್ನು ನಾವು ಲವಂಗವನ್ನು ನಾವು ಬಳಸ್ತಾ ಇರೋದ್ರಿಂದ ಈ ಖನಿಜ ಕೊರತೆಗಳು ಬರೋದಿಲ್ಲ. ಖನಿಜ ಕೊರತೆಗಳು ಬರತಕ್ಕಂಥ ಈ ಅನಿಮಿಯಾ ಆಗಲಿ ಮತ್ತೊಂದು ಯಾವುದೇ ಆಗಲಿ ರೋಗಗಳು ಇದು ಉಂಟು ಮಾಡೋದಿಲ್ಲ. ಅದರಿಂದ ನಾವು ಲವಂಗವನ್ನು ಆಹಾರ ಪದಾರ್ಥವಾಗಿ ನಾವು ಬಳಸ್ತಾ ಬರಬೇಕಾಗತ್ತೆ. ಆಹಾರಕ್ಕೆ ಒಂದು ಸುಗಂಧವನ್ನು ತಂದುಕೊಡುತ್ತೆ, ಅದ್ರ ಜೊತೆಗೆ ಆರೋಗ್ಯಕಾರಿಯಾದ ಗುಣಗಳು ಇರೋದರಿಂದ ಇದನ್ನು ನಾವು ಆಹಾರ ಪದಾರ್ಥಗಳಲ್ಲಿ ದಿನನಿತ್ಯವೂ ಬಳಸ್ತಾ ಇದ್ದೀವಿ. ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಹೆಸರಿದೆ, ದೇವಕುಸುಮ ಅಂತ ಹೇಳ್ತಾರೆ. ದೇವರ ಹೂವು ಅಂದರೆ ಇದಕ್ಕೆ ಅಷ್ಟು ಮಟ್ಟಿಗೆ ಒಂದು ಪ್ರಾಧಾನ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಆದರೆ ಈ ಖಾರ ಇದ್ದರೂ ಸಹಿತ ದೇಹದಲ್ಲಿ ಹೋದ ಮೇಲೆ ಇದು ಆಹಾರ ಸೇವಿಸಿದ ಮೇಲೆ ಇದೇನು ದೇಹದಲ್ಲಿ ಉಷ್ಣವನ್ನೇನು ಉಂಟು ಮಾಡಲ್ಲ, ತಂಪನ್ನೇ ಉಂಟು ಮಾಡುತ್ತೆ. ಆದರೆ ವಿಶೇಷ ಇದು, ಖಾರವಾಗಿದ್ದರೂ ಸಹಿತ ದೇಹದಲ್ಲಿ ತಂಪನ್ನು ಉಂಟು ಮಾಡ್ತಕ್ಕಂಥದ್ದು. ಕಣ್ಣುಗಳಿಗಂತೂ ಒಳ್ಳೆಯದೇ ಇದು, ನೇತ್ರಹಿತ ಅಂತ ಹೇಳ್ತೀವಿ. ಇದನ್ನು ಉಪಯೋಗಿಸ್ತಾ ಇದ್ದರೆ ಕಣ್ಣಿನ ರೋಗ

0: ಗಳು ಸ್ವಲ್ಪ ಕಡಿಮೆ ಆಗ್ತದೆ. ಆಹಾರವಾಗಿ ಪದಾರ್ಥಗಳು ಉಪಯೋಗಿಸಿದಾಗ ಎಂತ ರೀತಿಯಾದ ಆಹಾರವಾಗಲಿ ಸುಲಭವಾಗಿ ಚೆನ್ನಾಗಿ ಜೀರ್ಣ ಆಗುತ್ತೆ, ನಾಲಿಗೆಗೂ ರುಚಿಯನ್ನು ತಂದುಕೊಡುತ್ತೆ, ಹೊಟ್ಟೆ ಹಗುರವಾಗಿರುತ್ತೆ. ಅದರಿಂದ ಆಹಾರ ಪದಾರ್ಥವಾಗಿ ಈ ಲವಂಗವನ್ನು ಬಳಸ್ಬೋದು. ಇದರ ಜೊತೆಗೆ ಈ ತಿಂದ ಆಹಾರ ಜೀರ್ಣ ಕಾಲಕ್ಕೆ ಕೆಲವರಿಗೆ ಬಹಳ ಬಾಯಾರಿಕೆಯನ್ನು ಉಂಟು ಮಾಡುತ್ತೆ. ಈ ಬಾಯಾರಿಕೆಯನ್ನು ಸಹಿತ ಈ ಲವಂಗ ಕಡಿಮೆ ಮಾಡ್ತಾ ಹೋಗುತ್ತೆ. ಅದರಿಂದ ಯಾರಿಗೆ ಹೆಚ್ಚು ಹೊಟ್ಟೆ ಉಬ್ಬರ ಬಾಯಾರಿಕೆ ಉಂಟಾಗ್ತಾ ಇದೆಯೋ ಅಥವಾ ಹೊಟ್ಟೆ ನೋವು ಉಂಟಾಗ್ತಾ ಇದೆಯೋ ಅಂಥವರು ಸಹಿತ ಈ ಲವಂಗವನ್ನು ಆಹಾರ ಪದಾರ್ಥಗಳ ಜೊತೆ ಸೇರಿಸ್ಕೊಂಡು ಉಪಯೋಗಿಸ್ತಾ ಇದ್ದರೆ ಈ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಬರೋದು ಎಲ್ಲ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಈ ಕಫದಿಂದ ಉಂಟಾಗ್ತಕ್ಕಂಥ ಕೆಮ್ಮು ದಮ್ಮು ಅಥವಾ ಗಂಟಲು ಕೆರೆತ ಬಿಕ್ಕಳಿಕೆ ಇವುಗಳು ಸಹಿತ ಇದು ಕಡಿಮೆ ಮಾಡ್ತದೆ. ಒಂದು ರೀತಿಯ ಔಷಧಿಯಾಗಿ ಬಳಸಲೇಬೇಕು ಅಂತಂದರೆ ಲವಂಗದ ಪುಡಿಯನ್ನು ಒಳ್ಳೆ ಕುದಿತಾ ಇರ್ತಕ್ಕಂಥ ನೀರಿಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ತಣ್ಣಿ ಮಾಡಿ ಸೇವಿಸ್ಕೊಂಡು ಕುಡಿತಾ ಇದ್ದರೆ ಈ ಊಟ ಆದ ನಂತರ ಜೀರ್ಣ ಆಗದೆ ಇರತಕ್ಕಂಥದ್ದು ಅಜೀರ್ಣ ಸಮಸ್ಯೆ ಅಥವಾ ಊಟ ಆದಮೇಲೆ ಕೆಲವರಿಗೆ ಹೊಟ್ಟೆ ಒಬ್ಬರು ಬರ್ತದೆ, ಅದು ಸಹಿತ ಇದು ಕಡಿಮೆ ಆಗ್ತಾ ಇದೆ. ಕೆಲವರು ಬಾಯಿನಲ್ಲಿ ಕೆಟ್ಟ ವಾಸನೆ ಇರ್ತದೆ, ಅಂಥವ್ರು ಸಹಿತ ಈ ಲವಂಗವನ್ನು ಬಾಯಿನಲ್ಲಿ ಇಟ್ಕೊಂಡು ಒಸರ್ಕೊಂಡ ಸ್ವಲ್ಪ ರಸವನ್ನು ತೆಗೆದುಕೊಳ್ತಾ ಇದ್ದರೆ ಅಥವಾ ಅಗಿತಾ ಇದ್ದರೆ ಬಾಯಿನ ಕೆಟ್ಟ ವಾಸನೆ ಹೋಗುತ್ತೆ ಮತ್ತು ಒಸಡು ಸಹಿತ ಗಟ್ಟಿ ಆಗ್ತದೆ. ಈ ತಲೆನೋವು ಅಥವಾ ನೆಗಡಿನಲ್ಲಿ ಸುಲಭವಾಗಿ ನಾವು ಮಾಡ್ಕೋಬೋದು ಅಂತ ಲವಂಗವನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ತೆಗೆದುಬಿಟ್ಟು ಅದನ್ನು ಪಟ್ಟನ್ನು ಹಾಕ್ಕೊಂಡ್ರೂ ಸಹಿತ ಇದು ಕಡಿಮೆ ಆಗ್ತಾ ಇದೆ. ಮತ್ತು ಗರ್ಭಿಣಿ ವಾಂತಿಯಲ್ಲಿ ಲವಂಗದ ಚೂರ್ಣವನ್ನು ಸ್ವಲ್ಪ ಮಟ್ಟಿಗೆ ಜೇನುತುಪ್ಪದ ಸೇರಿಸ್ತಾ ಇದ್ದರೆ ಆ ವಾಂತಿ ಬರ್ತಕ್ಕಂಥದ್ದು ಕಡಿಮೆ ಆಗ್ತಾ ಇರುತ್ತೆ. ಜ್ವರದಲ್ಲಿ ಮನೆಯಲ್ಲೇ ನಾವು ಮಾಡ್ಕೋಬೋದು ಅಂತೂ ಲವಂಗದನ್ನು ನೆನ್ನಾಗಿ ನೀರಲ್ಲಿ ಸ್ವಲ್ಪ ಕುದಿಸ್ಬಿಟ್ಟು ಕುಡಿದ್ರೆ ಮೈ ಉರಿ ಬಾಯಾರಿಕೆ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಜ್ವರ ಬಿಡುತ್ತೆ. ಏನೇ ಆಗಲಿ ಆಹಾರ ಪದಾರ್ಥವಾಗಿ ನಾವು ಲವಂಗವನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಈ ಹೊಟ್ಟೆ ಸಂಬಂಧಪಟ್ಟ ರೋಗಗಳೆಲ್ಲ ತನ್ನಷ್ಟೇ ತಾನೇ ಕಡಿಮೆ ಬರ್ತದೆ. ಅದರಿಂದ ಒಂದು ಪ್ರಿವೆಂಟಿವ್ ಆಗಿ ಈ ಲವಂಗವನ್ನು ನಾವು ಆಹಾರ ಪದಾರ್ಥಗಳು ಉಪಯೋಗಿಸ್ಬೋದು. ಔಷಧಿಯಾಗಿ ಉಪಯೋಗಿಸಬೇಕು ಅಂದರೆ ವೈದ್ಯರ ಸಲಹೆ ಮೇಲೆ ನಾವು ಇದನ್ನು ಬಳಸಿದರೆ ಉತ್ತಮ ಆಗುತ್ತೆ. ಯಾವಾಗಲೂ ಸ್ವಯಂ ವೈದ್ಯ ಅಂತಕ್ಕಂಥದ್ದು ಎಲ್ಲ ಸಂದರ್ಭದಲ್ಲೂ ಒಳ್ಳೇದು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ರೋಗ ಯಾವ ರೀತಿಯಾಗಿ ಬಂದಿದೆ ಅಂತ ನಮಗೆ ತಿಳುವಳಿಕೆ ಇಲ್ಲದೇ ಇರೋದ್ರಿಂದ ತಿಳಿದವರಿಂದ ತಿಳ್ಕೊಂಡು ಉಪಯೋಗಿಸಿದ್ರೆ ಅದು ಒಳ್ಳೆಯದಾಗ್ತದೆ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಲವಂಗದ ವಿಶೇಷ ಔಷಧೀಯ ಗುಣಗಳ ಬಗ್ಗೆ ಡಾಕ್ಟರ್ ಟಿಆರ್ ದತ್ತಾತ್ರಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಇದೀಗ ಕೇಳೋಣ ಭಾವಗೀತೆಯನ್ನ ಮಾಲತಿ ಶರ್ಮಾ ಅವರ ಸ್ವರದಲ್ಲೇ.

ಕೇಳುಗರೆ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಪ್ರಸಾರವಾಗುವ ಗೀತೆಗಳು ಹೀಗಿವೆ. ಮೈನಾ ಚಿತ್ರದಿಂದ ಇದ್ದ ಗೀತೆ

ಈ ಹಾಡುಗಳ ಸಾಹಿತ್ಯದ ಕುರಿತು ಸಂಗೀತದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640283 ಕಳುಹಿಸಿ. ಉಲ್ಲಾಸ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜಿವಿ ಅತ್ರಿಯವರ ಸ್ವರದಲ್ಲಿ ಮೂಡಿಬಂದಿರುವ ಭಾವಗೀತೆಯನ್ನು.

ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಮೂಡಿ ಬಂದಿತ್ತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು. ಬಳಿಕ 2:30ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ, ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡಿಯದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈರೈಡ್ ಟೆಂಡರ್ ಆಹ್ವಾನಿಸಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನವಾಗಿದೆ. ಚಿಕ್ಕಬಾಣಾವರ ಉಪನಗರ ರೈಲು ನಿಲ್ದಾಣದ ಸಮೀಪ ನಿರ್ಮಾಣವಾಗಲಿರುವ ಈ ಘಟಕವು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ರೈಲುಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊರಲಿದೆ. ಈ ಯೋಜನೆಗಾಗಿ ಈಗಾಗಲೇ 26 ಎಕರೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದು ಬೆಂಗಳೂರಿನ ಜನತೆಗೆ ಉತ್ತಮ ಹಾಗೂ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಉಪನಗರ ಸಾರಿಗೆಯನ್ನು ಒದಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಬೈರೈಡ್ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯಲ್ಲಿ ಇಂದು ಹಲವು ದೇವಾಲಯಗಳ ದರ್ಶನ ನಡೆಸಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಫಲಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಕೃಷ್ಣಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ಹೊಸದಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಬಳಿಕ ಅವರು ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಎಂಬ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಡದಿಯಲ್ಲಿ ರೈತರ ಜಮೀನಿನ ಮೇಲೆ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಲು ಹೊರಟಿರುವ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ನಿಜ ಬಣ್ಣ ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ 1.5 ವರ್ಷದಲ್ಲಿ ಜನವಿರೋಧಿ ಸರ್ಕಾರ ಇತಿಹಾಸದ ಪುಟ ಸೇರಲಿದೆ ಎಂದು ತಿಳಿಸಿದ್ದಾರೆ. ರೈತರ ಭೂಮಿಯನ್ನು ಕಸಿದು ಟೌನ್ಶಿಪ್ ಮಾಡುವುದು ಅಭಿವೃದ್ಧಿಯಲ್ಲ, ಇದು ರೈತರ ಭವಿಷ್ಯದ ಸಮಾಧಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದ 100 ಕ್ವಿಂಟಾಲ್ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭ್ರಷ್ಟ ಅಧಿಕಾರಿಗಳು ಸೇರಿದಂತೆ ಈ ಪ್ರಕರಣದಲ್ಲಿ ಕೈವಾಡವಿರುವವರನ್ನು ತಕ್ಷಣವೇ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಅನ್ನಭಾಗ್ಯ ಯೋಜನೆಯ ಸುಮಾರು 35,000 ಚೀಲಗಳು ಪತ್ತೆಯಾಗಿವೆ ಎಂದು ಅವರು ದೂರಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ರಷ್ಯಾ ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಸಂಘರ್ಷಗಳಿಂದ ಉಂಟಾದ ಇಂಧನ ಬಿಕ್ಕಟ್ಟು ಮತ್ತು ವಿಶ್ವ ಆರ್ಥಿಕ ಹಿಂಜರಿತ ಸೇರಿದಂತೆ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ಅತ್ಯುನ್ನತ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 7.7% ತಲುಪಿದೆ ಎಂದು ಹೇಳಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರ್ಥಿಕ ಬೆಳವಣಿಗೆಯ ದರ ಹೆಚ್ಚಾಗಿರುವುದು ಸಂತಸದ ವಿಚಾರ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾನೂನು ಸೇವೆಗಳ ಪ್ರಾಧಿಕಾರ 5 ಲಕ್ಷ ಗಿಡಗಳನ್ನು ನೆಡಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಸಿಎಂ ಧನಂಜಯ ಆಯ್ಕೆಯಾಗಿದ್ದಾರೆ. ವಕೀಲರ ಪರಿಷತ್ ಇತಿಹಾಸದಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸುವ ಮೂಲಕ ಧನಂಜಯ ಇತಿಹಾಸ ಸೃಷ್ಟಿಸಿದ್ದಾರೆ. ವಕೀಲರ ಪರಿಷತ್ನ 23 ಸ್ಥಾನಗಳಿಗೆ March 11 ಚುನಾವಣೆ ನಡೆದಿತ್ತು. ಸಿಎಂ ಧನಂಜಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಹಾಲಿ ಅಧ್ಯಕ್ಷರಾಗಿದ್ದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ತಿಳಿಸಿದ್ದಾರೆ. ಪೌರ ಕಾರ್ಮಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಮನೆಯನ್ನು ಒದಗಿಸುವುದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹ ಭಾಗ್ಯ ಯೋಜನೆಯಡಿ ಪೌರ ಕಾರ್ಮಿಕರಿಗೆ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಮತ್ತು ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಹಂಚಿಕೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸ್ಟಾಪ್ ಡೈಯರಿಯಾ 2026 ಅಭಿಯಾನದ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದು. ನೀರಿನ ಮೂಲದಲ್ಲಿ ರಾಸಾಯನಿಕ ಹಾಗೂ ಜೈವಿಕ ತಪಾಸಣೆ ನಡೆಸಿ ದಾಖಲೆ ನಿರ್ವಹಿಸಬೇಕು. ಪ್ರತಿ ಓವರ್ಹೆಡ್ ಟ್ಯಾಂಕ್ ಬಳಿ ಕೊನೆಯ ಸ್ವಚ್ಛತೆ ದಿನಾಂಕದ ಬೋರ್ಡ್ ಅನ್ನು ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ. ಕಲುಷಿತ ನೀರು ಅಥವಾ ಪೈಪ್ಲೈನ್ ಸೋರಿಕೆಯಿಂದ ಹರಡುವ ಕಾಲರಾ, ಬೇಧಿಯಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸ್ಥಳೀಯ ಸಂಸ್ಥೆಗಳು ಮುಂಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿ ನಿಲಯ, ಶಾಲಾ ಕಾಲೇಜುಗಳಲ್ಲಿಯೂ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ವತಿಯಿಂದ ಮುಂಗಾರು ತಾಂತ್ರಿಕ ಮತ್ತು ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಕಾಪಾಡಿದರೆ ಮಾತ್ರ ಭವಿಷ್ಯದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಮಣ್ಣಿನ ಪರೀಕ್ಷೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳ ಬಳಕೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿನ ಕೃಷಿಯಲ್ಲಿ ಅಗತ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕ ಡಾ ಎಂಎನ್ ತಿಮ್ಮೇಗೌಡ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ವಾಡಿಕೆಗಿಂತ ಶೇಕಡ 30% ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ರೈತರು ನೀರಿನ ಸಂರಕ್ಷಣೆ, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡಿಕೊಳ್ಳಲು ಕೃಷಿ ಹೊಂಡ ಮತ್ತು ಇಂಗುಗುಂಡಿಗಳ ಮೂಲಕ ಮಳೆ ನೀರನ್ನು ಸಂರಕ್ಷಿಸುವುದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು, ಜಮೀನಿನ ಬದುಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ಹದಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನರಗುಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನ್ನಗುಂಡಿ ಭೇಟಿ ನೀಡಿ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ. ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ನೀವು ಕೇಳ್ತಾ ಇದ್ರಿ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನ ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾಟಕದ ಕುರಿತು ಕಿರು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಾಟಕ ಅಂದರೆ ಕೇವಲ ನಾಟಕ ಮಾತ್ರ ಅಲ್ಲ, ಎಷ್ಟೋ ಜನರ ಬದುಕು. ನಾಟಕ ಎನ್ನುವುದು ಚರಿತ್ರೆ, ಅದೊಂದು ಸಂಸ್ಕೃತಿ. ಕಲಾವಿದನು ಪ್ರೇಕ್ಷಕರನ್ನು ನಗಿಸಿ ಅಳಿಸಿ ಕೇವಲ ಮನೋರಂಜನೆಯನ್ನು ನೀಡುವಂಥದ್ದಲ್ಲ ಈ ನಾಟಕ. ರಂಗಭೂಮಿ ಎನ್ನುವುದು ಬದುಕು, ಕೆಲವೊಬ್ಬರಿಗೆ ಇದೇ ಜೀವಾಳವಾಗಿದೆ. ಇವತ್ತಿನ ದಿನದಲ್ಲಿಯೂ ಕೂಡ ನಾಟಕ ಎಷ್ಟೋ ಜನರ ಉಪವಾಸವನ್ನು ನೀಗಿಸ್ತಾ ಇದೆ, ಎಷ್ಟೋ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದೆ. ಕೆಳಗುರೆ, ಇದರ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಿಂದಾಯ್ದ ಗೀತೆ.

ಕೇಳುಗರೆ, ರಂಗಭೂಮಿ ಎಂಬ ಪರಿಕಲ್ಪನೆಗೆ 106 ವರ್ಷಗಳ ಇತಿಹಾಸವಿದೆ. ಗ್ರೀಕರು ನಮಗೆ ಬಳುವಳಿಯಾಗಿ ನೀಡಿದ ಕಲೆ ಈ ನಾಟಕ. ಅಂದಿನ ಕಾಲದಲ್ಲಿ ರಂಗಭೂಮಿ ನಾಟಕಗಳು ತುಂಬಾ ಶ್ರೀಮಂತಿಕೆಯಿಂದ ಕೂಡಿದ್ದವು. ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು, ಕಂಬಾರರ ಸಂಖ್ಯಾಬಾಳ್ಯ, ಗಿರೀಶ್ ಕಾರ್ನಾಡರ ತುಘಲಕ್ ಮುಂತಾದ ಜನಪ್ರಿಯ ನಾಟಕಗಳು ನಿಮಗೆ ತಿಳಿದಿದೆ ಅಲ್ವಾ?

ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ. ಇದೀಗ ಕೇಳೋಣ ರಂಗನಾಯಕಿ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಜಯಚಂದ್ರನ್ ಮತ್ತು ಎಸ್ ಪಿ ಶೈಲಜಾ. ಸಾಹಿತ್ಯ ವಿಜಯನಾರಸಿಂಹ ಅವರದು. ಸಂಗೀತ ಸಂಯೋಜನೆ ಎಂ ರಂಗರಾವ್.

ಸ್ನೇಹಿತರೆ, ಇನ್ನು ನಮ್ಮ ನಾಡಿನಲ್ಲಿ ರಂಗಾಯಣ, ನೀನಾ ಸಂ, NSD, ಬೆನಕ, ಟೆಂಟ್ ಸಿನಿಮಾ, ಇನ್ನು ಅನೇಕ ಸರ್ಕಾರಿ ರಂಗಶಾಲೆಗಳು ಹಾಗೆ ಖಾಸಗಿ ರಂಗಶಾಲೆಗಳು ಮಕ್ಕಳಿಗೆ ರಂಗಭೂಮಿಯನ್ನು ಪರಿಚಯ ಮಾಡ್ತಾ ಇದ್ದಾವೆ. ಕಲೆ ಎನ್ನುವುದು ಎಲ್ಲರಿಗೂ ಒಲಿಯುವಂಥ ವಿದ್ಯೆಯಲ್ಲ, ಅದು ತಪಸ್ಸು. ಆ ರೀತಿಯ

0: ಭಾರತೀಯ ಕಲೆಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನು ನಾವೆಲ್ಲರೂ ಸಹ ಹೊತ್ತುಕೊಂಡು ಕಾಪಾಡಿಕೊಳ್ಬೇಕು. ಅದರಂತೆ ರಂಗಭೂಮಿಯೂ ಕೂಡ ಇಂದು ಅಳಿವಿನ ಹಂಚಿನತ್ತ ಹೋಗ್ತಾ ಇದೆ. ಇದನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸ್ನೇಹಿತರೆ, ಇದೀಗ ಕೇಳೋಣ ಬಿಳಿ ಹೆಂಡತಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಕಸ್ತೂರಿ ಶಂಕರ್ ಮತ್ತು ವಾಣಿ ಜಯರಾಮ್. ಸಾಹಿತ್ಯ ವಿಜಯ ನಾರಸಿಂಹ ಅವರದು, ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್.
1: ರಂಗೇನ ಹಳ್ಳಿಯಾಗೆ
2: ಹಾಲಿ ಅಲ್ಲಮ್ಮ ಹಳ್ಳಿ ಹಳ್ಳಿ

ಕೇಳುಗರೆ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಪ್ರಸಾರವಾಗುವ ಗೀತೆಗಳು ಹೇಗಿವೆ? ಮೈನಾ ಚಿತ್ರದಿಂದ ಮೈನಾ ಮೈನಾ ಎನ್ನುವ ಗೀತೆ, ಸಾರಥಿ ಚಿತ್ರದಿಂದ ಕಿಟ್ಟಪ್ಪ ಕಿಟ್ಟಪ್ಪ ನಿನ ಫ್ಲೂಟು ಎಲ್ಲಪ್ಪ, ಕೋಟಿಗುಬ್ಬಾಟು ಚಿತ್ರದಿಂದ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ, ಈ ಹಾಡುಗಳ ಸಾಹಿತ್ಯ ಸಂಗೀತದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಕಳುಹಿಸಿ. ಹಾಗೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30ಕ್ಕೆ ಕತೆ ಕೇಳಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಪುಟಾಣಿ ಮಕ್ಕಳು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಪುಟಾಣಿ ಮಕ್ಕಳು ಕತೆ ಕೇಳಿ ಕತೆ

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಸಮಯ 5:10. ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ, ಸುಸ್ವಾಗತ. ನಾನು ಮಂಜುಳಾ ವೈಜೆ. ಕೇಳುಗರೆ, ಎಂದಿನಂತೆ ನಿಲಯದ ಈ ಹೊತ್ತಿನ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಿಲಯದ ನೆಚ್ಚಿನ ಕೇಳುಗರು ಹೇಗೆಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ಕೊಟ್ಟಂತಹ ಮೂರು ಗೀತೆಗಳಿಗೆ ಕಳಿಸಿದ್ದಾರೆ ಅಂತ ನಾನು ಅವರುಗಳ ಸಂದೇಶಗಳನ್ನು ಓದುತ್ತಾ ನಡು ನಡುವೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಹೋಗ್ತೇನೆ. ಹಾಗೆಯೇ ಕೇಳುಗರೆ ಗಮನಿಸಿ, ಇಂದು ಶನಿವಾರ. ಈ ಸಂಜೆ 5:30 ನಮ್ಮ ನಿಲಯದಿಂದ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮವಿದೆ. ಮಕ್ಕಳೇ, ಈಗ ನಾನು ಹೇಳುವ ಕಥೆಯನ್ನು ನೀವು ನಿಮ್ಮ ಸೃಜನಶೀಲತೆಯಲ್ಲಿ, ನಿಮ್ಮ ಕಲ್ಪನೆಯಲ್ಲಿ, ನಿಮ್ಮದೇ ಆದ ಶೈಲಿಯಲ್ಲಿ ಮುಂದುವರಿಸಿ ನನ್ನೊಂದಿಗೆ ಕರೆ ಮಾಡಿ ಕಥೆಯನ್ನು ಮುಂದುವರಿಸಿ ಹೇಳಬಹುದು. ಫೋನ್ ಮಾಡಲು ಬಳಸಬೇಕಾದ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು 9141970272. ಮಕ್ಕಳೇ, ಹಾಗಿದ್ರೆ ಕಥೆ ಏನು ಅಂತ ಒಮ್ಮೆ ಹೇಳಿಬಿಡ್ತೇನೆ. ಒಂದೂರಲ್ಲಿ ಒಬ್ಬ ಹುಡುಗ ತನ್ನ ಅಜ್ಜ ಅಜ್ಜಿ ಜೊತೆ ವಾಸವಾಗಿರ್ತಾನಂತೆ. ಅವರ ಮನೆ ರಸ್ತೆಯ ಮೂಲೆಯಲ್ಲಿ ಇರುತ್ತಂತೆ. ಹಾಗಾಗಿ ರಸ್ತೆಯಲ್ಲಿ ಓಡಾಡುವಂಥ ಸಾರ್ವಜನಿಕರು ಏನು ಮಾಡ್ತಾ ಇರ್ತಾರೆ, ಅವನು ಹೇಗಿದ್ರೆ ಅವ್ರ ಮನೆಯಲ್ಲಿ ವಯಸ್ಸಾದ ಅಜ್ಜ ಅಜ್ಜಿ ಇದ್ದಾರೆ ಅಂತ ಹೇಳಿಬಿಟ್ಟು ಅವರ ಮನೆಯ ಕಸವನ್ನು ರಾತ್ರಿ ಹೊತ್ತು ತಂದು ಅವರ ಮನೆಯ ಹಿಂಭಾಗದಲ್ಲಿ ಅಥವಾ ಅಕ್ಕಪಕ್ಕ ಹಾಕಿ ಹೋಗ್ತಾ ಇರ್ತಾರಂತೆ. ಇವನು ಹುಡುಗ ಎಷ್ಟೋ ಸಲ ಪ್ರೀತಿಯಿಂದ ಒಳ್ಳೆ ಮಾತಿನಲ್ಲಿ ಹೇಳಿರ್ತಾನಂತೆ, ಈ ರೀತಿ ಮಾಡಬೇಡಿ ಅಂಥೇಳಿ. ಆದರೂ ಕೂಡ ದಿನದಿಂದ ದಿನಕ್ಕೆ ಅವರು ರಸ್ತೆ ಅವರ ಮನೆ ಪಕ್ಕ ಕಸ ಹಾಕೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತಂತೆ. ಅದರಿಂದ ಅವರಿಗೆ ತುಂಬ ತೊಂದರೆ ಆಗ್ತಾ ಇರುತ್ತಂತೆ. ಹಾಗಿದ್ರೆ

ಆಗ ಅವನು ಆ ಹುಡುಗ ಒಂದು ಉಪಾಯವನ್ನು ಮಾಡ್ತಾನಂತೆ. ಅದೇನು ಉಪಾಯ ಮಾಡಿರಬಹುದು ಅಂತ ನೀವು ಊಹಿಸಿ ಕಥೆಯನ್ನು ಹೇಳಿ. ನೀವು ಕಥೆಯನ್ನು ಹೇಳ್ತೀರಲ್ವ ಈ ಸಂಜೆ 5:30. ಈಗ ಈ ಹೊತ್ತಿನ ಕಾರ್ಯಕ್ರಮದ ಸಂದೇಶಗಳನ್ನು ತಗೊಂಡ್ಬಿಡ್ತೇನೆ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಸಂದೇಶವನ್ನು ಕಳಿಸಿ ಮೈನಾ ಚಿತ್ರದ ಹಾಡನ ಮೆಚ್ಚಿ ಸಂದೇಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಾಡಿನಲ್ಲಿ ಪ್ರೀತಿಯ ಆಳವಾದ ಭಾವನೆಯನ್ನು ವರ್ಣಿಸಲಾಗಿದೆ. ಒಬ್ಬ ಪ್ರೇಮಿ ತನ್ನ ಪ್ರೇಮಿಯೊಂದಿಗೆ ತನ್ನ ಪ್ರಪಂಚವೆಂದು ಭಾವಿಸಿ ಅವಳಿಗಿಂತ ಬೇರೆ ಯಾರೂ ಇಲ್ಲವೆಂದು ಅವಳೊಂದಿಗೆ ಹೊಸದೊಂದು ಪ್ರೇಮ ಲೋಕವನ್ನು ಸೃಷ್ಟಿಸಲು ಬಯಸುತ್ತಾನೆ. ಪ್ರತಿ ಜನ್ಮದಲ್ಲೂ ಅವಳೊಂದಿಗೆ ಇರಬೇಕು ಎನ್ನುವ ಆಸೆಯನ್ನು ವ್ಯಕ್ತಪಡಿಸುವ ಹಾಡು ಪ್ರೀತಿಯ ಗಟ್ಟಿತನವನ್ನು ಮತ್ತು ನಂಬಿಕೆಯನ್ನು ಎತ್ತಿ ಹಿಡಿಯುತ್ತದೆ. ಹೀಗೆ ಇವತ್ತಿನ ಹಾಡಿನ ಮೂಲಕ ಹೊಸ ಹೊಸ ಬಗೆಯ ನಂಬಿಕೆಯನ್ನು ಹೊಂದಿರುವ ಸುಮಧುರ ಸಾಹಿತ್ಯ ಸಂಗೀತ ಇರುವ ಹಾಡನ್ನು ಕೇಳಲು ಬಯಸುವೆ, ಪ್ರಸಾರ ಮಾಡಿ ಧನ್ಯವಾದ ಅಂತ ಹೇಳಿದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ. ಇನ್ನು ಆತ್ಮೀಯ ನೆಲೆಯ ನಲ್ಮೆ ನಿರೂಪಕರಿಗೆ ಸಂಜೆಯ ಶುಭ ಕಾಮನೆಗಳು ಅಂತ ಹೇಳಿದ್ದಾರೆ. ಯಾರು ಅಂದರೆ ಕೈವೇಲ ಸಾಹಿತಿ ಬೋಪಾ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್, ಬೋಧನ ಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಇವರು ಕ್ಷಮಿಸಿ, ನಮ್ಮ ಪರಿಸರದಲ್ಲಿ ಒಂದಾನೊಂದು ಹೋಲುವ ವಸ್ತುಗಳು ಜೀವಿಗಳಿದ್ದು ಹೋಲಿಕೆ ವ್ಯತ್ಯಾಸಗಳು ಸರ್ವೇ ಸಾಮಾನ್ಯ ಸಹಜವಾದುದು. ಅಂತೆಯೇ ನಲ್ಲೆಯು ನಲ್ಲನನ್ನು ಹೋಲಿಕೆ ಮಾಡುವಾಗ ನಿನ್ನನ್ನು ಹೋಲಿಸಲು ಸಾಕಾಗುತ್ತಿಲ್ಲ, ನಿನ್ನಂತೆ ಯಾರೂ ಹೋಲುವುದಿಲ್ಲ, ನೀನು ನನ್ನ ಮನಸ್ಸಿನಲ್ಲಿ ಮುದ್ರೆ ಒತ್ತಿರುವೆ, ನನ್ನ ಮನದಲ್ಲಿ ನಿಂದಿರುವೆ, ನಿನ್ನನ್ನು ನಾನು ಬಯಸಿರುವೆ, ಜೀವನ ಪರ್ಯಂತ ನಾನು ನಿನ್ನ ಮರೆಯಲಾರೆ ಎಂಬ ಹಾಡಿನ ಸನ್ನಿವೇಶವಿರುವ ಕೋಟಿಗೊಬ್ಬಟು ಚಿತ್ರದ ಸಾಲುತ್ತಿಲ್ಲವೇ ಈ ಹಾಡನ್ನು ಕೇಳುಗರಿಗಾಗಿ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಕಾರ್ಯಕ್ರಮನ ಕೊನೆಯವರೆಗೂ ಕೇಳ್ತಾ ಇರಿ ಅಂತ ಹೇಳ್ತೇನೆ. ಹಾಗೆಯೇ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಇವರು ಸಾರಥಿಯ ಚಿತ್ರದ ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಈ ಹಾಡಿನ ಸಾರಾಂಶವನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಹುಡುಗನೊಬ್ಬ ತನ್ನ ಪ್ರೀತಿಯ ಹುಡುಗಿಯನ್ನು ಅಥವಾ ತಾಯಿಯನ್ನು ಪ್ರೀತಿಯಿಂದ ಕಿಟ್ಟಪ್ಪ ಎಂದು ಕರೆಯುತ್ತಾ ಆಕೆಯ ಗಮನವನ್ನು ಸೆಳೆಯಲು ಮಾಡುವ ತಮಾಷೆ ಇದೆ. ಈ ಹಾಡಿನಲ್ಲಿ ಹಳ್ಳಿ ಸೊಗಡಿನ ಜೊತೆಗೆ ನಿನ್ನ ಫ್ಲೂಟು ಎಲ್ಲಪ್ಪ ಎನ್ನುವಂಥ ಸಾಲುಗಳಿದ್ದು ಪ್ರೀತಿಯ ಹುಡುಕಾಟ ಮತ್ತು ತುಂಟತನದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇದು ಚಿತ್ರದಲ್ಲಿನ ಒಂದು ಹೈ ಎನರ್ಜಿ ಡ್ಯಾನ್ಸ್ ನಂಬರ್ 1 ಆಗಿದೆ. ಜೀವನದಲ್ಲಿ ಲವಲವಿಕೆಯಿಂದ ಸ್ವೀಕರಿಸಿ, ಜೀವನವನ್ನು ಲವಲವಿಕೆಯಿಂದ ಸ್ವೀಕರಿಸಲಿ, ಪ್ರೀತಿಯಲ್ಲಿ ಮುಳುಗೇಳುವ ಭಾವನೆಯನ್ನು ಇದು ಬಿಂಬಿಸುತ್ತದೆ ಅಂಥೇಳಿ ಇವರು ಒಂದಷ್ಟು ಗೀತೆಯ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಕಾರ್ಯಕ್ರಮನ ಕೊನೆಯವರೆಗೂ ಕೇಳ್ತಾರೆ ಅಂತ ಹೇಳ್ತೇನೆ. ಹಾಗೆಯೇ ಚಳ್ಳಕೆರೆಯಿಂದ ದಳಪತಿ ಕೆ ವಿ ರಘುನಂದನ್, ಗಾಯತ್ರಿ, ಬಿ ಕೆ ಪದ್ಮಲತ ಮತ್ತು ಬಿ ಕೆ ನಾಗರಾಜ ಅವರು ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವ ಹಾಡುಗಳು. ಎಲ್ಲ ಹಾಡಿನ ಗೀತ ರಚನೆ, ಸಾಹಿತ್ಯ, ಛಾಯಾಗ್ರಹಣ, ದೃಶ್ಯ, ಮಾಧ್ಯಮ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೀವಿ, ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆಯೇ ಮುಂದಿನ ಸಂದೇಶವನ್ನು ನೋಡೋದಾದರೆ, ಯಾರು ಯಾವ ಗೀತೆಗಾಗಿ ಸಂದೇಶ ಅಂತ ನೋಡೋದಾದರೆ, ನಳಿನಿ ಸತ್ಯ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಇವರು ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಮರೆಯಲಾರದ ಹಾಡುಗಳು ಎಲ್ಲವೂ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಸಂತೋಷ ಪಡಿ ಅಂತ ನಾನು ಕೂಡ ಹೇಳ್ತೇನೆ. ಹಾಗೆಯೇ ನಮಸ್ತೆ ಆಕಾಶವಾಣಿ ಅಂತ ಹೇಳಿ ಈ ಸಂಜೆ ಚಂದ್ರವಳ್ಳಿ ಪ್ರಸಾರ ಕೇಳಲು ರೆಡಿಯಾಗಿದ್ದೇನೆ ಅಂತ ಹೇಳಿದ್ದಾರೆ ಸಂಡೂರಿನಿಂದ ರಾಮಚಂದ್ರಪ್ಪ. ಓಕೆ, ಇನ್ನು ಎಂಬಾರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿ ಆತ್ಮೀಯ ನಿರೂಪಕರಿಗೆ ಶನಿವಾರದ ಶುಭ ಸಂಜೆ ಅಂತ ಹೇಳ್ತಾಯಿದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೊಟ್ಟಿರುವ ಗೀತೆಗಳು ಒಂದಕ್ಕಿಂತ ಒಂದು ಸೊಗಸಾವಿ, ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋ ಗೊಂದಲ ಉಂಟಾಗಿದೆ. ಏಕೆಂದರೆ ಎಲ್ಲ ಗೀತೆಗಳ ಸಾಹಿತ್ಯ ಸಂಗೀತ ಸಂಯೋಜನೆಗಳು ತುಂಬ ಚೆನ್ನಾಗಿ, ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ, ಅರ್ಥಗರ್ಭಿತವಾಗಿ ಮೂಡಿ ಬಂದಿದೆ. ಎಲ್ಲ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಎಲ್ಲ ಹಾಡುಗಳು ಪ್ರಸಾರ ಆಗ್ತವೆ, ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೇಳ್ತಾ ಇರಿ ಅಂತ ಹೇಳ್ತೇನೆ. ಹಾಗೆಯೇ ಇವತ್ತಿನ 3 ಹಾಡುಗಳಲ್ಲಿ ಮೈನಾ ಚಿತ್ರದ ಹಾಡು ಪ್ರಸಾರ ಮಾಡಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಮಾರಮ್ಮನ ಹಳ್ಳಿಯಿಂದ ಮಲ್ಲಿಕಾರ್ಜುನ ಜಿ ಅವರು. ಓಕೆ, ಹಾಗಿದ್ದರೆ ಮತ್ತೆ ಆಕೆ ತಡ ಕೇಳಿಯೇ ಬಿಡೋಣ ಒಂದು ಗೀತೆಯನ್ನು ಮೈನಾ ಚಿತ್ರದಿಂದ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್. ಕವಿರಾಜ್ ಬರೆದ ಈ ಗೀತೆಗೆ ಜೆಸ್ಸಿ ಗಿಫ್ಟ್ ಅವರ ರಾಗ ಸಂಯೋಜನೆ ಇದೆ. ಕೇಳೋಣ ಮೈನಾ ಚಿತ್ರದಿಂದ ಈ ಗೀತೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبر تیوز آن اے آر ایپ پہ دستیاب اردو زبان کے پروگرام بھی اے آر ایپ پر ملتے ہیں.

ಕೆಳಗಡೆ ಈ ಸಂಜೆ 5:30 ನಮ್ಮ ನಿಲಯದಿಂದ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮವಿದೆ. ಕಾರ್ಯಕ್ರಮದಲ್ಲಿ ಮಕ್ಕಳು ಈಗ ನಾನು ಹೇಳುವ ಕಥೆಯನ್ನು ಕರೆ ಮಾಡಿ ನೀವು ನಿಮ್ಮ ಸೃಜನಶೀಲತೆಯಲ್ಲಿ ನಿಮ್ಮ ಕಲ್ಪನೆಯಲ್ಲಿ ಮುಂದುವರಿಸಿ ಕರೆ ಮಾಡುವ ಮುಖಾಂತರ ನನ್ನೊಂದಿಗೆ ಕಥೆಯನ್ನು ಮುಂದುವರಿಸಬಹುದು. ಹಾಗಿದ್ರೆ ಕಥೆಯನ್ನು ಅಂತ ಮತ್ತೊಮ್ಮೆ ಹೇಳಿಬಿಡ್ತೇನೆ. ಒಂದೂರಲ್ಲಿ ಒಬ್ಬ ಹುಡುಗ ಆತನ ಅಜ್ಜ ಅಜ್ಜಿ ಜೊತೆ ಒಂದು ಊರಿನಲ್ಲಿ ವಾಸವಾಗಿರ್ತಾನಂತೆ. ಅವರ ಮನೆ ರಸ್ತೆಯ ಮೂಲೆಯಲ್ಲಿ ಇದ್ದಿದ್ದರಿಂದ ಆ ರಸ್ತೆಯಲ್ಲಿ ಓಡಾಡುವಂತಹ ಜನರು ಏನು ಮಾಡ್ತಾ ಇರ್ತಾರೆ, ಅವ್ರ ಮನೆಯ ಕಸವನ್ನು ಆ ಮನೆಯ ಸುತ್ತಮುತ್ತ ಆ ಮನೆಯ ಹಿಂಭಾಗ ಎಲ್ಲ ಎಸಿತಾ ಇರ್ತಾರಂತೆ. ಆ ಹುಡುಗ ಎಷ್ಟೋ ಸಾರಿ ಹೇಳಿದರೂ ಕೂಡ ಪ್ರಯೋಜನ ಆಗೋದಿಲ್ವಂತೆ. ಹಾಗಿದ್ದಾಗ ಆ ಹುಡುಗ ಒಮ್ಮೆ ಒಂದು ಉಪಾಯವನ್ನು ಮಾಡ್ತಾನಂತೆ. ಅಂದಿನಿಂದ ಜನರು ಅಲ್ಲಿ ಕಸವನ್ನು ಹಾಕೋದನ್ನು ನಿಲ್ಲಿಸ್ತಾರಂತೆ. ಆಗಿದ್ರೆ ಏನು ಉಪಾಯ ಮಾಡಿರ್ಬೋದು ಆ ಹುಡುಗ ಅನ್ನುವಂಥ ರೀತಿಯಲ್ಲಿ ನೀವು ಕಥೆಯನ್ನು ಈ ಸುಳಿವಿನ ಸುತ್ತ ಕಥೆಯನ್ನು ಮುಂದುವರಿಸಿ ನನ್ನೊಂದಿಗೆ ಹೇಳಿ ಕರೆ ಮಾಡುವ ಮೂಲಕ ನಮ್ಮ ದೂರವಾಣಿ ಸಂಖ್ಯೆಗಳು 9448634073 ಮತ್ತೊಂದು ದೂರವಾಣಿ ಸಂಖ್ಯೆ 9141970272 ತಪ್ಪದೆ ಕರೆ ಮಾಡ್ತೀರಲ್ಲ ಮಕ್ಕಳೇ, ನಾನು ನಿಮ್ಮ ಕರೆಯ ನಿರೀಕ್ಷಣೆಯಲ್ಲಿ ಇರ್ತೇನೆ ಅಂತ ಹೇಳ್ತಾ ಈಗ ಈ ಹೊತ್ತಿನ ಕಾರ್ಯಕ್ರಮದ ಇನ್ನೊಂದಷ್ಟು ಸಂದೇಶಗಳನ್ನು ತಗೊಂಡ್ಬಿಡ್ತೇನೆ. ರಾಯಭಾಗ ತಾಲೂಕು ಮೊಗಳಗೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಎಲ್ಲ ಹಾಡುಗಳು ಚೆನ್ನಾಗಿವೆ ಅಂತ ಹೇಳ್ತಾ ಇದ್ದಾರೆ. ರಾಗ ತಾಳಲಯ ಚೆನ್ನಾಗಿದೆ, ಸಾಹಿತ್ಯ ಮತ್ತು ಸಂಗೀತ ಉತ್ತಮವಾಗಿದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗೊಂದಿಯಿಂದ ಸಂದೇಶವನ್ನು ಕಳಿಸಿ ಎಲ್ಲ ಹಾಡುಗಳು ಮಧುರವಾದ ಹಾಡುಗಳು, ರಾಗ ತಾಳ ಪಲ್ಲವಿ ಕೂಡ ನನಗೆ ಇಷ್ಟ ಆಗಿದೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ಎಲ್ಲ ಹಾಡುಗಳನ್ನು ಕೇಳ್ತೀನಿ, ಶುಭ ಸಂಜೆ ಅಂತ ಹೇಳಿದ್ದಾರೆ. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಅಂತ ನಾನು ಹೇಳ್ತಾ ಇನ್ನು ಮುಂದಿನ ಸಂದೇಶದಲ್ಲಿ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಎಲ್ಲ ಹಾಡುಗಳು ನನಗಿಷ್ಟ, ಚೆನ್ನಾಗಿವೆ, ಹಾಡುಗಳನ್ನು ಕೇಳ್ತೇನೆ, ತಪ್ಪದೇ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಮೀರಾ ನಾಡಿ ಉಪನ್ಯಾಸ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಇಂದು ಸಂಜೆ ಪ್ರಸಾರ ಆಗುತ್ತಿರುವ ಎಲ್ಲ ಹಾಡುಗಳು ಸುಮಧುರವಾಗಿವೆ, ಅದರಲ್ಲಿ ಇವರಿಗಿಷ್ಟ ಅಂತೆ ಕೋಟಿಗೊಬ್ಬಟ್ಟು ಚಿತ್ರದ ಸಾಲುತ್ತಿಲ್ಲವೆ ಈ ಗೀತೆ, ಏಕೆಂದರೆ ರಾಗ ಹಾಗೂ ಸಾಹಿತ್ಯ ತುಂಬ ಇಷ್ಟ ಆಯಿತು. ಪ್ರೀತಿಸುವ ಮನಗಳು ಜೊತೆಯಲ್ಲಿದ್ದಾಗ ಸಮಯ ಹೊತ್ತು ಗೊತ್ತು ಸಾಕಾಗೋದೇ ಇಲ್ಲ, ಆಯಸ್ಸು ಕೂಡ ಹೆಚ್ಚಾಗಬೇಕು ಅನಿಸುತ್ತೆ, ಪರಸ್ಪರ ಉಸಿರು ಉಸಿರಲ್ಲಿ ಬೆರೆತೆವು ಅನ್ನೋ ಭಾವನೆ ಮೂಡುತ್ತದೆ. ಒಟ್ಟಾರೆ

ಪಾದವಾದ ಗೀತೆ ಪ್ರಸಾರಕ್ಕೆ ಆಯ್ಕೆಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಖಂಡಿತ ಇನ್ನು ಪ್ರಸಾರ ಆಗಿಲ್ಲ, ಆಯ್ಕೆ ಅಂತೂ ಆಗಿದೆ, ಖಂಡಿತ ಹಾಡು ಕೂಡ ಪ್ರಸಾರ ಆಗೇ ಆಗುತ್ತೆ ಅಂತ ಹೇಳ್ತೇನೆ. ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೇಳ್ತಾ ಇರಿ ಅಂತ ಹೇಳ್ತಾ ವಿರೂಪಾಕ್ಷಪ್ಪ ಭರಮಸಾಗರದಿಂದ ಸಂದೇಶವನ್ನು ಕಳಿಸಿ ಎಲ್ಲ ಹಾಡುಗಳು ಸೊಗಸಾಗಿವೆ, ಪ್ರಸಾರ ಮಾಡಿ ಹಾಡುಗಳನ್ನು ಅಂತ ಹೇಳಿದ್ದಾರೆ. ಹಾಗೆಯೇ ಎನ್ನ ಮಾರಣ್ಣ ಶಿಕ್ಷಕರು ತಳಕಿನಿಂದ ಸಂದೇಶವನ್ನು ಕಳಿಸಿ ಎಲ್ಲ ಹಾಡುಗಳು ನನಗಿಷ್ಟ, ಸಾಹಿತ್ಯ ಸಂಗೀತ ನಿರ್ದೇಶನ ಚಿತ್ರಕಥೆ ಎಲ್ಲವೂ ಚೆನ್ನಾಗಿದೆ, ಕೇಳ್ತೇನೆ, ಎಲ್ಲ ಹಾಡುಗಳನ್ನು ತಪ್ಪದೇ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆಯೇ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಇವರು ಮೈನಾ ಚಿತ್ರದ ಹಾಡು ನನಗೆ ತುಂಬ ಇಷ್ಟ, ಧನ್ಯವಾದ ಮೇಡಮ್ ಅಂತ ಹೇಳಿದ್ದಾರೆ. ಈಗಾಗಲೇ ಹಾಡು ಪ್ರಸಾರ ಆಗಿದೆ, ಕೇಳಿ ಸಂತೋಷ ಪಟ್ಟಿದ್ದೀರಂತ ಭಾವಿಸ್ತೇನೆ. ಹಾಗೆಯೇ ತುಂಗಭದ್ರಾ ನದಿ ದಡದಲ್ಲಿರುವ ಪುಣ್ಯಕ್ಷೇತ್ರ ಹರಿಹರ ಹೂವಳೆ ಲಕ್ಷ್ಮಿ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ಕೋಟಿಗೊಬ್ಬ ಚಿತ್ರದ ಹಾಡು ತುಂಬ ಇಷ್ಟ, ಕೇಳಲು ತುಂಬ ಇಂಪಾಗಿದೆ ಅಂತ ಹೇಳಿದ್ದಾರೆ. ಖಂಡಿತ ಹಾಡನ್ನು ಕೇಳಿ ಸಂತೋಷ ಪಡಿ, ನೀನು ಆ ಹಾಡು ಕೂಡ ಪ್ರಸಾರ ಆಗುತ್ತೆ ಅಂತ ಹೇಳ್ತೇನೆ. ಹಾಗೆಯೇ ಆತ್ಮೀಯ ನಿರೂಪಕರಿಗೆ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಹಾಗೆಯೇ ಧನ್ಯವಾದ ವಿಚಾರಿಸಿದ್ದಕ್ಕೆ. ಇದನ್ನೇ ನೀವು ಕೊಟ್ಟಿರೋ ಮೂರು ಹಾಡುಗಳು ಸುಮಧುರವಾಗಿದೆ, ಈ ತಂಪಾದ ಸಮಯದಲ್ಲಿ ಕೇಳಲು ಇಂಪಾಗಿವೆ, ನಾವು ಕೂಡ ತಪ್ಪದೇ ಹಾಡುಗಳನ್ನು ಕೇಳಲು ಕಾತುರದಿಂದ ಕಾಯುತ್ತಿದ್ದೇವೆ, ದಯವಿಟ್ಟು ಪ್ರಸಾರ ಮಾಡ್ತೀರಲ್ವಾ, ಮತ್ತೊಮ್ಮೆ ಧನ್ಯವಾದ ಅಂತ ಹೇಳಿದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತವೆ, ಎಲ್ಲ ಹಾಡುಗಳನ್ನು ಕೇಳಿ ಸಂತೋಷ ಪಡಿ ಅಂತ ಹೇಳ್ತೀನಿ. ಹಾಗೆಯೇ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಭಾನು ಪ್ರಕಾಶ್ ಆಡಿಟರ್ ಅರಸೀಕೆರೆಯಿಂದ. ಓಕೆ, ಇವರು ಗೀತೆಗೆ ಯಾವುದೇ ಗೀತೆಗೆ ಪೂರಕವಾಗಿ ಸಂದೇಶವನ್ನು ಕಳಿಸಿಲ್ಲ, ಬಹುಶಃ ಇವರು ಹೊಸ ಕೇಳುಗರಂತ ಭಾವಿಸ್ತೇನೆ. ಮುಂದಿನ ಸಾರಿ ಯಾವುದಾದರೂ ಒಂದು ಗೀತೆಗೆ ಅಥವಾ ಯಾವ ಮೂರು ಗೀತೆಗೂ ಪೂರಕವಾಗಿ ನೀವು ಸಂದೇಶವನ್ನು ಕಳಿಸ್ಬೋದು, ಯಾಕೆಂದರೆ ಇದು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಅಂತ ನೆನಪಿಸ್ತೇನೆ. ನಿಶಾಂತ್ ನಿಶ್ಚಿತ ಕಲಾವತಿ ಕೆಳಗೋಟೆಯಿಂದ ಸಂದೇಶವನ್ನು ಕಳಿಸಿ ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ, ಪ್ರಸಾರ ಮಾಡಿ ಅಂತ ಹೇಳಿದರು. ಓಕೆ, ಇವಿಷ್ಟು ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಸಂದೇಶಗಳು. ಈಗ ಕೇಳೋಣ ಸಾರಥಿ ಚಿತ್ರದಿಂದ ಆದ ಗೀತೆಯನ್ನು.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.

ಇನ್ನೀಗ ಕೇಳೋಣ ಕೋಟಿಗೊಬ್ಬಟ್ಟು ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದರೆ ಶ್ರೇಯ ಘೋಷಾಲ್ ಮತ್ತು ವಿಜಯ್ ಪ್ರಕಾಶ್. ವಿ ನಾಗೇಂದ್ರ ಪ್ರಸಾದ್ ಬರೆದ ಈ ಗೀತೆಗೆ ಡಿ ಐಮನ್ ಅವರ ರಾಗ ಜೋಡಣೆ ಇದೆ. ಕೇಳಿದರೆ ಮತ್ತೊಮ್ಮೆ ಗಮನಿಸಿ, ಈ ಸಂಜೆ 5:30 ನಮ್ಮ ನಿಲಯದಿಂದ ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕ್ಷಮಿಸಿ, ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮವಿದೆ. ಮಕ್ಕಳೇ, ಈಗ ನಾನು ಹೇಳುವ ಕಥೆಯನ್ನು ನೀವು ನಿಮ್ಮ ಶೈಲಿಯಲ್ಲಿ ಮುಂದುವರಿಸಬಹುದು ಫೋನ್ ಮಾಡಿ ಕರೆಯ ಮೂಲಕ. ನಮ್ಮ ಫೋನ್ ಸಂಖ್ಯೆಗಳು 9448640473 ಮತ್ತೊಂದು 9414197722. ಕಥೆಯನ್ನು ಮತ್ತೊಮ್ಮೆ ಹೇಳಿಬಿಡ್ಲ ಮಕ್ಕಳ. ಒಂದೂರಲ್ಲಿ ಒಬ್ಬ ಹುಡುಗ ತನ್ನ ಅಜ್ಜ ಅಜ್ಜಿಯೊಂದಿಗೆ ವಾಸವಾಗಿರ್ತಾನಂತೆ. ಅವರ ಮನೆ ರಸ್ತೆಯ ಮೂಲೆಯ ಭಾಗದಲ್ಲಿ ಇರುತ್ತಂತೆ. ರಸ್ತೆಯಲ್ಲಿ ಓಡಾಡುವಂತಹ ಜನರು ಅವರ ಮನೆಯ ಸುತ್ತಮುತ್ತ, ಮನೆಯ ಹಿಂಭಾಗ ಎಲ್ಲ ಕಡೆ ಕವರ್ನಲ್ಲಿ ಕಸವನ್ನು ತಂದು ಮನೆ ಕಸವನ್ನು ಹಾಕಿ ಹೋಗ್ತಾ ಇರ್ತಾನಂತೆ ರಾತ್ರಿ ಹೊತ್ತು. ಆಗ ಅದನ್ನು ತಪ್ಪಿಸೋದಕ್ಕೋಸ್ಕರ ಆ ಹುಡುಗ ಒಂದು ಉಪಾಯವನ್ನು ಮಾಡ್ತಾನಂತೆ. ಅಂದಿನಿಂದ ಅವ್ರ ಮನೆ ಸುತ್ತಮುತ್ತ ಕಸ ಎಸೆಯೋದು ಕಡಿಮೆ ಆಗುತ್ತಂತೆ, ಕ್ರಮೇಣವಾಗಿ ನಿಲ್ಲತ್ತಂತೆ. ಹಾಗಿದ್ರೆ ಏನು ಉಪಾಯ ಮಾಡಿರಬಹುದು ಆ ಹುಡುಗ ತನ್ನ ಮನೆಯ ಸುತ್ತಮುತ್ತಲಿನ ಸ್ವಚ್ಛತೆಗಾಗಿ ಎನ್ನುವಂತೆ ಈ ಸುಳಿವಿನ ಸುತ್ತ ನೀವು ಕಥೆಯನ್ನು ಮಕ್ಕಳೇ ನಿಮ್ಮ ಶೈಲಿಯಲ್ಲಿ, ನಿಮ್ಮದೇ ಆದ ಸೃಜನಶೀಲತೆಯಲ್ಲಿ, ಕಲ್ಪನೆಯಲ್ಲಿ ಮುಂದುವರಿಸಿ ನನ್ನೊಂದಿಗೆ ಹೇಳಬಹುದು. ನಾನು ನಿಮ್ಮ ಕರೆಯ ನಿರೀಕ್ಷಣೆಯಲ್ಲಿರ್ತೀನಿ ಅಂತ ಹೇಳ್ತಾ ಕೇಳೋಣ ಕಾರ್ಯಕ್ರಮದ ಕೊನೆಯಲ್ಲಿ ಕೋಟಿಗೊಬ್ಬ 2 ಚಿತ್ರದ ಈ ಗೀತೆ.

0: ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ, ಸಮಯ 5:31:15 ಈಗ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಈಗಾಗಲೇ ಒಂದು ಕರೆ ಬಹಳ ಹೊತ್ತಿನಿಂದ ರಿಂಗ್ ಆಗ್ತಾ ಇದೆ, ಕರೆಯನ್ನು ತಗೊಂಡ್ಬಿಡ್ತೇನೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ.
1: ಕೀರ್ತನಾ ಮ್ಯಾಮ್.
0: ಕೀರ್ತನಾ, ಓಕೆ. ಕೀರ್ತನಾ ಎಷ್ಟನೇ ತರಗತಿ ಓದ್ತಾ ಇರೋದು? ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾಲ್ಕನೇ ತರಗತಿ ಮೆದೇಳಿಂದ ಕರೆ ಮಾಡ್ತಿದ್ದೀನಿ ಮ್ಯಾಮ್.
0: ಓಕೆ. ಕೀರ್ತನ, ಕಥೆಯನ್ನ ಮುಂದುವರಿಸ್ತೀಯಾ ನೀನು? ಮೊದಲಿಂದ ಹೇಳ್ಬೇಕಪ್ಪ, ನಿಂದೇ ಆದ ಶೈಲಿಯಲ್ಲಿ, ಥೀಮ್ ಮಾತ್ರ ಅದೇ ಇರಲಿ, ನಿಂದೇ ಆದ ಶೈಲಿಯಲ್ಲಿ ಹೇಳು. ಹೇಳು ಕಥೆಯನ್ನ ಮುಂದುವರಿಸಮ್ಮ.
1: ಹುಡುಗ
0: ಒಂದೂರ್ನಲ್ಲಿ ಅಂತ ಶುರು ಮಾಡ್ಬೇಕು.
1: ಜನರ ಎಷ್ಟು ಹೇಳಿದರು ಇಲ್ಲಿ ಕಸ ಹಾಕ್

0: ಬೇಡಿ ಎಂದರು. ಕೇಳುತ್ತಿಲ್ಲ. ಅದಕ್ಕೆ ನೀನು ಕಸ ಹಾಕುವುದಾ? ಕಸ ಹಾಕುವುದಕ್ಕೆ
1: ನೀನು ಓದ್ತಾ ಇದೀಯಾ, ಹೇಳ್ತಾ ಇದೀಯಾ ಕೀರ್ತನ?
0: ಎಸ್ ಸರ್.
1: ಓದ್ತಾ ಇದೀಯಾ ಅಲ್ವಾ? ಒಂದ್ ಎರಡು ಮೂರು ಸಲ ಅಭ್ಯಾಸ ಮಾಡಿದ್ರೆ ಹೇಳ್ಬೋದಿತ್ತಲ್ಲ. ಈಗ ಮಾತನಾಡೋ ರೀತಿ ಕಥೆಯನ್ನ ಹೇಳು ನೀನು, ಅದನ್ನ ಹೇಳು ಹೇಳು. ಪರವಾಗಿಲ್ಲ ಹೇಳು, ಪರವಾಗಿಲ್ಲ ಹೇಳು ಕೀರ್ತನ.
0: ಗಾಡಿ ಕಳಿಸಿಕೊಡಿ, ಮತ್ತೆ ಇಲ್ಲಿ ಕಸವನ್ನು ಹಾಕಬೇಡಿ ಎಂದು ಮನವಿ ಮಾಡಿ ಹೇಳಿ ಹೇಳಿದನು.
1: ಏನು ಆ ಹುಡುಗನ ಹೆಸರು ಹೇಳು, ಹೆಸರಿಟ್ಟಿಲ್ವಾ? ಹೇಳ್ಬೋದಲ್ಲ, ಒಂದು ಹೆಸರು ಹೇಳ್ಬೋದಲ್ಲ. ನೋಡೋಣ ಒಂದು ಕತೆ. ಆ ಹುಡುಗನಿಗೆ, ಕಥಾನಾಯಕನಿಗೆ ಒಂದು ಹೆಸರನ್ನ ಇಡು ಕೀರ್ತನ. ಏನಿರ್ಬೋದು ಆ ಹುಡುಗನ ಹೆಸರು?
0: ರವಿ.
1: ರವಿ, ಓಕೆ ಓಕೆ. ರವಿ ಮನವಿಯನ್ನ ಮಾಡ್ಕೊಂಡ, ಯಾರ ಹತ್ರ ಮನವಿ ಮಾಡ್ಕೊಂಡ, ಕಸ ಹಾಕ್ಬೇಡಿ ಅಂತ ಹೇಳಿ? ಜನರ ಹತ್ರ.
0: ಹಾ ಹಾ,
1: ಗ್ರಾಮ ಪಂಚಾಯತ್. ಹ್ಮ್. ಆಗ ಅವರೆಲ್ಲ ಕೇಳಿದ್ರ?
0: ಗಾಡಿ ಕಳ್ಸ್ಕೊಟ್ಟು ಕಸ ಹಾಕಕ್ಕೆ ಇದು ಸಹಾಯ ಮಾಡಿದ್ರು.
1: ಓಕೆ. ಅವತ್ತಿನಿಂದ ಅಲ್ಲೆಲ್ಲ ಶುಭ್ರ ಆಯ್ತು, ಯಾವ್ದೇ ಕಸ ಹಾಕ್ಲಿಲ್ವಾ? ಸ್ವಚ್ಛತೆ ಇತ್ತ ಅಲ್ಲಿಂದ?
0: ಸ್ವಚ್ಛತೆ ಇತ್ತು.
1: ಹ್ಮ್. ಓಕೆ ಕೀರ್ತನ, ಬಹಳ ಸೊಗಸಾಗಿ ಕಥೆಯನ್ನ ಮುಂದುವರಿಸಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಧನ್ಯವಾದಗಳು ಮೇಡಮ್.
1: ಓಕೆ, ನೋಡಿದ್ರೆ ಕೇಳಿದ್ರಲ್ಲ ಮಕ್ಕಳೇ, ಈಗಷ್ಟೇ ಕೀರ್ತನ ಎನ್ನುವಂತಹ ಪುಟಾಣಿ ಬಹಳ ಸೊಗಸಾಗಿ ಕಥೆಯನ್ನ ಮುಂದುವರಿಸಿದ್ರು. ಈಗ ಒಂದು ಮಕ್ಕಳ ಗೀತೆಯನ್ನ ಕೇಳ್ತಾ ಇನ್ನೊಂದಷ್ಟು ಕರೆಗಳ ನಿರೀಕ್ಷೆ

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಕೆಳಗನೆ ನಮ್ಮ ನಿಲಯದಿಂದ ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಮರಡಿ ಕೆರೆ ಗ್ರಾಮದ ರುದ್ರಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿಬರಲಿದೆ. ಈಗ ಇನ್ನೊಂದಷ್ಟು ಕರೆಗಳ ನಿರೀಕ್ಷಣೆಯಲ್ಲಿ ನಾನು ಮತ್ತೊಂದು ಮಕ್ಕಳ ಗೀತೆಯನ್ನು ನಿಮಗಾಗಿ ಕೇಳಿಸ್ತೇನೆ.
5: ಪುಟಾಣಿ

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನು ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبانی ہند پروگرام تو خبری تھی نیوز آن اے آر ایپ پہ دستیاب اردو زبان کے پروگرام بھی اے آر ایپ پر ملتے ہیں.
3: آکاشوانی انیت تمل نکلچوں نیوز آن AIR ایپل کم

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
7: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
8: ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮತ್ತೊಂದು ಮಕ್ಕಳ ಗೀತೆ.

0: ಇದಾಗಿತ್ತು ಕಥೆ ಕೇಳಿ. ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೀರ್ತನ ಮೆದಹಳ್ಳಿಯಿಂದ ಕರೆ ಮಾಡಿ ನಾಲ್ಕನೇ ತರಗತಿಯ ಕೀರ್ತನ ಕಥೆಯನ್ನು ಬಹಳ ಸೊಗಸಾಗಿ ಮುಂದುವರಿಸಿದ್ರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಣ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6 ಗಂಟೆ. ಈಗ ಕೆಲವು ಪ್ರಕಟಣೆಗಳು.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ.
1: ನಮನ
2: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಬನ್ನಿ ಬೇಗ ಬನ್ನಿ, ಕಸವಾ ಇಲ್ಲಿ ತನ್ನಿ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

0: ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
1: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
0: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
1: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
0: ನ್ಯೂಸ್ ಆನ್ ಏರ್.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ

ಆಕಾಶವಾಣಿ ಚಿತ್ರದುರ್ಗ. ಸಮಯ 6:10 ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿ ನೋಟ. ಕೆಳಗರೆ ಇನ್ನು ಮುಂದೆ ನಮ್ಮ ನಿಲಯದಿಂದ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಕುರುಮರಡಿಕೆರೆ ಗ್ರಾಮದ ರುದ್ರಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳವುದರ ಲಂಬಾಣಿಹಟ್ಟಿಯ ಕೃಷಿಕ ಜೆ ಲಜ್ಜಾ ನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂಆರ್ ಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. ವಾರದ ವಾರ್ತಾ ಸಂಚಿಕೆ ಕೇಳುವಿರಿ. 8:00 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳ ಕುರಿತು ರಾಷ್ಟ್ರೀಯ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಧ್ವನಿ ಮುದ್ರಣ ಪ್ರಸಾರ ಕೇಳಿಬರಲಿದೆ. 8:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. 8:10 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳ ಕುರಿತು ರಾಷ್ಟ್ರೀಯ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಧ್ವನಿ ಮುದ್ರಣ ಪ್ರಸಾರ ಕೇಳಿಬರಲಿದೆ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ. ಲಿಖಿತ ಎಂಪಿ ಮತ್ತು ಸ್ವರ್ಣದಾಸ್ ಪ್ರಸ್ತುತಿ. ಸುಜಾತ ಎಸ್ ತಳವಾರ್. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00-11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇವಿಷ್ಟು ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳಾದರೆ ನಾಳೆಯ ದುರ್ಗೋದಯ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮ ನಿಲಯದಿಂದ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಮನ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದು ಬಿತ್ತರವಾಗಲಿದೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆಯೊಂದು ಪ್ರಸಾರವಾಗಲಿದೆ. 6:50 ಆರೋಗ್ಯ ಬಿಂದು ವಿಷಯ ತಲೆ ಸುತ್ತು ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಪ್ರಕಾಶ್ ಕುಮಾರ್. 6:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 7:00 ದಿನಚರಿ ನಮ್ಮ ನಿಲಯದಿಂದ. 7:15 ಭಾವತರಂಗ. 7:30 ಸೇವಾ ಮಾಹಿತಿ. 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾಕ್ಟರ್ ರೇಷ್ಮಾ ಪ್ರಾಯೋಜಕರು ಚಿತ್ರದುರ್ಗದ ಆಯುಷ್ ಇಲಾಖೆ. 7:50 ಪದಬಂಧ ನೇರ ಫೋನಿನ್ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:05 ಬದುಕಿಗೊಂದು ಹಿತನುಡಿ ನಲ್ನುಡಿ ಗಣಪತಿ ಭಟ್ ಜಿಎಸ್ ಅವರಿಂದ. 9:10 ಕಾರ್ಯಕ್ರಮ ಕಾಮನಬಿಲ್ಲು. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ ಮಕ್ಕಳ

0: ಪ್ರತಿಭೆಯ ಅನಾವರಣ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ 11 ಗಂಟೆಗೆ ಚಿಗುರು ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ದಾವಣಗೆರೆ ಉತ್ತರ ವಲಯ ಎಸ್ಪಿಎಸ್ ನಗರ 2ನೇ ಹಂತದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಂಗೀತ ವೈವಿಧ್ಯಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:25ಕ್ಕೆ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. 11:30ಕ್ಕೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರದ ಪರಿಚಯ ಮಾಡಿಕೊಳ್ಳಲಿದ್ದೀರಿ. ನಾಳೆ ಮಧ್ಯಾಹ್ನದ ಮಧುಕರಿ ಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಕಿರಣ ಔಷಧಿಗಳ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 11:00ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ಕೇಳಿಬರಲಿದೆ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20ಕ್ಕೆ ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40ಕ್ಕೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 3:00ಗಂಟೆಯಿಂದ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಕೇಳಿಬರಲಿವೆ. ಇನ್ನು ನಾಳೆ ಸಂಜೆ 5:00ಗಂಟೆಗೆ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30ಕ್ಕೆ ನೀವು ನೋಡಿದ ಸ್ಥಳ ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಕಲ್ಲೇದೇವರಪುರ ಗ್ರಾಮದ ಸುನಂದಮ್ಮ ಹಾಗೂ ಸಂಗಡಿಗರಿಂದ ಬೀಸೋ ಕಲ್ಲಿನ ಪದ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 6:51ರಿಂದ 7:35ರವರೆಗೆ 7:45ರಿಂದ 9 ಗಂಟೆಯವರೆಗೆ 9:15ರಿಂದ ಪಂದ್ಯದ ಮುಕ್ತಾಯದವರೆಗೆ ಇಂಗ್ಲೆಂಡ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಐಸಿಸಿ T20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026ರ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಕೇಳಿಬರಲಿದೆ. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:51ಕ್ಕೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣು ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರಿನ ಪ್ರಗತಿಪರ ಕೃಷಿಕ ಬಿಜಿ ಧನಂಜಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ, ಬಸವಣ್ಣ ರೂಪಿಸಿದ ಭಾರತ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ. ಇದು ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00ಗಂಟೆಗೆ ಕನ್ನಡ ಚಿತ್ರಗೀತೆಗಳು. 8:10ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳ ಕುರಿತು ರಾಷ್ಟೀಯ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಧ್ವನಿ ಮುದ್ರಣ ಪ್ರಸಾರ ಕೇಳುವಿರಿ. 8:45ಕ್ಕೆ ನಮ್ಮ ನಿಲಯದಿಂದ ವಚನಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ನಾಟಕ ಮುದ್ದಣ್ಣ ಮನೋರಮೆ, ರಚನೆ ಆರ್ಯ ಆಚಾರ್ಯ, ನಿರ್ದೇಶನ ಮಂಜುಳಾ ಪುರಾಣಿಕ್. 10:00ಗಂಟೆಯಿಂದ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಆಲಿಸಲಿದ್ದೀರಿ. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಚಿತ್ರದುರ್ಗ. ನಮ್ಮ ಮುಂದಿನ ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ಪ್ರಕಟಣೆಗಳು.
1: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಇದೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಚಿತ್ರದುರ್ಗ ತಾಲೂಕು ಕುರುಮರಡಿಕೆರೆ ಗ್ರಾಮದ ರುದ್ರಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ.

ಚಿತ್ರದುರ್ಗ ತಾಲೂಕು ಕುರುಮರಡಿಕೆರೆ ಗ್ರಾಮದ ರುದ್ರಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ.

0: ವಿಜ್ಞಾನದ ಮುನ್ನಡೆ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ? ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ, ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್. ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನು ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲಧಾತುಗಳು. ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನು ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ, ಅದಿರು, ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲ ವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು,

ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನು ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಚಿತ್ರದುರ್ಗ, ಸಮಯ 6:35. ಈಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
3: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:37 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಿಬರಲಿದೆ. ಬಳಿಕ ಕೆಲವು ವಾಣಿಜ್ಯ ಪ್ರಕಟಣೆಗಳ ನಂತರ ನಮ್ಮ ನಿಲಯದಿಂದ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಬಿತ್ತರವಾಗಲಿದೆ.
5: ಸರಿಯಾಗಿ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
6: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ ಭಾಷೆ ದೇಶ ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ ವಿಶ್ವಾಸ ಸಹಬಾಳ್ವೆ ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತಾ ಸಮಾವೇಶವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಇದೇ ವೇಳೆ ಅವರು ನಾವೀನ್ಯ ಆವಿಷ್ಕಾರಗಳನ್ನು ವೀಕ್ಷಿಸಿದರು. ಈ ವೇಳೆ ಸಿಎಸ್ಐಆರ್ ಮಹಾನಿರ್ದೇಶಕ ಡಾ ಎನ್ ಕಲೈ ಸೆಲ್ವಿ, ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್, ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಗಿರಿಧರ್ ಪರ್ವತ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ನಡೆಯುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ. ರಾಜ್ಯದ ಹಂತ 2 ಮತ್ತು ಹಂತ 3 ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ದತಿಗಳ ಅಭಿವೃದ್ಧಿಗೆ ವಿಶೇಷ ಶ್ರಮ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ದಾವಣಗೆರೆಯ ತಪೋವನ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನ್ಯಾಚುರೋಪತಿ ಮತ್ತು ಯೋಗ

0: ವಿಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡುವ ವಿಜ್ಞಾನವಲ್ಲ, ಅದೊಂದು ಆರೋಗ್ಯಕರ ಜೀವನ ಶೈಲಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳು ಇಂದಿನ ವೈದ್ಯಕೀಯ ಕ್ಷೇತ್ರದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಪದವಿ ಪಡೆದು ಹೊರಬರುತ್ತಿರುವ ನೂತನ ವೈದ್ಯರು ಕೇವಲ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನಕ್ಕೆ ಸೀಮಿತವಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಮುಂದಿನ ತಿಂಗಳು ಕಲಬುರಗಿಯಲ್ಲಿ ಹೊಸ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ತರಬೇತಿ ಅಕಾಡೆಮಿಯನ್ನು ಅಭಿವೃದ್ಧಿಪಡಿಸಲು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೆಎಸ್ಸಿಎ ಜೊತೆ ಸಹಭಾಗಿತ್ವ ಹೊಂದಲಿವೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ನೆಪದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು ಸ್ವತಂತ್ರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅವ್ಯವಹಾರ ನಡೆದಿರುವ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸುವಂತೆ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಚಿವರ ಮುಂದೆ ಅಳಲು ತೋಡಿಕೊಂಡ ದಾದಿಯರು ಕಳೆದ 16 ವರ್ಷಗಳಿಂದ ಕೇವಲ 17,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರೆ, ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ವೇತನ ಹೆಚ್ಚಳ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ನೀಡುವ ಸಂದರ್ಭದಲ್ಲಿ ಮತದಾರರನ್ನು ಗುರುತಿಸುವುದು ಹಾಗೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಳಕಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ನಕಲು, ಸ್ಥಳಾಂತರಗೊಂಡ ಮೃತ ಅಥವಾ ಅನರ್ಹ ಮತದಾರರ ಬಗ್ಗೆ ಸಂಬಂಧಪಟ್ಟ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಬೆಳಗಾವಿಯ ಕೆಎಲ್ಇ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯಗಳು ಇಂದು ವಿವಿಧ ವಯೋಮಾನದವರಿಗೆ ಮಯೂರ ಯೋಗಾಸನ ಸ್ಪರ್ಧೆ ಆಯೋಜಿಸಿತ್ತು. ಸ್ಪರ್ಧೆಯಲ್ಲಿ 10 ವರ್ಷದ ಬಾಲಕರಿಂದ 80 ವರ್ಷದ ವೃದ್ಧರವರೆಗೆ ಪುರುಷರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ

0: ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯಗಳೆಂದು ನಾಲ್ಕು ವಿಧಗಳಾಗಿ ವಿಂಗಡಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚಿಸಿದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಂಕು ತಡೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಗತ್ಯ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕಿ ಡಾ ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸುಮಾರು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ತಿಳಿಸಿದ್ದಾರೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಜಂಟಿ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕುರಿತು ಕ್ರಿಯಾ ಯೋಜನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ.
2: ಸಂಗೀತ ನಿರ್ದೇಶಕರು,
3: ಹಿನ್ನೆಲೆ ಗಾಯಕರು,
2: ಚಿತ್ರ ಸಾಹಿತಿಗಳು,
3: ವಾದ್ಯ ಸಂಗೀತಗಾರರು,
2: ಹೀಗೆ 10 ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
3: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
2: ನಮ್ಮ ವಾಣಿ ಆಕಾಶವಾಣಿ.
4: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ

0: ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
1: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
0: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳವುದರ ಲಂಬಾಣಿಹಟ್ಟಿಯ ಕೃಷಿಕ ಜೆ ಲಜ್ಜಾನಾಯ್ಕ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಕೇಳಿ ಜೆ ಲಜ್ಜಾನಾಯ್ಕ ಅವರೊಂದಿಗಿನ ಸಂದರ್ಶನ.
3: ಶಿವಕುಮಾರ್ ಎಂಪಿ, ಕಾವೇರಿ ಆರ್ ಇವರ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಶುಭಾಶಯ ಕೋರಿದ್ದಾರೆ ಮುತ್ತುಗದೂರು ವಂಶಸ್ಥರು ಹಾಗೂ ಮಕ್ಕಳು. ರಿಪಬ್ಲಿಕ್ ಮೋಟಾರ್ ಸರ್ವಿಸ್, ಸಿರಿಗೆರೆ, ಚಿತ್ರದುರ್ಗ.
4: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
5: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434349.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಅಪ್ಪ, 3,000 ಕೊಡಿ.
5: ಯಾಕೆ?
4: ನನ್ನ ಪಾಕೆಟ್ ಮನಿ.
5: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
4: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
5: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
4: ನಿಮ್ ಮೊಬೈಲ್ ಕೊಡಿ.
5: ತಗೋ ತಗೋ.
6: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
7: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: ಕೃಷಿಕ ಬಾಂಧವರೇ, ಈಗ ಕೇಳಿ ಕೃಷಿ ಬದುಕಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳವುದರ ಲಂಬಾಣಿಹಟ್ಟಿಯ ಕೃಷಿಕ ಜೆ ಲಚ್ಚಾನಾಯ್ಕ ಅವರೊಂದಿಗಿನ ಸಂದರ್ಶನ.
1: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಅಳುವುದರ ಲಂಬಾಣಿಹಟ್ಟಿಯ ಜೆ ಲಚ್ಚಾನಾಯ್ಕ ಅವ್ರನ್ನ

0: ಮಾತಾಡಿಸ್ತಾ ಇದ್ದೇವೆ. ಸಾಕಷ್ಟು ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲಚ್ಚನಾಯ್ಕ ಅವರೇ.
1: ನಮಸ್ತೆ ಸರ್.
0: ಲಚ್ಚನಾಯ್ಕ ಅವರೇ ಹೇಳಿ, ಈಗ ಎಷ್ಟು ವರ್ಷ ವಯಸ್ಸು ನಿಮಗೀಗ?
1: 57 ವರ್ಷ ಸರ್. 57 ವರ್ಷದಲ್ಲಿ ನಾವು ಈಗ 35 ವರ್ಷದಿಂದ ಕೃಷಿ ಮಾಡ್ತಿದ್ದೀವಿ.
0: ಈಗ 35 ವರ್ಷದಿಂದ ಈ ಕೃಷಿ ವೃತ್ತಿ ಬಂದಿವೆ ಅಂತ ಹೇಳಿದ್ರಲ್ಲ, ಈಗ ನಿಮ್ಮ ಒಂದು ಪ್ರಾರಂಭದ ಕೃಷಿ ಬದುಕು ಯಾವ ರೀತಿ ಇತ್ತು, ಇದ್ರ ಬಗ್ಗೆ ಹೇಳಿ.
1: ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿತ್ತು ಸರ್. ಇವಾಗ ಈಗಿನ ಜನರೇಷನ್ಗೆ ಕೃಷಿಯಲ್ಲಿ ಮಾಡೋದೆಲ್ಲ ವೇಸ್ಟೇ, ರೈತನಿಗೆ ಏನು ಸಿಗಲ್ಲ. ಎಷ್ಟೇ ನಾವು ಪ್ರಾಮುಖ್ಯವಾಗಿ ನಾವು ಕೃಷಿ ಮಾಡ್ತೀವಂದ್ರು

0: ಅದರಲ್ಲಿ ಬಹಳ ಚೆನ್ನಾಗಿತ್ತು ಸರ್. ಇವಾಗ ಈಗಿನ ಜನರೇಷನ್ಗೆ ಕೃಷಿಯಲ್ಲಿ ಮಾಡೋದೆಲ್ಲ ವೇಸ್ಟೇ, ರೈತನಿಗೆ ಏನು ಸಿಗಲ್ಲ. ಎಷ್ಟೇ ನಾವು ಪ್ರಾಮುಖ್ಯವಾಗಿ ನಾವು ಕೃಷಿ ಮಾಡ್ತೀವಂದ್ರೂ ಅದಕ್ಕೆ ಹಾಕೋ ಬಂಡವಾಳಕ್ಕೆ ಬರೋದೇ ಬಹಳ ಕಷ್ಟ.
1: ಅಂದ್ರೆ ಖರ್ಚು ಜಾಸ್ತಿ,
0: ಬಹಳ ಜಾಸ್ತಿ. ಕೂಲರ್ 300 ರೂಪಾಯಿ ಕೂಲರ್ ಕೊಡಬೇಕು, ಏನಾರೇ ಒಂದು ಗಂಡಾಳಿ ಕರ್ಕೊಂಡೋದ್ರೆ 700 ರೂಪಾಯಿ ಕೊಡಬೇಕು, ಬರೀ ಇದೇ ಆಗ್ಬಿಡ್ತಾವ. ರೈತರಿಗೆ ಸಿಗೋದು ಏನಿಲ್ಲ. ಸಿಕ್ಕರೆ ಆಟೋ ಓಟು ಏನಾರೇ ರೇಟ್ ಜಂಪ್ ಆಗಿ ಏನಾರೇ ನಮಗೆ ಸಿಕ್ಕರೆ ಸಿಗ್ಬೋದು. ಫಾರಂದಲ್ಲಿ ಕೃಷಿ ಮಾಡಿದಾಗ ಅವಾಗೇನು ಸರ್ ಅಂದರೆ ನಾವು ತರಕಾರಿ ಒಳ್ಳೆ ದುಡ್ಡು ಮಾಡಿದ್ವಿ. ಅವಾಗ ಏನಂದ್ರೆ 35 ರೂಪಾಯಿ ಒಂದು ಚೀಲ ಬದನೆಕಾಯಿ ಕೊಡ್ತಿದ್ವಿ, ಆದ್ರೂ ವರ್ಕೌಟ್ ಆಗೋದು. ಹೆಂಗೆ ಅಂದ್ರೆ ಅವಾಗ 15 ರೂಪಾಯಿ ಕೂಲಿ ಒಂದಾಳಿಗೆ, ಗಂಡಾಳಿ 25 ರೂಪಾಯಿ ಕೊಡ್ತಿದ್ವಿ. ಅವಾಗ 35-40 ರೂಪಾಯಿಗೆ ಒಂದು ಚೀಲ ಬದನೆಕಾಯಿ ಕೊಡ್ತಿದ್ವಿ, 100 ರೂಪಾಯಿ ಚೀಲ ಮೆಣಸಿನಕಾಯಿ ಕೊಡ್ತಿದ್ವಿ. ಆದ್ರೂ ವರ್ಕೌಟ್ ಆಗೋದು, ಅದು
1: ಲಾಭದಾಯಕ ಆಗ್ತಾ
0: ಲಾಭದಾಯಕ ಆಗುತ್ತದ್ದು. ಟ್ಯಾಕ್ಟ್ರಿ ಇದ್ದಿಲ್ಲ, ಎತ್ತುಗಳು, ಕ್ಲೀನಾಗಿ ಬೆಸಾಯ ಹೊಡ್ಕೊಳೋದು, ನಮ್ ಟೈಮ್ ಸರಿಯಾಗಿ ಬೆಸಾಯ ಕೃಷಿ ಮಾಡೋದು, ಅಂದ್ರೆ ಕಳೆ ಆಗ್ತಿರ್ಲಿಲ್ಲ. ಅವಾಗ ಏನ್ ನಿಂತಿಲ್ಲ, ಕುಂಟೆ ಮಾಡ್ಕೊಂತಿದ್ರು. ಇಬ್ರು ಗಂಡು ಮಕ್ಕಳಿದ್ರೆ ಆ ಕಡೆ ಈ ಕಡೆ ಒತ್ಸಾಲ ಅಂತ ಹೊತ್ತು ಕುಂಟೆ ಅಂತ ಹಿಡಿತಿದ್ವಿ ಸಾಲಿಗೆ, ಈ ಕಡೆ ಒಂದ್ ಕುಂಟೆ ಈ ಕಡೆ ಒಂದ್ ಕುಂಟೆ ಒತ್ತು ಕುಂಟೆ ಅಂತ ಹಿಡ್ಕೊಂಡ್ಬಿಟ್ರೆ ಕಳೆನೆ ಆಗ್ತಿರ್ಲಿಲ್ಲ. ಕೂಲರ್ ಕಡಿಮೆ, ಖರ್ಚು ಕಮ್ಮಿ, ಆದಾಯ ಬರೋದು.
1: ಈಗ ನೀವ್ ಹೇಳಿದ್ರ ಕೃಷಿಯಲ್ಲಿ ಮೊದ್ಲು ಖರ್ಚು ಇರ್ಲಿಲ್ಲ, ಈ ಖರ್ಚು ಜಾಸ್ತಿ ಅಂತ ಹೇಳಿದ್ರ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರ?
0: ಏನ್ ಕಾರಣ? ಈಗಿನ ಜನರೇಷನ್ಗೆ ಕಾರಣ ಸರ್. ಈಗ ಮೊದ್ಲು ನಮ್ಮನೇಲಿ 8 ಜನ ಇದ್ವಿ, 8 ಜನದಲ್ಲಿ ಇಬ್ಬರೇ ಮಾತ್ರ ಓದಕ್ ಹೋಗ್ತಿದ್ರು, 6 ಜನ ಕೆಲಸ ಮಾಡೋರಿದ್ರು. 6 ಜನಕ್ಕೆ ಮಾಡೋ ಕೆಲಸಕ್ಕೆ ಕಡಿಮೆ. ಸರ್, ನಮ್ದು ಸ್ವಂತ ಹೊಲ ಇದ್ದಿದ್ದು 6 ಎಕರೆ, ಮತ್ತೆ ಕೋರಿಗಂತೆ ಮಿಟ್ಟ ಅಂತ ಇಟ್ಕೊಂಡು ಒಂದು 25 ಎಕರೆ ಮಾಡ್ತಿದ್ವಿ. ಅದರಲ್ಲೊಂದು 4 ಎಕರೆ ತರಕಾರಿ ಮಾಡ್ಕಂತಿದ್ವಿ, ಇನ್ನಿಂತಿದ್ದೆಲ್ಲ ರಾಗಿ ಜೋಳ ಇಂಥವೆಲ್ಲ ಮಾಡ್ಕಂತಿದ್ವಿ, ಹತ್ತಿ. ಅವಾಗ 4 ರೂಪಾಯಿ ಸರ್ ಈಗ ಹತ್ತಿ ಬಿಡಿಸಕ್ ಅವಾಗ ಹೆಣ್ಮಕ್ಳಿಗೆ, ಅವಾಗ 4 ರೂಪಾಯಿ ಹತ್ತಿ ಬಿಡಿಸಕಂದ್ರು ಅವಾಗ ಇದ್ದಿದ್ದು ರೇಟು 3,000, 3,100, 2,500 ರೂಪಾಯಿ ಹತ್ತಿ ಇತ್ತು. ಅಷ್ಟೇ ಆದಾಯ ಸಿಗೋದು. ಮತ್ತೆ ಇದು ಔಷಧಿ ಹೊಡೆಯೋದಕ್ಕೂ ಅದಕ್ಕೂ ಎಲ್ಲ ಕಡಿಮೆನೇ ಇರೋವಾಗ ರೇಟು. ಇವಾಗೆಲ್ಲ ಎಲ್ಲ ಜಾಸ್ತಿನೇ. ಈಗ ಬರೀ ಒಂದು 100 ml ಔಷಧಿ ತಗೋಬೇಕಂದ್ರೆ 1,100 ರೂಪಾಯಿ, 1,200 ರೂಪಾಯಿ, 1,300 ರೂಪಾಯಿ ತಗೋ. ಅವಾಗ 1 ಲೀಟರ್ ಔಷಧಿ ತಗೋಬೇಕಂದ್ರೆ 300 ರೂಪಾಯಿ ಸಿಗೋದು.
1: ಹೆಚ್ಚು ಔಷಧಿ ಸಿಂಪಡಣೆ ಮಾಡ್ತಾ ಇರ್ಲಿಲ್ಲ
0: ಮಾಡ್ತಿದ್ರೆ, ಅವಾಗ ಇನ್ನು ಕಡಿಮೆನೆ. ಆದ್ರೆ 1 ಲೀಟರ್ ತಗೊಂಡ್ರೆ ತರಕಾರಿ ಮುಗಿಯೋ ತನಕ ಆಗ್ಬಿಡೋದು. ಅದು ರೋಗಾದಿಗಳು ಬರ್ತಿದ್ದಿಲ್ಲ, ಕೊಟ್ಟಿಗೆ ಗೊಬ್ಬರ ಇರ್ತಿದ್ರು. ಪ್ರತಿಯೊಂದ ಕೊಟ್ಟಿಗೆ ಗೊಬ್ಬರನ ಮೇಲ್ ಕಾರಣ. ಏನೇ ಒಂದು ನಾವು ಮಾಡ್ತೀವಿ ಅಂದ್ರು ಕೊಟ್ಟಿಗೆ ಗೊಬ್ಬರದ ಮುಂದೆ ಎಲ್ಲ ಆಡಿ. ಇವಾಗೆಲ್ಲ ಅದನ್ನ ಹೊಡಿಬೇಕು, ಇದನ್ನ ಹೊಡಿಬೇಕು, ಅದನ್ನ ಹೊಡಿಬೇಕು ಅಂತಾರಲ್ಲ, ಸುಳ್ಳು ಸರ್. ನನ್ನ ಅನುಭವ ಪ್ರಕಾರ ನಾನು ಮಾಡಿರೋ ರೀತಿ ಹೇಳ್ತಿದ್ದೀನಿ. ನಾನು 4 ಜೊತೆ ಎತ್ ಕಟ್ಕೊಂಡಿದ್ದೆ, ಎಮ್ಮೆ ಕಟ್ಕೊಂಡೆ, ಆಕಳ ಕಟ್ಕೊಂಡೆ, ಎಲ್ಲ ಮಾಡಿದೆ. ಇವಾಗ ಆಗ್ಲಿಲ್ಲ, ಬಿಟ್ಬಿಟ್ಟಿನಿ.
1: ಅಂದ್ರೆ ಅವತ್ತು ನಿಮಗೆ ಖರ್ಚು ಕಡಿಮೆ ಆಗಕ್ಕೆ ಈ ತರ ಎಲ್ಲ ನೀವು ಹೊಸ ಸಾಕಾಣಿಕೆ, ಎತ್ತುಗಳು ಸಾಕಾಣಿಕೆ ಮಾಡಿರೋದೇ ಕಾರಣ ಅಲ್ವಾ?
0: ಕಾರಣ
1: ಅಂದ್ರೆ ಇವತ್ತು ಆಗಲ್ಲ
0: ಸರ್. ಈಗ ಇರೋ ಗಂಡು ಮಕ್ಕಳು ಇಬ್ರು ಇದ್ದಾರೆ ಅನ್ಕ, ಅವ್ರು ಮತ್ತೆ ಓದೋದು ಇದೋದು ಸೇರ್ಕೊಂಡ್ಬಿಟ್ರ, ಯಪ್ಪ ನೀನ್ ನೋಡ್ಕೊಳಪ್ಪ ನಿನ್ ತೋಟ, ನಮ್ ಕೆಲಸ ನಾವು ನೋಡ್ಕೊಂತೀವಿ. ಈಗಿನ ಜನರೇಷನ್ ಪ್ರಾಬ್ಲಮ್ ಆಗಿರೋದೇ ಜನ ಸರ್. ಹೆಂಗೆ, ಒಂದ್ ಮನೆಯಲ್ಲಿ ಒಂದ್ ಗಂಡು ಒಂದ್ ಹೆಣ್ಣು ಇರುತ್ತೆ, ಇನ್ನೊಂದ್ ಮನೆಯಲ್ಲಿ 2 ಹೆಣ್ಣು ಇರ್ತಾವ. ಏ, ನನ್ ಮಕ್ಳು ಚೆನ್ನಾಗಿ ಓದ್ಬೇಕು. ಭೂಮಿ ಅಷ್ಟೇ ಇರೋದು, ಭೂಮಿ ಅಗಲಾಗ್ತಾ ಇಲ್ಲ, ಉದ್ದಾನೂ ಆಗ್ತಾ ಇಲ್ಲ. ಎಷ್ಟು ಕೃಷಿ ಭೂಮಿ ಎಷ್ಟಿದೆಯೋ ಅಷ್ಟೇ ಇರೋದು. ಯಾಕಂದ್ರೆ ಜನಗಳು ಕಡಿಮೆ ಆಗ್ತಿದ್ದಾರೆ.
1: ಅಂದ್ರೆ ಕೃಷಿ ಮಾಡೋವಂಥವ್ರು ಕಡಿಮೆ
0: ಕಡಿಮೆ. ಕೃಷಿ ಮಾಡೋರು 100ಕ್ಕೆ ಇರೋದೇ 25%. 75% ಆ ಫ್ಯಾಕ್ಟ್ರಿ ನೋಡು, ಈ ಕೆಲಸ ನೋಡು, ಅದ್ ನೋಡು, ಇದ್ ನೋಡು ಮಾಡ್ಕೊಂಡ್ ಅವ್ರು ಜೀವನ ಮಾಡ್ತಿದ್ದಾರೆ. ಮೊದ್ಲೆಲ್ಲ ಮನೆಯಲ್ಲಿ ಹೆಂಗ್ ಮಾಡ್ತಿದ್ರು ಸರ್? ಮೊದ್ಲಂದ್ರೆ ಅಕ್ಕಪಕ್ಕದ ಮನೆಯವರು, ನಿಮ್ ಮನ್ಯಾಗ 4-5 ಜನ, ನಮ್ ಮನ್ಯಾಗ 4-5 ಜನ, ಒಟ್ಟಿ ಕುಡಕೆ ಅಂತಿದ್ರು.
1: ಮುಯ್ಯಾಳ ಪದ್ಧತಿ,
0: ಮುಯ್ಯಾಳ ಪದ್ಧತಿ. ಒಂದ್ 4 ದಿನ ಅವ್ರದ್ ಮಾಡಿದ್ರೆ 4 ದಿನ ಇವ್ರದ್ದು ಬದುಕೆ ಆಗ್ಬಿಡೋದು. ಖರ್ಚು ಕಡಿಮೆ, ದುಡ್ಡು ಉಳಿಯೋದು. ಇವಾಗ ನೀ 4 ಜನ ಕೂಲೇರ್ ಕರ್ಕೊಂಡು ಹೋಗ್ಬೇಕಂದ್ರೆ 1,200 ರೂಪಾಯಿ ಆತಲ್ಲಿಗೆ. ಅವ್ರಿಗೆ ಊಟ, ಅವ್ರು 4 ಗಂಟೆ ಕೆಲಸ ಮಾಡ್ತಾರೆ, ಅಲ್ಲೇ ಹೊತ್ತು ನೋಡ್ತಾರೆ, ಟೈಮ್ ನೋಡ್ತಾರೆ, ಎದ್ದು ಬರ್ತಾರೆ. ಹೊಲಗಳಾಗಿ ಹುಲ್ಲು ಹಾಕಿ ಆಗ್ತೈತಿ. ರೈತನ ಕೆಲಸ ನನ್ನ ಗಳೆ ಕಟ್ಕೊ ನಾನು ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಉಗಾದಿ ಮುಂದ್ಗಡೆ ಕುಂಟೆ ಹೊಡಿತಿದ್ವಿ ಬೀಳ್ನಿಲ್ಗುಳ
1: ದರ್ಲೆ
0: ದರ್ಲೆ ದರ್ಲೆ ಆ ದರ್ಲೆ ಹೊಡಿತಿದ್ವಿ. ಆ ದರ್ಲೆ ಹೊಡಿತಿದ್ವಲ್ಲ, ಆ ದರ್ಲೆ ಹೊಡೆದ್ ಕೂಡ್ಲೆ ಏನಾಗೋದು, 15-20 ದಿವಸ ಕಾಲ ಗೆದ್ಲೆ ಇಲ್ಲ ಹಿಡಿದು ಎಲ್ಲ
1: ಗೊಬ್ಬರ ತ್ಯಾಜ್ಯನೇ ಸಾವಯವ ಗೊಬ್ಬರ
0: ಆಗ್ಬಿಡ.
1: ಅಂದ್ರೆ ಈಗೆಲ್ಲ ದರ್ಲೆ ಅಂತ ಎಲ್ಲಿ ಹೊಡಿತಾ ಇದಾರೆ?
0: ದರ್ಲೆನೂ ಹೊಡೆಯಲ್ಲ, ಬೆಂಕಿ ಇಟ್ಟು ಬರ್ತಾರ ಅಷ್ಟೇ. ದರ್ಲೆನೂ ಹೊಡೆಯಲ್ಲ, ಅದನ್ನ ತಿರುಗು ನೋಡಲ್ಲ, ಈ ತರ ಮಾಡ. ಆಮೇಲೆ ಮತ್ ದರ್ಲೆ ಮೇಲೆ ಬಿತ್ತಿದ್ದಾರೆ. ಎಷ್ಟೋ ಜನ ಹತ್ತಿ ಬೆಳೆದಿವಿ, ಈಗೆಲ್ಲ ಜೋಳ ಬೆಳೆದಿವಿ, ರಾಗಿ ಬೆಳೆದಿವಿ, ಆ ತರ ಮಾಡ್ತಿದ್ರಲ್ಲ. ಅದು ಸರ್ ಹುಲ್ಲಿಂದು ಪ್ರಭಾವ ಕಡಿಮೆ ಇರೋದು. ಮತ್ತು ಇನ್ನೊಂದು, ಒಂದು ರಾಗಿ ಬಿತ್ತಿ ಅಂದ್ರೆ ಅದಕ್ಕೆ 4 ಸರಿ ಕುಂಟೆ ಹೊಡಿತಿದ್ರು. 4 ಸಾರಿ ಕುಂಟೆ ಹೊಡೆದ್ರೆ ಬೇರು ಎಲ್ಲ ಛಿದ್ರ ಆದ್ರೆ ಅದೇನಾಗುತ್ತೆ ಅಂದ್ರೆ ಹೊಸ ಬೇರ್ ಬಿಟ್ಬಿಟ್ಟು ಮತ್ತೇನು ತೆನೆಗಳು ಚೆನ್ನಾಗಿ ಬರೋವು, ಅವಾಗೆಲ್ಲ ಹುಲ್ಲೆಲ್ಲ ಕಡಿಮೆ ಆಗೋದು. ಒಂದ್

0: ವರ್ಷದಲ್ಲಿ ಕೃಷಿಯಲ್ಲಿ ಈಗ ಏನ್ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಅದು ಹೊಡಿತಿದ್ವಲ್ಲ, ಅದು ಎಷ್ಟು ನಾಲ್ಕೈದು ಹೊಲ ಹೊಡೆದ್ ಬಿಟ್ರೆ ಕಳೆನೇ ಆಗ್ತಿರ್ಲಿಲ್ಲ, ಮತ್ತೆ ರಾಗಿ ಬೆಳೆದ್ ಬಿಡ್ತಿತ್ತು, ರಾಗಿ ಬೆಳೆದಾಗ ಹುಲ್ಲು ಅಲ್ಲಿ ನೆಲಕ್ಕೆ ಆಲೆ ಬೆಳೆಯಕ್ ಅವಕಾಶ ಇರ್ತಿದ್ದಿಲ್ಲ. ಈಗೇನಿಲ್ಲ, ಬಿತ್ ಬಿಟ್ರೆ ಬಗೆಹರಿತು, ಕುಂಟಿ ಹೊಡೆಯಲ್ಲ, ಕಳೆ ತೆಗಿಯಲ್ಲ, ಕಳೆ ನಾಶಕ ತರ್ತಾರೆ ಹೊಡಿತಾರೆ ಬಿಡ್ತಾರೆ, ಮತ್ತಿನ್ನೊಂದು ಬರೋದೊಟ್ಟಿಗೆ ಕಿತ್ಕೊಂತಾರೆ ಇಟ್ಕೊಂತಾರೆ. ಅದರಿಂದ ಏನು ಉಳಿತ ಸರ್, ಏನು ಉಳಿತಲ್ಲ. ಈ ವರ್ಷ ಕೃಷಿಯಲ್ಲಿ ಯಾ ರೈತರಿಗೂ ಏನು ಉಳಿದಿಲ್ಲ.
1: ಖರ್ಚು ಜಾಸ್ತಿ ಮಾಡಿಕೊಂಡಾಗ ಎಲ್ಲಿ ನಮಗೆ ಲಾಭದಾಯಕ ಆಗುತ್ತೆ?
0: ಆಗೋದೇ ಇಲ್ಲ. ಅದಕ್ಕೆಲ್ಲ ಜನಗಳೆಲ್ಲ ಏನ್ ಮಾಡ್ತಿದ್ದಾರೆ ಇವಾಗ, ಈಗಿನ ಜನರೇಷನ್ ಏನಾಯ್ತಪ್ಪ ಅಂದ್ರೆ, ಒಂದೆಕರೆ ಅಡಿಕೆ ತೋಟ ಕುಂದರ್ಸ್ಬಿಟ್ರೆ ಸಾಕು, ಒಂದ್ ಎಕರೆಗೆ ಬರೀ 10 ಕ್ವಿಂಟಲ್ ಅಡಿಕೆ ನಾವು ಹಸೆಕಾಯಿ ಬೆಳೆದ್ರೆ 50,000 ದುಡ್ಡು ಬಂದ್ಬಿಡ್ತು ಸಾಕದೆ. ಹಿಂಗಾಗಿ ಹಿಂಗ್ ಹೊಂಟ್ಬಿಟ್ಟಿದ್ದಾರೆ
1: ಎಲ್ಲ ಅಡಿಕೆ ಹೊಂಟ್ಬಿಟ್ಟಿದ್ದಾರೆ
0: ಅಡಿಕೆ ಎಲ್ಲ ಹೊಂಟ್ಬಿಟ್ಟು ಇರೋ ಕೃಷಿ ಜಮೀನುಗಳೆಲ್ಲ ಹಾಳ್ ಮಾಡ್ತಾ ಜನಗಳು.
1: ಹೌದು ಹೌದು,
0: ಈ ತರ ಮಾಡ್ತಾ
1: ಈ ತರ ನಾವು ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು, ಈಗೆಲ್ಲ ಕಳೆನಾಶಕಗಳು ಹಿಂಗೆ ನಾವು ಬಳಸಿದ್ರೆ ಮುಂದಿನ ಒಂದು ಪೀಳಿಗೆಗೆ ಈಗ ಬಹಳಷ್ಟು ನಾವು
0: ತೊಂದರೆ ಪಡ್ತಾರೆ. ಈಗ ಆಲ್ರೆಡಿ ಈಗಾಲೆ ತೊಂದರೆ ಪಡ್ತಾದಾರೆ ಸರ್. ಈಗ ಒಂದ್ ಎಕರೆಗೆ ಹೆಂಗಂದ್ರು ನಾನು ಸ್ಟಾರ್ಟಿಂಗ್ ಕೃಷಿ ಮಾಡಿದೆ 30 ಕ್ವಿಂಟಲ್ ಬೆಳೀತಿದ್ದೆ ನಾನು ಮೆಕ್ಕೆಜೋಳ. ಇವಾಗ 20 ಕ್ವಿಂಟಲ್ ಬೆಳೆಯೋದೇನೆ ಕಷ್ಟ ಆಗೈತೆ, 15 ಚೀಲ ಬಂದ್ರೆ ಅವನ್ ಪುಣ್ಯ.
1: ಹೌದು, ಈಗ ಭೂಮಿ ಎಲ್ಲೇ ಒಂದ್ ಕಡೆ ಫಲವತ್ತತೆ ಕಳ್ಕೊಂಡಿದ್ದಿಲ್ಲ
0: ಅಲ್ಲ, ಬಹಳ ಕಳ್ಕೊಂಡಿದ್ದಾರೆ. ಈಗ ಇಡೀ ನಮ್ಮೂರಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಒಂದ್ ಮನೆಗೆ ಕನಿಷ್ಠ ಅಂದ್ರೆ 4-5 ಎಮ್ಮೆ ಇರ್ತಿದ್ವು.
1: ಹೌದು,
0: ಈ ಸಿಂಧಿ ಗಿಂದಿ ಎಲ್ಲ ಈಗ ನಡುವಂತೆ ಮಧ್ಯದಲ್ಲಿ ಬಂದಿರೋದು. ಮೊದಲೆಲ್ಲ ಎಮ್ಮೆನೆ ಜಾಸ್ತಿ, ಹಸುಗಳು,
1: ಎತ್ತುಗಳು,
0: ಹಸುಗಳು,
1: ಜವಾರಿ ಸಾಕಾಣಿಕೆ ಇವೇ ಜಾಸ್ತಿ,
0: ಕುರಿಗಳು, ಮೇಕೆ. ಸುಮಾರು ನಮ್ಮ ಊರಾಗೆ ಎಂತ ಒಂದ್ ರೈತಂದು 100 ಕುರಿಯಿಂದ ಕಮ್ಮಿ ಇರ್ತಿದ್ದಿಲ್ಲ, ಮೇಕೆ ಕುರಿ ಎಲ್ಲ. ಅವಾಗ ಜಗ್ ಗೊಬ್ಬರಗಳು ಸಗಣಿ ಆಗೋದು, ಕೊಟ್ಟಿಗೆ ಗೊಬ್ಬರ ಸಿಕ್ಕಾಬಿಟ್ಲೆ ಆಗೋದು, ಭೂಮಿ ಫಲವತ್ತವಾಗಿ ಚೆನ್ನಾಗಿ ಬೆಳೆಯೋದು. ಯಾವನು ಈಗ ಸಗಣಿ ಎತ್ ಹಾಕಲ್ಲ ಅನ್ನೋಂತ ಮಕ್ಕಳು ಹುಟ್ಟಿದ್ದಾರೆ.
1: ಬೆಳೆಸ್ಬಿಟ್ಟಿದೀವಿ
0: ಆದ್ರೂ ಈಗಿನ ಜನರೇಷನ್ ಈಗಿನ ಮಕ್ಳು ಮಾತು ಕೇಳೋದೇ ಇಲ್ಲ.
1: ಹೇಳಿದ್ರೆ ಉದಾಹರಣೆ, ಈಗ ನಮ್ಮ ಮಕ್ಕಳದಾರ ಸರ್, ಅವರು ಕೃಷಿ ಬೇಡ, ಓದ್ಬೇಕು, ಹೊರಗಡೆ ಇರಬೇಕು ಅಂದ್ರೆ, ಅಂದ್ರೆ ಎಲ್ಲರೂ ಹಿಂಗಂದ್ರೆ ಕೃಷಿ ಮಾಡುವಂತವ್ರು ಯಾರು
0: ಯಾರು
1: ಅಂತ ಪ್ರಶ್ನೆ ಬರುತ್ತಲ್ಲ.
0: ಅದು ಅದು ಎಲ್ಲರಿಗೆ ಬರುತ್ತೆ ಸರ್. ಅದು
1: ಈಗ ಇಬ್ರು ಮಕ್ಕಳಾದ್ರೆ ಅಂದ್ರೆ ಒಬ್ರು ನಾವು ಹೊರಗಡೆ ಕಳಿಸ್ತೀವಿ, ಒಬ್ರನ್ನ ಕೃಷಿಗೆ ನಾವು ಅಳವಡಿಸ್ಕೊಳ್ಬೇಕು.
0: ಒಬ್ರಿಗೆ ಇಟ್ಕೊಂಡಿನಿ, ಇವಾಗ ಸಣ್ಣನಿಗೆ ಇಟ್ಕೊಂಡಿನಿ, ದೊಡ್ಡವನ್ ಹೊರಗಡೆ ಹೋಗ್ತಾನೆ. ಈಗ ನಮ್ದೇನಿಲ್ಲ ಸರ್, ಒಂದ್ 4 ಎಕರೆ ತೋಟ ಇದೆ ಅಷ್ಟೇ, ಅದ್ರಾಗ ಸಣ್ಣ ಗಿಡದಾಗ ಮಾತ್ರ ಟೊಮೆಟೊ ಹಾಕೊಂಡಿನಿ.
1: ಈಗ ಟೊಮೆಟೊ ಅಂತಂದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿತೀರ?
0: ಈಗ ಬೆಳಿಬಹುದು ಸರ್, ಅಂದ್ರೆ ಅದು ರೇಟ್ ಸಿಗಲ್ಲ. ಹೆಂಗೆ ಅಂತೀಯ, ಮಾರ್ಚ್ ಏಪ್ರಿಲ್ಗೆ ಏನ್ ಹಚ್ಚಿರ್ತಾರೋ, ಸೋಸಿ ನಾಟಿ ಮಾಡ್ತಾರೋ, ಅದ್ರಲ್ಲಿ ಕನಿಷ್ಠ 300-400 ರೂಪಾಯಿ ಸಿಕ್ಕೇ ಸಿಗುತ್ತೆ.
1: ಈಗ ಒಳ್ಳೆ ರೇಟ್ ಇದೆಯಲ್ಲ,
0: ಈಗ ಒಳ್ಳೆ ರೇಟ್ ಇದೆ ಅಂದ್ರೆ ಯಾಕೆ ಸಿಗುತ್ತಂದ್ರೆ, ಬೇಸಿಗೆಯಲ್ಲಿ ಎಲ್ಲ ಬೋರ್ಗಳು ಆಗಲಿ ಎಲ್ಲ ಅಡಿಕೆ ತೋಟಕ್ಕೆ ನೀರುಗಳು ಹೊಡಿತಾರ, ಟೊಮೆಟೊಗಳು ಅದಕ್ಕೆ ಇದಕ್ಕೆ ಹಾಕಲ್ಲ. ಏನು ಅಡಿಕೆ ಗಿಡ ಹಾಕ್ಲಿಲ್ದವ್ರು ತರಕಾರಿ ಏನ್ ಮಾಡ್ತಾರ, ಅದಕ್ಕೆ ಈ ಬೆಲೆ ಸಿಗುತ್ತೆ. ಏನಾರ ಈ ಮುಂಗಾರಿ ಮಳೆಗಳು ಹೊಡಿತಾವಲ್ಲ, ಆ ಮಳೆಗಳಾಗ ಏನಾರ ಆನೆಕಲ್ಲು ಅದೇನಾರ ಹೊಡೆದ್ ಬಿಟ್ರೆ ನಾಶ ಆಗ್ತತೆ, ಟೊಮೆಟೊ ರೇಟ್
1: ಗಿಡ ಎಲ್ಲ ಕೊಳತ್
0: ಬಿಡುತ್ತೆ, ರೇಟ್ ಸಿಗುತ್ತೆ,
1: ಇಳುವರಿ ಇರಲ್ಲ,
0: ಇಳುವರಿ ಇರಲ್ಲ. ಮತ್ತೆ ಪ್ರತಿ ಬಾರಿ ಸಿಗಲ್ಲ ರೇಟು ಆ ಟೊಮೆಟೊಗೆ. ಇದೇ ನಿನ್ 3 ತಿಂಗಳು ಇದಾವ, ಈ 3 ತಿಂಗಳು ಹೆಂಚೆ ಮುಂಚೆನೆ ದುಡ್ಡು ಮಾಡಬೇಕು. ಮತ್ತೆ ದೀಪಾವಳಿ ಹಿರ್ಸೆ ಮುರ್ಸೆ ಆ ತಿಂಗಳಲ್ಲಿ 1-2 ತಿಂಗಳು ರೇಟ್ ಸಿಗುತ್ತೆ. ಅದು
1: ಈಗ ಟೊಮೆಟೊಲ್ಲಿ ಒಳ್ಳೆ ಲಾಭ ತಗೊಳ್ಬೇಕಂತಂದ್ರೆ ಟೊಮೆಟೊ ಕೃಷಿ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀರ?
0: ನಾನು ಕೃಷಿ ಮಾಡಿದೀನಿ ಅಂದ್ರೆ ಟೊಮೆಟೊ ನಾನು ಏನು ಅತಿಯಾಗಿ ತಲೆ ಕೆಡಿಸಿ ಮಾಡಿಲ್ಲ, ಅದನ್ನ ಸಾಲ ಹೊಡೆದಿನಿ, ಸೊಸೆ ಹಚ್ಚಿನಿ, ಆ ಕಡೆ ಈ ಕಡೆ ಕೂಲೆ ರಚ್ಚಿ ಒಂದ್ ಸ್ವಲ್ಪ ದಿಂಡ ಹಾಕ್ಸಿನ, ದಿಂಡ ಹಾಕ್ಸ್ಬಿಟ್ಟು ಎಲ್ಲ ಗೂಟ ನಿಡ್ಸಿ ತಂತಿ ಕಟ್ಟಿ ಕಟ್ಸಿದೀನಿ ಸರ್. ಅದ ಅಡಿಕೆ ಗಿಡದಾಗ 2,500 ಹಾಕಿಟ್ಟಿದೀನಿ, ಒಂದ್ 30 ಸಾಲ ಬರುತ್ತೆ. 30 ಸಾಲ ಅಂದ್ರೆ ಒಂದ್ ಗಿಡಕ್ಕೆ ಒಂದ್ 3 ಕೆಜಿ 3.5 ಕೆಜಿ ಇರ್ಬೋದು ಟೊಮೆಟೊ, ಅಂದ್ರೆ ನನ್ನ ಲೆಕ್ಕಕ್ಕೆ ಒಂದು 150 ಭಾಗ ಸಿಗ್ಬೋದು. 25 ಸಾಲಿಗೆ 40,000 ರೂಪಾಯಿ ಖರ್ಚಾಗೈತೆ.
1: ಖರ್ಚು ಯಾಕೆ ಬಂತ ಅಷ್ಟೊಂದು?
0: ಈಗ ಔಷಧಿ ಹೊಡಿಲಿದ್ರೆ ಬರೋದೇ ಇಲ್ಲ, ಅದು ಬೇಸಿಗೆಗೆ ಬರ ನೀರು ಹೊಡಿಬೇಕು, ಕೂಲಿ ರಚ್ಚಿ ಕೂಡ್ ಆಗ್ಲಿ, ಬೆಳಗಿನ ಜಾವ ನೀರು ಕ್ಯಾನ್ ಅಲ್ಲಿ ನೀರ್ ಹಾಕೊಂಡು
1: ಸಿಂಪಡಣೆ ಮಾಡಿ,
0: ಒಂದಾಳಿಗೆ 700 ರೂಪಾಯಿ ಕೊಡಬೇಕು. ಮತ್ತೆ ಅದಕ್ಕೆ ಗೊಬ್ಬರ ಈಗ ರೇಟ್ ಆಗ್ಬಿಟ್ಟಿದೆ ಅಲ್ಲಿ ಸರ್, 1.5 ಕ್ವಿಂಟಲ್ ಗೊಬ್ಬರ ಹಾಕ್ಸಿದೀವಿ. ಮತ್ತೆ ಈ ಗೂಟ ನಿಲ್ಸಿದೀವಲ್ಲ, ಕಳೆ ತೆಗ್ದಿದ್ದು, ಈ ಔಷಧಿದ್ದು, ಸೊಸೆ ತಂದಿದ್ದು, ಇವೆಲ್ಲ ಸೇರಿ 35,000 ಖರ್ಚು ಬಂದಿದೆ. ಈಗ ನಮ್ ಲೆಕ್ಕಕ್ಕೆ ಇದೇ ರೇಟ್ ಇದ್ರೆ ಆ ಖರ್ಚು ತೆಗೆದು ನಮಗೊಂದು 50,000 ರೂಪಾಯಿ ಉಳಿಬಹುದು. ಈ ತರ ಉಳಿದ್ರೆ ರೈತರು ಏನಾದ್ರೂ ಒಂದು ಆದಾಯ ಸಿಕ್ತಪ್ಪ ಅನ್ನೋ ಒಂದು ಧೈರ್ಯ ಮಾಡಿ ಮುಂದಿನ ಬೆಳೆಗೆ ಕೈ ಚಾಚ್ತಾರೆ. ಇದ್ ಫೇಲ್ ಆತಪ್ಪ ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತಾರೆ. ಈ ತರ
1: ಹೊರಗಡೆಯಿಂದ ಈಗ ಸಸಿ ತರ್ತೀರ, ಟೊಮೆಟೊ ಸಸಿ?
0: ಟೊಮೆಟೊ ಸಸಿ.
1: ಈಗ ಅದಕ್ಕೆ ನಿಮಗೆ ಖರ್ಚು ಬರುತ್ತಲ್ವಾ?
0: ಖರ್ಚು ಬರುತ್ತೆ.
1: ಈಗ ಮೊದ್ಲೆಲ್ಲ ಇತ್ತಪ್ಪ, ಮೊದ್ಲು ಪ್ರಾರಂಭದ ಕೃಷಿಯಲ್ಲಿ ತಾವೇ ಬೀಜ ತಂದು ಹೊಲದಲ್ಲಿ ಮಡಿ ಮಾಡಿ,
0: ನಾವು ಪ್ರಾರಂಭ ಕೃಷಿಯಲ್ಲಿ ನಾವು ಒಂದನ್ನು ಸಸಿನೂ ಹೊರಗಡೆಯಿಂದ ತರ್ತಿದ್ದಿಲ್ಲ.
1: ಹೌದು,
0: ನಾವು ಕ್ಲೀನಾಗಿ ಮಡೆ ಮಾಡಿ ಅದನ್ನು ಎರಡು ಮೂರು ಸಾರಿ ಇಟ್ಟು ಗೊಬ್ಬರ ಹಾಕಿ ಕೊಚ್ಚಿ

0: ಇತ್ಯಾದಿ ಮಾಡಿಬಿಟ್ಟು ಮಡೆ ಮಡೆ ಮಾಡಿಬಿಟ್ಟು ಬೀಜ ತಂದು ನಾವೇ ಚೆಲ್ಕೊಂಡು 22-23 ದಿವಸಕ್ಕೆ ಸಸಿ ಹಚ್ಚಕ್ ಬರೋವು. ಅವಾಗ ಅಷ್ಟು ಖರ್ಚು ಕಡಿಮೆ. ಈಗ ಮಾಡಬಹುದು, ಅದನ್ನು ಮಾಡಬಹುದು, ಬರುತ್ತೆ, ಬರಲ್ಲಂತ ಅಲ್ಲ. ಈಗ ಏನ್ ಮಾಡ್ತಾರೆ ಜನಗಳು ಅಂದ್ರೆ, ಬಿಸಿಲಿಗೆ ತಡೆಯಲ್ಲ. ಈಗಿನ ಬಿಸಿಲಿಗೂ ಆಗಿನ ಬಿಸಿಲಿಗೆ ಬಹಳ ಡಿಫ್ರೆನ್ಸ್ ಇದೆ. ಅವಾಗ ಅಷ್ಟು ಬಿಸಿಲು ಇರ್ಲಿಲ್ಲ ಸರ್. ಮತ್ತಿನ್ನೊಂದ್ ಏನ್ ಮಾಡ್ತಾರೆ, ಇವು ಕೆಲವರು ದನಗಳು ಬಿಟ್ಬಿಡ್ತಾರೆ ತೋಟಗಳಿಗೆ, ಹಿಂಗ್ ಮೇಸಾಕೆ ಗೀಸಾಗ ಹೋಗ್ತಾರಲ್ಲ, ಎಲ್ಲ ತುಳಿಸ್ಬಿಡ್ತಾರೆ. ಆ ಲೆಕ್ಚಾರದಲ್ಲಿ ನಾಟಿ ಮಾಡೋದೇ ಕೈ ಬಿಟ್ಬಿಟ್ಟಿದ್ದಾರೆ. ಈಗ ನಾನು ಹೋದ ವರ್ಷ ನಾನು ಸ್ವಂತಕ್ಕೆ ಹಾಕಿದ್ದೆ, ಅದ್ ಫೇಲ್ಯೂರ್ ಆಗ್ಬಿಡ್ತು, ರೇಟ್ ಸಿಗ್ಲಿಲ್ಲ ಟೊಮೊಟೊ. ಮತ್ತೆ ಟೊಮೊಟೊ ರೇಟ್ ಸಿಗ್ಲಿಲ್ಲ, ಬೀನ್ಸ್ ಬೀಜ ಅವ್ರದ್ದೆ 1,00,000 ರೂಪಾಯಿ ಬೀನ್ಸ್ ಆಯ್ತು. ಈ ತರ ಒಂಟು ಏನೇ ಮಾಡಿದ್ರು, ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಎಲ್ಲದರಲ್ಲೂ ಆದಾಯ ಬರುತ್ತೆ. ಆದಾಯ ಬರಲಿಲ್ಲ ಇದ್ರು, ಬಟ್ ನಾನು ಮಾಡಿರೋ ಖರ್ಚಿಗೆ ಮೇಂಟೆನೆನ್ಸ್ ಆರೇ ಆಗುತ್ತೆ. ಅಂದ್ರೆ ನಾವು ರೈತರು ಕೈ ಮುಟ್ಟು ಮಾಡಿದ್ರೆ ಮಾತ್ರ, ನಾನು ಕೂಲರ್ ಮೇಲೆ ಮಾಡಿಸ್ತೀನಿ ಅಂದ್ರೆ ನಾಮಾನೆ ಅದು
1: ಲಾಭ ಆಗಲ್ಲ.
0: ಆಗಲ್ಲ ಸರ್, ಯಾವ ಕಾರಣಕ್ಕೂ ಆಗಲ್ಲ. ಆದ್ರೆ ನಾವು ಮುಟ್ಲಿಲ್ಲ, ನಾವು ಕೂಲರ್ ಮೇಲೆ ಮಾಡಿಸ್ತೀನಿ, ನನ್ನ ಹತ್ರ ದುಡ್ಡು ಇದಾವೆ ಮಾಡಿಸ್ತೀನಿ ಅಂದ್ರೆ ಅದು ಉಳಿಯಲ್ಲ, ಅದು ಅಲ್ಲೇದಲ್ಲೇ ಆಗಿರ್ತದೆ. ಈ ಏನು ಟೊಮೊಟೊ ಅದೆಲ್ಲ ಯಾವಾಗ ಬಿಟ್ಟು ದನಗಳೆಲ್ಲ ಮಾರ್ಕೊಂಡ್ಬಿಟ್ಟೆ. ನಾನು ಆಕಳ ಸಾಕಿದ್ದೆ. ಆಕಳದಲ್ಲಿ ಏನಿದೆ ಅಂದ್ರೆ ಸರ್, ಬಹಳ ನಾವು ಕಷ್ಟಪಟ್ಟು ಮಾಡಿದ್ರೆ ಪ್ರಾಂಪ್ಟ್ ಆಗಿ ನೋಡಿದ್ರೆ ದುಡ್ಡಾಗುತ್ತೆ. ಹಾಲು ಕರೆದೆ ಮೇವ್ ಹಾಕಲಂಗ ಅಲ್ಲಿ ಬಿಟ್ಟ ಇಲ್ಲಿ ಕಟ್ಟ ಅದು ಹೋದ್ರೆ ಅದು ಸಿಗಲ್ಲ. ನಾನು ಒಂದ್ ಆಕಳಲ್ಲಿ 12,000 ರೂಪಾಯಿ ದುಡ್ಡು ಮಾಡ್ತಿದ್ದೆ ತಿಂಗಳಿಗೆ, ಒಂದೇ ಆಕಳ. ಮೊದಲೆಲ್ಲ 4-5 ಆಕಳ ಕಟ್ಟದೆ, ಈಗ ನನಗ ಆಗೋವಷ್ಟು ಒಂದ್ ಆಕಳ ಇಟ್ಕೊಂಡಿದ್ದೆ. ಒಂದ್ ಆಕಳಿಗೆ 12,000 ದುಡ್ಡು ಮಾಡ್ತಿದ್ದೆ. ಜನ ಏನ್ ಮಾಡ್ತಾರಂದ್ರೆ, ಹಾಲು ಹಿಂಡ್ಕಂತಾರೆ, ಅದಕ್ಕೆ ಪೌಷ್ಟಿಕಾಂಶ ಕೊಡಲ್ಲ,
1: ಅದಕ್ಕೆ ಸರಿಯಾದ ಆಹಾರ ಕೊಡಲ್ಲ.
0: ಆಹಾರ ಕೊಡಲ್ಲ, ಕರೆಕ್ಟ್ ಆಗಿ ಆಹಾರ ಕೊಟ್ರೆ ಅಷ್ಟೇ ಹಾಲು ಬರುತ್ತೆ. ನಂದ ಆಕಳ 6.5 ಲೀಟರ್ ಹಾಲು ಕೊಡೋದು, 6.5 ಲೀಟರ್ಗೆ 3.5 ಕೆಜಿ ಕಾಳು ಇಡ್ತಿದ್ದೆ ನಾನು.
1: ಏನ್ ಕಾಳು?
0: ಇದು ಇದೆ ಭೂಸ, ಏನ್ ಮಾಡಿರ್ತಾರಲ್ಲ ಇವಾಗ ಅದನ್ನಷ್ಟೇ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಮೆಕ್ಕೆಜೋಳ ಹೊಡ್ಕೊಂಡು ಒಂದೊಂದ್ ಸ್ವಲ್ಪ ಹಾಕಿ 6 ಲೀಟರ್ ಹಾಲಿಗೆ 3.5 ಕೆಜಿ ಕಾಳು ತಿನ್ನೋದು. ಅಂದ್ರೆ 1 ಲೀಟರ್ ಹಾಲಿಗೆ 1/2 ಕೆಜಿ ಕಾಳು ತಿನ್ಲೇಬೇಕದು. ಆದ್ರೆ ಮಾತ್ರ ನಮಗೆ ಸಲೀಸ ಹಾಲು ಬರುತ್ತೆ. ಅದ್ ಯಾವ ತರ ಬರುತ್ತಂದ್ರೆ ಸರ್, ಗಬ್ಬಾಗಿ 7ನೇ ತಿಂಗಳವರೆಗೂ ಕರಿಬಹುದು ನಾವು. ಅಲ್ಲಿಗೆ 12,000 ರೂಪಾಯಿ ನಾವು ಹಾಲು ಮಾರಿದ್ರೆ ಅದಕ್ಕೆ ಎಷ್ಟು ನಾವು ಖರ್ಚು ಮಾಡ್ಬೇಕು? ಒಂದ್ 3,000 ರೂಪಾಯಿ ಕಾಳು ತಿನ್ನಿಸ್ಲೇಬೇಕಲ್ಲ. 3,000 ರೂಪಾಯಿ ಕಾಳು ತಿನ್ನಿಸಿದ್ರು ನಮಗೆ 9,000 ದುಡ್ಡು ಉಳಿತದೆ. 9,000 ದುಡ್ಡು ಉಳಿತದೆ, ಹೊಲಕ್ಕೆ ಗೊಬ್ಬರನು ಉಳಿತದೆ.
1: ಈಗ ಎಲ್ಲ ಒಂದ್ ಕಡೆ, ಈಗ ಹೊರಗಡೆಯಿಂದ ಈಗ ಬೋಸ ಹಿಂಡಿ ತರ ಬದ್ಲಿ, ಈಗ ನಿಮ್ಮ ಒಂದು ಕಾಲದಲ್ಲಿ ಮಾಡ್ತಾ ಇದ್ರ ಅಲ್ವಾ? ಈಗ ಹೆಂಗಂದ್ರೆ, ಈಗ ಮೆಕ್ಕೆಜೋಳ, ಈಗ ರಾಗಿ ಇವೆಲ್ಲ ಬೆಳೀತಾ ಇದ್ರು, ಅವನ್ನೇ ಜೀನ್ ಮಾಡಿಸ್ಕೊಂಡು ಅದನ್ನಿಟ್ಟು ನೆನೆ ಹಾಕಿ ನೆನ್ಸಿ ಒಂದ್ ಬಾಂಡ್ಲೆ ಗಿಡ್ತಾ ಇದ್ರಲ್ವಾ?
0: ಅದು ಬಹಳ ಚೆನ್ನಾಗಿ ಸರ್ ಕೊಂಡ್ಕೊಂಡ್ಬರ್ತೀವಲ್ಲ ಭೂಸ, ಅದಕ್ಕಿಂತಲೂ ಬೆಸ್ಟ್ ಅದು. ಹುಳ್ಳಿ ಅದ್ರ ಜೊತೆಗೆ ರಾಗಿ, ಅದ್ರ ಜೊತೆ ಮೆಕ್ಕೆಜೋಳ ಜಾಸ್ತಿ. ನಾವು ವ್ಯವಸಾಯ ನಾನು ಮಾಡಿದಾಗ ಏನ್ ಮಾಡ್ತಿದ್ರು ಸರ್, ರಾಗಿ ಹುಳ್ಳಿನೇ ಜಾಸ್ತಿ ಎತ್ತುಗಳಿಗೆ ಇಡಕ್ಕೆ. ಬೇಸಾಯ ಹೊಡಿಬೇಕಾದ್ರೆ ಸೋಲ್ತಾವ್ ಎತ್ತು, ಜೋರಾಗಿ ಓಡಾಡ್ಬೇಕು, ಮೈ ಚೆನ್ನಾಗಿರ್ಬೇಕು, ಎತ್ತುಗಳು ಬಲ್ಕಟ್ಟಾಗಿರ್ಬೇಕಂದಾಗ ರಾಗಿ ಹುಳಿ ತೆಗಿಸ್ತಿದ್ವಿ. ರಾಗಿ ಹುಳಿ ತೆಗಿಸಿ ಅದನ್ನ ನೆನೆ ಹಾಕಿ ಇಡ್ತಿದ್ವಿ. ಮತ್ತೆ ಇನ್ನೊಂದು ಬೇರೆ ನಮ್ಮಮ್ಮರು ಅವ್ರು ಏನ್ ಮಾಡೋರು, ಹುಳ್ಳಿ ನೆನೆ ಹಾಕಿ ಬಿಡೋರು. ಹುಳ್ಳಿ ನೆನೆ ಹಾಕಿ ಬಿಟ್ಟು ರುಬ್ಬೋಗಲ್ನ ರುಬ್ಬೋರು, ರುಬ್ಬಿ ಎತ್ತುಗಳಿಗೆ ಇಡ್ತಿದ್ರು. ಅದೊಂದ್ ಟೈಫು ಅದು, ಇದು ಬಹಳ ಚೆನ್ನಾಗಿ. ಇವಾಗೆಲ್ಲ ಮಾಡಲ್ಲ, ಯಾರು ಮಾಡ್ತಾರೆ?
1: ಹೌದು, ಈಗ ನಮ್ಮನೆಯಲ್ಲಿ ನಾವು ನೋಡ್ತಾ ಇದ್ದೆ ಹುಡುಗರಿದ್ದಾಗ, ಸಂಜೆ ಎತ್ತುಗಳಿಗೆ ಕಾಳಿಡಕಪ್ಪ ಅನ್ನೋರು, ಎರಡು ಸಣ್ಣ ಕಬ್ಬನ ಬೆಳೆಯಲ್ಲಿ ಕಲಸಿ ಎಲ್ಲ ಇಡಂತಂದ ನಾನು ನೋಡಿದ್ದೇನೆ ಅಲ್ವಾ? ಅಂದ್ರೆ ಅದೆಲ್ಲ ಮಾಯ ಆಗ್ತಾ ಇದೆ ಅಲ್ವಾ ಇವತ್ತಿನ ದಿನ?
0: ಏನಿಲ್ಲ,
1: ಎಲ್ಲ ನಾವು ರೆಡಿಮೇಡ್ ಫುಡ್ ತಂದು ಹಾಕಿದ್ರೆ ಎಷ್ಟು ನಮಗೆ
0: ನಮಗೆ ನಾವು ಈಗ ನಾವು ಈಗಲೂ ಅದು ಕಾಲ ಏನು ಈ ತರ ಇದ್ಮಾಗ್ತಿಲ್ಲ, ಈ ತರ ದುರ್ಯ ಹುಡ್ತಾನೆ, ಈ ತರ ಮುಣಕ್ತತೆ. ಅದ್ ಬಿಟ್ರೆ ಏನಿಲ್ಲ. ಜನರೇಷನ್ ಏನಾಯ್ತಂತ ಸರ್, ನೀನು ಒಳ್ಳೆಯ ಬಟ್ಟೆ ಹಾಕೊಂಡ್ರೆ ನಾನು ಹಾಕ್ಬೇಕು.
1: ಹೌದು,
0: ಈಗ ನೋಡಿ ಈ ಜನರೇಷನ್ ಹೆಂಗ್ ಬಂದಿದೆ ಅಂದ್ರೆ, ಒಬ್ಬ ರೈತ ನನ್ನ ಮಗನಿಗೆ ಕಾರ್ಮೆಂಟಿಗೆ ಸೇರಿಸ್ಬೇಕಂದ್ರೆ ಅವನು 1,00,000 ರೂಪಾಯಿ ಅವನು ಸ್ವಲ್ಪ ಇದ್ದಂತ ಕಟ್ಟಿ ಸೇರಿಸ್ತಾ ಅಂದ್ರೆ ಇವನು ಸಾಲ ಮಾಡಿ ಕಟ್ತಾನೆ, ಸಾಲ ಮಾಡಿ ಮಗನಿಗೆ ಸೇರಿಸ್ತಾನೆ. ಉಪಯೋಗ ಇಲ್ಲ
1: ಅಲ್ಲ, ಸರ್ಕಾರದ ಸಾಕಷ್ಟು ಸೌಲಭ್ಯ ಇದ್ರು ಸರ್ಕಾರ ಶಾಲೆಗೆ
0: ಸೇರಿಸಲ್ಲ.
1: ಮುಂದೆ ನೋಡ್ತಾ
0: ಸುಮ್ಮ ಹಿಂದೆ, ಅವನ್ ಮಗ ಅಲ್ಲಿ ಓದ್ಬೇಕಾದ್ರೆ ನನ್ ಮಗ ಯಾಕೆ ಇಲ್ಲಿ ಓದ್ಬೇಕು, ನನ್ ಮಗನು ಅಲ್ಲಿ ಕಾರ್ಮೆಂಟ್ ನಲ್ಲಿ ಓದ್ಬೇಕು, ಈ ತರ ಹೊಂಟಿದ್ದಾರೆ ಜನ.
1: ಹೌದು, ಪ್ರಾರಂಭದ ಕೃಷಿಯಲ್ಲಿ ಎತ್ತುಗಳನ್ನ ಕಟ್ಟಿ ಅಂದೆಲ್ಲ ಅಷ್ಟಕ್ಕೆ ಹೋಗಿ ನೇಗಿಲು ಹೊಡಿ ಅಂತದ್ದು ಇದೆಲ್ಲ ಮಾಡ್ತೀವಿ
0: ಸರ್. ನಾವು 4 ಗಂಟೆಗೆ ನೇಗಿಲು
1: ಹೇಳ್ರಿ, ಇದ್ರ ಅನುಭವ ಹೇಳ್ರಿ.
0: 4 ಗಂಟೆಗೆ ತಗೊಂಡೋಗಿ ಎತ್ತುಗಳು ನೇಗಿಲು ಹೊಡೆದ್ರೆ 9 ಗಂಟೆಗೆ 1 ಎಕರೆ ಹೊಲ ಹೊಡಿತಿದ್ವಿ. ಅಷ್ಟೊತ್ತಿಗೆ ಇವ್ರಲ್ಲೆ ಮನೆಯಾಗ್ಲೇ ಇರೋರು ಬುತ್ತಿ ಗಿತ್ತಿ ತಗೊಂಡು ಬರೋರು. ಮತ್ತ ಅದನ್ನ ನೀನ್ ಎಷ್ಟೇ ಎಕರೆ ಹೊಲ ಇದ್ರು ಬರೀ ಎತ್ತುಗಳನ್ನ ಹಸ್ ಮಾಡ್ತಿದ್ವಿ.
1: ಹೌದು,
0: ಆ ನೇಗ್ಲಿ ಹೊಡೆದಿದ್ ಹೊಲಕ್ಕೆ ಮತ್ತೆ ರಂಟೆ ನೇಗ್ಲಿ ಮಾಡ್ಕೊಂಡು ಅದನ್ನ ಮಗ್ಸೋದು. ಈಗ ಏನು ಟಿಲ್ಲರ್ ಹಾಕೊಂಡು ಹೊಡೆದು ಆಮೇಲೆ ಬಲರಾಮ ಹೊಡೆದೆ ಅಡ್ಡಡ್ ಹೊಡೆಯಪ್ಪ ಹೊಲ ನುಣ್ಣಗಾಗ್ಲಿ ಅಂದ್ರೆ, ನಾವು ಏನು ನೇಗ್ಲಿ ಕೆಲ್ಸ ಮರದ ನೇಗ್ಲಿ ಕೆಲ್ಸಕ್ಕೂ ಈಗ ಏನ್ ಟ್ರ್ಯಾಕ್ಟರ್ ಕೆಲ್ಸಕ್ಕೂ ಭಾರಿ ವ್ಯತ್ಯಾಸ ಇದೆ.
1: ಹೌದು, ಏನ್ ವ್ಯತ್ಯಾಸ ಅಂತ ಹೇಳ್ಬೋದು?
0: ಏನ್ ವ್ಯತ್ಯಾಸ ಅಂದ್ರೆ, ಇದು ಹಿಂಗ್ ಬರುತ್ತಲ್ಲ ಹಿಂಗ್ ಬರುತ್ತೆ, 2 ಸೆಂಟರ್ ಗಡ್ಡೆ ಇದ್ದೇ ಇರುತ್ತದು.
1: ಹೌದು, ಆಮೇಲೆ ಟ್ರ್ಯಾಕ್ಟರ್ಗಳೆಲ್ಲ ಓಡಾಡೋಡಿ ನೆಲ ಗಡ್ಡೆ

0: ಗಟ್ಟಿ
1: ಆಗ್ಬಿಡುತ್ತೆ. ಎತ್ತಿನ ಬೇಸಾಯದಾಗ ಆದಷ್ಟು ಮೃದು ಆಗಲ್ಲ.
0: ಆಗಲ್ಲ. ಈ ಎತ್ತಿಂದ ಏನಾಯ್ತಂತ ಅಂದ್ರೆ ಮೊದಲು ನೆಗ್ಲಿ ಹೊಡಿತಾರ, ಆಮೇಲೆ ಈ ರೆಂಟೆ ನೆಗ್ರಿ ಮಗಸ್ತಾರ, ಮಗಸ್ಬಿಟ್ಟು ಎರಡ್ ಸಾರಿ ಹರಗ್ ಬಿಡ್ತಾರ. ಹರಗ್ ಬಿಟ್ರೆ ಏನಾಗುತ್ತ ಆ ಮಣ್ಣು ಅಂದ್ರೆ ರಾಸೆ ಆಗುತ್ತೆ, ಎಲ್ಲಾ ಕಡೆನು ಟೊಳ್ಳು ಸಿಗುತ್ತೆ ಮಣ್ಣು ಅದು ಭೂಮಿ ಪೂರ. ಅದ್ರಲ್ಲಿ ಬೀಜ ಹಾಕು ಯಾತರ ಹುಟ್ಟತ್ ನೋಡು, ಇದಕ್ ಬೀಜ ಹಾಕು ಯಾತರ ಹುಟ್ಟತ್ತೆ, ಅದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಬರುತ್ತೆ.
1: ಎತ್ತುಗಳು ಬೇಸಾಯ ಇದ್ದಾಗ ಅಂದ್ರೆ ಅರ್ಗು ಸರ್ಗ ಎಲ್ಲ ನೀಟಾಗಿ ಹೊಡಿತಾ ಇದ್ರು,
0: ನೀಟಾಗಿ ಹೊಡಿತಿದ್ರು.
1: ಈಗ ಕುಂಟೆ ರೆಂಟೆ ಮಡಿಕೆ
0: ನೀಟಾಗಿ ಹೊಡಿತಿದ್ರು.
1: ಟ್ರ್ಯಾಕ್ಟರ್ಗಳು ಈಗ ಎಲ್ಲಿ ಏರಿಗಳು ಹತ್ತುತ್ತವೆ, ಎಲ್ಲ ಬೀಳೆ ಬೀಳೆ ಇದೆ. ಹೌದು,
0: ಬೀಳೆ ಸುಮ್ಕೆ ಜನಗಳು ಇದೇನು ಅಂತಾರಲ್ಲ ಸರ್, ಜನ್ಮನ್ರ ಜಾತ್ ಮುರ್ಲಿಯ ಸಾಡ್ ಮುಳ ಶಂಬೋಲಿಂಗ ಅಂತ ಆ ಟೈಪ್ ಹೊಂಟಿದಾರೆ. ಅಂದ್ರೆ ಹೋಗ್ತಾ ಹೋಗ್ತಾ ಅದೇನ್ ಜಗತ್ ಏನಾಗುತ್ತಂಬುದು ಗೊತ್ತಾಗ್ತಾ ಇಲ್ಲ, ಬಹಳ ಕಷ್ಟ ಐತಿ.
1: ಈಗ ನಿಮ್ಮ ಕಾಲದ ಕೃಷಿ ಬದುಕು ನೆನ್ಸ್ಕೊಂಡ್ರೆ ಈಗ ಏನನ್ಸುತ್ತೆ ನಿಮಗೆ?
0: ಬಹಳ ನೋವು ಅನಿಸ್ತು. ಈಗ ಒಂದ್ 5 ವರ್ಷದಿಂದ ಇತ್ಲಾಗ ಎಲ್ಲ ಎತ್ಗಳು ಮಾರ್ಕೊಂಡ್ಬಿಟ್ಟು ಒಂಥರ ಹುಚ್ಚರಾದಂಗ ಆಗಿದೀವಿ. ಯಾಕಂದ್ರೆ ಮನ್ಯಾಗ ಇರೋರೇ ಇಬ್ರು ನಾವು, ಇವ್ರು ಓದಾಕ ಹೋಗ್ಬಿಟ್ರ ಸ್ವಲ್ಪ ಹೊಟ್ಟೆಲಿದ್ವಿ. ಅಂದ್ರೆ ನಾವು 5 ಜನ ಅಂತ ಹೊಟ್ಟೆಲಿದ್ವಿ, ಜಮೀನ್ ಇತ್ತು, ಜಾಗ ಇತ್ತು ದನಗಳು ಕಟ್ಟಾಕೆ, ಮತ್ತೆ ಅವರು ಭಾಗ ಇಟ್ಕೊಂಡ್ರ, ಇವರು ಟೋಸ್ಕೊಂಡ್ರು, ನಾವು ಮನೆ ಕಟ್ಕೊಂಡು ಸುಮ್ಕಾಗ್ಬಿಟ್ವಿ. ಈಗ 5 ವರ್ಷದಿಂದ ಇತ್ಲಾಗೆ ಮೈ ಬೆಳೆದ್ ಬಿಟ್ಟೈತೆ.
1: ಹೌದು,
0: ಮೈ ಭಾರ, ಉಪ್ಸ ಬರಂಗಾಗದು. ಅವಾಗ ಏನಿದ್ರೆ ಬೆಸೆಯಿಂದ 100 ಸಾರಿ 1000 ಸಾರಿ ಓಡಾಡು, ಆರೋಗ್ಯ ಚೆನ್ನಾಗಿರೋದು ಏನ್ ಹೆಂಗ್ ಭಕ್ತಿ ಹೆಂಗ್ ಬಗ್ಬೋದು ಆತರ ಮೈ ಲಘುವಾಗಿರೋದು. ಇಂಜೆಕ್ಷನ್ ಮಾಡಿಸ್ತಿದ್ದಿಲ್ಲ, ಆತರ ಬದುಕಿದ್ವಿ. ತುಪ್ಪ ಹಾಲು ಮೊಸರು ಜಗ್, ಯಾಕೆ ಕಾಯಿಲೆನೇ ಇಲ್ಲ ಅವಾಗ. ಮತ್ತ ಅವಾಗ ಏನ್ ಮಾಡೋ ಸರ್ ಅಂದ್ರೆ, ಒಂದ್ ವಾರಕ್ಕೆ ಒಂದ್ ಸಾರಿ ಸ್ನಾನ ಮಾಡ್ತಿದ್ವಿ. ಅವಾಗ ನೀನ್ 8 ದಿನಕ್ಕೆ ಒಂದ್ಸರಿ ಕಸ್ತೂರಿ ಸೊಪ್ಪು ಕರೆ ಸೋಪ್ನಲ್ಲಿ ಸ್ನಾನ ಮಾಡಿಬಿಟ್ರೆ ಮೈ ತಲೆ ಎಲ್ಲ ಗಮ ಗಮ ಗಮ ಅನ್ನೋದು. ನೀನ್ ಈಗ ನಾರ್ತಿರೋ ಸೋಪಿನಲ್ಲೂ ಮೈ ತೊಳೆದ್ರು ವಾಸನೆ ಬರೋದಿಲ್ಲ,
1: ಕೆಮಿಕಲ್ಸ್ ಅಲ್ವಾ,
0: ಕೆಮಿಕಲ್ ಆತರ.
1: ಎಷ್ಟು ನಾವು ಬದಲಾವಣೆ ಆದ್ರೂ ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ,
0: ಜಾಸ್ತಿ ಆಗ್ತಾ ಇದೆ.
1: ಅಂದ್ರೆ ಎಲ್ಲೇ ಒಂದ್ ಕಡೆ ನಮ್ಮ ಜೀವನ ಶೈಲಿ, ನೀವ್ ಹೇಳಿದಂಗೆ ನಾವು ಬೆಳೆಯುವಂತ ಆಹಾರ ಪದ್ಧತಿಗಳು, ಏನ್ ಆಹಾರಕ್ಕೆ ನಾವು ಬೆಳಿತೀವೋ ಆ ಬೆಳೆಗಳು ಗುಣಮಟ್ಟ ಇಲ್ಲ, ಎಲ್ಲ ನಾವು ರಾಸಾಯನಿಕ.
0: ಈಗ ರಾಗಿಗೂ ಔಷಧಿ ಹೊಡೆಯೋ ಕಾಲ ಬಂದೈತೆ, ರಾಗಿಗೂ ಔಷಧಿ ಹೊಡಿತದಾರೆ. ನಾವು ಮೊದಲು ತೊಗರಿ ಗಿಗರಿಗೆಲ್ಲ ಔಷಧಿನೇ ಹೊಡಿತಿದ್ದಿಲ್ಲ, ತೊಗರಿ ಬಿತ್ ಬಿಟ್ರೆ ಹಂಗೆ ಗೊಚ್ಚು ಗೊಚ್ಚು ಕುಚ್ಚು ಕುಚ್ಚು ಬಿಡೋ, ಅವಾಗ ಏನು ಇಲ್ಲ. ಇವಾಗ ಎಲ್ಲ ಔಷಧಿನಿ. ಮತ್ ಮೆಣಸಿನ ಗಿಡ ಹಚ್ತಿದ್ವಿ, ಅವಾಗ ಹೆಂಗ್ ಮೆಣಸಿನ ಗಿಡ ಹಚ್ತಿದ್ವಿ ಅಂದ್ರೆ, ಒಂದು ಈ ರೂಮ್ ನೋಟು ಅಷ್ಟ್ ಮಳೆ ಇದ್ರೆ ಅವ್ರ ಮಂತಾನಾಗ ಆಗೋಷ್ಟು ಮೆಣಸಿನ ಗಿಡ ಆಗೋದು, ಕಾಯಿ ಆಗೋದು. ಅದನ್ನ ಆ ಚಟ್ನಿನ ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಒಂದೆರಡು ಉಪ್ಪು ಗಿಡ ಹಿಂಗ ಅರ್ದು ರೊಟ್ಟಿ ತಿಂದ್ರೆ 4-5 ರೊಟ್ಟಿ ತಿಂದ್ಬಿಡ್ತಿದ್ವಿ.
1: ಈಗಿನ ಮೆಣಸಿನಕಾಯಿ ಎಷ್ಟು ರುಚಿ ಇದೆ,
0: ರುಚಿನೂ ಇಲ್ಲ, ತಿನ್ನಕ್ಕೂ ಬರಲ್ಲ ಸರ್. ಅದನ್ನ ಚಟ್ನಿ ಮಾಡಿ ತಿಂದಿದ್ರೆ ಏನಿಲ್ಲ, ಇಲ್ಲ ಖಾರ ಆಗೋದು, ಎಲ್ಲ ಮಕ ಎಲ್ಲ ಹುರಿ ಬರೋದು, ಈ ತರ ಆಗುತ್ತೆ. ಅವಾಗಿಂದ ಏನಿಲ್ಲ, ಬರೀ ಚಟ್ನಿ ಮೇಲೆ ಎಷ್ಟೋ ಕುಟುಂಬಗಳು ಜೀವನ ಮಾಡಿದ್ದಾರೆ.
1: ಈಗ ಪಡುವಲಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಟೊಮೆಟೊ, ಇವೆಲ್ಲ ಹಿಂದಿನ ಬದನೆಕಾಯಿ, ಹಿಂದಿನ ಕಾಲದ ಒಂದು ತಳಿಗಳು ಏನಿದ್ವು,
0: ಯಾವ ಇಲ್ಲ.
1: ಎಷ್ಟು ರುಚಿ ಇರ್ತದಲ್ವಾ, ಎಲ್ಲಿ ಸಿಗುತ್ತೆ ಅದೆಲ್ಲ, ಜವಾರಿನೇ ಸಿಗ್ತಾ ಇದೆ.
0: ಜವಾರಿ ಒಂದು ಪದಾರ್ಥ ನೋಡ್ಬೇಕಂದ್ರೆ ಇಲ್ಲ ಇವಾಗ.
1: ಹೌದು,
0: ಏನು ಈ ಬೇಳೆ ಈಗ ಇದೆ, ತೊಗರಿನೇ ಸಿಗ್ತಾ ಇಲ್ಲ ಸರ್. ಇವಾಗೆಲ್ಲ ಎಲ್ಲ ಹೈಬ್ರಿಡ್ಗಳು. ಈಗ ನಮ್ಮನೇಲಿ ಅದು ಅಲ್ಲಿಂದ ಇಲ್ಲಿವರೆಗೆ ಜವಾರಿ ಕಾಳು ಇಟ್ಕೊಂಡೆ ಬಂದಿವಿ ನಾವು, ಕಳ್ದಿಲ್ಲ. ಅದನ್ನ
1: ನೀವೇ ಬೆಳೆ ಮಾಡ್ಕೊಳ್ತೀರ?
0: ಬೆಳೆ ಮಾಡ್ಕೊಂತೀವಿ. ಆ ಬೆಳೆ ಟೇಸ್ಟ್ ಈ ಬೆಳೆ ಟೇಸ್ಟ್ ಭಾರಿ ಡಿಫ್ರೆನ್ಸ್.
1: ಹೌದು,
0: ಇದ್ರ ಟೇಸ್ಟ್ ಇದು ಬರಲ್ಲ.
1: ಹೌದು, ಈಗ ಎಲ್ಲೋ ಒಂದ್ ಕಡೆ ನೆನ್ಸ್ಕೊಂಡ್ರೆ ಹಿಂದಿನ ಒಂದು ಕೃಷಿ ಪದ್ಧತಿಗಳನ್ನ ನಮ್ಮ ಮಕ್ಕಳಿಗೆ ಆತರ ಒಂದು ಕೃಷಿ ಪದ್ಧತಿ ಕಲ್ಸ್ಬೇಕಂತ ಅನಿಸ್ತಲ್ವಾ ನಿಮಗೆ?
0: ಈಗ ನನ್ ಮಗಗ್ ಮಾಡ್ತಿರೋದೇ ಆ ಕೆಲ್ಸ. ಸುಳ್ಳಲ್ಲ ಸರ್. ಏನಪ್ಪ ಅಂದ್ರೆ, ಓದಕ್ ಬರುತ್ತೆ, ಬರಿಯಕ್ ಬರುತ್ತೆ, ಲೆಕ್ಕ ಮಾಡಕ್ ಬರುತ್ತೆ, ಸಾಕು. ಮುಂದಿನ ವರ್ಷ ಈಗ ಸ್ಟಾರ್ಟ್ ಮಾಡ್ಕೊಡೋಣ, ಒಂದೆರಡು ಎಮ್ಮೆ, ಒಂದೆರಡ ಹಸುಗಳು. ಏ, ನಮ್ಮನೆ ಹತ್ರ ಜಾಗ ಇಲ್ಲ, ಹೊಲ್ದಾಗೆ ಮಾಡ್ಕೊಂಡ್ಬಿಡೋಣ, ಅಲ್ಲೇ ಒಂದ್ ಶೆಡ್ ಮಾಡ್ಕೊಂಡು ಮಾಡ್ಕೊಂಡ್ರೆ ನಮಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಾನು ಅದಕ್ಕೆ ಹೊಂಟಿದ್ದೀನಿ.
1: ಈಗ ಹೊಲದಲ್ಲಿ ನೀವು ಕುರಿ ಮೇಕೆ
0: ಎಲ್ಲ ಮಾಡ್ಕೋಬಹುದು,
1: ನಾಟಿ ಕೋಳಿ ಸಾಕ್ಬೋದು,
0: ನಾಟಿ ಕೋಳಿ ಸಾಕ್ಬೋದು, ಪ್ರತಿಯೊಂದು ಸಾಕ್ಬೋದು. ಏನು ಸಾಕ್ಲಿದ್ರು ಸರ್, ಒಂದೆರಡು ಆಕಳ, ಒಂದೆರಡು ಎಮ್ಮೆ ಇದ್ರೆ ಸಾಕು, ಜೀವನ ಹೆಚ್ಚುಕಟ್ಟಾಗಿ ಮಾಡ್ಕೋಬಹುದು. ಒಂದ್ ಅಪ್ ಸೇಲ್ಸ್ಗಿಂತಲೂ ಚೆನ್ನಾಗಿ ಮಾಡ್ಕೋಬಹುದು. ಈಗ ನಮ್ದೇ ಒಂದ್ 4 ಎಕರೆ ತೋಟ ಐತಿ,
1: ಅಡಿಕೆ ತೋಟ.
0: ಅಡಿಕೆ ತೋಟ 4 ಎಕರೆ ಅಡಿಕೆ ತೋಟಕ್ಕೆ 2 ಹಸು ಇದ್ರೆ ಸಾಕು, ಅವನ್ ಏನ್ ಚಿಂತೆ ಮಾಡಂಗಿಲ್ಲ. 15 ಲಕ್ಷದ ಅಡಿಕೆ ಆಗ್ತತಿ 4 ಎಕರೆ
1: ಪ್ರತಿ ವರ್ಷ.
0: ಇದು ಪೂರ್ತಿ ಖರ್ಚು ಹೊಡ್ಕೊಂಡು ಹೋಗ್ತತಿ ಇದು ಆಕಳ. ನಾವು 15 ಲಕ್ಷ ಏನಾರ ಮುಂದಕ್ಕೆ ಏನಾರು ಮಾಡ್ಕೋಬಹುದಲ್ಲ,
1: ಉಳಿತಾಯ ಮಾಡ್ಬೋದಲ್ಲ,
0: ಮಾಡ್ಬೋದಲ್ಲ.
1: ಹೌದು, ಬೇರೆ ನೀವು ಉಪಯೋಗ ಮಾಡ್ಕೋಬಹುದು,
0: ಮಾಡ್ಕೋಬಹುದು.
1: ಏನೋ ಒಂದು ಜಮೀನ್ ತಗೋಬಹುದು,
0: ಸೈಟ್ ತಗೋಬಹುದು, ಏನಾರು ಮಾಡ್ಕೋಬಹುದು. ಕರೆಕ್ಟ್ ಆಗಿ ನೀರಾವರಿ 2 ಎಕರೆ ಜಮೀನ್ ಇದ್ರೆ, ಬರೀ 500 ಗಿಡ ಅಡಿಕೆ ಗಿಡ ಆದ್ರೆ, ನನ್ನ ಅನುಭವದ ಪ್ರಕಾರ, ತಂಗಿಗಳು ಮದುವೆ ಮಾಡ್ಕೊಂಡ್ ಬಂದಿರೋ ಪ್ರಕಾರ, 3 ಎಕರೆಯಲ್ಲಿ 2 ಎಕರೆ ಅಡಿಕೆ ತೋಟ, 500 ಗಿಡ ಅಡಿಕೆ ಇದ್ರೆ ಒಂದು ಕುಟುಂಬ ಜೀವನ ಸಂತುಷ್ಟಿಯಾಗಿ ಜೀವನ ಮಾಡ್ಕೋಬಹುದು. ಏನು ಪ್ರಾಬ್ಲಮ್ ಬರಲ್ಲ ಅವನಿಗೆ. 2 ಆಕಳ ಇರ್ಬೇಕು, ಅಂದ್ರೆ ಅಡಿಕೆ ಗಿಡ ಒಂದೇ ಅಂತ ಬಿಟ್ಕೊಂಡ್ರೆ ಅದಾಗಲ್ಲ.

0: ಮತ್ತೆ ನಾವು ಅದ್ರ ಜೊತೆಗೆ ಆಕಳಿಂದ ಇನ್ಕಮ್ ಬಂದ್ರೆ ಮಾತ್ರ ಉಳಿತಾನೆ ಅವನು. ಬರೀ ಅಡಿಕೆ ಗಿಡನ್ನೇ ಪೂಜೆ ಮಾಡ್ಕೊಂತಿದ್ರೆ ಅದೇನು ಬರಲ್ಲ.
1: ಈಗ ನೀವ್ ಹೇಳಿದ್ರ ನಾವೆಲ್ಲ 5 ಜನ ಅಣ್ಣ ತಮ್ಮಂದಿರ ಒಗ್ಗೂಡಿದ್ವಿ, ಅವತ್ತು ಒಳ್ಳೆ ಜೀವನ
0: ಕಟ್ಕೊಂಡಿದ್ವಿ ಸರ್.
1: ಯಾಕೆ ಎಲ್ಲ ಒಗ್ಗೂಡಿದ್ರೆ ಅಷ್ಟೊಂದು ಕೃಷಿ ಜೀವನ ಉತ್ತಮವಾಗಿರುತ್ತಾ?
0: ಹೌದು ಸರ್. ಅದು ಈಗ ಒಬ್ರಿಗೊಬ್ರು ಈಗ ನಾನು ಮಾಡ್ತಿರೋದು ನೋಡ ಅವ್ನು ಬಂದು ಮಾಡ್ಲೇಬೇಕು.
1: ಹೌದು.
0: ಈಗ ನಾನು ಅಲ್ಲಿ ಮುಂದೆ ಹೋಗಿ ನಾನು ಮಾಡ್ತಾ ಇದ್ರೆ ನಮ್ಮ ಅಣ್ಣ ಹೋಗಿರ್ದಾನೆ, ನಾನು ಹೋಗ್ಬೇಕು ಹಿಂದೆ ಅಂತ ಬಂದಿರ್ತಾನೆ ಅವನಲೆ. ಈಗಿನ ಮಕ್ಳು ಆ ಥರ ಅಲ್ಲ, ಏ ಹೋದ್ರೆ ಹೋಗ್ಲಿ ಬಿಡು ಅವ್ನ ಪಡೆ ಹೋಗ್ತಾನೆ ಮಾಡ್ಕೊಂಡ್ಲೆ ಅವನು ಅಂತಾರೆ. ನಮ್ದು ಆ ಕಾಲದಲ್ಲಿ ಏನಾಯ್ತಪ್ಪ ಅಂದ್ರೆ ಒಬ್ಬನ ಹೊಲಕ್ಕೆ ಹೋದ ಅಂದ್ರೆ ಹಿಂದ್ಗಡೆಯಿಂದ ಎಲ್ಲ ಬಿಟ್ಟು ಬಿಡಕ್ಕೆ ಜಾಡು. ಆ ಥರ ಇತ್ತು ಜನರೇಷನ್ ಅವಾಗ. ಏ ಮಾಡ್ಕೊಂಡ್ರೆ ಅವ್ನು ಮಾಡ್ಕೊಂತಾನೆ ಬಿಡ ಅಂತಾರೆ. ಈಗ
1: ಅಂದ್ರೆ ಇವಾಗಿನ ಒಂದು ಪರಿಸ್ಥಿತಿಯಲ್ಲಿ ಅಂತ ಒಂದು ಎಲ್ಲರೂ ಒಗ್ಗೂಡಿ ಇರುವಂತ ಕುಟುಂಬಗಳನ್ನ ಕಾಣೋದು ಬಹಳ ಕಷ್ಟ ಅಲ್ವಾ?
0: ಇಲ್ಲ ಸರ್, ಎಲ್ಲೂ ಇಲ್ಲ. ನಾನು ಬಹಳ ಕಡೆ ತಿರುಗಿದ್ದೀನಿ. ಇಲ್ಲ,
1: ಈಗ ಹೋದ ವರ್ಷ 1 ಎಕರೆ ಒಳಗಡೆ ಬೀನ್ಸ್ ಬೆಳೆದಿದೆ, ಸಾಕಷ್ಟು ಲಾಭ ಅಂತ ಹೇಳಿದ್ರಿ.
0: ಹ್ಞೂ ಸರ್.
1: ಲಾಭದಾಯಕವಾಗಿ ಯಾವ ರೀತಿ ಬೆಳೆದ್ರ ಬೀನ್ಸ್?
0: ಬೀನ್ಸು ಅದೇ ಈ ಟಮಟ ಹಚ್ಚಿದ್ದೆ, ಅದಕ್ಕೆ ಗೂಟ ಹಂಗೆ ಇದ್ವಲ್ಲ, ಬೀಜ ಊರಿದ್ದೆ. ಬೀಜ ಊರು ಬಿಟ್ಟು ಅಷ್ಟೇ ಬೆಳೀತದ್ ಬಳ್ಳಿ ಆಯ್ತು. ಸ್ವಲ್ಪ ಹಂಗೆ ವಾರಕ್ಕೆ ಒಂದ್ಸರಿ ಸ್ಪ್ರೇ, ಹಂಗೆ ಟಾನಿಕು ಅದು ಇದು ಆ ತರ ಬೆಳೆದೆ. ರೇಟು ಅಚ್ಚಕಟ್ಟು ರೇಟ್, ಅದು ರೇಟು ಸಿಗಿದ್ರೆ ಇನ್ನೂ ದುಡ್ಡಾಗದು. ಅದು ನಾನು ಸ್ಟಾರ್ಟ್ ಹರಿಯೋಕೆ ಸ್ಟಾರ್ಟ್ ಮಾಡಿದ್ದು ಕೊನೆ ತನಕ 30 ರೂಪಾಯಿ ರೇಟ್ ಸಿಕ್ತು. ಈಗ ಟಮಟೆ ಖಾಲಿ ಆದ್ರೂ ಈಗ ಅದನ್ನೇ ಮಾಡೋದು.
1: ಒಟ್ಟಾರೆ ತರಕಾರಿಗಳನ್ನ ಸಾಕಷ್ಟು ಬೆಳಿತೀರಾ ನೀವು?
0: ಹೌದು ಸರ್, ಬೆಳಿತೀವಿ.
1: ಸೊಪ್ಪೆಲ್ಲ ಬೆಳಿತೀರಾ?
0: ಸೊಪ್ಪು ಹಾಕಲ್ ಸರ್. ಮುಳುಗಾಯಿ ಬೆಳೀತಿದ್ದೆ ಸ್ಟಾರ್ಟಿಂಗ್, ಮುಳುಗಾಯಿ ಟಮಟೆ ಮೆಣಸಿನ ಗಿಡ ಈ 3 ಪದಾರ್ಥ ಬೆಳೆದೀನಿ. ಇನ್ನಿದ್ದವೆಲ್ಲ ಬೆಳಿತೀವಂತ ಅವೆಲ್ಲ ಸುಳ್ಳು ಹೇಳಕ್ ಬರಲ್ಲ. ಚೆನ್ನಾಗಿ ಬೆಳೆದ್ಮೇಲೆ ಅಡಿಕೆ ಕಟ್ಟಿದ್ವಿ. ಅಡಿಕೆ ಕಟ್ಟಿದ್ಮೇಲೆ ಈಗ ಅಡಿಕೆ ಕಡೆನೆ ಗಮನ,
1: ಅಡಿಕೆ ಕಡೆಗೆ. ಯಾಕಂದ್ರೆ ಲಾಭ ಐತೆ ಅಂದ್ಮೇಲೆ
0: ಇದೆ ಸರ್. ಅಡಿಕೆಯಲ್ಲಿ ಲಾಭ ಮಾಡಿದ್ರೆ ಮಸ್ತ್ ಐತೆ. ನಮ್ದು 8-9 ದಾಯ. ನಾನು 40 ಕ್ವಿಂಟಲ್ ಅಡಿಕೆ ಬೆಳೆದ್ದೀನಿ 3 ಎಕರೆಗೆ. 1,300 ಗಿಡಕ್ಕೆ
1: ಒಣಅಡಿಕೆ
0: 40 ಕ್ವಿಂಟಲ್ ಅಡಿಕೆ ಬೆಳೆದ್ದೀನಿ. ಇವಾಗ ಬರ್ತಾ ಬರ್ತಾ ಬರ್ತಾ ಏನಾಯ್ತಂದ್ರೆ ನಾನು ಸ್ವಲ್ಪ ಕೆರೆ ಮಣ್ಣು ಜಾಸ್ತಿ ಹೊಡೆಸ್ಬಿಟ್ಟೆ.
1: ಕೆರೆ ಮಣ್ಣು ಸೂಕ್ತ ಅಲ್ಲ ಅಲ್ವಾ?
0: ಮಣ್ಣೇ ಹೊಡೆಸ್ಕೊಡ್ದ ಅಡಿಕೆ ಗಿಡಕ್ಕೆ. ಆ ಮಣ್ಣು ನೋಡಿಸಿ ತೋಟನೇ ಹಾಳು ಮಾಡ್ಕೊಂಡೆ. ಎಷ್ಟು ಸರಿ, ಎಷ್ಟು ಮದುವೆ ಮಾಡಿದ್ದೀನಿ, ಎಷ್ಟು ಎಲ್ಲ ಮಾಡಿದ್ದೀನಿ ಅಂದ್ರೆ ಕೃಷಿನಲ್ಲೇ ಮಾಡಿದ್ದೀನಿ ನಾನು ಪ್ರತಿಯೊಂದು. ನಮಗೇನು ಬಹಳ ಆಸ್ತಿ ಇರಲಿಲ್ಲ, ಬರೀ 6 ಎಕರೆಯಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ. 4 ತಂಗಿಯರ್ ಮದುವೆ ಮಾಡಿದ್ದೀನಿ, 4 ಅಣ್ಣನ್ ಮಕ್ಕಳು ಮದುವೆ ಮಾಡಿದ್ದೀನಿ. ಇಡೀ ಕುಟುಂಬನೇ ನೋಡಕ್ 3 ಕುಟುಂಬ ಸಾಕಿನಿ.
1: ನೀವು ಹಿರಿಯರ?
0: ನಾವು ಚಿಕ್ಕವರು.
1: ಚಿಕ್ಕವರು.
0: ನಾವು ಚಿಕ್ಕವ್ರು ಸೇರಿ 2 ನೌಕರಿಯನ್ನು ಸಾಕ್ಬಿಟ್ಟಿನಿ ನಾನು. ಅವ್ರ ಮಕ್ಕಳು ಮದುವೆನೂ ಮಾಡಿಬಿಟ್ಟಿನಿ ನಾನು. ಕೃಷಿಯಲ್ಲಿ ಲಾಭ ಇದೆ ಸರ್, ಕೈ ಮುಟ್ಟು ಮಾಡ್ದಲೇ ಏನೂ ಆಗಲ್ಲ. ಮನೆಯಲ್ಲಿ ಏನೇ ಒಂದು ಮಾಡಿದ್ರು ಇಬ್ಬರಂತೂ ಇರಲೇಬೇಕು.
1: ಒಳ್ಳೇದು ಲಕ್ಷಣಾಯ್ಕ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಕೃಷಿ ಬದುಕಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಹಳವುದರ ಲಂಬಾಣಿ ಹಟ್ಟಿಯ ಕೃಷಿಕ ಜೆ ಲಚ್ಚಾನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳ ಸಿದ್ದೇಶ್.
3: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
2: ಈಗ ರೈತರಿಗೆ ಸಲಹೆ.
4: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯಶಾಸ್ತ್ರ ವಿಭಾಗದ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಹಾಗೂ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇರುವಕಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ರೈತ ಬಾಂಧವರಿಗೆ ಮಾತನಾಡುವ ವಿಷಯ ಏನೆಂದರೆ, ಅಡಿಕೆ ಗಿಡದ ಜೊತೆ ಜೊತೆಯಲ್ಲಿ ಬೆಳೆಯಬಹುದಾದ ಅರಣ್ಯ ಆಧಾರಿತ ಮರಗಳು ಯಾವ್ಯಾವ ಬೆಳೆಯಬಹುದಂತೆ ಹೇಳಿಕೊಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ರೈತರು ಅಡಿಕೆ ಮರವನ್ನಷ್ಟೇ ಬೆಳೀತಾ ಇದ್ದಾರೆ. ಅದರಿಂದ ಏನಾಗುತ್ತದೆ, ಕೆಲವೊಂದು ಸಾರಿ ಮಳೆ ಬರದೇ ಇದ್ದಾಗೆ ನೀರಿನ ಸಮಸ್ಯೆ ಆಗ್ತದೆ, ಅದರಿಂದ ಅಡಿಕೆಯಲ್ಲಿ ಇಳುವರಿ ಕಮ್ಮಿ ಆಗುತ್ತದೆ, ಅದರಿಂದ ಸಾಕಷ್ಟು ನಷ್ಟವನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಇದರಿಂದ ರೈತರು ಹೆಚ್ಚು ಹೆಚ್ಚು ವೈವಿಧ್ಯತೆಯ ಗಿಡಗಳು ಮರಗಳನ್ನು ಬೆಳೆಯುವುದರಿಂದ ಆದಾಯವನ್ನು ಅವರು ಪಡೆದುಕೊಳ್ಳಬಹುದು. ಯಾವ್ಯಾವ ಅರಣ್ಯ ಆಧಾರಿತ ಹಾಗೂ ತೋಟಗಾರಿಕೆ ಮರಗಳನ್ನು ರೈತರು ಬೆಳೆಯಬಹುದಂತಂದ್ರೆ, ಅವಕ್ಯಾಡು ಇದು ಕೂಡ ಒಂದು ಒಳ್ಳೆಯ ಬೆಳೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ರೈತರು ಮನೆಯ ಸುತ್ತಮುತ್ತಲು ಹಾಗೂ ತೋಟಗಳಲ್ಲಿ ಬೆಳೀತಾ ಇದ್ದಾರೆ. ಇದರಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮವಾದ ರೇಟ್ ಕೂಡ ದೊರಕ್ತಾ ಇದೆ. ಆದ್ದರಿಂದ ರೈತರು ಅವಕ್ಯಾಡೋವನ್ನು ಆಯ್ಕೋಬಹುದು. ಇದು ಒಂದು ಒಳ್ಳೆಯ ಪ್ರೋಟೀನ್, ಹೆಚ್ಚು ಅಂಶ ಇರತಕ್ಕಂತಹ

0: ಆ ಒಂದು ಹಣ್ಣು ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಅತಿ ಹೆಚ್ಚು ಈಗ ಬೇಡಿಕೆಯಲ್ಲಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳಂತ ಜಾಜಿಕಾಯಿ ಹಾಗೂ ದಾಲ್ಚಿನ್ನಿ, ಆಲ್ ಸ್ಪೈಸ್, ತೆಂಗು, ಕೊಕೊವಾ ಕೂಡ ಒಂದು ಒಳ್ಳೆಯ ಬೆಳೆ. 200-300 ರೂಪಾಯಿ ಪ್ರತಿ ಕೆಜಿಗೆ ಕೊಕೊವಾ ಆಗಿದೆ. ಇದರಿಂದ ರೈತರು ಇದು ಒಂದು ಒಳ್ಳೆಯ ಆಯ್ಕೆ ಅಂತಲೇ ಹೇಳ್ಬೋದು. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕಾ ಇಲಾಖೆಗಳಲ್ಲಿ ಸಿಗ್ತದೆ ಹಾಗೂ ತೋಟಗಾರಿಕಾ ನರ್ಸರಿಗಳಲ್ಲೂ ಕೂಡ ಗಿಡಗಳು ಸಿಗ್ತದೆ. ಅದನ್ನು ರೈತರು ಬೆಳೆಸಿ ಅದರಿಂದ ಆದಾಯವನ್ನು ಹೆಚ್ಚಿಸ್ಕೋಬಹುದು. ಅದೇ ರೀತಿಯಾಗಿ ಹಣ್ಣಿನ ಮರಗಳಂತ ಕೊಕುಮ್ ಅಂತ ಹೇಳ್ತೀವಿ, ಉಪ್ಪಾಗೆ, ಮುರುಗುಲು, ಇದು ಕೂಡ ಒಂದು ಒಳ್ಳೆಯ ಆಯ್ಕೆ ಅಂತ ಹೇಳೋದು. ಘಟ್ಟದ ಮೇಲ್ಗಡೆ ಅಥವಾ ಘಟ್ಟದ ಕೆಳಗಡೆ ಸಿರಿಸಿ ಸಿದ್ದಾಪುರಗಳಲ್ಲಿ ರೈತರು ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಕೋಕುಮ್. ಅದು ಕೂಡ ಒಂದು ಒಳ್ಳೆಯ ಹಣ್ಣಿನ ಮರವಾಗಿರುತ್ತದೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತದೆ. ಆದ್ದರಿಂದ ರೈತರು ಇದನ್ನು ಒಂದು ಒಳ್ಳೆಯ ಆಯ್ಕೆಯಾಗಿ ಮಾಡ್ಕೋಬಹುದು. ಅದೇ ರೀತಿಯಾಗಿ ರೈತರು ತೋಟದ ಸುತ್ತಮುತ್ತ ಬೆಳೀಬೇಕಾದಂತಹ ಮರಗಳು ಕೂಡ ಇದ್ದಾವೆ. ಆದರೆ ಉದಾಹರಣೆಗೆ ಹೇಳೋದಾದರೆ ಸಾಗ್ವಾನಿ ಒಂದು ಉತ್ತಮವಾದ ಆಯ್ಕೆ. ಯಾಕಂದರೆ ಈ ಭಾಗದಲ್ಲಿ ಸಾಗ್ವಾನಿ ಚೆನ್ನಾಗಿ ಬರ್ತದೆ ಹಾಗೂ ಸಾಗ್ವಾನಿ ಮರಗಳು ಕೂಡ ಅರಣ್ಯ ಇಲಾಖೆಯಲ್ಲಿ ದೊರಕ್ತದೆ. ಅದು 1 square feet ಮೂರರಿಂದ 3.5 ಸಾವಿರ ರೂಪಾಯಿ ಮಾರುಕಟ್ಟೆಯಲ್ಲಿ ದೊರಕ್ತದೆ ಹಾಗೂ 25-30 ವರ್ಷದಲ್ಲಿ ಅದನ್ನು ಕಟಾವು ಮಾಡಬಹುದು ಹಾಗೂ ಇದಕ್ಕೆ ಅಂಥದ್ದೇನು ಮ್ಯಾನೇಜ್ಮೆಂಟ್ ಕೂಡ ಮಾಡುವ ಅವಶ್ಯಕತೆ ಕೂಡ ಇರುವುದಿಲ್ಲ. ಆದ್ದರಿಂದ 3-3.5 meter ಅಂತರದಲ್ಲಿ ಬಾರ್ಡರ್ದಲ್ಲಿ ರೈತರು ಆಯ್ಕೋಬಹುದು. ಅದೇ ರೀತಿಯಾಗಿ ಕ್ಯಾಜೂರಿನ ಜುಂಜುನಿಯಾನ ಗಾಳಿಮರ ಅಂತ ಹೇಳ್ತೀವಿ, ಅದು ಕೂಡ ಒಂದು ಉತ್ತಮವಾದ ಆಯ್ಕೆ ಆಗಿರುತ್ತದೆ. ಇದು ಕೂಡ 2-3 ಕೂಡ ರೈತರು ಕಟಾವು ಮಾಡ್ಕೋಬಹುದು. ಕಟಾವು ಮಾಡ್ಕೊಂಡ ನಂತರ ಮತ್ತೆ ಚಿಗಿತದೆ ಅದು, ಇದರಿಂದ ಮತ್ತೊಂದ್ಸಾರಿ ರೈತರು ಹಚ್ಚುವ ಅಗತ್ಯತೆ ಇರೋದಿಲ್ಲ. 2 or 3 ಬೆಳೆ ಹೀಗೆ ನಾವು ಕಟಾವು ಮಾಡಿ ತೆಗೆದುಕೊಳ್ಳಬಹುದು. ಆದ್ರಿಂದ ಇದು ಮ್ಯಾನೇಜ್ಮೆಂಟ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ. ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಳೆ ಇದೆ, ಲೋಕಲ್ ಮಾರುಕಟ್ಟೆಯಲ್ಲಿ ಕೂಡ ಇದನ್ನು ಮಾರಬಹುದು ನಾವು. ಅದೇ ರೀತಿಯಾಗಿ ರೈತರಲ್ಲಿ ಜಾನುವಾರುಗಳು ಇದ್ದರೆ ಅರಣ್ಯ ಆಧಾರಿತ ಮರಗಳಿಂದ ಹುಲ್ಲುಗಳು ಕೂಡ ಸಿಗ್ತದೆ, ಮೇವು ಕೂಡ ಸಿಗ್ತದೆ. ಅಂತಹ ಮರಗಳನ್ನು ಕೂಡ ನಾವು ರೈತರು ಆಯ್ಕೋಬಹುದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸುಬಾಬುಲ್, ಇದು ಒಂದು ಒಳ್ಳೆ ಆಯ್ಕೆ ಆಗಿರುತ್ತದೆ. ಗ್ಲೇರಿಶೀಡಿಯಾ ಕೂಡ ರೈತರು ಆಯ್ಕೋಬಹುದು. ಇದರಿಂದ ಮೇವು ಸಿಗ್ತದೆ, ಪ್ಲಸ್ ಮಣ್ಣಿನಲ್ಲಿ ಸೇರಿಸಿದರೆ ಮಣ್ಣಿನಲ್ಲಿ ಪೋಷಕಾಂಶಗಳು ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಹಲಸು, ಮಾವು, ಸೀಬೆ, ಕರಿಬೇವು, ದಾಲ್ಚಿನ್ನಿ, ಹೀಗೆ ಇತರೆ ಮರಗಳನ್ನು ಕೂಡ ರೈತರು ಅಂತರ ಬೆಳೆಯಾಗಿ ಇದನ್ನು ಬೆಳಿಬಹುದು. ಅದರಿಂದ ಹೆಚ್ಚು ರೀತಿಯ ಸೌಲಭ್ಯಗಳನ್ನು ರೈತರಿಗೆ ಸಿಗ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸೋ ದೂರವಾಣಿ ಮುಖಾಂತರ, ದೂರವಾಣಿ ಸಂಖ್ಯೆ 9882545147 ರೈತರು ಸಂಪರ್ಕಿಸಬಹುದು. ರೈತ ಬಾಂಧವರಿಗೆಲ್ಲರಿಗೂ ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಜನಪದ ಗೀತೆ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಸಂಚಿಕೆ ಕೇಳಿಬರಲಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ: 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಅಟ್ 2047 ಕುರಿತ 2 ದಿನಗಳ ರಾಷ್ಟೀಯ ಸಮ್ಮೇಳನದ ಉದ್ಘಾಟನದ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮಿಲನದಿಂದ ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಹಾರ ಭದ್ರತೆ, ಗ್ರಾಮೀಣ ಸಮೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಗ್ರ ಬೆಳವಣಿಗೆಗಳನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅಭಿವೃದ್ಧಿಯ ಭಾರತದ ದೃಷ್ಟಿಕೋನಕ್ಕೆ ಕೇಂದ್ರ ಬಿಂದುವಾಗುತ್ತದೆ. ಸುಸ್ಥಿರ, ಲಾಭದಾಯಕ ಮತ್ತು ಸ್ಥಿತಿಸ್ಥಾಪಕತ್ವದ ಕೃಷಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಬುದ್ಧಿಮತ್ತೆಯನ್ನು ಸಂಯೋಜಿಸುವ ಅಗತ್ಯವಿದೆ ಎಂದು ಓಂ ಬಿರ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಈ ಐತಿಹಾಸಿಕ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟಗಳು ವಿಶ್ವದ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು ಶೇಕಡ 42% ಕೊಡುಗೆ ನೀಡುತ್ತವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟಗಳ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಹಂಚಿಕೆಯ ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟೀಯ ರಕ್ಷಣಾ ಅಕಾಡೆಮಿ ಎನ್ಡಿಎ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986 ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು

0: ವ್ಯವಸ್ಥಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲೆಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿ ವಾಣಿಜ್ಯ ಸಾಗಣೆಯ ವಿರುದ್ಧ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮನ್ ಕರಾವಳಿಯಲ್ಲಿ ಎಂಟಿ ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025 ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1,600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 10,00,000 ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು, ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35,00,000 ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು, ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ ನಿಯಮಿತ ಹಾರಾಟದ ಸಮಯದಲ್ಲಿ AAN-32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟ್ರವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ.

0: ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ ಎರಡನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯ ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ ಆರ್ಐಎಸ್ಇಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ದೇಶ ವಿದೇಶಗಳ ಗಣ್ಯರಿಂದ ಅಭಿನಂದನೆ. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 4,399 ದಿನಗಳ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಿರುವುದಕ್ಕಾಗಿ ದೇಶ ವಿದೇಶದ ಗಣ್ಯರು ಶುಭಾಶಯ ಕೋರಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್, ಭಾರತದ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದಂತಹ ಅನುರಕುಮಾರ ದಿಸಾನಾಯಕ, ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಭವಿಷ್ಯ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡಿರುವುದಾಗಿ ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದ್ರ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯಿತು. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಷ್ಟಿ, ತಂತ್ರಜ್ಞಾನ, ಸಂಶೋಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕರ್ನಾಟಕ ಸೇರಿದಂತೆ ರಾಜ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀತಿ ಆಯೋಗದ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಅವರು ಕರ್ನಾಟಕದ ಪ್ರಗತಿಗೆ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಮಹತ್ವದ ತೀರ್ಮಾನಗಳನ್ನು ವಿವರಿಸಿ ಕೇಂದ್ರ ಸರ್ಕಾರದಿಂದ ಅಗತ್ಯವಿರುವ ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದ್ದಾರೆ. ಖಾಸಗಿ ವಲಯಕ್ಕೆ ಸಮನಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ನೀಡುವುದು, ಪೌಷ್ಟಿಕಾಂಶ, ಆರೋಗ್ಯ, ಕಲಿಕೆಯ ಫಲಿತಾಂಶಗಳು, ಕೌಶಲ್ಯ, ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರತೆಯ

0: ಸೂಚಕಗಳಲ್ಲಿನ ಅಳೆಯಬಹುದಾದ ಸುಧಾರಣೆಗಳಿಗಾಗಿ ರಾಜ್ಯಗಳಿಗೆ ಉತ್ತೇಜನ ನೀಡುವುದು ಪ್ರಮುಖವಾಗಿದೆ. ತಂತ್ರಜ್ಞಾನ ಸಂಶೋಧನೆ ಮತ್ತು ಮಾನವ ಬಂಡವಾಳದಲ್ಲಿ ಹೂಡಿಕೆ ಮಾಡುವ ಮೂಲಕ ಜಾಗತಿಕ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳನ್ನು ಎದುರಿಸುವ ವಾತಾವರಣ ನಿರ್ಮಿಸುವುದು ಹಾಗೂ ನಿರ್ದಿಷ್ಟ ಸಮಯದ ಒಳಗೆ ಗ್ರಾಮೀಣ ಆರೋಗ್ಯ ಮತ್ತು ಶಿಕ್ಷಣ ಮೂಲಸೌಕರ್ಯಗಳನ್ನು ಸುಧಾರಿಸುವಲ್ಲಿ ಗಮನ ಹರಿಸಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಮೂಲಕ ಸಿಎಸ್ಆರ್ ನಿಯಮಗಳನ್ನು ಜಾರಿಗೊಳಿಸುವ ಕುರಿತು ಸಲಹೆ ನೀಡಿದರು. ಸರ್ಕಾರವು ವ್ಯಾಪಾರ ಸುಲಭಗೊಳಿಸುವಿಕೆಯನ್ನು ಖಚಿತಪಡಿಸುತ್ತಿರುವಾಗ ಉದ್ಯಮಗಳು ಮುಂದಿನ 3 ವರ್ಷಗಳ ಕೌಶಲ್ಯ ಮಾನದಂಡ ಕೇಂದ್ರೀಕೃತ ಉದ್ಯೋಗ ಪೋರ್ಟಲ್ ಮೂಲಕ ಉದ್ಯೋಗದ ಅಗತ್ಯತೆಗಳನ್ನು ಹಂಚಿಕೊಳ್ಳಬೇಕು ಹಾಗೂ ಬೆಂಗಳೂರನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಗುಣಮಟ್ಟದ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ನಗರ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಕೇಂದ್ರಗಳನ್ನು ಬಲಪಡಿಸುವುದು. ಬೆಂಗಳೂರು ಭಾರತದ ಬೆಳವಣಿಗೆಯ ಕೇಂದ್ರವಾಗಿರುವುದರಿಂದ ಇತರ ರಾಜ್ಯಗಳಿಂದ ಹೆಚ್ಚಿನ ವಲಸೆಯ ಕಾರಣಗಳಿಂದಾಗಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ನಿಭಾಯಿಸಲು ಹೆಚ್ಚುವರಿ ಮೂಲಸೌಕರ್ಯ ಅನುದಾನವನ್ನು ನೀಡಬೇಕು. ಬೆಂಗಳೂರನ್ನು ನೆರೆಯ ಸ್ಯಾಟಲೈಟ್ ಟೌನ್ಗಳಾದಂತಹ ಕೋಲಾರ, ಮೈಸೂರು, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಗರಗಳಿಗೆ ಸಂಪರ್ಕಿಸಲು ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ ಮಂಜೂರು ಮಾಡುವಂತೆ ವಿನಂತಿಸಿದ್ದಾರೆ. ಈ ಪರಿವರ್ತನೆಯ ಹಾದಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳೊಂದಿಗೆ ಪಾಲುದಾರಿಕೆ ಹೊಂದಲು ಕರ್ನಾಟಕವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 1 ಗ್ರಾಮೀಣಾಭಿವೃದ್ಧಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,08,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಮತ್ತು ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗುತ್ತಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದಂತಹ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ದ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವ ಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: ವಿತ್ ಆಲ್ ದೀಸ್ ಪ್ರಾಬ್ಲಮ್ಸ್ ವಾಟ್ ವಿ ಆರ್ ಫೇಸಿಂಗ್ ಇನ್ ದಿ ವರ್ಲ್ಡ್ ಟುಡೇ, ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್. ಐ ಆಮ್ ನಾಟ್ ಟೆಲಿಂಗ್ ಬಿಕಾಸ್ ಆಫ್ ದಿ ಹ್ಯೂಜ್ ಅಂಡ್ ವಾಸ್ಟ್ನೆಸ್ ಆಫ್ ದಿಸ್ ಕಂಟ್ರಿ. ದೇರ್ ಆರ್ ಸಮ್ ಇಶ್ಯೂಸ್, ಇಂಡಿಯಾಸ್ ಎಕಾನಮಿ ಇಸ್ ಗ್ರೋಯಿಂಗ್, ದೇರ್ ಆರ್ ಸಮ್ ಪ್ರಾಬ್ಲಮ್. But in spite of the Middle East problem, in spite of the Iran, US, Ukraine, Russia, India's economy is going fast. I would like to tell, 19th century was UK century, England century. 20th century was initially, it was USSR century. After the collapse of the USSR, it was the US century. Make my words, you can record my words. 21st century is India century. That century belongs to India. So we want to become Vikasita Bharat by 2047. There, that Vikasita Bharat, you will be a senior citizens or at least mature citizens at that time. And I would like to tell you, is Bharat ko dekhne ke liye aapko ek saubhagya mila hai. Isme ek aap contribution karna chahiye. I don't say compromise your comforts, but with that, achieving that comfort also, you can contribute something to the society, something to the nation, and also never forget the sacrifice.

0: which has been done by your parents. Many parents, may be so also, they might have struggled so much. Pay your hostel fees, so many things. So never forget that. Treat them well. If they are happy, you will be happy. If they are not happy at their age, you will also feel the same main treatment. Never do that.
1: ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮದಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
2: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದಾರೆ. ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ಲವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದೀವಿ.
1: ಬಳಿಕ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದತ್ತು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ವರ್ಷ ದತ್ತು ಪಡೆದವರಲ್ಲಿ ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಮುಂತಾದ ಮಹಾನಗರಗಳ ಪೋಷಕರು ಮಕ್ಕಳನ್ನು ದತ್ತು ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಉತ್ತಮ ಪ್ರಗತಿ ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಪ್ರಧಾನಮಂತ್ರಿಗಳ ಸುರಕ್ಷಾ ಬಿಮಾ ಯೋಜನೆ ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ದಾಗಿ 2 ಯೋಜನೆಗಳು ನಮ್ಮ ಬ್ಯಾಂಕ್ ಮೂಲಕ ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ PMJJBY ಅಂತೇಳಿ, ಅಂದ್ರೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಿರೋರಿಗೆ, ಅವರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು ಇಲ್ಲ ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ 2330 ಜನ ಸಾವುಗಳು ಆಗಿರುವಂತಹ ಕುಟುಂಬಗಳಿಗೆ 46.60 ಕೋಟಿ ಅಷ್ಟು ನಾವು ಅವರ ಕುಟುಂಬಕ್ಕೆ ವಾರಸುದಾರರಿಗೆ ನಮ್ಮ ಬ್ಯಾಂಕ್ ಮೂಲಕ ಅವರಿಗೆ ಜಮಾ ಮಾಡಲಾಗಿದೆ. ಹಾಗೇನೆ ಇನ್ನೊಂದು ಸ್ಕೀಮ್ ಏನಂತ ಹೇಳಿದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ, ಅಂತ ಅಂದ್ರೆ ಇದು ಪ್ಯೂರ್ಲಿ ಅಪಘಾತ ವಿಮೆ, ಆಕ್ಸಿಡೆಂಟಲ್ ಡೆತ್ ಆಗಿರುವಂತವ್ರಿಗೆ ಕೊಡುವಂತದ್ದು. ಇದು 18 ವರ್ಷದಿಂದ 70 ವರ್ಷ ಇರುವಂತ ಫಲಾನುಭವಿಗಳಿಗೆ ಕೊಡುವಂತದ್ದು. ಇದು ಒಟ್ಟಾರೆ 363 ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ. ಅವರಿಗೆ 7.12 ಕೋಟಿ ನಾವು ಆ ಫಲಾನುಭವಿ ಕುಟುಂಬಗಳಿಗೆ ಅವರ ಕುಟುಂಬದ SP ಖಾತೆಗೆ ಜಮಾ ಕೊಟ್ಟಿದ್ದೀವಿ. ಒಟ್ಟಾರೆ 2 ತಗೊಂಡ್ರೆ PM ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇಲ್ಲಿವರೆಗೆ ಹಾವೇರಿ ಜಿಲ್ಲೆಯಾದ್ಯಂತ 2693 ಮೃತ ಕುಟುಂಬಗಳಿಗೆ 53.72 ಕೋಟಿ ಅಷ್ಟು ನಾವು ಅವರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇದೊಂದು ಭಾರತ ಸರ್ಕಾರದ ಒಳ್ಳೆ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು, 18 ವರ್ಷದಿಂದ 50 ವರ್ಷ ಇರುವಂತ ಎಲ್ಲ SB ಖಾತೆದಾರರಿಗೆ 436 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು, ವರ್ಷಕ್ಕೆ ಒಂದ್ ಸರಿ ಕಟ್ಟುವಂತದ್ದು. ಅದು ಈ ಜೂನ್ ತಿಂಗಳಿಂದ ಶುರು ಆಗ್ತದೆ. ಅವರ ಹೋಗಿ ಬ್ಯಾಂಕ್ ಗಳಲ್ಲಿ ಆ ಫಾರ್ಮ್ ನ ನೋಂದಾಯಿಸಿಕೊಂಡ್ರೆ ತಾನಾಗಿ ಪ್ರತಿ ವರ್ಷ ಆಟೋ ಡೆಬಿಟ್ ಆಗ್ತದೆ. ಅವರೇನು ಪ್ರತಿ ವರ್ಷ ಹೋಗಿ ಕೊಡುವಂತ ಫಾರ್ಮ್ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅವರು ಬ್ಯಾಲೆನ್ಸ್ ಇಟ್ಟಿರಬೇಕು, 436 ರೂಪೀಸ್ ಬ್ಯಾಲೆನ್ಸ್ ಇಟ್ಟರೆ ಪ್ರತಿ ವರ್ಷ ತಾನಾಗಿ ಆಟೋ ಡೆಬಿಟ್ ಆಗ್ತದೆ. ಆ ಕುಟುಂಬಕ್ಕೆ ಏನಾದ್ರೂ ಸಾವಾಯ್ತು ಅಂದ್ರೆ 2 ಲಕ್ಷ, ಅಥವಾ ಅಪಘಾತ ಆಗಿ ಅವ್ರಿಗೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಆದ್ರೆ ಅವ್ರಿಗೆ ಆ ಕುಟುಂಬಕ್ಕೆ ಅಥವಾ ಅವರಿಗೆ 1 ಲಕ್ಷ ಕೊಡುವಂತದ್ದು ಈ ಒಂದು PMJJBY ನಲ್ಲಿ ಇರುವಂತದ್ದು.
1: ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. FTA ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆಯ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: Made a major improvement. From almost 460 billion, we have doubled our overall exports. The key growth areas in exports have been our services exports, and in goods export we have grown significantly as far as electronic goods exports are concerned, engineering goods exports are concerned, drug and pharma is there.

0: spices, coffee, tobacco. So number of items have actually seen a major jump in exports in last 12 years. In services exports, in fact, we have actually grown from 100 billion to almost 421 billion. So it's a growth of almost 4 times. However, we feel that still there is a lot of untapped potential. And in that background, effort has been in last 5 years to diversify our exports, to build trusted relationships, to develop supply chain resilience through multiple FTAs.
1: ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಾಲ್ವರು ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ ನಾಲ್ವರು ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ

Ali Khan, Pawan Khera, BJP Inda, Professor M. Nagaraju Avaranu, Vedhana Sabhe Karyadarshi Hagu, Chunavana Adhikari, KM Vishalakshi, Avirodha Aykenu, Ghoshisidare, Gelu Sadhisida, Abhyarthigalu, Chunavana Adhikari Inda, Pramana Patra, Padedidare. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಆಕಾಶವಾಣಿ ಚಿತ್ರದುರ್ಗ, ಸಮಯ 8:30. ಇದೀಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಿಂದ ಆಯ್ದ ಗೀತೆ. ಗೀತೆಯನ್ನು ರಾಗ ಸಂಯೋಜಿಸಿ ಹಾಡಿದ್ದಾರೆ ವಾಸುಕಿ ವೈಭವ್.

0: ಕೇಳಿದರೆ ಇತ್ತ ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮವಿದೆ. ಮಕ್ಕಳೇ, ನೀವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡುವ ಮೂಲಕ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಬಹುದು. ನೀವು ಕರೆ ಮಾಡಲು ಬಳಸಬಹುದಾದ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು 9914197272. ತಪ್ಪದೆ ಕರೆ ಮಾಡಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ.
1: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
2: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
1: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
3: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
1: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
0: ಕೇಳಿದರೆ ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 11 ಗಂಟೆಗೆ ಚಿಗುರು ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ದಾವಣಗೆರೆ ಉತ್ತರ ವಲಯ ಎಸ್ಪಿಎಸ್ ನಗರ 2ನೇ ಹಂತದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಬಿತ್ತರವಾಗಲಿದೆ. ತಪ್ಪದೇ ಕೇಳಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಚಿಗುರು ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಈಗ ಕೇಳೋಣ ಸಿದ್ಧಾರ್ಥ್ ಬೆಳ್ಮಣ್ಣು ಹಾಡಿರುವ ಜಗಮಲ್ಲ ಚಿತ್ರದಿಂದ ಆಯ್ದ ಗೀತೆಯನ್ನು.

ಕನ್ನಡ ಚಿತ್ರಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಸಮಯ 8:10 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ಪೂರೈಸಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳ ಕುರಿತು ರಾಷ್ಟೀಯ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಧ್ವನಿಮುದ್ರಣ ಪ್ರಸಾರ ಬಿತ್ತರವಾಗಲಿದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಸಮಯ ರಾತ್ರಿಯ 8:45:10. ಇದೀಗ ವಚನಗಳು. ಆರಂಭದಲ್ಲಿ ಗಾನಲಿಂಗಿ ದೇವರು ವಿರಚಿತ ವಚನವನ್ನು ಕೇಳೋಣ. ಕೆ ಯುವರಾಜ್ ಶಿವಮೊಗ್ಗ ಅವರ ಕಂಠಸಿರಿಯಲ್ಲಿ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ್ವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ್ವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಬನ್ನಿ ಬೇಗ ಬನ್ನಿ, ಕಸವ ಇಲ್ಲಿ ತನ್ನಿ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

ಕೆಳಗರೆ ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕಿದ್ದರೆ ಕರೆ ಮಾಡಿ 9448640273 ಮತ್ತೊಂದು 9149174772. ಈ ಕಾರ್ಯಕ್ರಮಕ್ಕೆ ಕರೆ ಮಾಡುವ ಮೂಲಕ ನಾವು ಕೇಳಿಸುವ ಚರಣದ ಸಾಲುಗಳನ್ನು ಗುರುತಿಸಿ ಪಲ್ಲವಿಯನ್ನು ಹಾಡಬಹುದು. ತಪ್ಪದೇ ಕರೆ ಮಾಡಿ ನಾಳೆ ಬೆಳಿಗ್ಗೆ 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ವಚನಗಳು ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಮಡಿವಾಳಪ್ಪ ವಿರಚಿತ ವಚನವನ್ನು ಹಾಡಿದ್ದಾರೆ ನಾಗಚಂದ್ರಿಕಾ.

ವಚನಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಚಿತ್ರದುರ್ಗ ಸಮಯ 9:15:25. ಇದೀಗ ಭಾವಗೀತೆಗಳು. ಮೊದಲಿಗೆ ಪಿ ಎಸ್ ವಸಂತ ಹಾಡಿರುವ ಭಾವಗೀತೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಕೆಳಗರೆ ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಚಿಗುರು ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ದಾವಣಗೆರೆ ಉತ್ತರ ವಲಯ ಎಸ್ಪಿಎಸ್ ನಗರ 2ನೇ ಹಂತದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಬಿತ್ತರವಾಗಲಿದೆ. ತಪ್ಪದೇ ಕೇಳಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಚಿಗುರು ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ.
4: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
3: ಕಾರ್ಯಕ್ರಮದ ಕೊನೆಯಲ್ಲಿ ಜಿಎಸ್ ಶಿವರುದ್ರಪ್ಪ ರಚನೆಯ ಭಾವಗೀತೆಯನ್ನ ಕೇಳೋಣ. ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಅವರ ಸ್ವರಗಳಲ್ಲಿ

ಭಾವಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:30 ಆಗುತ್ತಿಳಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಯುವವಾಣಿ ಕೇಳಿ ಬರಲಿದೆ. ಬಳಿಕ 10:00 to 11:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಆಲಿಸಲಿದ್ದೀರಿ.

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ನೈಟ್ ವಾಕ್ ತುಂಬಾ ಚೆನ್ನಾಗಿತ್ತಲ್ವಾ? ತಂಪಾಗಿ ಆರಾಮಾಗಿ.
2: ಹಾ ಹೌದು, ಮನೆಯೊಳಗೆ ಯಾರು ಇರ್ತಾರೆ ಹೇಳು? ಹೊರಗಡೆ ಆದ್ರೆ ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ, ಅಷ್ಟು ಶೆಕೆ ಅನ್ಸಲ್ಲ.
1: ಅಯ್ಯೋ ಮನೇಲಿ ಎಷ್ಟು ಕಾವ್ ಅನ್ನಿಸ್ತಿದೆ, ಹೊರಗಡೆ ಎಷ್ಟು ತಂಪಾಗಿತ್ತು.
2: ಅಯ್ಯೋ ಯಾರು ಒಳಗಿರ್ತಾರೆ ಲಿಖಿತ, ಎಷ್ಟು ಶೆಕೆ ಆಗ್ತಿದೆ ನೋಡು.
1: ಫಸ್ಟ್ ಫ್ಯಾನ್ ಆನ್ ಮಾಡಿ.
2: ಆನ್ ಮಾಡ್ತೀನಿ ತಡಿ.
1: ನಂಗೊಂದು ಪ್ರಶ್ನೆ ಹೊಳಿತು.
2: ಅಯ್ಯೋ ಪ್ರಶ್ನೆ ಹೊಳಿತಾ?
1: ಹೌದು.
2: ಸರಿ ಕೇಳು.
1: ಈಗ ಫ್ಯಾನ್ ರೆಗ್ಯುಲೇಟರ್ನ ನೀವು ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರೆ ಸ್ಪೀಡ್ ಕಮ್ಮಿ ಆಗ್ತಿತ್ತು, ಆದ್ರೆ ಬಲ್ಗಡೆ ತಿರುಗಿಸ್ತಿದ್ರೆ ಸ್ಪೀಡ್ ಜಾಸ್ತಿ ಆಗ್ತಿದೆ. ಇದು ಹೇಗ್ ಕೆಲಸ ಮಾಡ್ತಿದೆ ಫ್ಯಾನು?
2: ಅಂತೂ ಇಂತೂ ಇಲ್ಲಿ ಜಾಡ ಹಿಡ್ದು ಪ್ರಶ್ನೆಗಳ ಸರಣಿ ನಾನು ಹೇಳೋದ್ರೊಳಗೆ ನಿನ್ನ ತಲೆಯಲ್ಲಿ ತಯಾರಾಗುತ್ತೆ. ಕರೆಕ್ಟಾ?
1: ಹೌದು.
2: ಸರಿ ಆಯ್ತು. ನೋಡು, ಈ ಫ್ಯಾನ್ ರೆಗ್ಯುಲೇಟರ್ ಅಥವಾ ಫ್ಯಾನ್ ನಿಯಂತ್ರಕ ಅಂತ ಏನಿದೆ, ಇದು ನೇರವಾಗಿ ಫ್ಯಾನಿನ ವೇಗವನ್ನ ನಿಯಂತ್ರಿಸಲ್ಲ, ಬದಲಾಗಿ ಫ್ಯಾನ್ ಒಳಗಿರುವಂತಹ ಮೋಟಾರ್ಗೆ ನೀಡುವಂತಹ ವಿದ್ಯುತ್ ಶಕ್ತಿಯನ್ನ ನಿಯಂತ್ರಿಸೋ ಮೂಲಕ ಅದು ಫ್ಯಾನಿನ ವೇಗವನ್ನ ಕಂಟ್ರೋಲ್ ಮಾಡುತ್ತೆ.
1: ಒಂಥರ ಇಂಡೈರೆಕ್ಟ್ ಆಗಿ.
2: ಹೌದು. ಈಗ ಸೀಲಿಂಗ್ ಫ್ಯಾನ್ ಸಾಮಾನ್ಯವಾಗಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅನ್ನ ಬಳಸುತ್ತೆ. ಅದರ ವೇಗ ಮುಖ್ಯವಾಗಿ ಮೋಟಾರ್ಗೆ ತಲುಪುವಂತಹ ವೋಲ್ಟೇಜ್ ಮತ್ತೆ ಕರೆಂಟ್ ನ ಪ್ರಮಾಣದ ಮೇಲೆ ಅವಲಂಬಿತ ಆಗಿರುತ್ತೆ. ಈಗ ನಿಯಂತ್ರಕವು ಫ್ಯಾನ್ಗೆ ಸರಬರಾಜು ಮಾಡುವಂತಹ ವೋಲ್ಟೇಜ್ ಕಡಿಮೆ ಮಾಡಿದಾಗ ಮೋಟಾರ್ ನಿಧಾನವಾಗಿ ತಿರುಗುತ್ತೆ, ನಮ್ಗೆ ಕಡಿಮೆ ಗಾಳಿ ಸಿಗುತ್ತೆ. ಆಯ್ತಾ? ಅದೇ ಒಂದ್ ವೇಳೆ ಮೋಟಾರ್ಗೆ ಹೆಚ್ಚಿನ ವೋಲ್ಟೇಜ್ ಸಿಕ್ಕಾಗ ಫ್ಯಾನ್ ವೇಗವಾಗಿ ತಿರುಗುತ್ತೆ, ಗಾಳಿ ಹೆಚ್ಚಾಗಿ ಬೀಸುತ್ತೆ.
1: ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ಆದ್ರೆ ನೀವ್ ಹೇಳ್ತಾ ಈಗ ಸೀಲಿಂಗ್ ಫ್ಯಾನ್ಗಳಲ್ಲಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂತ ಹೇಳಿದ್ರಿ.
2: ಹೇಳ್ದೆ.
1: ಹೌದಲ್ವಾ? ಈಗ ಅದಕ್ಕೆ ಮೊದ್ಲಿಗೆ ಈ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
2: ಸರಿ ಆಯ್ತು. ಈ ಇಂಡಕ್ಷನ್ ಮೋಟಾರ್ ಅನ್ನುವಂಥದ್ದು ವಿದ್ಯುತ್ ಕಾಂತೀಯ ಪ್ರಚೋದನೆ ತತ್ವ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುವಂತಹ ಎಸಿ ವಿದ್ಯುತ್ ಮೋಟಾರ್ ಆಗಿದೆ. ಆಯ್ತಾ? ಈಗ ನಾವೊಂದು ಇಂಡಕ್ಷನ್ ಮೋಟಾರ್ ಅನ್ನ ತೆಗೆದುಕೊಂಡ್ರೆ ಆ ಮೋಟಾರ್ನಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನ ನಾವು ನೋಡಬಹುದು. ಒಂದು ಸ್ಟೇಟರ್, ಮತ್ತೊಂದು ರೋಟರ್. ಈ ಸ್ಟೇಟರ್ ಏನಿದೆ, ಇದೊಂದು ಸ್ಥಿರ ಭಾಗ. ಇದರಲ್ಲಿ ವೈರ್ ವೈಂಡಿಂಗ್ಸ್ ಗಳನ್ನ ನಾವು ನೋಡಬಹುದು. ಅಂದ್ರೆ ಒಂದು ಕಾಯಿಲ್ಗೆ ವೈರ್ ಗಳನ್ನ ಸುತ್ತಿರ್ತಾರೆ, ಅದು ನೇರವಾಗಿ ಎಸಿ ಕರೆಂಟ್ ಏನು ಸಪ್ಲೈ ಆಗ್ತಿರುತ್ತೆ ಅದಕ್ಕೆ ಸಂಪರ್ಕಗೊಂಡಿರು. ಸ್ಥಿರವಾಗಿ ಎಸಿ ಪೂರೈಕೆಗೆ ಸಂಪರ್ಕಗೊಂಡಿರುವಂತಹ ಒಂದು ಭಾಗವೇ ಸ್ಟೇಟರ್. ಆ ಒಂದು ವೈಂಡಿಂಗ್ ಗಳು ಅಂದ್ರೆ ವೈರ್ ಗಳನ್ನ ಏನು ಸುತ್ತಿದಾರೋ ಅದ ಮೂಲಕ ಆಲ್ಟರ್ನೇಟಿಂಗ್ ಕರೆಂಟ್ ಹರಿದಾಗ ಅದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುತ್ತೆ. ಈ ರೀತಿ ಬದಲಾಗ್ತಾ ಇರುವಂತಹ ಕಾಂತೀಯ ಕ್ಷೇತ್ರ ಅಂದ್ರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹವನ್ನ ಪ್ರೇರೇಪಿಸುತ್ತೆ. ಅಂದ್ರೆ ಇದು ರೋಟರ್ ಅನ್ನ ವಿದ್ಯುತ್ ಸರಬರಾಜಿಗೆ ನೇರವಾಗಿ ಸಂಪರ್ಕಿಸಲ್ಲ, ಬದಲಾಗಿ ರೋಟರ್ ನಲ್ಲೇ ವಿದ್ಯುತ್ ಪ್ರವಾಹವನ್ನ ಪ್ರಚೋದಿಸುತ್ತೆ, ಅಂದ್ರೆ ಇಂಡ್ಯೂಸ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಇಂಡಕ್ಷನ್ ಮೋಟಾರ್ ಅಂತ ಹೇಳಿ ಕರೀತಾರೆ. ಇನ್ನು ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹ ಅರಿಯುವಂತೆ ಮಾಡಿದ್ಮೇಲೆ ಪ್ರವಾಹವು ತನ್ನದೇ ಆದಂತಹ ಕಾಂತೀಯ ಕ್ಷೇತ್ರವನ್ನ ಸೃಷ್ಟಿಸುತ್ತೆ. ಸ್ಟೇಟರ್ ಮತ್ತು ರೋಟರ್ ಕ್ಷೇತ್ರ ಇವೆರಡರ ನಡುವೆ ಇಂಟ್ರಾಕ್ಷನ್ ಉಂಟಾಗಿ ಟಾರ್ಕ್ ನ ಉತ್ಪಾದನೆ ಆಗುತ್ತೆ. ಈ ಟಾರ್ಕ್ ನಿಂದ ಆ ರೋಟರು ತಿರುಗುತ್ತೆ.
1: ಈ ಟಾರ್ಕ್ ಏನು ತಿರ್ಗಂಗ್ ಮಾಡುತ್ತೆ. ಈ ಟಾರ್ಕ್ ಅಂದ್ರೆ ಏನು?
2: ಟಾರ್ಕ್ ಅಂದ್ರೆ ಏನಿಲ್ಲ, ಬಹಳ ಸರಳ. ಯಾವುದೇ ಒಂದು ವಸ್ತು ತಿರುಗಬೇಕು ಅಂದ್ರೆ ಅದಕ್ಕೆ ರೊಟೇಟಿಂಗ್ ಫೋರ್ಸ್ ಬೇಕು. ಎಲ್ಲಿ ಟಾರ್ಕ್ ಉತ್ಪಾದನೆ ಆಗುತ್ತೋ

0: ಅದು ಒಂದು ವಸ್ತುವಿಗೆ ತಿರುಗುವಂತಹ ಶಕ್ತಿಯನ್ನ, ರೊಟೇಟಿಂಗ್ ಫೋರ್ಸ್ ಅನ್ನ ಕೊಡುತ್ತೆ. ಅದನ್ನ ನಾವು ಟಾರ್ಕ್ ಅಂತ ಹೇಳಿ ಕರಿತೀವಿ.
1: ಈ ಟಾರ್ಕ್ ಅಂದ್ರೂ ಗೊತ್ತಾಯ್ತು, ಇಂಡಕ್ಷನ್ ಮೋಟಾರ್ ಅಂದ್ರೆ ಗೊತ್ತಾಯ್ತು. ಈಗ ನೀವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂದ್ರೇನು ಅಂತ ಹೇಳಿ.
0: ಸಿಂಗಲ್ ಫೇಸ್ ಅಂದ್ರೆ ಏಕ ಹಂತದ ಇಂಡಕ್ಷನ್ ಮೋಟಾರ್ ನಲ್ಲಿ ಮೋಟಾರ್ಗೆ ಸಿಂಗಲ್ ಫೇಸ್ ಎಸಿ ಪವರ್ ಅನ್ನ ಸರಬರಾಜು ಮಾಡ್ತಾರೆ. ಇದರಿಂದಾಗಿ ನೈಸರ್ಗಿಕವಾಗಿ ಬರುವಂತಹ ತಿರುಗುವ ಕಾಂತೀಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ ಉತ್ಪಾದನೆ ಆಗುತ್ತೆ. ಏನ್ ವ್ಯತ್ಯಾಸ ಅಂದ್ರೆ, ತಿರುಗುವ ಕಾಂತೀಯ ಕ್ಷೇತ್ರದಲ್ಲಿ ದಿಕ್ಕು ಬದಲಾವಣೆ ಆಗ್ತಾ ಇರುತ್ತೆ. ಅದೇ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ, ಪಲ್ಸೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ದಿಕ್ಕಿನ ಬದಲಾವಣೆ ಆಗಲ್ಲ. ಈ ರೀತಿಯ ಒಂದು ಕಾಂತೀಯ ಕ್ಷೇತ್ರವನ್ನ ಇದು ಉತ್ಪಾದಿಸುತ್ತೆ. ಈ ಕಾರಣದಿಂದಾಗಿ ಮೋಟಾರ್ ಅನ್ನ ಸ್ವತಃ ಪ್ರಾರಂಭ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಒಂದ್ ವೇಳೆ ನಾವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಹೆಚ್ಚುವರಿಯ ಅವಶ್ಯಕತೆ ಇದೆ. ಏನೇನ್ ಹೆಚ್ಚುವರಿ ವ್ಯವಸ್ಥೆ ಅಂದ್ರೆ, ಆರಂಭಿಕ ವೈಂಡಿಂಗ್ ಬೇಕು, ಕೆಪಾಸಿಟರ್ ಬೇಕು, ಶೇಡೆಡ್ ಪೋಲ್ ಬೇಕು. ಈ ರೀತಿ ಇದನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಹೆಚ್ಚುವರಿ ವ್ಯವಸ್ಥೆಗಳು ಬೇಕಾಗುತ್ತೆ. ಇನ್ನು ಇದನ್ನ ಸಾಮಾನ್ಯವಾಗಿ ಗೃಹೋಪಯೋಗಿ ಉಪಕರಣಗಳು ಅಂದ್ರೆ ಮನೆಗಳಲ್ಲಿ ನಾವು ನೋಡುವಂತಹ ಸೀಲಿಂಗ್ ಫ್ಯಾನ್, ವಾಷಿಂಗ್ ಮಷೀನ್, ಮಿಕ್ಸರ್ ಮತ್ತೆ ಸಣ್ಣ ಪಂಪ್ಗಳಲ್ಲಿ ಈ ಮೋಟಾರ್ಗಳ ನಾವು ಸಾಮಾನ್ಯವಾಗಿ ನೋಡ.
1: ಇದಿಷ್ಟು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್. ಹೌದಲ್ವಾ, ಇದು ಹಿಂಗ್ ಕೆಲಸ ಮಾಡುತ್ತೆ ಅಂತ ನನಗ್ ಗೊತ್ತಾಯ್ತು. ಆದ್ರೆ ನಾನು ಪೇಪರ್ಗಳನ್ನೆಲ್ಲ ಓದ್ಬೇಕಾದ್ರೆ, ಈ ರೈತರುಗಳು ನೀರಾವರಿ ಜಮೀನೆಲ್ಲ ಇರುತ್ತಲ್ಲ, ಅಲ್ಲಿಗೆಲ್ಲ 3-phase ಕರೆಂಟ್ ಬೇಕು ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅಂದ್ರೆ ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ, ಬೇಕು ಅಂತ ಹೇಳ್ಬಿಟ್ಟು. ಈಗ ನನಗೆ ಇರೋ ಪ್ರಶ್ನೆ ಏನಂತ ಅಂದ್ರೆ, ಈ 3-phase ಇಂಡಕ್ಷನ್ ಮೋಟಾರು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಗಿಂತ ಹೇಗೆ ಭಿನ್ನವಾಗಿದೆ ಅಂತ.
0: ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಪರವಾಗಿಲ್ಲ, ಪೇಪರ್ ಎಲ್ಲ ಓದಿ ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊತಾ ಇದೆಯಾ?
1: ಅಂತದ್ದೇನಿಲ್ಲ, ಸುಮ್ಮನೆ ಅಂದ್ರೆ ನೀವ್ ಹೇಳ್ತಿದ್ದಾಗ ನೆನಪಾಗಿದ್ದಷ್ಟೇ.
0: ಹಾ, ಸರಿ ಸರಿ. ಈಗ 3-phase ಇಂಡಕ್ಷನ್ ಮೋಟಾರ್ ಅಂದ್ರೆ 3-phase ಇಂಡಕ್ಷನ್ ಮೋಟಾರ್ ನಲ್ಲಿ ಸ್ಟೇಟರ್ 3-phase ಎಸಿ ಪೂರೈಕೆಯನ್ನ ಪಡ್ಕೊಳ್ಳುತ್ತೆ. ಹಿಂದಿನದ್ರಲ್ಲಿ ಬರೀ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಇತ್ತು, ಬಟ್ ಇಲ್ಲಿ 3-phase ಎಸಿ ಪವರ್ ಸಪ್ಲೈ ಅನ್ನ ಕೊಡ್ತಾರೆ. ಈ ಮೂರು ವಿದ್ಯುತ್ ಪ್ರವಾಹಗಳ ನಡುವೆ 120 degrees ಫೇಸ್ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಒಂದು ಸೈನ್ ವೇವ್ಗೂ ಇನ್ನೊಂದು ಸೈನ್ ವೇವ್ಗೂ 120 degrees ವ್ಯತ್ಯಾಸ ಇರುತ್ತೆ. ಇದೇನ್ ಮಾಡುತ್ತೆ, ಸ್ವಾಭಾವಿಕವಾಗಿ ಇದು ಕೂಡ ಸುಗಮ ಅಂದ್ರೆ ಸ್ಮೂತ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸೃಷ್ಟಿ ಮಾಡುತ್ತೆ. ಈ ತಿರುಗುವ ಕ್ಷೇತ್ರದಿಂದಾಗಿ ಮೋಟರ್ ಸ್ವಯಂಚಾಲಿತವಾಗಿ ಪ್ರಾರಂಭ ಆಗುತ್ತೆ. ಸಿಂಗಲ್ ಫೇಸ್ ಅಲ್ಲಿ ಏನಾಗಿತ್ತು, ಅದನ್ನ ಚಾಲು ಮಾಡೋದಕ್ಕೆ ಹೆಚ್ಚುವರಿ ವ್ಯವಸ್ಥೆ ಅವಶ್ಯಕತೆ ಬೇಕಿತ್ತು, ವೈಂಡಿಂಗು, ಕೆಪಾಸಿಟರ್, ಶೇಡೆಡ್ ಪೋಲ್. ಬಟ್ ಇದು ಸ್ವಯಂಚಾಲಿತವಾಗಿ ಪ್ರಾರಂಭ ಆಗಿ ಸುಗಮವಾಗಿ ಕಾರ್ಯಾಚರಣೆ ಮಾಡುತ್ತೆ. ಮತ್ತೆ ತಿರುಗೋದಕ್ಕೆ ಟಾರ್ಕ್ ಅನ್ನೋ ಶಕ್ತಿ ಬೇಕು ಅಂತ ಹೇಳಿದ್ರಲ್ಲ, ಇದು ಹೆಚ್ಚು ಟಾರ್ಕ್ ಅನ್ನ ಉತ್ಪಾದನೆ ಮಾಡುತ್ತೆ. ಈ 3-phase ಮೋಟಾರ್ಗಳು ಅಂದ್ರೆ 3-phase ಇಂಡಕ್ಷನ್ ಮೋಟಾರ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ವಿಶ್ವಾಸಾರ್ಹ ಕೂಡ. ಹಾಗಾಗಿ ಇವನ್ನ ದೊಡ್ಡ ದೊಡ್ಡ ಯಂತ್ರಗಳು, ಕಂಪ್ರೆಸರ್ಗಳು, ಕನ್ವೇಯರ್ ಬೆಲ್ಟ್ಗಳು, ಎಲಿವೇಟರ್ಗಳು ಅಂದ್ರೆ ಲಿಫ್ಟ್, ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಕೃಷಿಯಲ್ಲಿ ನಾವು ನೋಡಬಹುದಂತಹ ದೊಡ್ಡ ದೊಡ್ಡ ಪಂಪ್ಗಳು, ಅಲ್ಲಿ ಇದನ್ನು ವ್ಯಾಪಕವಾಗಿ ಉಪಯೋಗಿಸ್ತಾರೆ. ಈ 2 ಮೋಟಾರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ, ವಿದ್ಯುತ್ ಸರಬರಾಜಾಗ್ತಾ ಇರುವಂತಹ ಪ್ರಕಾರ ಮತ್ತು ತಿರುಗು ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುವ ವಿಧಾನ, ಇದೇ ಮುಖ್ಯವಾದಂತಹ ವ್ಯತ್ಯಾಸ. ಈ ಸಿಂಗಲ್ ಫೇಸ್ ಮೋಟಾರ್ಗೆ ಹೆಚ್ಚುವರಿ ಆರಂಭಿಕ ವಿಧಾನಗಳು ಬೇಕು, ಮತ್ತಿದು ಕಡಿಮೆ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ನಾವಿದನ್ನ ಗೃಹೋಪಯೋಗಿ ಅಪ್ಲಿಕೇಶನ್ಗಳಲ್ಲಿ ಕಾಣಬಹುದು. ಆದ್ರೆ 3-phase ಮೋಟಾರ್ ಸ್ವಾಭಾವಿಕವಾಗಿ ತಿರುಗುವಂತಿ ಕ್ಷೇತ್ರವನ್ನ ಉತ್ಪಾದಿಸುತ್ತೆ, ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇದನ್ನ ನಾವು ತುಂಬಾ ಹೊರೆ ಅಂದ್ರೆ ಹೆಚ್ಚು ಲೋಡ್ ಬೇಕಾಗಿರುವಂತಹ ಸ್ಥಳಗಳಲ್ಲಿ ಬಳಸಬಹುದು. ಆದ್ರೆ ಈ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳು ಸಣ್ಣ ಬಳಕೆಗೆ ಸರಳ, ಯಾಕಂದ್ರೆ ಇದು ಅಗ್ಗವಾಗಿರುತ್ತೆ. ಆದ್ರೆ ಈ 3-phase ಮೋಟಾರ್ಗಳೇನಿದೆ ಅದರಲ್ಲಿ ಉತ್ತಮ ದಕ್ಷತೆ ಇದೆ, ಆರಂಭಿಕ ಟಾರ್ಕ್ ಹೆಚ್ಚಿರುತ್ತೆ, ಮತ್ತೆ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ಅಪ್ಲಿಕೇಶನ್ಗಳಲ್ಲೂ ಕೂಡ ಇದನ್ನ ಬಳಸಬಹುದು.
1: ಈಗ ನನಗೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರು

0: ಮತ್ತೆ ತ್ರೀ ಫೇಸ್ ಇಂಡಕ್ಷನ್ ಮೋಟಾರ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು.
1: ಸರಿ,
0: ಆದ್ರೆ ಈ ಸಿಂಗಲ್ ಫೇಸ್ ಎಸಿ ಸಪ್ಲೈ ಅಂತ ಹೇಳಿದ್ರಲ್ಲ ಅದಕ್ಕೂ ಮತ್ತೆ ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅಂತಾನು ಹೇಳಿದ್ರಿ, ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು?
1: ಸರಿ, ಅದ್ರ ಬಗ್ಗೆ ನೋಡೋಣ ಈಗ. ನೋಡು, ಇವೆರಡರ ನಡುವೆ ಇರುವಂತಹ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ ಇದು ಎಷ್ಟು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಬಳಸುತ್ತೆ ಅಂತ, ಅಂದ್ರೆ ಎಷ್ಟು ಸಂಖ್ಯೆಯ ವೋಲ್ಟೇಜ್ ಅನ್ನ ಬಳಸುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ. ಈಗ ನೋಡು, ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಲ್ಲಿ ಕೇವಲ ಒಂದೇ ಒಂದು ಆಲ್ಟರ್ನೇಟಿಂಗ್ ವೋಲ್ಟೇಜ್ ವೇನ ಬಳಸ್ತಾರೆ, ಅಂದ್ರೆ ಬರೀ ಒಂದೇ ಒಂದು ಎಸಿ ಸಿಗ್ನಲ್ ಮಾತ್ರ ಇರುತ್ತೆ. ಈ ಒಂದು ವೋಲ್ಟೇಜ್ ಸೈನೋಸಾಯ್ಡಿಯಲ್ ರೀತಿಯಲ್ಲಿ ಏರುತ್ತೆ ಇಳಿಯುತ್ತೆ, ಮತ್ತೆ ಇದು ಪೀರಿಯಾಡಿಕಲಿ ಅಂದ್ರೆ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಕೂಡ ಬದಲಿಸುತ್ತೆ. ಆಯ್ತಾ, ಒಂದೇ ಹಂತ ಇರೋದ್ರಿಂದ, ಯಾಕಂದ್ರೆ ಇದು ಕೇವಲ ಒಂದೇ ಒಂದು ಎಸಿ ಸಿಗ್ನಲ್ ನನ್ನ ಬಳಸ್ತಾ ಇದೆ, ಒಂದೇ ಹಂತ ಇರುತ್ತೆ, ಲೋಡ್ಗೆ ತಲುಪಿಸುವಾಗ ವಿದ್ಯುತ್ನಲ್ಲೂ ಕೂಡ ನಿರಂತರವಾಗಿ ಏರಿಳಿತ ಆಗ್ತಾ ಇರುತ್ತೆ. ಯಾಕಂದ್ರೆ ಸೈನೋಸಾಯ್ಡಲ್ ವೇವ್ ಅಂದ್ರೆ ಹಾಗೆ, ಒಂದ್ಸಲ ಏನಾಗುತ್ತೆ ಇದು ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ಕನಿಷ್ಠ ಮಟ್ಟಕ್ಕೆ ಬರುತ್ತೆ, ಏರಿಳಿತ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಇದನ್ನ ನಾವು ಸಣ್ಣ ಮಟ್ಟದ ಬೆಳಕಿನ ಲೋಡು, ಬಲ್ಬು, ಫ್ಯಾನು, ಟಿವಿ, ರೆಫ್ರಿಜರೇಟರು ಈ ರೀತಿ ಬಳಸ್ತೀವಿ. ಇನ್ನು ನಾವು ನಮ್ಮ ಮನೇಲಿರುವಂತಹ ಸಿಂಗಲ್ ಫೇಸ್ ವೈರ್ಗಳನ್ನ ಗಮನಿಸಿದ್ರೆ, ಎಲ್ಲಾದ್ರೂ ಸಿಂಗಲ್ ಫೇಸ್ ವೈರ್ನ ನೋಡಿದ್ರೆ ಇದರಲ್ಲಿ ಎರಡು ವೈರ್ಗಳನ್ನ ನಾವು ಕಾಣಬಹುದು. ಒಂದನ್ನ ಫೇಸ್ ವೈರ್ ಅಂತೀವಿ, ಇನ್ನೊಂದು ನ್ಯೂಟ್ರಲ್ ವೈರ್ ಅಂತ ಹೇಳಿ ಕರಿತೀವಿ. ಇನ್ನು ತ್ರಿಫೇಸ್ ಎಸಿ ಪವರ್ ಸಪ್ಲೈ ಅಲ್ಲಿ ನೋಡೋದಾದ್ರೆ ಇದು ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳನ್ನ ಬಳಸುತ್ತೆ. ಇದರಲ್ಲಿ ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳು ಉತ್ಪತ್ತಿಯಾಗುತ್ತೆ. ಪ್ರತಿಯೊಂದು ಕೂಡ ಒಂದೇ ತರಾಂಗಾಂತರ ಇದ್ರೂ ಒಂದರಿಂದ ಒಂದಕ್ಕಾಗ್ಲೇ ಹೇಳದ್ನಲ್ಲ,
0: 120 degrees
1: 120 degrees ಇಂದ ಫೇಸ್ ಶಿಫ್ಟ್ ಅಥವಾ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒಂದೊಂದು ಸಮಯಕ್ಕೆ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಹಾಗಾಗಿ ವಿತರಿಸಲಾಗ್ತಿರುವಂತಹ ಒಟ್ಟಿನ ವಿದ್ಯುತ್ತು ಹೆಚ್ಚು ಸುಗಮವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಯಾಕಂದ್ರೆ ಒಂದು ಸಮಯದಲ್ಲಿ ಒಂದು ಸಿಗ್ನಲ್ ಗರಿಷ್ಠ ಮಟ್ಟಕ್ಕೆ ಬಂದಿದ್ರೆ ಇನ್ನೊಂದು ಕನಿಷ್ಠ ಇರುತ್ತೆ, ಇನ್ನೊಂದು ಸಿಗ್ನಲ್ ಕನಿಷ್ಠ ಇದ್ರೆ ಮತ್ತೊಂದು ಗರಿಷ್ಠದಲ್ಲಿರುತ್ತೆ. ಹಾಗಾಗಿ ಇದನ್ನ ಭಾರಿ ಯಂತ್ರೋಪಕರಣಗಳಲ್ಲಿ ಸುಗಮವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಈ ತ್ರೀ ಫೇಸ್ ಪವರ್ ಸಪ್ಲೈ ಇರುವಂತಹ ವೈರ್ ಅನ್ನ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಇದರಲ್ಲಿ ಮೂರು ಫೇಸ್ ವೈರ್ ಇರುತ್ತೆ, ಮತ್ತೆ ಕೆಲವು ಒಮ್ಮೊಮ್ಮೆ ಒಂದು ನ್ಯೂಟ್ರಲ್ ವೈರ್ನ ನಾವಿದ್ರಲ್ಲಿ ಕಾಣಬಹುದು.
0: ಹೇ, ನನ್ಗೊಂದ್ ನೆನ್ಪಾಯ್ತು. ಈಗ ಮನೆಯಲ್ಲಿ ಬಲ್ಬ್ ಉರಿತಾ ಇರುತ್ತೆ, ಸಡನ್ ಆಗಿ ಸ್ವಲ್ಪ ಡಿಮ್ ಲೈಟಿಗ್ ಬಂದಾಗ ನಮ್ಮಮ್ಮ ಎಲ್ಲ ಸಿಂಗಲ್ ಫೇಸ್ ಆಗಿದೆ, ಸಿಂಗಲ್ ಫೇಸ್ ಆಗಿದೆ, ಅದಿದೇ ಇರ್ಬೇಕೇನ ಅಲ್ವಾ?
1: ಬೇಕಾಗಿರೋಷ್ಟು ಪ್ರಮಾಣದ ವೋಲ್ಟೇಜ್ ಅದಕ್ಕೆ ಸಿಕ್ಕಿರಲ್ಲ, ಆ ವೋಲ್ಟೇಜ್ ನಲ್ಲಿ ಫ್ಲಕ್ಚುಯೇಷನ್ ಆಗ ಇರುತ್ತೆ. ಹಾಗಾಗಿ ಪರಿಪೂರ್ಣ ವೋಲ್ಟೇಜ್ ಸಿಗದ ಕಾರಣ ಅದು ಕೂಡ ಪರಿಪೂರ್ಣವಾಗಿ ಕೆಲಸ ಮಾಡಲ್ಲ. ಫ್ಯಾನು ಸದ್ದು ಮಾಡಿ ತಿರುಗ್ತಾ ಇರುತ್ತೆ, ಲೈಟು ಬ್ಲಿಂಕ್ ಆಗುತ್ತೆ, ಅಥವಾ ಅದ್ರಲ್ಲಿ ಬರ್ತಿರೋಂತಹ ಪ್ರಕಾಶಮಾನತೆ ಬ್ರೈಟ್ನೆಸ್ ಕಡಿಮೆ ಆಗಿರುತ್ತೆ. ಸಿಂಗಲ್ ಫ್ಯೂಸ್ ಆದಾಗ ಆ ರೀತಿ ಆಗಿರುತ್ತೆ.
0: ಒಟ್ಟಲ್ಲ ಅದ್ ಬೇರೆ ಇದ್ ಬೇರೆ, ಆದ್ರೆ ವೋಲ್ಟೇಜ್ ಸಂಬಂಧಿಸಿದಂತದ್ದು.
1: ಹೌದು,
0: ಈಗೆಲ್ಲ ಟ್ರ್ಯಾಕಿಗೆ ಬರ್ತಾ ಇದೆ ನೋಡಿ, ಈಗ ನನ್ ತಲೆಗೆ ಹೋಗ್ತಾ ಇದೆ ಒಂದೊಂದಾಗಿ. ಮುಂಚೆ ಅಂದ್ರೆ ಸ್ವಲ್ಪ ಹಿಂದಿನಗಳಲ್ಲಿ ಈ ಫ್ಯಾನ್ ರೆಗ್ಯುಲೇಟರ್ ನ ವಿನ್ಯಾಸ ಎಲ್ಲ ಹೇಗಿರ್ತಾ ಇತ್ತು?
1: ಹಳೆಯ ಫ್ಯಾನ್ ನಿಯಂತ್ರಕಗಳು ಪ್ರತಿರೋಧವನ್ನ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಬಳಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ವು. ಅದ್ರೊಳಗೆ ಏನ್ ಮಾಡ್ತಿದ್ರು, ರೆಸಿಸ್ಟರ್ ಗಳನ್ನ ಸೀರೀಸ್ ಅಲ್ಲಿ ಅಂದ್ರೆ ಫ್ಯಾನ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಿರ್ತಿದ್ರು. ಆಯ್ತಾ, ಈಗೇನಾಗುತ್ತೆ, ರೆಸಿಸ್ಟರ್ ಗಳು ಸೀರೀಸ್ ನಲ್ಲಿ ಇದ್ದಾಗ ರೆಸಿಸ್ಟರ್ ಗಳ ಸಂಖ್ಯೆ ಹೆಚ್ಚಾದಂತೆ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗುತ್ತೆ.
0: ಹೌದು,
1: ಅದು ಕಡಿಮೆ ಆದಂತೆ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಈಗ ರೆಸಿಸ್ಟೆನ್ಸ್ ಹೆಚ್ಚಾದ್ರೆ ವಿದ್ಯುತ್ ಸರಾಗವಾಗಿ ಹರಿಯೋದಿಕ್ಕೆ ಆಗೋದಿಲ್ಲ, ರೆಸಿಸ್ಟೆನ್ಸ್ ಕಡಿಮೆ ಇದ್ರೆ ವಿದ್ಯುತ್ ಸರಾಗವಾಗಿ ಹರಿಯುತ್ತೆ. ಪ್ರತಿರೋಧ ಹೆಚ್ಚಾದಾಗ ಈ ವಿದ್ಯುತ್ ಶಕ್ತಿ ಏನಾಗುತ್ತೆ, ಶಾಖದ ರೂಪದಲ್ಲಿ ಕಳೆದು ಹೋಗುತ್ತೆ. ಸೊ ಸ್ವಲ್ಪ ಮಟ್ಟದ ಶಕ್ತಿ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರೋದ್ರಿಂದ ಫ್ಯಾನ್ಗೆ ತಲುಪುವಂತಹ ವೋಲ್ಟೇಜನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ವೋಲ್ಟೇಜ್ನ ಕುಸಿತದಿಂದಾಗಿ ಫ್ಯಾನ್ನ ವೇಗವೂ ಕೂಡ ಕಡಿಮೆ ಆಗುತ್ತೆ. ಅದೇ ಒಂದ್ ವೇಳೆ ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಅವಾಗ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರುವಂತಹ ಶಕ್ತಿಯೂ ಕಡಿಮೆ ಆಗುತ್ತೆ, ಹೆಚ್ಚಿನ ವೋಲ್ಟೇಜ್ ತಲುಪುತ್ತೆ, ಫ್ಯಾನ್ ವೇಗವಾಗಿ ತಿರುಗುತ್ತೆ. ಇದರ ಬಹುಮುಖ್ಯ ಅನುಕೂಲ ಅಂದ್ರೆ ಇದೇ ನೋಡು, ವಿದ್ಯುತ್ ಶಕ್ತಿ ವ್ಯರ್ಥ ಆಗುತ್ತೆ.

0: ಮತ್ತೆ ಈ ರೀತಿಯಾಗಿ ಶಾಖವಾಗಿ ಹೊರಗೋಗೋದ್ರಿಂದ ನಿಯಂತ್ರಕಗಳು ಕೂಡ ಬಿಸಿ ಆರ್ತಿದ್ವು. ಅವು ಸರಳವಾಗಿದ್ರು ಕೂಡ ಪರಿಣಾಮಕಾರಿ ಅಲ್ಲ.
1: ಅದಕ್ಕೇನೆ ಹಳೆ ಮೋಟಾರ್ ಮಷಿನರೀಸ್ ಎಲ್ಲ ಒಂಥರ ಹೀಟ್ ಆದಂಗ ಆಗದು, ಜಾಸ್ತಿ ಹೊತ್ತು ಯೂಸ್ ಮಾಡಿದ್ರೆ ಹೀಟ್ ಆಗ್ತಿತ್ತು.
0: ಹೌದು,
1: ಈ ಹಳೆ ವಿನ್ಯಾಸದಲ್ಲಿ ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ವೇಸ್ಟ್ ಆಗ್ತಾ ಇತ್ತು.
0: ಹೌದು,
1: ಹಾಗಾದ್ರೆ ಈಗ ಮಾಡರ್ನೈಸ್ ಆಗಿದೆ ಅಲ್ವಾ ಇದು, ಈ ಮಾಡರ್ನ್ ವಿನ್ಯಾಸ ಹೇಗಿದೆ?
0: ಈ ಆಧುನಿಕ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ವಿಭಿನ್ನವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಮತ್ತು ಇವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಟ್ರಯಾಕ್, ಡಯಾಕ್ ಎಂಬ ಘಟಕಗಳ ಜೊತೆಗೆ RC ಟೈಮಿಂಗ್ ಸರ್ಕ್ಯೂಟ್ ಅನ್ನ ಕಾಣಬಹುದು. ಹಿಂದೆ ಏನು ಶಾಖವಾಗಿ ಶಕ್ತಿ ವ್ಯರ್ಥ ಆಗ್ತಿತ್ತೋ ಅದನ್ನ ತಡೆಗಟ್ಟೋದಿಕ್ಕೆ ಈ ಟ್ರಯಾಕ್ ಏನ್ ಮಾಡುತ್ತೆ ಅಂದ್ರೆ AC ವೇವ್ ಫಾರ್ಮ್ ಅನ್ನ ಪ್ರತಿ ಸೈಕಲ್ನಲ್ಲೂ ಕೂಡ ಆನ್ ಆಫ್ ಮಾಡುತ್ತೆ. ಸೊ ಆನ್ ಆದಾಗ ಮಾತ್ರ ಸರಬರಾಜ್ ಆಗ್ತಿರುತ್ತೆ, ಆಫ್ ಆದಾಗ ಏನು ನಡೆಯೋದಿಲ್ಲ. ಹಂಗಾಗಿ ಇದು ಬಹಳನೇ ಉಪಯುಕ್ತ. ಈ ರೀತಿ ನಿಯಂತ್ರಕವು ಫ್ಯಾನ್ಗೆ ತಲುಪಿಸುವ ಸರಾಸರಿ ಶಕ್ತಿಯನ್ನು ಕೂಡ ಬದಲಾಯಿಸುತ್ತೆ. ಒಂದ್ ವೇಳೆ ಕಂಡಕ್ಷನ್ ತಡವಾಗಿ ಪ್ರಾರಂಭವಾದ್ರೆ ಕಡಿಮೆ ಶಕ್ತಿ ಹೋಗಿ ಮೋಟಾರ್ ಅನ್ನ ತಲುಪುತ್ತೆ, ಫ್ಯಾನ್ ನಿಧಾನವಾಗಿ ಚಲಿಸುತ್ತೆ. ಮೊದಲೇ ಒಂದ್ ವೇಳೆ ವಿದ್ಯುತ್ನ ಹರಿವೇನಾದ್ರೂ ಸ್ವಲ್ಪ ಇದ್ರೆ ಹೆಚ್ಚಿನ ಶಕ್ತಿಯು ಮೋಟಾರ್ ಅನ್ನ ಹೋಗಿ ತಲುಪುತ್ತೆ ಮತ್ತು ಫ್ಯಾನ್ ವೇಗವಾಗಿ ಚಲಿಸುತ್ತೆ. ಶಾಖವಾಗಿ ಬಹಳ ಕಡಿಮೆ ಶಕ್ತಿಯು ವ್ಯರ್ಥ ಆಗೋದ್ರಿಂದ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ಕೂಡ ತಂಪಾಗಿರುತ್ತೆ, ವಿದ್ಯುತ್ತನ್ನು ಕೂಡ ಇವು ಉಳಿಸುತ್ತೆ.
1: ಈ ಹೊಸ ವಿನ್ಯಾಸದ ಬಗ್ಗೆ ಗೊತ್ತಾಯ್ತು. ಆದ್ರೆ ನೀವ್ ಹೇಳ್ಬೇಕಾದ್ರೆ ಈ ಟ್ರಯಾಕ್, ಡಯಾಕ್ ಅಂತ ಎಲ್ಲ ಯೂಸ್ ಮಾಡಿದ್ರಲ್ಲ, ಇದು ಹೊಸ ಪದಗಳು. ಈಗ ಈ ಹೊಸ ಪದಗಳನ್ನ ಬಳಸಿದ್ರಲ್ಲ, ಏನು ಹಾಗಂದ್ರೆ?
0: ಈಗ ನಿನ್ಗೆ ಟ್ರಯಾಕ್ ಮತ್ತು ಡಯಾಕ್ ಬಗ್ಗೆ ಹೇಳೋದ್ಕಿಂತ ಮುಂಚೆ ನಾನು ಡಯೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ, ಆಮೇಲೆ ಟ್ರಯಾಕ್ ಮತ್ತೆ ಡಯಾಕ್ ಬಗ್ಗೆ ತಿಳ್ಕೊಳ್ಳೋಣ.
1: ಆಯ್ತು.
0: ಈ ಡಯೋಡ್ ಒಂದು ಸೆಮಿ ಕಂಡಕ್ಟರ್ ಸಾಧನ. ಇದು ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಕೇವಲ ಒಂದೇ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿಯುವಂತೆ ನೋಡ್ಕೊಳ್ಳುತ್ತೆ, ಅದ್ರ ಉಲ್ಟಾ ದಿಕ್ಕಿನಲ್ಲಿ ವಿದ್ಯುತ್ ಹರಿಯದಂತೆ ಅದನ್ನ ನಿರ್ಬಂಧಿಸುತ್ತೆ. ಈ ಡಯೋಡ್ ಅನ್ನ ಪಿ-ಎನ್ ಜಂಕ್ಷನ್ ಬಳಸಿ ತಯಾರಿಸಲಾಗುತ್ತೆ. ಅಂದ್ರೆ ಒಂದು ಬದಿಯಲ್ಲಿ ಪಿ ಮಾದರಿಯ ಸೆಮಿಕಂಡಕ್ಟರ್ ಇಂದ ಡೋಪ್ ಮಾಡಿರ್ತಾರೆ, ಇನ್ನೊಂದು ಬದಿಯಲ್ಲಿ ಎನ್ ಮಾದರಿಯ ಸೆಮಿಕಂಡಕ್ಟರ್ ನಿಂದ ಡೋಪಿಂಗ್ ಅನ್ನ ನಡೆಸಿರ್ತಾರೆ. ಮತ್ತೆ ಈ ಡಯೋಡ್ಗಳಲ್ಲಿ ಎರಡು ಟರ್ಮಿನಲ್ ಇರುತ್ತೆ, ಒಂದನ್ನ ಆನೋಡ್ ಅಂತ ಕರಿತೀವಿ, ಮತ್ತೊಂದನ್ನ ಕ್ಯಾಥೋಡ್ ಅಂತ ಕರಿತೀವಿ. ಆನೋಡ್ಗೆ ನಾವು ಪಾಸಿಟಿವ್ ಬಯಾಸಿಂಗ್ ಮಾಡಿ ಕ್ಯಾಥೋಡ್ ನ ನೆಗೆಟಿವ್ ಬಯಾಸಿಂಗ್ ಮಾಡಿದ್ರೆ ಇದನ್ನ ಫಾರ್ವರ್ಡ್ ಬಯಾಸ್ಡ್ ಅಂತ ಕರಿತೀವಿ. ಅಂದ್ರೆ ಆನೋಡ್ಗೆ ನಾವು ಪಾಸಿಟಿವ್ ವೋಲ್ಟೇಜ್ ಕೊಟ್ಟು ಕ್ಯಾಥೋಡ್ ನ ನೆಗೆಟಿವ್ ಅಂದ್ರೆ ಗ್ರೌಂಡ್ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಡಯೋಡ್ ಯಾವಾಗ ಫಾರ್ವರ್ಡ್ ಬಯಾಸ್ ಆಗುತ್ತೋ ಆಗ ಮಾತ್ರ ಕರೆಂಟ್ ಅನ್ನ ಒಂದು ದಿಕ್ಕಿನಲ್ಲಿ ಇಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದೇ ಇದ್ರ ಪೊಲಾರಿಟಿಯನ್ನ ತಿರುಗಿಸಿದಾಗ ಅಂದ್ರೆ ಆನೋಡ್ಗೆ ನೆಗೆಟಿವ್ ಕೊಟ್ಟು ಕ್ಯಾಥೋಡ್ಗೆ ಪಾಸಿಟಿವ್ ಕೊಟ್ರೆ ಅದು ರಿವರ್ಸ್ಡ್ ಬಯಾಸ್ ಆಗುತ್ತೆ. ರಿವರ್ಸ್ಡ್ ಬಯಾಸ್ ಆದಾಗ ಅದು ಕರೆಂಟ್ ಅನ್ನ ಹರಿಯೋಕೆ ಬಿಡಲ್ಲ, ಅದನ್ನ ನಿರ್ಬಂಧಿಸುತ್ತೆ. ಆದ್ರೆ ಈ ಡಯೋಡ್ಗಳು DC ಸರ್ಕ್ಯೂಟ್ ನಲ್ಲಿ ಕೆಲಸ ಮಾಡೋದಕ್ಕೆ ಬಹಳನೇ ಉಪಯುಕ್ತ. ಅಂದ್ರೆ ರೆಕ್ಟಿಫೈಯರ್ಗಳಲ್ಲಿ, ರೆಗ್ಯುಲೇಟರ್ಗಳಲ್ಲಿ, DC ರೆಗ್ಯುಲೇಟರ್ ಇರುತ್ತಲ್ಲ ಅದರಲ್ಲಿ ತುಂಬಾನೇ ಉಪಯೋಗ. ಯಾಕಂದ್ರೆ ನಮಗೆ ಇರುವಂತದ್ದು ಎಲ್ಲವೂ ಕೂಡ AC ಸಿಗ್ನಲ್, ಆದ್ರೆ ನಮ್ಮ ಬಹುತೇಕ ಎಲೆಕ್ಟ್ರಾನಿಕ್ಗಳು ಕೆಲಸ ಮಾಡೋದು DC ಸಿಗ್ನಲ್. ಹಾಗಾಗಿ ಆ ACಯನ್ನ DC ಆಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಈ ಡಯೋಡ್ಗಳನ್ನ ಬಳಸಬಹುದು. ಯಾಕಂದ್ರೆ ಇದು ಒಂದು ಸೈಕಲ್ ನಲ್ಲಿ ಮಾತ್ರ ಹರಿಯೋದಿಕ್ಕೆ ಅನುವು ಮಾಡಿಕೊಡುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ರಿವರ್ಸ್ ಬಯಾಸ್ ಆಗುತ್ತಲ್ಲ, ಆಗ ಹರಿಯೋದಿಕ್ಕೆ ಬಿಡಲ್ಲ. ಹಾಗಾಗಿ ಇದು ಡೈರೆಕ್ಟ್ ಕರೆಂಟ್ ಅಂದ್ರೆ DC ಅನ್ನ ಸಪ್ಲೈ ಮಾಡುತ್ತೆ. ಈಗ ಟ್ರಯಾಕ್ ಏನು ಅಂತ ನೋಡೋಣ. ಈ ಟ್ರಯಾಕ್ ಮತ್ತು ಡಯಾಕ್ ಇವೆರಡೂ ಕೂಡ ಸೆಮಿ ಕಂಡಕ್ಟರ್ ಸ್ವಿಚಿಂಗ್ ಡಿವೈಸಸ್, ಅಂದ್ರೆ ಸ್ವಿಚಿಂಗ್ ಆನ್ ಆಫ್ ಕೆಲಸಕ್ಕಾಗಿ ಇದನ್ನ ಬಳಸೋದು. ಆಯ್ತಾ. ಮುಖ್ಯವಾಗಿ ಇವನ್ನ ಫ್ಯಾನ್ ರೆಗ್ಯುಲೇಟರ್ಗಳಲ್ಲಿ, ಲೈಟ್ ಡಿಮ್ಮರ್ಗಳಲ್ಲಿ, ಹೀಟ್ ನಿಯಂತ್ರಕಗಳಲ್ಲಿ, ಮತ್ತೆ ಮೋಟಾರ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಈ ರೀತಿ AC ವಿದ್ಯುತ್ ನಿಯಂತ್ರಣ ಸರ್ಕ್ಯೂಟ್ ಅಲ್ಲಿ ಇದನ್ನ ಬಳಸ್ತೀವಿ. ಡಯೋಡ್ನ DCಯಲ್ಲಿ, ಟ್ರಯಾಕ್ ಮತ್ತು ಡಯಾಕ್ನ AC ಯಲ್ಲಿ. AC ವಿದ್ಯುತ್ ಎಷ್ಟು ಲೋಡ್ ಅನ್ನ ತಲುಪುತ್ತೆ ಅನ್ನುವ ಆಧಾರದ ಮೇಲೆ ಇದು ನಿಯಂತ್ರಣ ಮಾಡೋದಿಕ್ಕೆ ಸಹಾಯವನ್ನ ಮಾಡುತ್ತೆ. ಟ್ರಯಾಕ್ ಇದರ ಪೂರ್ಣ ರೂಪ ಏನಂದ್ರೆ ಟ್ರಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಟ್ರಯೋಡ್.

0: ಅನ್ನೋದು ಈ ಟ್ರಯಾಕ್ನ ಪೂರ್ಣ ರೂಪ. ಈ ಟ್ರಯಾಕ್ ಏನ್ ಮಾಡುತ್ತೆ, ಎರಡೂ ದಿಕ್ಕಿನಲ್ಲಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಸಹ ಮಾಡುವಂತಹ ಒಂದು ಎಲೆಕ್ಟ್ರಾನಿಕ್ ಸ್ವಿಚ್. ಇದರಲ್ಲಿ ಮುಖ್ಯವಾಗಿ ಮೂರ್ ಟರ್ಮಿನಲ್ ಇರುತ್ತೆ. ಅಲ್ಲಿ ಬರೀ ಕ್ಯಾಥೋಡ್ ಆನೋಡ್ ಇತ್ತು, ಇಲ್ಲಿ ಮೇನ್ ಟರ್ಮಿನಲ್ 1, ಮೇನ್ ಟರ್ಮಿನಲ್ 2 ಮತ್ತು ಗೇಟ್ ಅನ್ನುವಂತ ಮೂರು ಟರ್ಮಿನಲ್ಗಳಿದೆ. ಈ ಗೇಟ್ ಟರ್ಮಿನಲ್ಗೆ ನಾವು ಸಣ್ಣ ಪ್ರಮಾಣದ ಟ್ರಿಗರಿಂಗ್ ಕರೆಂಟ್ ಅನ್ನ ಹಾಕ್ತಾಗ ಟ್ರಯಾಕ್ ಆನ್ ಆಗುತ್ತೆ. ಈ ಕರೆಂಟ್ ಅನ್ನ ಕೊಡದೋದ್ರೆ ಟ್ರಯಾಕ್ ಆಫ್ ಆಗೇ ಇರುತ್ತೆ. ನಾವ್ ಯಾವಾಗ ಟ್ರಿಗರಿಂಗ್ ಕರೆಂಟ್ ಅನ್ನ ಗೇಟ್ಗೆ ಪೂರೈಸ್ತೀವೋ ಈ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಮೇನ್ ಟರ್ಮಿನಲ್ 1 ಇಂದ ಮೇನ್ ಟರ್ಮಿನಲ್ 2ಗೆ ಹರಿಯುವಂತೆ ಮಾಡುತ್ತೆ. ಒಂದು ಬಾರಿ ಇದು ಪ್ರಚೋದನೆಗೊಂಡ್ರೆ ನಂತರ ಕರೆಂಟ್ ನೈಸರ್ಗಿಕವಾಗಿ ಶೂನ್ಯಕ್ಕೆ ಇಳಿಯುವವರೆಗೂ ಅದು ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಆಯ್ತಾ, ಪ್ರತಿ ಎಸಿ ಸೈಕಲ್ ನಲ್ಲೂ ಕೂಡ ಒಂದು ಪಾಯಿಂಟ್ ಅಂತ ಇರುತ್ತೆ. ಯಾವ ಪಾಯಿಂಟ್ ನಲ್ಲಿ ಟ್ರಯಾಕ್ ಪ್ರಚೋದನೆ ಆಗುತ್ತೆ ಅನ್ನುವ ಆಧಾರದ ಮೇಲೆ ನಾವು ಸಾಧನಕ್ಕೆ ಎಷ್ಟು ವೋಲ್ಟೇಜ್ ಕೊಡ್ಬೋದು ಅಥವಾ ಎಷ್ಟು ವಿದ್ಯುತ್ ಸಪ್ಲೈ ಆಗ್ಬೇಕು ಅನ್ನೋದನ್ನ ನಿಯಂತ್ರಣ ಮಾಡ್ತೀವಿ. ಈ ಎಲೆಕ್ಟ್ರಾನಿಕ್ ಫ್ಯಾನ್ ನಿಯಂತ್ರಕಗಳು ಅಂದ್ರೆ ಫ್ಯಾನ್ ರೆಗ್ಯುಲೇಟರ್ ಆಗಿರ್ಬೋದು, ಅದರಲ್ಲಿ ಫ್ಯಾನ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಹಾಗೆ ಲೈಟ್ ಡಿಮ್ಮರ್ಗಳಾಗಿರ್ಬೋದು ಅಂದ್ರೆ ಒಂದು ಬಲ್ಬ್ನ ಹೊಳಪನ್ನ ನಿಯಂತ್ರಿಸೋದಿಕ್ಕೆ ಎಲ್ಲಾ ಕಡೆ ಇದನ್ನ ಬಳಸ್ತೀವಿ.
1: ಈಗ ಟ್ರಯಾಕ್ ಬಗ್ಗೆ ಗೊತ್ತಾಯ್ತು, ಇನ್ನ ಡಯಾಕ್ ಅಂತ ಹೇಳಿದ್ರಲ್ಲ, ಇದೇನ್ ಮಾಡುತ್ತೆ, ಇದ್ರ ಕೆಲಸ ಏನು?
0: ಈ ಡಯಾಕ್ ನ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಇದರ ಕೆಲಸ ಏನಂದ್ರೆ, ಈಗ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಎರಡು ದಿಕ್ಕಿನಲ್ಲೂ ಕೂಡ ಸಹಾಯ ಮಾಡುತ್ತಲ್ವಾ, ಆ ಟ್ರಯಾಕ್ ತನ್ನ ಕೆಲಸವನ್ನ ಮಾಡುವಂತೆ ಮಾಡೋದೇ ಈ ಡಯಾಕ್.
1: ಓ, ಇದು ಬೂಸ್ಟ್ ತರ.
0: ಇಲ್ಲಿ ಆ ಒಂದು ಕಾರಣಕ್ಕೆ ಉಪಯೋಗಿಸ್ತಾರೆ ಟ್ರಯಾಕ್ ಮತ್ತೆ ಡಯಾಕ್ ಎರಡನ್ನು ಕೂಡ. ಆಯ್ತಾ, ಇನ್ನು ಡಯಾಕ್ ಕೂಡ ಎರಡೂ ದಿಕ್ಕಿನಲ್ಲಿ ವಿದ್ಯುತ್ ಅನ್ನ ಹರಿಯೋದಿಕ್ಕೆ ಅನುವು ಮಾಡಿ ಕೊಡುತ್ತೆ. ಮತ್ತೆ ಇದಲ್ಲೂ ಅಷ್ಟೇ, ಒಂದು ಕಂಡೀಷನ್ ಇದೆ. ಈ ಡಯಾಕ್ ಯಾವಾಗ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ, ಮೊದಲಿಗೆ ನಾವು ಸ್ವಲ್ಪ ಮಟ್ಟದ ವೋಲ್ಟೇಜ್ ಅನ್ನ ಅದಕ್ಕೆ ಕೊಡ್ತೀವಿ. ಆ ವೋಲ್ಟೇಜ್ ಒಂದು ನಿರ್ದಿಷ್ಟ ಮೌಲ್ಯವನ್ನ ತಲುಪಬೇಕು. ಆ ನಿರ್ದಿಷ್ಟ ಮೌಲ್ಯವನ್ನ ತಲುಪದಾಗ ಮಾತ್ರ ಡಯಾಕ್ ಆನ್ ಆಗೋದು, ಆಮೇಲೆ ಅದು ಟ್ರಯಾಕ್ನ ಆನ್ ಮಾಡೋದು. ಈ ಒಂದು ನಿರ್ದಿಷ್ಟ ಮಟ್ಟವನ್ನ ಬ್ರೇಕ್ ಓವರ್ ವೋಲ್ಟೇಜ್ ಅಂತ ಹೇಳಿ ಕರೀತಾರೆ. ನಾವು ಅಪ್ಲೈ ಮಾಡಿರುವಂತ ವೋಲ್ಟೇಜು ಬದಲಾಗ್ತಾ ಬ್ರೇಕ್ ಓವರ್ ವೋಲ್ಟೇಜ್ ತಲುಪಿದಾಗ, ಅದನ್ನ ದಾಟಿದ ನಂತರ ಡಯಾಕ್ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಅಂದ್ರೆ ಈ ಡಯಾಕ್ ಏನ್ ಮಾಡುತ್ತೆ ಅಂದ್ರೆ, ಒಂದು ಶಾರ್ಪ್ ಪಲ್ಸ್, ತೀಕ್ಷ್ಣವಾದಂತ ಪಲ್ಸ್ನ ಟ್ರಯಾಕ್ನ ಗೇಟಿಗೆ ಕಳಿಸುತ್ತೆ. ಅದರ ಸಹಾಯದಿಂದ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಇದರಿಂದ ಒಂದು ಎಸಿ ಸೈಕಲ್ನ ಎರಡೂ ಭಾಗಗಳಲ್ಲಿ ಟ್ರಯಾಕ್ ಸಾಗವಾಗಿ ಕೆಲಸ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ.
1: ಈಗ ಟ್ರಯಾಕ್ ಬಗ್ಗೆ, ಡಯಾಕ್ ಬಗ್ಗೆ, ಎರಡರ ಬಗ್ಗೆನೂ ತಿಳ್ಕೊಂಡಾಯ್ತು. ಈಗ ಈ ಟ್ರಯಾಕ್ ಮತ್ತೆ ಡಯಾಕ್ ಒಟ್ಟಿಗೆ ಸೇರ್ಬಿಟ್ಟು ಹೆಂಗ್ ಕೆಲಸ ಮಾಡ್ತವೆ ಅಂತ ಹೇಳಿ.
0: ಸರಿ, ಈ ಡಯಾಕ್ ಅನ್ನೋದು ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಟ್ರಿಗರಿಂಗ್ ಡಿವೈಸ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಟ್ರಯಾಕ್ನ ಟ್ರಿಗರ್ ಮಾಡೋದು. ಇನ್ನು ಈ ಟ್ರಯಾಕ್ ಬಂದು ಇದೇ ಬಹು ಮುಖ್ಯವಾದಂಥದ್ದು, ಇದೇ ಆ ಎಸಿ ಪವರ್ ಕಂಟ್ರೋಲ್ ಸ್ವಿಚ್ ಆಗಿ ಕೆಲಸ ಮಾಡ್ತಿರೋದು. ಈಗ ನೋಡು, ಫ್ಯಾನ್ ರೆಗ್ಯುಲೇಟರ್ ಸರ್ಕ್ಯೂಟ್ ನಲ್ಲಿ ಕೆಪಾಸಿಟರ್ ಇರುತ್ತೆ. ಪ್ರತಿಯೊಂದು ಎಸಿ ಸೈಕಲ್ ನಲ್ಲೂ ಈ ಒಂದು ಕೆಪಾಸಿಟರ್ ನಿಧಾನವಾಗಿ ಚಾರ್ಜ್ ಆಗುತ್ತೆ. ಯಾವಾಗ ಕೆಪಾಸಿಟರ್ ವೋಲ್ಟೇಜ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪುತ್ತೋ, ಯಾಕಂದ್ರೆ ನಾವೊಂದು ವೋಲ್ಟೇಜ್ ಅಪ್ಲೈ ಮಾಡಿರ್ತೀವಿ, ಬಟ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪಿದಾಗ ಮಾತ್ರ ಡಯಾಕ್ ಕಂಡಕ್ಷನ್ ನ ಶುರು ಮಾಡಿ ಡಯಾಕ್ ಆನ್ ಆಗುತ್ತೆ. ಡಯಾಕ್ ಯಾವಾಗ ಆನ್ ಆಗುತ್ತೋ ಅವಾಗ ಒಂದು ಶಾರ್ಪ್ ಪಲ್ಸ್ ಅನ್ನ ಟ್ರಯಾಕಿನ ಗೇಟಿಗೆ ನೀಡುತ್ತೆ. ಟ್ರಯಾಕಿನ ಗೇಟಿಗೆ ನೀಡಿದಾಗ ಅದೇನ್ ಮಾಡುತ್ತೆ, ಟರ್ಮಿನಲ್ 1 ಇಂದ ಮೇನ್ ಟರ್ಮಿನಲ್ 2ಗೆ ಕರೆಂಟ್ ಹರಿಯುವಂತೆ ಮಾಡುತ್ತೆ. ಈ ಟ್ರಯಾಕ್ ಇನ್ನುಳಿದ ಎಸಿ ಸೈಕಲ್ಗೆ ಸಂಪೂರ್ಣವಾಗಿ ಆನ್ ಆಗಿರುತ್ತೆ. ಈಗ ಇಲ್ಲಿ ವೇವ್ ಅನ್ನ ಹೇಗ್ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ, ಕೆಪಾಸಿಟರ್ ಪ್ರತಿ ಎಸಿ ಸೈಕಲ್ ಅಲ್ಲೂ ಚಾರ್ಜ್ ಆಗುತ್ತೆ ಅಂತ ಹೇಳಿದೆ ನಾನು ಅಲ್ವಾ, ಆ ಒಂದು ಚಾರ್ಜಿಂಗ್ ಟೈಮ್ನ ರೆಸಿಸ್ಟರ್ ಉಪಯೋಗಿಸ್ಕೊಂಡು ನಾವು ನಿಯಂತ್ರಿಸಬಹುದು. ಈ ರೀತಿ ನಿಯಂತ್ರಣ ಮಾಡೋದ್ರಿಂದ ಆ ಫ್ಯಾನಿಗೆ ಎಷ್ಟು ಪವರ್ ಸಪ್ಲೈ ಹೋಗುತ್ತೆ ಅನ್ನೋದನ್ನು ನಿಯಂತ್ರಿಸಬಹುದು, ಅದ್ರ ಮೂಲಕ ಅದ್ರ ವೇಗವನ್ನು ನಾವು ನಿಯಂತ್ರಣ ಮಾಡಬಹುದು. ಈ ರೀತಿಯಾಗಿ ಇದು ಕೆಲಸ ಮಾಡ್ತಾ ನಿಯಂತ್ರಣವನ್ನ ಮಾಡುತ್ತೆ. ಮುಖ್ಯವಾಗಿ ಎಸಿ ಸರ್ಕ್ಯೂಟ್ಗಳಲ್ಲಿ ಈ ಡಯೋಡ್ನ ಮಿತಿ ಏನಿತ್ತು, ಡಯೋಡ್ ಕೇವಲ ಒಂದು ಸೈಕಲ್ ನಲ್ಲಿ ಕಂಡಕ್ಟ್ ಮಾಡುತ್ತೆ, ಡಿಸಿಗೆ ಸೂಕ್ತ, ಆ ಒಂದು ಮಿತಿಯನ್ನ ಈ ಡಯಾಕ್ ಮತ್ತು ಟ್ರಯಾಕ್ ಓವರ್ಕಮ್ ಮಾಡಿದೆ. ಹಾಗಾಗಿ ಇದನ್ನ ವಿನ್ಯಾಸವನ್ನ ಮಾಡಿದ್ದಾರೆ.

0: ಸೂಪರ್. ಹಾಗಾದ್ರೆ ಇವೆರಡು ಒಟ್ಟಿಗೆ ಸೇರಿ ಫ್ಯಾನ್ ರೆಗ್ಯುಲೇಟರ್ ಅದರೊಳಗಿರೋ ಮೋಟರ್ ಹೇಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನಿಯಂತ್ರಣ ಮಾಡುತ್ತೆ.
1: ಹೌದು.
0: ಈಗ ನೋಡಿ, ನಮಗೆ ಶೆಕೆನೂ ಕಡಿಮೆ ಆಯ್ತು ಈ ಫ್ಯಾನ್ ಇಂದ, ಹಾಗೇನೆ ಅದರಲ್ಲಿ ಏನ್ ಕೆಲಸಗಳು ನಡೆಯುತ್ತೆ ಅಂತಾನು ಗೊತ್ತಾಯ್ತು.
1: ಹೌದು, ಈ ಫ್ಯಾನ್ ನಿಯಂತ್ರಕ ಏನಿದೆ ಅದು ವಿದ್ಯುತ್ ಸರಬರಾಜು ಮತ್ತು ಮೋಟಾರ್ ಇವೆರಡರ ನಡುವೆ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಮೋಟಾರ್ ವೇಗವು ಸರಾಗವಾಗಿ ಬದಲಾಗೋ ರೀತಿಯಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತೆ ವಿದ್ಯುತ್ ಹರಿವನ್ನ ಸರಿ ಹೊಂದಿಸುತ್ತೆ. ಅದಕ್ಕಾಗಿ ನಾವು ಈ ನಿಯಂತ್ರಕ ನಾಬನ್ನ ತಿರುಗಿಸೋದ್ರಿಂದ ಫ್ಯಾನ್ ವೇಗವು ಕ್ರಮೇಣವಾಗಿ ನಾವು ಯಾವ ದಿಕ್ಕಲ್ಲಿ ತಿರುಗಿಸ್ತೀವೋ ಅದಕ್ಕೆ ತಕ್ಕಂಗೆ ಕಡಿಮೆ ಅಥವಾ ಹೆಚ್ಚಾಗುತ್ತೆ.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವ ಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.